FM 100.6 ಇದು ಆಕಾಶವಾಣಿ ಮೈಸೂರು ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 28 ದಿನ. ಸ್ಥಳೀಯ ಪಂಚಾಂಗ ನಿಜ ಜ್ಯೇಷ್ಠ ಮಾಸ ಶುಕ್ಲಪಕ್ಷದ ಚೌತಿ. 2026 ಇಸವಿ ಜೂನ್ ತಿಂಗಳ 18 ತಾರೀಖು ಗುರುವಾರ. ಈಗ ಸಮಯ 5:58:23. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಎಸ್ ಲಕ್ಷ್ಮೀನಾರಾಯಣ್ ಮಾಡುವ ನಮಸ್ಕಾರ.

FM 100.6 ಇದು ಆಕಾಶವಾಣಿ ಮೈಸೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳಬಹುದು. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಕುಲದೀಪ್ ಎನ್. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳ ಕಾರ್ಯಕ್ರಮ. ಲಕ್ಷ್ಮೀ ನಾಗರಾಜ್ ಅವರು ಹಾಡಿರುವ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಕವಿತೆಗಳನ್ನು ಕೇಳಬಹುದು. 7:00

0: ಗಂಟೆ ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಈ ಬೆಳಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಅರ್ಚನಾ ಆರ್ಯ ಹಾಗೂ ಚಂದನಾ ಸಿ. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಬಹುಮುಖ ಪ್ರತಿಭೆ, ಶಿವಮೊಗ್ಗ ಜಿಲ್ಲೆಯ ಈಸೂರಿನ ರೇಣುಕಾ ಓಂಕಾರಪ್ಪ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಎಂಕೆ ಶಿವಕುಮಾರ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:35 ಜಿ ದೀಪಿಕಾ ಎಸ್ ಕಾಮತ್ ಅವರು ಹಾಡಿರುವ ಭಕ್ತಿಗೀತೆಗಳು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಹಾಗೂ ಕುಸುಮ್ ಯೋಜನೆ ಕುರಿತು ಎಂಎನ್ ಯೋಗೇಶ್ ಅವರಿಂದ ಮಾಹಿತಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20 ಎಂಎಸ್ ಲಕ್ಷ್ಮೀಶ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಕೋರಿಕೆ ಚಿತ್ರಗೀತೆಗಳ ಕಾರ್ಯಕ್ರಮ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಜನಪದ ಸಂಗೀತ ಕಾರ್ಯಕ್ರಮ. ಎಚ್ ಸಣ್ಣ ಶೆಟ್ಟಿ ಮತ್ತು ಸಂಗಡಿಗರಿಂದ ಮುಡುಕುತ್ತರೆ ಮಲ್ಲಯ್ಯನ ಹಾಡು ಹಾಗೂ ನಿಂಗರಾಜಮ್ಮನ ಕಥೆಯನ್ನು ಕೇಳಬಹುದು. 4:30 ವಿಜ್ಞಾನ ಭಾರತಿ, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಹೇಗೆ? ಈ ಕುರಿತು ನಿವೃತ್ತ ವಿಷಯ ಪರಿವೀಕ್ಷಕರಾದ ಮಂಡ್ಯದ ಎಸ್ ಲೋಕೇಶ್ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಜಿಎನ್ ಮಂಜುನಾಥ್. ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ. ತರಕಾರಿ ಬೆಳೆಗಳ ಸಸಿಮಡಿಯಲ್ಲಿ ಕೀಟರೋಗಗಳ ಸಮಗ್ರ ನಿರ್ವಹಣೆ ಕುರಿತು ಸಂವಾದವಿದೆ. ಪಾಲ್ಗೊಂಡಿರುವವರು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಕೆಸಿ ಕಿರಣ್ ಕುಮಾರ್ ಹಾಗೂ ಡಾಕ್ಟರ್ ಜಿಕೆ ರಾಮೇಗೌಡ. ಕಾರ್ಯಕ್ರಮ ಪ್ರಸ್ತುತಿ ಎನ್ ಕೇಶವಮೂರ್ತಿ. ರಾತ್ರಿ 8:00 ಯುವವಾಣಿ, ಕೃತಕ ಬುದ್ಧಿಮತ್ತೆ, ಸಾಧಕ ಬಾಧಕಗಳ ಚರ್ಚೆ. ಪಾಲ್ಗೊಳ್ಳುವವರು ಮೈಸೂರಿನ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಾದ ಚರಣ್, ಶಶಿ, ರಮ್ಯಾ, ಜ್ಯೋತ್ಸ್ನ ಹಾಗೂ ಜಾನ್. ನಡೆಸಿಕೊಡುತ್ತಾರೆ ಬಸವರಾಜ್. ನಂತರ ನಿಮಗಿದು ಗೊತ್ತೇ, ಪ್ರಸ್ತುತಪಡಿಸುತ್ತಾರೆ ಶೀತಲ್ ಬೆಳಗಲಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು. ಈಗ ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. Prime Minister Narendra Modi arrived in Paris last night for the final leg of his visit to France. Upon his arrival in the French capital, Mr. Modi received a warm welcome from members of the Indian community gathered at his hotel. In Paris, PM Modi will attend the Viva Tech 2026 alongside French President Emmanuel Macron. The Viva Tech Summit is Europe's largest technology and startup event, where Mr. Modi is expected to highlight India's growing innovation ecosystem and technological advancements. The Prime Minister is also scheduled to address members of the Indian community during a special diaspora event. Earlier, Prime Minister Narendra Modi called for a safe, inclusive and human-centric approach to artificial intelligence, stressing that the true measure of AI lies not in the power of machines, but in how effectively it empowers ordinary people. Addressing the session on ensuring a safe, rapid and efficient rollout of AI during the G7 summit in Evian, Mr. Modi said artificial intelligence has the potential to transform every aspect of human life. Highlighting the need to protect children in the digital age, the Prime Minister cautioned that while AI can enhance learning and creativity, it can also expose young users to misinformation, deepfakes and exploitation if proper safeguards are not put in place. The G7 leaders adopted 3 key declarations aimed at promoting balanced, durable and resilient growth, securing critical mineral supply chains and creating a safer digital space for miners, with several partner countries extending support to the initiatives. During the G7 summit in Evian, France, the leaders issued a statement on balanced and resilient growth, stressing the need for stable energy markets, secure supply chains and reforms in global economic institutions. They emphasized the importance of restoring safe navigation through the Strait of Hormuz, avoiding arbitrary export restrictions and addressing widening global economic

ವಂದಿಸಿ ನೋಡುವ ಬಾರೆ ಇಂದು ಮುಖಿಯಳೆ ರಾಘವೇಂದ್ರರ ವಂದಿಸಿ ನೋಡುವ ಬಾರೆ. ಗೋಪಾಲದಾಸರಿ ರಚನೆಯನ್ನು ಹಾಡಿದ್ದಾರೆ ಆರ್ ಚಂದ್ರಿಕಾ.

ಇನ್ನು ಮುಂದೆ ಕೇಳೋಣ. ಭಜಿಸುವೆ ನಿನ್ನನ್ನು ಗುರುದೇವನೇ, ಭಜಿಸುವ ಜನರ ಪರಿರಕ್ಷಕ. ಶ್ರೀಕಾಂತ ಹರಿಹರಪುರ ಅವರ ರಚನೆಯನ್ನು ಹಾಡಿದ್ದಾರೆ, ವೃಂದಗಾನದಲ್ಲಿದೆ.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಬೃಂದಗಾನದಲ್ಲಿ ಕುವೆಂಪು ವಿರಚಿತ ದೇಶಭಕ್ತಿಗೀತೆ, ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು.

ಇದುವರೆಗೆ ಗೀತಾರಾಧನ ಭಕ್ತಿ ಸಂಗೀತವನ್ನು ಕೇಳುತ್ತಿದ್ದೀರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:30 ಆಗಲಿದೆ. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಚಿಂತನ ಪ್ರಸ್ತುತಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್.
2: ಈ ಜಗತ್ತನ್ನು ಕಣ್ಣು ತೆರೆದು ನೋಡಿದಾಗ ಎಲ್ಲವೂ ಸಂಪತ್ಭರಿತ ಸಂಪನ್ಮೂಲಗಳಾಗಿ ನಮಗೆ ಕಾಣುತ್ತದೆ. ಮನುಷ್ಯನ ಅಗತ್ಯಗಳನ್ನು ಪೂರೈಸಲು ಪರಿಸರದಲ್ಲಿ ಲಭ್ಯವಾಗುವ ಪ್ರತಿಯೊಂದು ವಸ್ತುವನ್ನು ಸಂಪನ್ಮೂಲ ಎಂದು ಕರೆಯಲಾಗಿದೆ. ಇದು ನೈಸರ್ಗಿಕವಾಗಿ ದೊರೆಯಬಹುದು ಅಥವಾ ಮಾನವನ ಸೃಷ್ಟಿಯೂ ಆಗಿರಬಹುದು. ಇವನ್ನು ಹೊರತುಪಡಿಸಿ ಕಾಣುವ ಕೇಳುವ ಎಲ್ಲವೂ ಸಂಪನ್ಮೂಲಗಳಾಗುತ್ತವೆ. ಶಬ್ದಗಳು, ಮಾತುಗಳು, ಪುಸ್ತಕಗಳು, ಹಿರಿಯರ ಅನುಭವಗಳು ಎಲ್ಲವೂ ಸಂಪನ್ಮೂಲಗಳೆಂದೇ ಪರಿಗಣಿಸಬಹುದಾಗಿದೆ. ಸಾಮಾನ್ಯವಾಗಿ ನಾವು ಪ್ರಕೃತಿಯಿಂದ ನೇರವಾಗಿ ಪಡೆದು ಯಾವುದೇ ರೀತಿಯಲ್ಲಿ ಅದನ್ನು ಸಂಸ್ಕರಿಸದೆ ಬಳಸುವ ಸಂಪನ್ಮೂಲಗಳನ್ನು ಸ್ವಾಭಾವಿಕ ಸಂಪನ್ಮೂಲಗಳೆಂದು ಪರಿಗಣಿಸುತ್ತೇವೆ. ಗಾಳಿ, ಬೆಳಕು, ನೀರು, ಅರಣ್ಯ, ಖನಿಜಗಳು, ಹೀಗೆ ಇವು ಅಪಾರವಾಗಿ ನಮಗೆ ದೊರಕುತ್ತದೆ. ಕೆಲವು ಬಳಸಿದಷ್ಟು ಹೇರಳವಾಗಿ ಪ್ರಕೃತಿಯಲ್ಲಿ ಮತ್ತೆ ಮತ್ತೆ ಉತ್ಪತ್ತಿಯಾಗುತ್ತದೆ. ಇನ್ನು ಕೆಲವು ಸಂಪನ್ಮೂಲಗಳು ಪ್ರಮಾಣದಲ್ಲಿ ಸೀಮಿತವಾಗಿರುತ್ತದೆ. ಇವುಗಳನ್ನು ಒಮ್ಮೆ ಬಳಸಿದರೆ ಮರಳಿ ಪಡೆಯಲು ಅಥವಾ ಸೃಷ್ಟಿಯಾಗಲು ಲಕ್ಷಾಂತರ ವರ್ಷಗಳು ಬೇಕಾಗುತ್ತದೆ. ಪೆಟ್ರೋಲಿಯಂ ಮೊದಲಾದವನ್ನು ಇಲ್ಲಿ ಗಮನಿಸಬಹುದು. ಮಾನವ ಸಂಪನ್ಮೂಲಗಳು ನಮ್ಮಲ್ಲಿ ಬಹಳಷ್ಟಿದೆ. ವ್ಯಕ್ತಿಗಳ ಜ್ಞಾನ, ಕೌಶಲ್ಯ, ಪ್ರತಿಭೆ, ಪದವಿ, ಅವರ ವೃತ್ತಿ ಅನುಭವಗಳು, ಜೀವನಾನುಭವಗಳು, ಬುದ್ಧಿವಂತಿಕೆಗಳು ಅಮೂಲ್ಯವಾದ ಸಂಪನ್ಮೂಲಗಳು. ಏಕೆಂದರೆ ಮಾನವರು ತಮ್ಮ ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಸಮಾಜ ಹಾಗೂ ದೇಶದ ಅಭಿವೃದ್ಧಿಗೆ ಕೊಡುಗೆಯಾಗುತ್ತಾರೆ. ಮನುಷ್ಯರು ತಮ್ಮ ಆವಿಷ್ಕಾರ ಮತ್ತು ಸಂಶೋಧನೆಗಳಿಂದ ಬದುಕನ್ನು ಸುಲಭವಾಗಿ ನಿರ್ವಹಿಸುವಲ್ಲಿ ಕೊಡುಗೆ ನೀಡಿರುತ್ತಾರೆ. ಗ್ರಂಥಾಲಯಗಳು, ಬೋಧಕರು, ಶಿಕ್ಷಣ ಸಂಸ್ಥೆಗಳು ಶೈಕ್ಷಣಿಕ ಸಂಪತ್ತಾಗುತ್ತದೆ. ಭೂಮಿ, ಕಾರ್ಮಿಕರು, ರೈತರು, ಬಂಡವಾಳ, ಉದ್ಯಮಶೀಲತೆ, ಇವು ಆರ್ಥಿಕ ಸಂಪನ್ಮೂಲಗಳಾಗುತ್ತವೆ. ಇದರಿಂದ ಉತ್ಪಾದನೆ ಹೆಚ್ಚುತ್ತದೆ, ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತವೆ, ದೇಶದ ಆರ್ಥಿಕ ಬೆಳವಣಿಗೆ ಉತ್ತಮವಾಗುತ್ತದೆ. ಕಲೆ, ವಿಜ್ಞಾನ, ಸಾಹಿತ್ಯ, ಸಂಸ್ಕೃತಿ, ತಂತ್ರಜ್ಞಾನ, ಸಂಶೋಧನೆಗಳು, ಪ್ರಯೋಗಗಳು ಎಲ್ಲವೂ ಸಂಪನ್ಮೂಲಗಳಾಗುವ ಈ ಹೊತ್ತಿಗೆ ಅವೆಲ್ಲವುಗಳನ್ನು ಯೋಗ್ಯ ರೀತಿಯಲ್ಲಿ ಬಳಸುವ ವಿವೇಚನೆಯು ನಮ್ಮದಾಗಬೇಕು. ಅದು ಸ್ವಾಭಾವಿಕವಾಗಿರಬಹುದು ಅಥವಾ ಮಾನವ ನಿರ್ಮಿತವಾಗಬಹುದು. ನಮ್ಮೆಲ್ಲ ಸಂಪತ್ತುಗಳು ಇಂದಿನ ಅಗತ್ಯಗಳನ್ನು ಮಿತಿಯಲ್ಲಿ ಪೂರೈಸಿಕೊಳ್ಳುವುದರ ಜೊತೆಗೆ ಭವಿಷ್ಯದ ಪೀಳಿಗೆಗೂ ಉಳಿಸುವ ಗುರುತರ ಜವಾಬ್ದಾರಿ ಎಲ್ಲರ ಮೇಲಿದೆ. ಅತಿಯಾದ ಬಳಕೆ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಹಾಗೆ ನೋಡುವುದಾದರೆ ಪ್ಲಾಸ್ಟಿಕ್, ಕಾಗದ ಮತ್ತು ಗಾಜಿನ ವಸ್ತುಗಳನ್ನು ಮರುಬಳಕೆ ಮಾಡುವ ಮೂಲಕ ಕಚ್ಚಾ ವಸ್ತುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು, ವಿದ್ಯುತ್, ನೀರು ಮತ್ತು ಇಂಧನಗಳ ಅನಗತ್ಯ ಬಳಕೆಯನ್ನು ಕಡಿಮೆ ಮಾಡುವುದು, ಮಳೆ ಕೊಯ್ಲು, ಹನಿ ನೀರಾವರಿ ಪದ್ಧತಿ ಮುಖಾಂತರ ನೀರಿನ ಮಿತಬಳಕೆ ಮಾಡುವುದು, ಅರಣ್ಯನಾಶ ಕಡಿಮೆ ಮಾಡುವುದು, ಗಿಡಗಳನ್ನು ನೆಡುವುದು, ಕಲ್ಲಿದ್ದಲು ಮತ್ತು ಪೆಟ್ರೋಲ್ನಂತಹ ಇಂಧನಗಳನ್ನು ಉಳಿಸಲು ಸೌರಶಕ್ತಿ, ವಾಯುಶಕ್ತಿಯಂತಹ ಪರ್ಯಾಯ ನವೀಕರಿಸಬಹುದಾದ ಇಂಧನಗಳ ಬಳಕೆ ಮಾಡಬೇಕು. ಸಂಪನ್ಮೂಲಗಳ ವಿವೇಚನಾತ್ಮಕ ಬಳಕೆಯಿಂದ ಮಾಲಿನ್ಯವನ್ನು ತಡೆಗಟ್ಟಬಹುದು. ಪರಿಸರಕ್ಕೆ ಹಾನಿಕಾರಕವಾದ ಪದಾರ್ಥಗಳು ಅಥವಾ ಶಕ್ತಿಗಳು ಸೇರಿ ಜೀವಿಗಳ ಆರೋಗ್ಯ ಮತ್ತು ಪ್ರಕೃತಿಗೆ ಹಾನಿ ಮಾಡುವ ಸ್ಥಿತಿ ಮಾಲಿನ್ಯವಾಗುತ್ತದೆ. ವಾಹನಗಳು, ಕಾರ್ಖಾನೆಗಳು ಹೊರಸೂಸುವ ಹೊಗೆ ವಾಯುಮಾಲಿನ್ಯವನ್ನುಂಟು ಮಾಡಿದರೆ ನದಿಗಳು, ಕೆರೆಗಳು, ಸಮುದ್ರಗಳಿಗೆ ತ್ಯಾಜ್ಯಗಳು, ರಾಸಾಯನಿಕಗಳು ಸೇರಿ ಜಲಮಾಲಿನ್ಯವನ್ನುಂಟು ಮಾಡುತ್ತದೆ. ಹಾಗೆಯೇ ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ, ಅತಿಯಾದ ಕಟ್ಟಡಗಳ ನಿರ್ಮಾಣದಿಂದ ಮಣ್ಣು ಮಾಲಿನ್ಯಗೊಳ್ಳುತ್ತಿದೆ. ಕರ್ಕಶವಾದ ಶಬ್ದಗಳು ಶಬ್ದ ಮಾಲಿನ್ಯವನ್ನುಂಟು ಮಾಡುತ್ತದೆ. ಹಾಗೆಯೇ ಅಣುಶಕ್ತಿಗಳಿಂದ ವಿಕಿರಣ ಮಾಲಿನ್ಯ ಉಂಟಾಗಿ ಆರೋಗ್ಯ ಸಮಸ್ಯೆಗಳು, ಪರಿಸರ ಹಾನಿ, ಪ್ರಾಣಿ ಮತ್ತು ಸಸ್ಯಗಳ ನಾಶ ಉಂಟಾಗುತ್ತದೆ. ಹವಾಮಾನ ಬದಲಾವಣೆ ಉಂಟಾಗುತ್ತದೆ. ಪ್ರಕೃತಿಯು ನಮ್ಮ ಎಲ್ಲ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುತ್ತದೆಂದು ನಮಗೆಲ್ಲರಿಗೂ ಗೊತ್ತು. ಆದರೆ ನಾವು ಅದನ್ನು ಅತಿಯಾಗಿ ದುರುಪಯೋಗಪಡಿಸಿಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿ ಶೋಷಣೆ ಮಾಡುತ್ತಿದ್ದರೆ ಭವಿಷ್ಯದಲ್ಲಿ ಯಾವುದೇ ಸಂಪನ್ಮೂಲಗಳು ಲಭ್ಯವಿರುವುದಿಲ್ಲ. ಹಾಗಾಗಿ ನೈಸರ್ಗಿಕ ಸಂಪನ್ಮೂಲಗಳ, ಮಾನವ ಸಂಪನ್ಮೂಲಗಳ, ಆರ್ಥಿಕ ಸಂಪನ್ಮೂಲಗಳ, ಶೈಕ್ಷಣಿಕ ಸಂಪನ್ಮೂಲಗಳ ಸುಸ್ಥಿರ ಮತ್ತು ವ್ಯವಸ್ಥಿತ ನಿರ್ವಹಣೆಯಿಂದ ವರ್ತಮಾನ ಮತ್ತು ಭವಿಷ್ಯ ಎರಡೂ ಸುಂದರವಾಗಿರುತ್ತದೆ.
1: ಇದುವರೆಗೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:35
4: ಆಕಾಶವಾಣಿ ಮೈಸೂರು. ದೈಹಿಕ ದೀಕ್ಷೆ ಬಾನುಲಿ ಸರಣಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್.
5: ಪ್ರೆಷರ್ ಸೋರ್, ಬೆಡ್ ಸೋರ್ ಅಥವಾ ಒತ್ತಡದ ಹುಣ್ಣುಗಳು, ಈ ಸಮಸ್ಯೆ ದೀರ್ಘಕಾಲ ಹಾಸಿಗೆಯಲ್ಲಿ ಉಳಿಯುವ ರೋಗಿಗಳು, ಪಾರ್ಶ್ವವಾಯು ಪೀಡಿತರು, ವೃದ್ಧರು, ಬೆನ್ನು ಹುರಿ ಗಾಯ ಹೊಂದಿದವರು ಹಾಗೂ ICU ರೋಗಿಗಳಲ್ಲಿ ಕಂಡುಬರುತ್ತೆ. ಸರಿಯಾದ ಆರೈಕೆ ಇಲ್ಲದಿದ್ದರೆ ಜೀವಕ್ಕೆ ಅಪಾಯ ಉಂಟು ಮಾಡುವ ಸೋಂಕಿನವರೆಗೂ ಬೆಳೆಯಬಹುದು. ದೇಹದ ಯಾವುದಾದರೂ ಭಾಗದ ಮೇಲೆ ನಿರಂತರವಾಗಿ ಒತ್ತಡ ಬೀಳ್ತಾ ಹೋದರೆ ಆ ಭಾಗಕ್ಕೆ ರಕ್ತ ಸಂಚಾರ ಕಡಿಮೆಯಾಗುತ್ತೆ. ಇದರಿಂದ ಚರ್ಮ ಮತ್ತು ಅದರ ಕೆಳಗಿನ ಅಂಗಾಂಶಗಳಿಗೆ ಆಮ್ಲಜನಕ ಹಾಗೂ ಪೋಷಕಾಂಶಗಳ ಪೂರೈಕೆ ಕಡಿಮೆಯಾಗಿ ಕೋಶಗಳು ನಿರ್ಜೀವವಾಗಲು ತೊಡಗುತ್ತವೆ. ಇದರಿಂದ ಉಂಟಾಗುವ ಗಾಯವನ್ನ ಪ್ರೆಷರ್ ಸೋರ್ ಅಥವಾ ಒತ್ತಡದ ಹುಣ್ಣು ಅಂತ ಕರೀತಾರೆ. ಸಾಮಾನ್ಯವಾಗಿ ಮೂಳೆಗಳು ಹೊರಚಾಚಿರುವ ಭಾಗಗಳಲ್ಲಿ ಈ ಗಾಯಗಳು ಹೆಚ್ಚಾಗಿ ಕಂಡುಬರುತ್ತೆ. ಉದಾಹರಣೆಗೆ ಸೇಕ್ರಮ್ ಅಥವಾ ಬೆನ್ನಿನ ಕೆಳಭಾಗ, ಹೀಲ್ ಅಥವಾ ಹಿಮ್ಮಡಿ, ಸೊಂಟದ ಬದಿಗಳು ಅಥವಾ ಹಿಪ್ಸ್, ಮೊಣಕೈಗಳು, ಭುಜದ ಮೂಳೆಗಳು, ತಲೆ ಹಿಂಭಾಗ, ಗಾಲಿ ಕುರ್ಚಿಯಲ್ಲಿ ಕುಳಿತುಕೊಳ್ಳುವ ರೋಗಿಗಳಲ್ಲಿ ಸೊಂಟ ಮತ್ತು ಕುಳಿತ ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇದಕ್ಕೆ ಕಾರಣಗಳೇನು? ನಿರಂತರವಾದ ಒತ್ತಡ, ಒಂದೇ ಸ್ಥಿತಿಯಲ್ಲಿ ಹಲವು ಗಂಟೆಗಳ ಕಾಲ ಮಲಗಿರುವುದು ಅಥವಾ ಕುಳಿತಿರುವುದು, ಫ್ರಿಕ್ಷನ್ ಅಥವಾ ಘರ್ಷಣೆ, ಚರ್ಮ ಹಾಸಿಗೆಯ ಒರಟು ಮೇಲ್ಮೈಗೆ ಉಜ್ಜಿಕೊಳ್ಳುವುದು, ಶಿಯರಿಂಗ್ ಫೋರ್ಸ್ ದೇಹದ ಚಲನೆಯ ಸಮಯದಲ್ಲಿ ಚರ್ಮವು ಒಂದು ಕಡೆಗೆ ಅಂಗಾಂಶಗಳು ಮತ್ತೊಂದು ಕಡೆಗೆ ವಾಲುವುದು, ತೇವಾಂಶ ಮೂತ್ರ ಮಲ ಬೆವರು ಇವುಗಳ ತೇವ ಚರ್ಮದ ಮೇಲೆ ಹಾಗೆ ಉಳಿದು ಬಿಡೋದು. ಯಾರಿಗೆಲ್ಲ ಹೆಚ್ಚಾಗಿ ಇದರ ಅಪಾಯ? ವೃದ್ಧರು, ಸ್ಟ್ರೋಕ್ನ ರೋಗಿಗಳು, ಸ್ಪೈನಲ್ ಕಾರ್ಡ್ನ ತೊಂದರೆಗೆ ಒಳಗಾದಂಥ ರೋಗಿಗಳು, ICUನಲ್ಲಿರುವಂಥ ರೋಗಿಗಳು, ಸಕ್ಕರೆ ಕಾಯಿಲೆ ಇರುವವರು, ಅಪೌಷ್ಟಿಕತೆ ಇರುವವರು, ಕ್ಯಾನ್ಸರ್ ರೋಗಿಗಳು ಹಾಗೂ ದೀರ್ಘಕಾಲ ಹಾಸಿಗೆ ಹಿಡಿದ ರೋಗಿಗಳು. ಇನ್ನು ಇದರ ಹಂತಗಳನ್ನು ನೋಡುವಾಗ ಹಂತ ಒಂದರಲ್ಲಿ ಚರ್ಮ ಕೆಂಪಾಗಿರುತ್ತೆ, ಹಂತ ಎರಡರಲ್ಲಿ ಚರ್ಮದ ಮೇಲ್ಪದರ ಒಡೆದು ಹೋಗುತ್ತೆ, ಹಂತ ಮೂರರಲ್ಲಿ ಚರ್ಮದ ಪೂರ್ಣ ಪದರ ನಾಶವಾಗುತ್ತೆ, ಇನ್ನು ಹಂತ ನಾಲ್ಕರಲ್ಲಿ ಆಳವಾದ ಗಾಯ ಉಂಟಾಗಿ ಮಾಂಸಖಂಡಗಳ ಹಾಗೂ ಮೂಳೆಗಳು ಹೊರಚಾಚಿಕೊಂಡಿರುತ್ತೆ. ಇದು ಕೇವಲ ಚರ್ಮದ ಸಮಸ್ಯೆಯಲ್ಲ, ಇದರಿಂದ ರೋಗಿ ಏನೆಲ್ಲ ಅನುಭವಿಸುತ್ತಾನೆ ಅಂತ ನೋಡಿದರೆ ತೀವ್ರವಾದ ನೋವು, ದುರ್ವಾಸನೆ, ಮತ್ತೆ ಮತ್ತೆ ಉಂಟಾಗುವ ಸೋಂಕು, ಆಸ್ಪತ್ರೆಯಲ್ಲಿ ಉಳಿಯುವ ಅವಧಿ ಹೆಚ್ಚಳ, ಚಿಕಿತ್ಸಾ ವೆಚ್ಚ, ಜೀವನದ ಗುಣಮಟ್ಟದ ಕುಸಿತ, ಚಿಕಿತ್ಸೆಗಿಂತ ತಡೆಗಟ್ಟುವಿಕೆ ಉತ್ತಮ, ಈ ತೊಂದರೆಗೆ ಅದು ಕೂಡ ಅನ್ವಯಿಸುತ್ತದೆ. ನಿಯಮಿತವಾಗಿ ಮಲಗುವ ಸ್ಥಿತಿಯ ಬದಲಾವಣೆ ಇರಬೇಕು. ಹಾಸಿಗೆಯಲ್ಲಿರುವವರನ್ನ 2 ಗಂಟೆಗಳಿಗೊಮ್ಮೆ ಮಗ್ಗುಲನ್ನು ಬದಲಾಯಿಸಿ ಮಲಗಿಸಬೇಕು. ಕುಳಿತಿರುವವರಲ್ಲಿ 15-30 ನಿಮಿಷಕ್ಕೆ ಒಮ್ಮೆ ಎದ್ದು ನಿಂತು ಓಡಾಡುವ ಪ್ರಯತ್ನವನ್ನು ಮಾಡಬೇಕು. ವಿಶೇಷವಾದ ಹಾಸಿಗೆಗಳು, ಏರ್ ಮ್ಯಾಟ್ರೆಸ್, ಪ್ರೆಷರ್ ರಿಲೀವಿಂಗ್ ಮ್ಯಾಟ್ರೆಸ್, ಜೆಲ್ ಬೆಡ್ ಹಾಗೂ ಆಲ್ಫಾ ಬೆಡ್ ಮುಂತಾದ ನವೀನ ಬಗೆಯ ಹಾಸಿಗೆಗಳನ್ನು ಬಳಕೆ ಮಾಡುವುದು ಉತ್ತಮ. ಚರ್ಮವನ್ನು ಶುಚಿಯಾಗಿಯೂ ಒಣಗಿಸಿಯೂ ಇಟ್ಟುಕೊಳ್ಳಬೇಕು. ತೇವಾಂಶ ಹೆಚ್ಚು ಕಾಲ ಕೂರದಂತೆ ನೋಡಿಕೊಳ್ಳಬೇಕು. ಹೆಚ್ಚಿನ ಪ್ರೋಟೀನ್, ವಿಟಮಿನ್ ಎ, ಸಿ ಹಾಗೂ ಇ, ಜಿಂಕ್ ಅಂಶ ಹಾಗೂ ಹೆಚ್ಚಿನ ನೀರಿನ ಸೇವನೆಯು ಈ ತೊಂದರೆ ಬಾರದಂತೆ ತಡೆಯುವ ಸಾಧ್ಯತೆ ಇದೆ. ಚಲನೆ ಸಾಧ್ಯವಾದಷ್ಟು ರೋಗಿಯನ್ನ ಚಲಿಸುವಂತೆ ನಾವು ಪ್ರೇರೇಪಿಸಬೇಕು. ಇನ್ನು ಡ್ರೆಸ್ಸಿಂಗ್ನ ಅವಶ್ಯಕತೆ ಇದ್ದಾಗ ಹೈಡ್ರೋಕೊಲಾಯ್ಡ್ ಡ್ರೆಸ್ಸಿಂಗ್, ಫೋಮ್ ಡ್ರೆಸ್ಸಿಂಗ್ ಅಥವಾ ಆಲ್ಜಿನೇಟ್ ಡ್ರೆಸ್ಸಿಂಗ್ ಅನ್ನು ವೈದ್ಯರ ಸಲಹೆಯ ನಂತರ ಉಪಯೋಗಿಸಬೇಕು. ಸೋಂಕು ನಿವಾರಣೆ ಹಾಗೂ ಡಿಬ್ರೈಡ್ಮೆಂಟ್ ಮೂಲಕ ಸತ್ತಂಥ ಅಂಗಾಂಶಗಳನ್ನು ಗಾಯದಿಂದ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ವೈದ್ಯರಿಂದ ಮಾಡಿಸಿಕೊಳ್ಳಬೇಕು. ಗಂಭೀರ ಪರಿಸ್ಥಿತಿಯಲ್ಲಿ ಪ್ಲಾಸ್ಟಿಕ್ ಸರ್ಜರಿಯ ಅವಶ್ಯಕತೆ ಕೂಡ ಬರಬಹುದು. ಈ ಸಮಸ್ಯೆಯ ನಿರ್ವಹಣೆಯಲ್ಲಿ ವೈದ್ಯಕೀಯ ತಂಡಕ್ಕಿಂತ ಹೆಚ್ಚಾಗಿ ರೋಗಿಯ ಕುಟುಂಬಸ್ಥರು ಹಾಗೂ ಆರೈಕೆ ಮಾಡುವ ವ್ಯಕ್ತಿಗಳ ಪಾತ್ರವೇ ಬಹಳ ದೊಡ್ಡದು. ಒತ್ತಡದ ಗಾಯಗಳು ಬಹುಪಾಲು ತಡೆಗಟ್ಟಬಹುದಾದ ಸಮಸ್ಯೆಗಳು. ಸರಿಯಾದ ಆರೈಕೆ, ನಿಯಮಿತವಾದ ದೇಹದ ಸ್ಥಾನದ ಬದಲಾವಣೆ, ಪೌಷ್ಟಿಕ ಆಹಾರ ಹಾಗೂ ಚರ್ಮದ ಬದಲಾವಣೆಗಳ ಬಗೆಗಿನ ತೀವ್ರವಾದ ನಿಗಾ ಹಾಗೂ ಪರಿಶೀಲನೆ, ಇವುಗಳ ಮೂಲಕ ಬಹುತೇಕ ಒತ್ತಡದ ಗಾಯಗಳನ್ನು, ಹುಣ್ಣುಗಳನ್ನು ನಾವು ತಡೆಗಟ್ಟಬಹುದು. ಪ್ರತಿಯೊಬ್ಬ ಆರೋಗ್ಯ ಕಾರ್ಯಕರ್ತ, ವೈದ್ಯ, ನರ್ಸ್ ಹಾಗೂ ಕುಟುಂಬದ ಸದಸ್ಯರು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಹಾಸಿಗೆ ಹಿಡಿದ ರೋಗಿಗಳಿಗೆ ಉತ್ತಮವಾದ ಜೀವನ ಮಟ್ಟವನ್ನು ನೀಡಲು ಸಾಧ್ಯ.
4: ದೈಹಿಕ ದೀಕ್ಷೆ, ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. ಶ್ರೋತೃಗಳ ಗಮನಿಸಿ, ಇಂದು ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡ ಭಾರತಿ ಮೂಡಿಬರಲಿದೆ. ಸಮಯ ಸರಿಯಾಗಿ 6:40.
6: ಆಕಾಶವಾಣಿ
7: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು
6: ಸಿರಿಗನ್ನಡ ದೇವಿಯ ಮುಕುಟ
3: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಸಂಧ್ಯಾ ಹೊಂಗುಂಟಿಕರ್ ಪದಪರಿಚಯ
8: ಈಗ ಎರಡು ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ರಥಗುಂದು ಇದೊಂದು ವಿಶಿಷ್ಟವಾದ ಗ್ರಾಮ್ಯ ಪದ. ಎತ್ತು ಹಸುಗಳಿಗೆ ಶೀತವಾದಾಗ ದೇಹದಲ್ಲಿ ಉಂಟಾಗುವ ವ್ಯತ್ಯಾಸಕ್ಕೆ ಕುಂದು ಎಂದು ಕರೆಯುವರು. ಇದು ಮೂಲ ಪದವೆನಿಸಿದರೆ ಚಿಕಿತ್ಸೆಯಾಗದೇ ಹೋದಾಗ ಮುಂದಿನ ಹಂತ ತನುಗುಂದು. ಆ ಪ್ರಾಣಿಗಳ ಇಡೀ ದೇಹವನ್ನೇ ಆವರಿಸಿಕೊಳ್ಳುತ್ತದೆ, ಅಂದರೆ ತನುವಿಗೆ ಕುಂದಾಗಿದೆ ಎಂದರ್ಥ. ಈ ರೋಗ ಉಲ್ಬಣಾವಸ್ಥೆಗೆ ಹೋದಾಗ ವ್ಯಾಧಿ ಪ್ರಾಣಿಯ ರಕ್ತವನ್ನು ಕಲುಷಗೊಳಿಸುತ್ತದೆ. ಆಗ ರಕುತಕ್ಕೆ ಕುಂದಾಗಿ ರಥಗುಂದು ಎಂದು ಹೇಳಲಾಗುತ್ತದೆ. ಕಣಕ ಇದು ನಾಮಪದವಾಗಿದ್ದು ಗೋಧಿಯ ಹಿಟ್ಟನ್ನು ನೀರಿನಲ್ಲಿ ಜಿಗಿಜಿಗಿಯಾಗಿ ಕಲಿಸಿದಾಗ ಅದನ್ನು ಕಣಕ ಎಂದು ಕರೆಯುತ್ತಾರೆ. ಇದು ಅಚ್ಚ ಕನ್ನಡದ ಪದವೇ ಆಗಿದೆ. ಕಣ ಎಂದರೆ ಸಣ್ಣ ತುಂಡು, ಧಾನ್ಯದ ತುಂಡು ಎಂದಾಗುತ್ತದೆ. ಕಣಕ ಎಂದರೆ ಅದನ್ನು ಜೋಡಿಸಿದ್ದು ಎಂದರ್ಥ. ಈ ಪದವು ಪುರಂದರದಾಸರ ಕೀರ್ತನೆಯಲ್ಲಿ ಈ ರೀತಿ ಬಳಕೆಯಾಗಿದೆ. ಡೊಂಕುಬಾಲದ ನಾಯಕರೇ, ನೀವೇನೂಟವ ಮಾಡಿದಿರಿ? ಕಣಕ ಕುಟ್ಟುವ ಅಲ್ಲಿಗೆ ಹೋಗಿ ಹಣುಕಿ ಇಣುಕಿ ನೋಡುವಿರಿ? ಕಣಕ ಕುಟ್ಟೋ ಒನಕಿಲೆ ಹೊಡೆದರೆ ಕುಯಿ ಕುಯಿ ರಾಗ ಹಾಡುವಿರಿ ಎಂದು ಬಳಸಲಾಗಿದೆ.
3: ತಪ್ಪು ಒಪ್ಪು.
8: ಕೃತಜ್ಞತೆ ಮತ್ತು

0: ಕೃತಜ್ಞತೆ ಎಂಬ ಪದಗಳನ್ನು ನಾವು ಅರಿತು ಉಚ್ಚರಿಸಬೇಕು. ಕೃತಜ್ಞತೆ ಎಂದರೆ ಉಪಕಾರವನ್ನು ಸ್ಮರಿಸುವ ಶಬ್ದವಾಗಿದೆ. ಕೃತಜ್ಞತೆ ಎಂದರೆ ಉಪಕಾರವನ್ನು ನೆನಪಿಸಿಕೊಳ್ಳದ ಕೃತಾರ್ಥ ಭಾವವಲ್ಲದ ಅರ್ಥವನ್ನು ನೀಡುತ್ತದೆ. ಕೃತಜ್ಞತೆ ಹಾಗೂ ಕೃತಜ್ಞತೆ ಎಂಬ ಎರಡು ವಿರುದ್ಧಾರ್ಥವನ್ನು ಹೊಂದಿದ್ದು ಪ್ರಜ್ಞಾವಂತಿಕೆಯಿಂದ ಬಳಸಬೇಕು.
1: ಸುಮಧುರ.
0: ಈಗ HS ವೆಂಕಟೇಶ್ ಮೂರ್ತಿಯವರ ಲೋಕದ ಕಣ್ಣಿಗೆ ಎಂಬ ಗೀತೆ.

0: ಕವಿ ಇಲ್ಲಿ ರಾಧೆಯ ಅಸ್ಮಿತೆಯನ್ನು ಅರ್ಥೈಸುವುದರೊಂದಿಗೆ ಕೃಷ್ಣನನ್ನು ದಕ್ಕಿಸಿಕೊಳ್ಳಲು ಆಕೆ ಹೇಗೆ ಕಾರಣಳು ಎಂಬ ಭಾವವನ್ನು ಅನಾವರಣಗೊಳಿಸಿದ್ದಾರೆ. ಲೋಕಕ್ಕೆ ರಾಧೆ ಒಬ್ಬ ಹೆಣ್ಣು ಅಥವಾ ಕೃಷ್ಣನ ಪ್ರೇಯಸಿ ಮಾತ್ರ ಎಂದಾದರೆ ಕವಿಗೆ ಕೃಷ್ಣನನ್ನು ಕಾಣುವ ದಾರಿ, ರಾಧೆಯಿಲ್ಲದೆ ಕೃಷ್ಣ ಇಲ್ಲವೇ ಇಲ್ಲ ಎಂಬ ಸತ್ಯ ಅರ್ಥವಾಗಿದೆ. ಈ ಕವಿತೆಯು ಮೇಲ್ನೋಟಕ್ಕೆ ಲೌಕಿಕತೆಯನ್ನು ಹೇಳುತ್ತದೆಯಾದರೂ ಪ್ರಕೃತಿ ಮತ್ತು ಪುರುಷ ಪ್ರಜ್ಞೆಯ ಬೀಜವನ್ನು ಗರ್ಭದಲ್ಲಡಗಿಸಿಕೊಂಡಿದೆ. ರಾಧೆ ಪ್ರಕೃತಿಯಾದರೆ ಕೃಷ್ಣ ಪುರುಷ. ಪೂರ್ಣತ್ವವನ್ನು ಹೊಂದಿದ ರಾಧೆಗೆ ಮಾತ್ರ ಕೃಷ್ಣನೊಂದಿಗೆ ಲೀನವಾಗಲು ಸಾಧ್ಯ. ಉಳಿದವರಿಗೆ ಈ ಐಕ್ಯತೆಯನ್ನು ಸಾಧಿಸುವವರೆಗೂ ಪ್ರತಿ ತಿಂಗಳದ ರಾತ್ರಿಯಲ್ಲೂ ವಿರಹ ಚಡಪಡಿಕೆ. ನಾನು ನನ್ನದು ನನ್ನವರೆಂಬ ಲೌಕಿಕದ ಹಂಗು ತೊರೆದು ಆ ಕೃಷ್ಣನೆಂಬ ಬಿಂದುವನ್ನು ಸೇರಲು ರಾಧೆಯೇ ಮಾರ್ಗದರ್ಶಿ. ಆ ರಹಸ್ಯ ಆಕೆ ಮಾತ್ರ ಬಲ್ಲಳು. ರಾಧೆ ಒಂದು ಧ್ಯಾನ, ಅಧ್ಯಾತ್ಮ, ಯೋಗದ ಮಾರ್ಗ. ಈ ಮೂಲಕ ಸಾಗಲು ಒಂದು ಮಹಾಪ್ರವಾಹದಷ್ಟು ವೇಗ, ಆವೇಗ, ತುಡಿತ ಎಲ್ಲವೂ ಬೇಕು. ಅದು ರಾಧೆಗೆ ಮಾತ್ರ ಸಾಧ್ಯ. ತನ್ನನ್ನು ತಾನು ತೊರೆದು ತಾನೇ ಅವನಾಗಿ ಅವನಲ್ಲೇ ತನ್ನನ್ನು ಕಾಣುವ, ಪ್ರೀತಿಸುವ ಅವಳ ರೀತಿಗೆ ಕೃಷ್ಣ ಒಲಿದಿರುವ, ಇಂತಹ ರಾಧೆಯ ವ್ಯಕ್ತಿತ್ವದ ದರ್ಶನ ಈ ಗೀತೆಯಲ್ಲಿದೆ. ಈ ಗೀತೆಯಲ್ಲಿ ತೊರೆ ಎಂಬ ಶಬ್ದ ಮೇಲಿಂದ ಮೇಲೆ ಅನುರಣಗೊಂಡಿದೆ. ಅಷ್ಟೇ ಅಲ್ಲ, ಅನೇಕ ಅರ್ಥಗಳನ್ನು, ಅನೇಕ ಭಾವಗಳನ್ನು ಹೊಳೆಯಿಸಿದೆ. ತೊರೆ ಎಂದರೆ ಹಳ್ಳ, ತೊರೆ ಎಂದರೆ ಬಿಡುವುದು ಎಂಬ ಇನ್ನೊಂದು ಅರ್ಥವೂ ಉಂಟು. ಹಳ್ಳ ಎಂಬುದು ಭೌತಿಕವಾದ ಪದ, ಆದರೆ ತೊರೆಯುವುದು ಎಂದರೆ ಕಳಚಿಕೊಳ್ಳುವುದು, ಒಂದು ವಿಶಿಷ್ಟ ಭಾವ. ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣವ ಎಂದು ದಾಸರ ಪದದಲ್ಲಿ ಭವಸಾಗರದಲ್ಲಿ ಏನನ್ನು ತೊರೆಯಬೇಕು ಮತ್ತು ಏನನ್ನು ತೊರೆಯಲಾಗದು ಎಂಬುದು ಅವರವರ ಸಾಮರ್ಥ್ಯಕ್ಕೆ ಬಿಟ್ಟದ್ದು.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಸಂಧ್ಯಾ ಹೊಂಗುಂಟಿಕರ್. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ ಎಸ್ ಪ್ರಸಾದ್.
2: ಸಿರಿ ಕನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಸಿರಿ ಕನ್ನಡ ದೇವಿಯ ಮುಕುಟದಲ್ಲಿ.
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇಂದು ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡ ಭಾರತಿ. ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿಮುದ್ರಣ ಕೇಳಬಹುದು. ಇದರಲ್ಲಿ ಆಕಾಶವಾಣಿ ಸಾಹಿತ್ಯ ಕುರಿತು ಮಾತನಾಡಿರುವವರು ಡಾ ಬಸವರಾಜ್ ಸಾದರ. ಆಕಾಶವಾಣಿ ಸಂಗೀತದ ಬಗ್ಗೆ ಮಾತನಾಡಿದ್ದಾರೆ ಡಾ ಎನ್ ರಘು. ಆಕಾಶವಾಣಿ ನಾಟಕ ಹಾಗೂ ಕೇಳುಗರ ಬಗ್ಗೆ ಮಾತನಾಡಿರುವವರು ಡಾ ಎಂಎಸ್ ವಿದ್ಯಾ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:50 ಈಗ ಕೇಳೋಣ ರೈತರಿಗೆ ಸಲಹೆ.
4: ಇದ್ದದ್ದು ಇದ್ದ ಹಾಗೆ ಇರೋದಿಲ್ಲ, ಎಲ್ಲವೂ ಬದಲಾಗುತ್ತೆ ಅಂತಾರೆ ಅನುಭವಿ ಕೃಷಿಕರು. ಈ ಮಾತನ್ನು ಅರ್ಥ ಮಾಡ್ಕೋಬೇಕಾದ್ರೆ ಕೃಷಿಕರು ಕಟ್ಟಿ ಬೆಳೆಸಿರುವಂತಹ ಜಮೀನನ್ನು ಹೋಗಿ ನೋಡಬೇಕು. ಬರಡಾಗಿದ್ದ ಜಮೀನಿನಲ್ಲಿ ಬಂಗಾರದ ಬೆಳೆಯನ್ನು ಬೆಳೆದು ಎಷ್ಟೋ ಜನ ಕೃಷಿಕರು ಬಂಗಾರದ ಮನುಷ್ಯರಾಗ್ಬಿಟ್ಟಿದ್ದಾರೆ. ತುಂಬ ಉತ್ತಮವಾದ ತೋಟವನ್ನು ಇಟ್ಕೊಂಡಿರುವಂಥ ಕೃಷಿಕರು ತಂದೆ ತಾಯಿಯಿಂದ ಅದನ್ನು ಎರವಲು ಪಡೆದಿದ್ದರೂ ಸರಿಯಾಗಿ ನಿರ್ವಹಣೆ ಮಾಡದೆ ಜಮೀನನ್ನೇ ಹಾಳು ಮಾಡಿಕೊಂಡಿದ್ದಾರೆ. ಹಾಗಾಗೇನೆ ಹಿರಿಯರು ಹೇಳಿದ್ರು, ಇದ್ದದ್ದು ಇದ್ದ ಹಾಗೆ ಇರೋದಿಲ್ಲ, ಕಾಲ ಎಲ್ಲವನ್ನು ಬದಲಾಯಿಸುತ್ತೆ ಅಂತ. ಕೊಳ್ಳೆಗಾಲದ ಸಮೀಪದ ಕೃಷಿಕರೊಬ್ಬರು ಅವರ ಅನುಭವವನ್ನು ಹಂಚಿಕೊತಾ ಇದ್ರು. ಅವರ ತಂದೆಗೆ ಇದ್ದದ್ದು ಗುಡ್ಡದ ಕೆಳಗಿನ ಒಣಭೂಮಿ ಪ್ರದೇಶ. ಜಮೀನಲ್ಲಿದ್ದದ್ದು ಬರೀ ಕಲ್ಲುಗಳೇ, ಬೆಳೀತಾ ಇದ್ದದ್ದು ಹುರುಳಿ ಮತ್ತು ರಾಗಿ. ವಿದ್ಯಾಭ್ಯಾಸವನ್ನು ಮುಗಿಸಿ ಬಂದ ಮೇಲೆ ಇವರಿಗೆ ಏನಾದರೂ ವ್ಯವಸಾಯದಲ್ಲಿ ಸಾಧನೆಯನ್ನು ಮಾಡುವಂತಹ ತವಕ. ಆದರೆ ತಂದೆ ಇದ್ದಾಗ ಅವರು ಹೇಳ್ತಾ ಇದ್ರು, ಮಗ ಇದಕ್ಕೆ ಎಷ್ಟು ಕಷ್ಟಪಟ್ಟರು ಅಷ್ಟೇ ಅಂತ. ಆದರೆ ಇವರು ಧೃತಿಗೆಡಲಿಲ್ಲ. ಜಮೀನಿನಲ್ಲಿ ಕಲ್ಲನ್ನು ಆದು ಆದು ಅದನ್ನೇ ಬದುವಾಗಿ ಮಾಡಿಕೊಂಡು ಬದುವಿನ ಪಕ್ಕದಲ್ಲೇ ಕಾಲುವೆಗಳನ್ನು ತೋಡಿ ಬಿದ್ದಂತಹ ಮಳೆ ನೀರನ್ನು ಇಂಗ್ಸೋದಕ್ಕೆ ಶುರು ಮಾಡಿದ್ರು. ಯಾವಾಗ ಮಳೆ ನೀರು ಇಂಗ್ತಾ ಬಂತೋ ಮಧ್ಯದ ಜಮೀನನ್ನು ಸಮತಟ್ಟು ಮಾಡಿಕೊಂಡು ಬದುಗಳ ಮೇಲೆ ಹ್ಯಾಬೇವು ಮತ್ತು ತೇಗ, ಸಿಲ್ವರ್, ಗಾಳಿಮರ ಅಂದರೆ ಸರ್ವೆ ಅಂತಿರಲ್ಲ, ಇಂತಹ ಮರಗಿಡಗಳನ್ನು ಹಾಕ್ಕೊಂಡ್ರು. ಇನ್ನು ಬರದ ಪ್ರದೇಶಕ್ಕೆ ಸೂಕ್ತವಾಗಿ ಹೊಂದಿಕೊಳ್ಳುವಂತಹ ಹಣ್ಣಿನ ಬೆಳೆ ಅಂದರೆ ಮಾವು. ಕಸಿ ಕಟ್ಟಿರುವಂತಹ ಮಾವಿನ ಗಿಡಗಳನ್ನು ಆಳವಾಗಿ ಗುಂಡಿಗಳನ್ನು ಮಾಡಿಕೊಂಡು ಮಳೆ ನೀರನ್ನು ಸಂರಕ್ಷಣೆ ಮಾಡಿಕೊಂಡೇ ಸಸಿಗಳನ್ನು ನಾಟಿ ಮಾಡಿಕೊಂಡ್ರು. ಜಮೀನಿನಲ್ಲಿ ಬೆಳೆದಿರುವಂತಹ ಬೆಳೆಗಳಿಗೆ ಗೊಬ್ಬರ ಬೇಕು ಅಂತ ಒಂದು ನಾಟಿ ಹಸುವನ್ನು ಸಾಕಿದರು. ಜೊತೆಯಲ್ಲೇ ಒಂದೆರಡು ಕುರಿ, ಒಂದು ಮೇಕೆ, 8-10 ಕೋಳಿಗಳ ಸಾಕಾಣಿಕೆಯನ್ನು ಶುರು ಮಾಡಿ ಜಮೀನಿನಲ್ಲೇ ವಾಸ ಇರೋದಕ್ಕೆ ಒಂದು ಸಣ್ಣ ಮನೆಯನ್ನು ಕಟ್ಕೊಂಡ್ರು. ನಿಧಾನವಾಗಿ ಜಮೀನಿನಲ್ಲಿ ತನು ನಿಂತ ಹಾಗೆ ತೆಂಗನ್ನು ಹಾಕ್ಕೊಂಡ್ರು. ಸ್ವಲ್ಪ ಭಾಗದಲ್ಲಿ ರಾಗಿ, ಹುರುಳಿ, ಹೆಸರು, ಉದ್ದು, ಅಲಸಂದೆ, ಮುಸ್ಕಿನ ಜೋಳ, ಹೀಗೆ ಬಹಳಷ್ಟು ಮಳೆ ಆಶ್ರಿತ ಬೆಳೆಗಳನ್ನು ಬೆಳೆಯೋದಕ್ಕೆ ಶುರು ಮಾಡಿದ್ರು. ಸರ್ಕಾರಿ ಇಲಾಖೆಗಳ ನೆರವನ್ನು ಪಡೆದುಕೊಂಡು ಮೊದಲಿಗೆ ಒಂದು ಕೃಷಿ ಹೊಂಡವನ್ನು ತೋಡಿಕೊಂಡು ಮಳೆ ನೀರನ್ನು ಸಂರಕ್ಷಣೆ ಮಾಡೋದಕ್ಕೆ ಶುರು ಮಾಡಿದ್ರು. ನಂತರ ಒಂದು ಬೋರನ್ನು ಕೂಡ ತೆಗೆಸ್ಕೊಂಡ್ರು. ಸುಮಾರು 8 ಬೋರ್ವೆಲ್ಗಳನ್ನು ಇವರು ಜಮೀನಿನಲ್ಲಿ ತೆಗೆದಿದ್ದಾರೆ. 9 ಬೋರ್ಗೆ 1/2 ನೀರು ಬಂತು. ಅದು ಬೇಸಿಗೆ ಕಾಲ. ಮಳೆ ಬಂದಾಗ ಅದು 2 ಏರಿತು. ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ಈಗ ಎಲ್ಲ ಬಗೆಯ ಬೆಳೆಗಳನ್ನು ತಮ್ಮ 3.75 ಎಕರೆ ಜಮೀನಿನಲ್ಲಿ ಇಟ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಹ್ಯಾಬೇವನ್ನು ಮಾರಿ 4 ಲಕ್ಷ ರೂಪಾಯಿ ಆದಾಯವನ್ನು ಗಳಿಸ್ಕೊಂಡಿದ್ದಾರೆ. ಬದುಗಳ ಮೇಲೆ ಮೇವಿನ ಬೆಳೆ ಸ್ಟೈಲೋಸಾಂಥಸ್ ಹೆಮಾಟಾ ಇದೆ. ರಾಸುಗಳ ಸಾಕಾಣಿಕೆ ನಡೆದಿದೆ. ವ್ಯವಸಾಯ ತೃಪ್ತಿಕರವಾಗಿದೆ. ಈಗ ಒಂದು 20 ಕೆಳಗಡೆ ಜಮೀನನ್ನು ನೋಡಿದರೆ ಬರಡಾಗಿತ್ತು, ಈಗ ನಂದನವನ ಆಗಿದೆ. ಅದಕ್ಕೆ ಹೇಳೋದು ಇದ್ದದ್ದು ಇದ್ದ ಹಾಗೆ ಇರೋದಿಲ್ಲ, ಬದಲಾಗುತ್ತೆ ಅಂತ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳ ಗಮನಿಸಿ, 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಹಣ್ಣು ಹೊನ್ನು ಬಾನುಲಿ ಸರಣಿ ಪ್ರಸಾರವಾಗಲಿದೆ. ತರಕಾರಿ ಬೆಳೆಗಳ ಸಸಿಮಡಿಯಲ್ಲಿ ಕೀಟರೋಗಗಳ ಸಮಗ್ರ ನಿರ್ವಹಣೆ ಕುರಿತು ಸಂವಾದವನ್ನು ಕೇಳಬಹುದು. ಪಾಲ್ಗೊಳ್ಳುವವರು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಕೆಸಿ ಕಿರಣ್ ಕುಮಾರ್ ಹಾಗೂ ಡಾಕ್ಟರ್ ಜಿಕೆ ರಾಮೇಗೌಡ.
5: ಈ ಏರು ಸಸಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಏನು ನೀರು ನಿಲ್ಲ ಅಂತ ವ್ಯವಸ್ಥೆ ಇರುತ್ತೆ, ಅದು ಸರಾಗವಾಗಿ ಬಸಿದು ಹೋಗ್ಬಿಡುತ್ತೆ. ನೀರಿಲ್ಲ ಅಂತಂದ್ರೆ ನಮ್ಮ ಈ ಪಿಥಿಯಂ ಅಥವಾ ಫೈಟಾಫ್ತರ ಅಂತ ಏನು ಶಿಲೀಂಧ್ರಗಳು ಇರ್ತೀವಿ, ಅದು ಒಂದು 50-60% ಕಡಿಮೆ ಆಗ್ಬಿಡುತ್ತೆ. ನಂತರ ನಾವು ಯಾವ್ದಾದ್ರು ಒಂದು ಜೈವಿಕ ನಿಯಂತ್ರಣನೋ ಅಥವಾ ರಾಸಾಯನಿಕ ನಿಯಂತ್ರಣನೋ ಉಪಯೋಗಿಸ್ಕೊಂಡು ಬೇಕಿದ್ರೆ ನಾವು ರೋಗನ ಹತೋಟಿ ಮಾಡ್ಕೋಬಹುದು.
1: ನೆನಪಿಡಿ, ಹಣ್ಣು ಹೊನ್ನು ಬಾನುಲಿ ಸರಣಿ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಇಂದು 6:50 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ. FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:55. ಇನ್ನು ಸಂಸ್ಕೃತದಲ್ಲಿ ವಾರ್ತೆಗಳು.
6: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. अथ वार्ताः. फ्रांस देशस्य यात्रावधौ स्वकीय प्रवासस्य चरमे सोपाने प्रधानमंत्री नरेन्द्र मोदी ह्यः रात्रौ पेरिस नगरं सम्प्राप्तवान्. पेरिस नगरे आगमन समये विश्रांति निलये एकत्रिताः भारतीय समुदायस्य सदस्याः उत्साहपूर्वकं तदीय भव्यं स्वागतं अकुर्वन् अद्य प्रधानमन्त्री प्रमुख विपणीनां मुख्य कार्यकारिभिः सह चर्चां करिष्यति। तदनन्तरं सः यूरोप महाद्वीपस्य प्रमुख प्रौद्योगिकी मञ्चे विवाटेक् शिखर सम्मेलने भागं ग्रहीष्यति, तत्र च स्वसम्बोधनं प्रदास्यति। सायंकाले असौ एकस्मिन् सामुदायिक कार्यक्रमे भारतीय प्रवासिभिः सह संवादं विधास्यति। G7 देशैः वैश्विक स्थिरतायाः सुरक्षा सहयोगस्य अथ सीमापार संघटित अपराध निवारणस्य उद्देश्येन विभिन्नाः प्रमुखाः घोषणाः विहिताः। मुख्य वक्तव्ये नेतृभिः अमेरिका ईरान देशयोर्मध्ये संजातं सन्धि निश्चयम् अभिनन्दितम्। अन्य घोषणापत्रे G7 देशैः मादक द्रव्यस्य अवैध कार्यं निरोद्धुं संकल्पो विहितः। अस्मिन् अभियाने ब्राजील दक्षिण कोरिया देशौ अपि सहमतिं प्रदर्शितवन्तौ। फ्रांस देशस्य एवियन नगरे चलायमाने G7 शिखर सम्मेलने प्रधानमंत्री नरेन्द्र मोदी सर्वहितकारी सतत आर्थिक विकासः इत्याख्ये मुख्य विषये आयोजितायां महत्वपूर्ण कार्यगोष्ठ्यां भागं भजते। सत्रेऽस्मिन् G7 देशाः सहभागी राष्ट्राणि अन्ताराष्ट्रिय मुद्रा कोषस्य OECD इत्यस्य च प्रतिनिधयः उपस्थिताः सन्ति। राष्ट्रपति पदासीना द्रौपदी मुर्मुः अद्यारभ्य मध्यप्रदेशस्य ओडिशायाः च पञ्चदिवसीयायां यात्रायाम् अस्ति। प्रथमदिवसे सा मध्यप्रदेशस्य बैतूल नगरे आध्यात्मिक जागृत्या जनजातीय समाजस्य सशक्तिकरण कार्यक्रमे भागं ग्रहीष्यति। द्वितीय दिवसे सा ओडिशायाः रायरंगपुरे चिकित्सा शिविरस्य ग्रामीण जल आपूर्ति परियोजनायाः च उद्घाटनं विधास्यति। तृतीय दिवसे राष्ट्रपतिः प्रधानमन्त्रिणा नरेन्द्र मोदिना सह पहाड़पुरे कौशल केन्द्रस्य निरीक्षणं करिष्यति, सहैव रायरंगपुरे जनसभां च संबोधयिष्यति। चतुर्थ दिवसे सा जून मासस्य 21 दिनांके जबलपुरे अन्ताराष्ट्रिय योग दिवसोत्सवे भागं ग्रहीष्यति, सहैव रानी दुर्गावती विश्वविद्यालयस्य दीक्षांत समारोहे अध्यक्षतां विधास्यति। यात्रायाः चरमे सोपाने सा ख्यूनो राष्ट्रिय उद्याने सहरिया जनजातीय सदस्यैः चीता अन्वेषकैः च सह संवादं विधास्यति। संयुक्त राष्ट्र संघस्य खाद्य संस्थाभ्यां खाद्य एवं कृषि संघटनेन अथ विश्व खाद्य कार्यक्रमेण च विज्ञापितं यत् आगामिषु मासेषु युद्ध जलवायु परिवर्तन धन न्यूनता कारणात् विश्वस्य 13 प्रमुख क्षेत्रेषु बुभुक्षा संकटं अधिकं गभीरं भविष्यति। संयुक्त प्रतिवेदनस्य अनुसारं सम्प्रति जगति 66.2 कोटि जनाः तीव्र खाद्य असुरक्षया पीडिताः सन्ति। अस्यां सूच्यां सुडान, दक्षिण सुडान, यमन, फिलिस्तीन, नाइजीरिया, सोमालिया चेत्यादयः देशाः अत्यधिक संकटग्रस्ताः सन्ति। प्रतिवेदने चिन्ता प्रदर्शिता यत् 2022-23 परं मानवीय सहायतायै प्राप्यमाणं धनं 60% न्यूनं जातम्। WFF संस्थायाः कार्यवाहक निदेशकः कार्ल स्काउ महोदयः अवोचत् यत् यदि शीघ्रं किमपि कार्यान्वयनं न क्रियते तर्हि कोटिशः जनाः दुर्भिक्षस्य गर्ते पतिष्यन्ति। हॉकी क्रीडायां नीदरलैंड देशस्य राइडरहेम नगरे प्रचल्यमाणायाः FIH प्रो लीग स्पर्धा मालिकायाः द्वन्द्वे भारतीय पुरुष हॉकी दलेन जर्मनी दलं 3-1 इत्यांकान्तरालेन पराजितम्। इति वार्ताः।
1: समय सूर्यगि 7 गंटे। FM 100.6 इदु आकाशवाणी मैसूरु।
7: ಕೋಗಿಲೆ ಓ ಕೋಗಿಲೆ ಯಾವೂರ ಸುದ್ದಿಯ ಹೊತ್ತು ತಂದೆ?
8: ಹೌದ್ರಿ, ಯಾವೂರ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
9: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
8: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
9: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
8: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
9: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
7: ಓ ಮೇಘವೇ ಮೇಘವೇ
10: ಮನಸ್ಸಿಗೆ.
11: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
12: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
11: ಮೇಲ್ ಕೂಡ ಮಾಡಬಹುದೇನೋ?
12: ಓ ಖಂಡಿತ, replyair@mysore.gmail.com.
11: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

0: ಇಂದು ಸಂಜೆ 4:30 ಗಂಟೆಗೆ ವಿಜ್ಞಾನ ಭಾರತಿ ಮೂಡಿ ಬರಲಿದೆ. ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಹೇಗೆ, ಈ ವಿಷಯ ಕುರಿತು ನಿವೃತ್ತ ವಿಷಯ ಪರಿವೀಕ್ಷಕರಾದ ಮಂಡ್ಯದ ಎಸ್ ಲೋಕೇಶ್ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಜಿಎನ್ ಮಂಜುನಾಥ್. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:02. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಕಟಣೆಗಳು. 7:05 ಸರಿಯಾಗಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.

0: ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 0477, 2237 0488, ಎಸ್ ಟಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
4: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
5: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
4: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
6: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
4: ಹೌದಾ?
5: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
7: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜ್ಯ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇಂದು ಚುನಾವಣೆ, ಬೆಳಿಗ್ಗೆ 9 ಸಂಜೆ 4 ಮತದಾನ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಭರವಸೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಾಣ, ವೈದ್ಯಕೀಯ ಶಿಕ್ಷಣ ಸಚಿವರಿಂದ ಮಾಹಿತಿ. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಾಣ ಸರ್ಕಾರದ ಮೊದಲ ಆದ್ಯತೆ, ಗೃಹ ಸಚಿವರ ಹೇಳಿಕೆ. ಈಗ ವಾರ್ತೆಗಳ ವಿವರ. ರಾಜ್ಯ ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆ ಇಂದು ನಡೆಯಲಿದೆ. ಬೆಳಿಗ್ಗೆ 9 ಸಂಜೆ 4 ಮತದಾನ ನಡೆಯಲಿದ್ದು, ಸಂಜೆ 5 ಮತಗಣಿಕೆ ಕಾರ್ಯ ಆರಂಭವಾಗಲಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದು, ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಸ್ಪರ್ಧಿಸಿದ್ದರೆ ಬಿಜೆಪಿ

0: ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಕೈಗೆಟಕುವ ದರದಲ್ಲಿ ಗುಣಮಟ್ಟದ ವೈದ್ಯಕೀಯ ಸೇವೆಗಳು ದೊರೆಯುವಂತೆ ಮಾಡಲು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಯಡಿ ದರ ಪರಿಷ್ಕರಣೆಗೆ ಅನುಮೋದನೆ ನೀಡಲಾಗಿದ್ದು, ಇದರಿಂದ ಉತ್ತಮ ಆರೋಗ್ಯ ಸೇವೆಗಳ ಸೌಲಭ್ಯ ಪಡೆಯಬಹುದು ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಿಸುವ ಸರ್ಕಾರದ ಕನಸು ಶೀಘ್ರದಲ್ಲೇ ನನಸಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಭರವಸೆ ನೀಡಿದ್ದಾರೆ. ಮೈಸೂರಿನ ಜಯದೇವ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಜಯದೇವ ಆಸ್ಪತ್ರೆಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಕಾರ್ಯಕ್ಷಮತೆ ಹೆಚ್ಚಿಸಲು ಆಡಳಿತವನ್ನು ಬೆಂಗಳೂರಿನಿಂದ ವಿಕೇಂದ್ರೀಕರಣಗೊಳಿಸಿ ಮೈಸೂರು ಮತ್ತು ಕಲಬುರಗಿ ಆಸ್ಪತ್ರೆಗಳಿಗೆ ಸ್ವಾಯತ್ತತೆ ಹಾಗೂ ಹೆಚ್ಚಿನ ಆರ್ಥಿಕ ಸ್ವಾತಂತ್ರ್ಯ ನೀಡಲಾಗುವುದು ಎಂದರು. ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಕೊರತೆ ನೀಗಿಸಲು ಈಗಾಗಲೇ ಬೆಂಗಳೂರು ಮೈಸೂರಿಗೆ 10 ಮತ್ತು ಕಲಬುರಗಿಗೆ 6 ಕಾರ್ಡಿಯಾಲಜಿಸ್ಟ್ ಸೇರಿದಂತೆ ಹಲವು ಹುದ್ದೆಗಳ ಭರ್ತಿಗೆ ಸರ್ಕಾರ ಮುಂದಾಗಿದೆ. ಇಡೀ ರಾಜ್ಯದಲ್ಲಿ 56,000 ಹುದ್ದೆಗಳ ಭರ್ತಿಗೆ ಕಾಲಮಿತಿ ನಿಗದಿಪಡಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಿಸಿ ಯುವಜನರನ್ನು ಮಾದಕ ವಸ್ತು ಬಳಕೆಯ ವಿನಾಶಕಾರಿ ಪರಿಣಾಮಗಳಿಂದ ರಕ್ಷಿಸುವುದು ಸರ್ಕಾರದ ಮೊದಲ ಆದ್ಯತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರ ಪೊಲೀಸರು ನಡೆಸಿದ ಸಂಘಟಿತ ಮಾದಕ ವಸ್ತುಗಳ ವಿರೋಧಿ ಕಾರ್ಯಾಚರಣೆಯಲ್ಲಿ ಮಾದಕ ವಸ್ತುಗಳ ಕಳ್ಳಸಾಗಣೆ ಮತ್ತು ನಿಷೇಧಿತ ವಸ್ತುಗಳ ಅಕ್ರಮ ಮಾರಾಟದ ಮೇಲೆ ದಾಳಿ ನಡೆಸಿ 2 ವಿದೇಶಿ ಪ್ರಜೆಗಳು ಸೇರಿದಂತೆ 23 ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಸುಮಾರು 8 ಕೋಟಿ ರೂಪಾಯಿ ಮೌಲ್ಯದ ನೈಸರ್ಗಿಕ ಮಾದಕ ವಸ್ತುಗಳು, ಸಿಂಥೆಟಿಕ್ ಸೈಕೋಸ್ಟಿಮ್ಯುಲೆಂಟ್ಸ್ ಹಾಗೂ ನಿಷೇಧಿತ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಆಗಸ್ಟ್ 21-23 ಸುಪ್ರೀಂ ಕೋರ್ಟ್ ಹಮ್ಮಿಕೊಂಡಿರುವ ಸಮಾಧಾನ ಸಮಾರೋಹ ವಿಶೇಷ ಲೋಕಅದಾಲತ್ ರಾಜ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಬಗೆಹರಿಸಿಕೊಳ್ಳಲು ಉತ್ತಮ ಅವಕಾಶವಾಗಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅಭಿಪ್ರಾಯಿಸಿದ್ದಾರೆ. ವಿಶೇಷ ಲೋಕಅದಾಲತ್ ಕುರಿತಂತೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರದ ಎಲ್ಲಾ ಇಲಾಖೆಗಳ ಕಾರ್ಯದರ್ಶಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಇಲಾಖೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಮುಖಾಮುಖಿಯಾಗಿ ಬಗೆಹರಿಸಿಕೊಳ್ಳಲು ಮುಂದಾಗಬೇಕು. ಲೋಕಅದಾಲತ್ನಲ್ಲಿ ಸರ್ಕಾರಕ್ಕೆ ಆಗುವ ಪ್ರಯೋಜನಗಳ ಕುರಿತು ಇಲಾಖಾ ಮಟ್ಟದಲ್ಲಿ ಕೂಲಂಕಷವಾಗಿ ಚರ್ಚಿಸಿ ಬಹಳ ವರ್ಷಗಳಿಂದ ಬಗೆಹರಿಯದ ಪ್ರಕರಣಗಳಿಗೆ ಮುಕ್ತಿ ನೀಡಬೇಕು ಎಂದರು. ಸುಪ್ರೀಂ ಕೋರ್ಟ್ ಸಹ ಈಗಾಗಲೇ ಬಗೆಹರಿಸಬಹುದಾದ ಪ್ರಕರಣಗಳ ಪಟ್ಟಿ ಮಾಡಿದ್ದು, ಪಟ್ಟಿ ಮಾಡಲಾದ ವಿಷಯಗಳನ್ನು ಬಿಟ್ಟು ಉಳಿದ ಪ್ರಕರಣಗಳಿದ್ದಲ್ಲಿ ಸಹ ಅವುಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವ ಮೂಲಕ ಸಂಬಂಧಿಸಿದ ವಕೀಲರೊಂದಿಗೆ ಚರ್ಚೆ ನಡೆಸುವಂತೆ ಅವರು ಸೂಚನೆ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇದೇ 21 ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆಗೆ ಸಿದ್ಧತೆಗಳು ಭರದಿಂದ ನಡೆದಿದ್ದು, ಬೆಳಗಾವಿ ಜಿಲ್ಲಾಡಳಿತ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅದ್ಧೂರಿಯಾಗಿ ಆಚರಿಸಲು ಸರ್ವ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ. ದೈಹಿಕ ಶಿಕ್ಷಕರ ನೇತೃತ್ವದಲ್ಲಿ ಆಯಾ ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ಯೋಗ ಪ್ರದರ್ಶನ

0: ಚುನಾವಣೆಗೊಳಿಸಲಾಗುತ್ತಿದೆ. 21ರಂದು ಸುವರ್ಣ ವಿಧಾನಸೌಧದ ಎದುರು ಕಾರ್ಯಕ್ರಮ ಆಯೋಜಿಸಲು ನಿರ್ಧರಿಸಲಾಗಿದೆ. ಈ ನಿಮಿತ್ತ ಇದೇ 19ರಂದು ಬೆಳಗಾವಿ ನಗರದಲ್ಲಿ ಯೋಗ ನಡಿಗೆ ಬೃಹತ್ ಜಾಥಾ ಆಯೋಜಿಸಲಾಗಿದೆ ಎಂದು ಬೆಳಗಾವಿ ಜಿಲ್ಲಾ ಆಯುಷ್ ಇಲಾಖೆ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
1: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದಲ್ಲಿ ಈ ಬಾರಿ ವಿಶೇಷವಾಗಿ ಆಚರಣೆ ಮಾಡಬೇಕಂತಂದ್ಬಿಟ್ಟು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೀವಿ. ಈ ವರ್ಷದ ಘೋಷವಾಕ್ಯ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಒಂದು ಆ ಘೋಷವಾಕ್ಯವನ್ನ ಪ್ರಕಾರ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ 19ನೇ ತಾರೀಕಿಗೆ ಬೆಳಿಗ್ಗೆ 9:00 ಒಂದು ಯೋಗ ನಡಿಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಆವರಣದಿಂದ ಬೊಗಾರೇಶ್ವರವರೆಗೂ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ ಜೂನ್ 21ರಂದು ಸುವರ್ಣ ವಿಧಾನಸೌಧ ಬೆಳಗಾವಿಯಲ್ಲಿ ಬೆಳಿಗ್ಗೆ 6:00 to 8:00 ಸಂಭ್ರಮದಿಂದ ಆಚರಿಸಲು ಕೂಡ ತಯಾರಿ ಮಾಡಿಕೊಳ್ಳಲಾಗಿದೆ.
0: ವಿವಿಧ ಇಲಾಖೆಗಳಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಸಂಪೂರ್ಣ ಪ್ರಯೋಜನವನ್ನು ಅಲ್ಪಸಂಖ್ಯಾತ ಸಮುದಾಯದ ಜನತೆಗೆ ಸಮರ್ಪಕವಾಗಿ ತಲುಪಿಸುವಂತೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಸೂಚಿಸಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ನಡೆದ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮ ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯಾವುದೇ ಮಗು ಶಿಕ್ಷಣದಿಂದ ವಂಚಿತವಾಗದಂತೆ ಎಚ್ಚರ ವಹಿಸಬೇಕು, ಅಲ್ಪಸಂಖ್ಯಾತ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು, ಶಾಲೆಗಳಲ್ಲಿ ಶೌಚಾಲಯ, ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಅಗತ್ಯ ಮೂಲಸೌಕರ್ಯ ಒದಗಿಸಬೇಕು, ಕಳೆದ 10 ವರ್ಷಗಳ ವಿದ್ಯಾರ್ಥಿಗಳ ದಾಖಲಾತಿ, ಶಾಲೆ ಬಿಟ್ಟವರ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾದವರ ವಿವರಗಳನ್ನೊಳಗೊಂಡ ವರದಿಯನ್ನು 10 ದಿನಗಳಲ್ಲಿ ಸಲ್ಲಿಸುವಂತೆ ನಿರ್ದೇಶನ ನೀಡಿದರು. ಪೌರ ಕಾರ್ಮಿಕರ ಕುಟುಂಬಗಳ ಆರೋಗ್ಯಕ್ಕಾಗಿ ಸರ್ಕಾರ ಜಾರಿಗೊಳಿಸಿರುವ ಆರೋಗ್ಯ ವಿಮೆ ಯೋಜನೆಯನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ್ ಸಾಲಪ್ಪ ಮನವಿ ಮಾಡಿದ್ದಾರೆ. ಚಿಕ್ಕಮಗಳೂರು ನಗರಸಭೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪೌರ ಕಾರ್ಮಿಕರ ಆರೋಗ್ಯ ಭದ್ರತೆಗೆ ರಾಜ್ಯ ಸರ್ಕಾರ ಬದ್ಧವಾಗಿದ್ದು, ಇದಕ್ಕಾಗಿ 5 ಲಕ್ಷ ಮೌಲ್ಯದ ವಿಶೇಷ ಆರೋಗ್ಯ ವಿಮೆ ಯೋಜನೆ ಜಾರಿಗೆ ತರಲಾಗಿದೆ. ಈ ಯೋಜನೆ ಮೂಲಕ ತುರ್ತು ಸಂದರ್ಭದಲ್ಲಿ ಉಚಿತವಾಗಿ ಚಿಕಿತ್ಸೆ ಪಡೆಯಬಹುದು ಎಂದು ಅವರು ಹೇಳಿದರು. ಕೊಪ್ಪಳ ಜಿಲ್ಲೆಯ ಎಲ್ಲಾ ಗ್ರಾಮಗಳಲ್ಲಿನ ನೀರು ಸಂಗ್ರಹ ಮತ್ತು ನೀರಿನ ಮೂಲಗಳ ಸ್ವಚ್ಛತೆಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವರ್ಣಿತ್ ನೇಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರಸ್ತುತ ಮಳೆಗಾಲ ಆರಂಭವಾಗಿದ್ದು ಈ ಅವಧಿಯಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಂಭವ ಹೆಚ್ಚಿರುತ್ತದೆ, ಹಾಗಾಗಿ ನೀರಿನ ಮೂಲಗಳ ಸ್ವಚ್ಛತೆ ಮತ್ತು ಶುಚಿತ್ವ ಕಾಪಾಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇಂದು ಚುನಾವಣೆ, ಬೆಳಿಗ್ಗೆ 9ರಿಂದ ಸಂಜೆ 4ರವರೆಗೆ ಮತದಾನ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಭರವಸೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ, ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಾಣ, ವೈದ್ಯಕೀಯ ಶಿಕ್ಷಣ ಸಚಿವರ ಭರವಸೆ. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಾಣ ಸರ್ಕಾರದ ಮೊದಲ ಆದ್ಯತೆ, ಗೃಹ ಸಚಿವರ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಸಮಯ 7:17. FM 100.6 ಇದು ಆಕಾಶವಾಣಿ ಮೈಸೂರು. ಈಗ ಭಾವಗೀತೆಗಳ ಕಾರ್ಯಕ್ರಮ. ಲಕ್ಷ್ಮೀ ನಾಗರಾಜ್ ಅವರು ಹಾಡಿರುವ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವಿತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ, ಮಣ್ಣಿನಾಳಗಳಲ್ಲಿ ಕಣ್ಣ ನೂರಿದ ಜೀವ, ಅನ್ನದ ಹುಡುಕಾಟ ಇನ್ನೂ ಸಾಕು.

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ನಾಗರಾಜ್ ಅವರು ಹಾಡಿದ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವಿತೆಗಳನ್ನು ಕೇಳಿದಿರಿ. ಸಮಯ 7:30:12 FM 100.6, ಇದು ಆಕಾಶವಾಣಿ ಮೈಸೂರು. ಈಗ ಸೇವಾ ವಾಹಿನಿ.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
0: ಸೇವಾ ವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮೈಸೂರು ಹಾಗೂ ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳು ಪಿರಿಯಾಪಟ್ಟಣ ಇವರ ಸಹಯೋಗದಲ್ಲಿ ಈ ತಿಂಗಳ 24ರಂದು ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳು ಅಬ್ಬೂರು ಗ್ರಾಮ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ ಇಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ. ಸದರಿ ಉದ್ಯೋಗ ಮೇಳಕ್ಕೆ ಮೈಸೂರು ಹಾಗೂ ಕೊಡಗಿನ ಹೆಸರಾಂತ ಕಂಪನಿಗಳು ತಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ನೇರ ಸಂದರ್ಶನದ ಮೂಲಕ ನೇಮಕಾತಿಯನ್ನು ಮಾಡಿಕೊಳ್ಳಲಿವೆ. ಸದರಿ ದಿನಾಂಕದಂದು 9:00 to 4:00 ಎಸ್ಎಸ್ಎಲ್ಸಿ ಪಾಸು ಅಥವಾ ಫೇಲ್, ಪಿಯುಸಿ ಪದವಿ, ಐಟಿಐ, ಡಿಪ್ಲೊಮೋ, ಎಂಬಿಎ, ಸ್ನಾತಕೋತ್ತರ ಪದವಿಗಳಲ್ಲಿ ತೇರ್ಗಡೆ ಹೊಂದಿರುವಂತಹ 18-35 ವಯೋಮಿತಿ ಒಳಗಿರುವ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ನೇರ ಸಂದರ್ಶನ ಮೂಲಕ ಮೇಳದಲ್ಲಿ ಪಾಲ್ಗೊಳ್ಳಬಹುದು. ಆಸಕ್ತ ವಿದ್ಯಾರ್ಥಿಗಳು ವಿದ್ಯಾರ್ಹತೆಯ ಅಂಕಪಟ್ಟಿಗಳ ಜೆರಾಕ್ಸ್ ಪ್ರತಿಗಳು, ಆಧಾರ್ ಕಾರ್ಡ್, ಸ್ವವಿವರವುಳ್ಳ 10 ಬಯೋಡೇಟಾ ಪ್ರತಿಗಳೊಂದಿಗೆ ಮೇಳಕ್ಕೆ ಹಾಜರಾಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಸಹಾಯಕ ನಿರ್ದೇಶಕರು, ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಮೈಸೂರು ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08212849972 ಮತ್ತೊಮ್ಮೆ ಕೇಳಿ, 08212849972 ಈ ದೂರವಾಣಿ ಮೂಲಕ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. 2026-27 ಇಂಜಿನಿಯರಿಂಗ್ ಅಭ್ಯರ್ಥಿಗಳ ಲ್ಯಾಟ್ರಲ್ ಎಂಟ್ರಿ, ಡಿಪ್ಲೊಮೋ ದ್ವಿತೀಯ ವರ್ಷದ ಎಂಜಿನಿಯರಿಂಗ್ ಕೋರ್ಸ್ಗಳಾದ ಆಟೋಮೊಬೈಲ್ ಎಂಜಿನಿಯರಿಂಗ್, ಸಿವಿಲ್ ಎಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಎಂಜಿನಿಯರಿಂಗ್, ಎಲೆಕ್ಟ್ರಿಕಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್, ಮಿಷಿನ್ ಟೂಲ್ ಟೆಕ್ನಾಲಜಿ, ಇವುಗಳಿಗೆ ಆಫ್ಲೈನ್ ಮೂಲಕ ಪ್ರವೇಶ ಪಡೆಯಲು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಈ ತಿಂಗಳ 20ರ ಒಳಗಾಗಿ ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರು ಇಲ್ಲಿ ಪ್ರವೇಶ ಅರ್ಜಿಗಳನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಯನ್ನು ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರು ಇವರ ಕಚೇರಿಯಿಂದ ಪಡೆದುಕೊಳ್ಳಬಹುದು. ತಾಂತ್ರಿಕ ಶಿಕ್ಷಣ ಇಲಾಖೆ ವೆಬ್ಸೈಟ್ dteek.karnataka.gov.in ಅಥವಾ dteek.karnataka.gov.in ಈ ವೆಬ್ಸೈಟ್ಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಸೇವಾವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ 7:34 7:35 ಸರಿಯಾಗಿ. ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
2: ಆಕಾಶವಾಣಿ ಸಮಯ ಸರಿಯಾಗಿ 7:34. ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
3: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
4: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
3: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
4: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
3: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
4: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
3: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಫ್ರಾನ್ಸ್ನ ಪ್ಯಾರಿಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿವಾಟೆಕ್ 2026 ಕಾರ್ಯಕ್ರಮದಲ್ಲಿ ಭಾಗಿ. G7 ಶೃಂಗಸಭೆ. ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗಾಗಿ 3 ಪ್ರಮುಖ ಘೋಷಣಾ ಪತ್ರಗಳಿಗೆ ಸದಸ್ಯ ರಾಷ್ಟಗಳ ಅಂಗೀಕಾರ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜುಲೈ 15 ಜಾರಿ. ರಫ್ತು ವಲಯಕ್ಕೆ ಹೆಚ್ಚಿನ ಉತ್ತೇಜನ. ಜಾರ್ಖಂಡ್ನ 2 ರಾಜ್ಯಸಭಾ ಸ್ಥಾನಗಳು ಹಾಗೂ ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಮತ್ತು ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ನೆದರ್ಲೆಂಡ್ಸ್ ವಿರುದ್ಧ ಭಾರತಕ್ಕೆ 95 ರನ್ ಜಯ. ವಾರ್ತೆಗಳ ವಿವರ. G7 ಶೃಂಗಸಭೆಯನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಫ್ರಾನ್ಸ್ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ನಿನ್ನೆ ತಡರಾತ್ರಿ ಪ್ಯಾರಿಸ್ ತಲುಪಿದ್ದಾರೆ. ಪ್ಯಾರಿಸ್ಗೆ ಆಗಮಿಸಿದ ಪ್ರಧಾನಿಯವರನ್ನು ಅಲ್ಲಿನ ಭಾರತೀಯ ಸಮುದಾಯ ಆತ್ಮೀಯವಾಗಿ ಸ್ವಾಗತಿಸಿತು. ಪ್ರಧಾನಿ ನರೇಂದ್ರ ಮೋದಿ ಇಂದು ಫ್ರಾನ್ಸ್ ಅಧ್ಯಕ್ಷ ಅಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಮತ್ತು ನವೋದ್ಯಮ ಸಮಾವೇಶವಾದ ವಿವಾಟೆಕ್ 2026 ಭಾಗವಹಿಸಲಿದ್ದಾರೆ. ಈ ಬಾರಿಯ ಶೃಂಗಸಭೆಯಲ್ಲಿ ಭಾರತವು ಅತಿದೊಡ್ಡ ಮಳಿಗೆಯನ್ನು ಹೊಂದಿದ್ದು ಇದು ಭಾರತ ಮತ್ತು ಯುರೋಪ್ ನಡುವಿನ ತಾಂತ್ರಿಕ ಸಹಭಾಗಿತ್ವದ ಬಲವಾದ ಸಂಕೇತವಾಗಿದೆ. ಇಲ್ಲಿ ಪ್ರಧಾನಿಯವರು ಭಾರತದ ಡಿಜಿಟಲ್ ಕ್ರಾಂತಿ ಮತ್ತು ಜಾಗತಿಕ ತಾಂತ್ರಿಕ ಪ್ರಗತಿಯ ಕುರಿತು ಭಾಷಣ ಮಾಡಲಿದ್ದಾರೆ. ಇನ್ನು ನಿನ್ನೆ ನಡೆದ G7 ಶೃಂಗಸಭೆಯಲ್ಲಿ ಪ್ರಧಾನಿ ಜಾಗತಿಕ ಆಡಳಿತ ಮತ್ತು ನೀತಿ ನಿರೂಪಣೆಯಲ್ಲಿ ಭಾರತದ ನಿಲುವನ್ನು ಸ್ಪಷ್ಟಪಡಿಸಿದರು. ಜಾಗತಿಕ ಏಳಿಗೆಗಾಗಿ ಜಾಗತಿಕ ದಕ್ಷಿಣ ರಾಷ್ಟಗಳ ಜೊತೆ ನಿಕಟವಾಗಿ ಕೆಲಸ ಮಾಡುವ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಅಲ್ಲದೆ ವೆಸ್ಟ್ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಅಭಿವೃದ್ಧಿಶೀಲ ರಾಷ್ಟಗಳ ಮೇಲಾಗುತ್ತಿರುವ ಪರಿಣಾಮಗಳ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು G7 ದೇಶಗಳು ಮತ್ತು ಜಾಗತಿಕ ದಕ್ಷಿಣ ರಾಷ್ಟಗಳ ಸಾಮರ್ಥ್ಯವನ್ನು ಜೋಡಿಸುವ ಮೂಲಕ ವ್ಯಾಪಾರ ಹಾಗೂ ಸಂಪರ್ಕವನ್ನು ವೃದ್ಧಿಸುವ ಹೊಸ ಚೌಕಟ್ಟನ್ನು ಪ್ರಸ್ತಾಪಿಸಿದರು. ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿಯವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್, ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಸೇರಿದಂತೆ ಹಲವು ಜಾಗತಿಕ ನಾಯಕರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ವಿಶೇಷವಾಗಿ ಅಧ್ಯಕ್ಷ ಟ್ರಂಪ್ ಅವರೊಂದಿಗಿನ ಭೇಟಿಯಲ್ಲಿ ಇರಾನ್ ಜೊತೆಗಿನ ವಾಷಿಂಗ್ಟನ್ ಶಾಂತಿ ಒಪ್ಪಂದದ ಅನುಷ್ಠಾನದ ಸಮಯದಲ್ಲಿ ಭಾರತೀಯ ನಾವಿಕರ ಸುರಕ್ಷತೆಗೆ ಅತ್ಯುನ್ನತ ಆದ್ಯತೆ ನೀಡಬೇಕೆಂದು ಪ್ರಧಾನಿ ಮನವಿ ಮಾಡಿದರು. ಫ್ರಾನ್ಸ್ನ ಏವಿಯನ್ನಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಜಾಗತಿಕ ಸ್ಥಿರತೆ

0: ಮತ್ತು ಸುಸ್ಥಿರ ಬೆಳವಣಿಗೆಗೆ ಪೂರಕವಾದ ಮೂರು ಪ್ರಮುಖ ಘೋಷಣಾ ಪತ್ರಗಳನ್ನು ಅಂಗೀಕರಿಸಲಾಗಿದೆ. ಸಮತೋಲಿತ ಆರ್ಥಿಕ ಪ್ರಗತಿ, ಸ್ಥಿರ ಇಂಧನ ಮಾರುಕಟ್ಟೆ ಹಾಗೂ ಪೂರೈಕೆ ಸರಪಳಿಯ ಬಲವರ್ಧನೆಗೆ ಶೃಂಗಸಭೆಯಲ್ಲಿ ಒತ್ತು ನೀಡಲಾಗಿದ್ದು, ಜಾಗತಿಕ ಆರ್ಥಿಕ ಸಂಸ್ಥೆಗಳ ಸುಧಾರಣೆಗೆ ಕರೆ ನೀಡಲಾಗಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಸುರಕ್ಷಿತ ನೌಕಾಯಾನ ಮರುಸ್ಥಾಪನೆ ಹಾಗೂ ಅನಿಯಂತ್ರಿತ ರಫ್ತು ನಿರ್ಬಂಧಗಳ ನಿವಾರಣೆಗೆ ಆಗ್ರಹಿಸಿರುವ ನಾಯಕರು ಕೃತಕ ಬುದ್ದಿಮತ್ತೆ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಿದ್ದತೆಯ ಅಗತ್ಯತೆಯನ್ನು ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಅಪ್ರಾಪ್ತ ವಯಸ್ಕರಿಗೆ ಸುರಕ್ಷಿತ ಡಿಜಿಟಲ್ ಜಾಗವನ್ನು ನಿರ್ಮಿಸುವ G7 ಘೋಷಣೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ ಮತ್ತು ದಕ್ಷಿಣ ಕೊರಿಯಾ ದೇಶಗಳು ಸಂಪೂರ್ಣ ಬೆಂಬಲ ಸೂಚಿಸಿವೆ. ಡಿಜಿಟಲ್ ವೇದಿಕೆಗಳಲ್ಲಿ ಕಟ್ಟುನಿಟ್ಟಿನ ವಯಸ್ಸಿನ ದೃಢೀಕರಣ, ಪೋಷಕರ ನಿಯಂತ್ರಣ ಹಾಗೂ ಡೀಪ್ ಫೇಕ್ ಮತ್ತು ಕೃತಕ ಬುದ್ದಿಮತ್ತೆಯ ಅಪಾಯಗಳಿಂದ ಮಕ್ಕಳನ್ನು ರಕ್ಷಿಸುವ ಕ್ರಮಗಳಿಗೆ G7 ಕರೆ ನೀಡಿದೆ. ಆನ್ಲೈನ್ನಲ್ಲಿ ಮಕ್ಕಳ ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ದ ಶೂನ್ಯ ಸಹಿಷ್ಣುತೆಯ ನೀತಿಯನ್ನು ಒಕ್ಕೂಟವು ಪುನರುಚ್ಚರಿಸಿದೆ. ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಇದೇ ವರ್ಷದ July 15 ಅಧಿಕೃತವಾಗಿ ಜಾರಿಗೆ ಬರಲಿದೆ ಎಂದು ಉಭಯ ದೇಶಗಳು ಜಂಟಿಯಾಗಿ ಘೋಷಿಸಿವೆ. ಇದರ ಜೊತೆಗೆ ಉದ್ಯೋಗಿಗಳ ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ DCC ಒಪ್ಪಂದವೂ ಸಹ ಏಕಕಾಲದಲ್ಲಿ ಅನುಷ್ಠಾನಕ್ಕೆ ಬರಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಈ ಒಪ್ಪಂದದ ಅಡಿಯಲ್ಲಿ ವಿನಾಯಿತಿ ಅವಧಿಯನ್ನು 3-5 ವರ್ಷಗಳಿಗೆ ಹೆಚ್ಚಿಸಲಾಗಿದ್ದು, ಇದು ಯುಕೆಯಲ್ಲಿರುವ ಭಾರತದ ತಾತ್ಕಾಲಿಕ ಉದ್ಯೋಗಿಗಳಿಗೆ ಅನುಕೂಲ ಕಲ್ಪಿಸಲಿದೆ. ಈ ಜಂಟಿ ಒಪ್ಪಂದವನ್ನು ಆರ್ಥಿಕ ರಾಜತಾಂತ್ರಿಕತೆಯ ಮಹತ್ವದ ವಿಜಯ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದ್ದಾರೆ. ಈ ಮೈತ್ರಿಯಿಂದಾಗಿ ಭಾರತ ಯುಕೆ ಮಾರುಕಟ್ಟೆಯಲ್ಲಿ %99 ಸುಂಕದ ಶ್ರೇಣಿಗಳ ಮೇಲೆ ತಕ್ಷಣದ ಸುಂಕ ಮುಕ್ತ ಪ್ರವೇಶವನ್ನು ಪಡೆದುಕೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾರ್ಖಂಡ್ನ 2 ರಾಜ್ಯಸಭಾ ಸ್ಥಾನಗಳಿಗೆ ಇಂದು ಮತದಾನ ನಡೆಯಲಿದೆ. ಚುನಾವಣಾ ಕಣದಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ, JMM ಪಕ್ಷದ ಅಭ್ಯರ್ಥಿ ಬೈದ್ಯನಾಥ್ ರಾಮ್, ಕಾಂಗ್ರೆಸ್ ಅಭ್ಯರ್ಥಿ ಪ್ರಣವ್ ಝಾ ಮತ್ತು ಪಕ್ಷೇತರ ಅಭ್ಯರ್ಥಿ ಪರಿಮಳ್ ನತ್ವಾನಿ ಸ್ಪರ್ಧೆಯಲ್ಲಿದ್ದಾರೆ. ಬೆಳಿಗ್ಗೆ 9:00 ಸಂಜೆ 4:00 ಮತದಾನ ಪ್ರಕ್ರಿಯೆ ಜರುಗಲಿದ್ದು, ಸಂಜೆ 5:00 ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. ಮತ ಎಣಿಕೆ ಪೂರ್ಣಗೊಂಡ ತಕ್ಷಣ ಫಲಿತಾಂಶ ಅಧಿಕೃತವಾಗಿ ಪ್ರಕಟಿಸಲಾಗುವುದು ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ಅಭ್ಯರ್ಥಿಗಳು ಸರಾಗವಾಗಿ ಗೆಲುವು ಸಾಧಿಸಲಿದ್ದಾರೆ. 7 ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಗೋವಿಂದರಾಜು ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 5 ದಿನಗಳ ಭೇಟಿಗಾಗಿ ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಭೇಟಿಯ ಮೊದಲ ದಿನದಂದು ರಾಷ್ಟಪತಿ ಮಧ್ಯಪ್ರದೇಶದ ಬೆತುಲ್ನಲ್ಲಿ ಆಯೋಜಿಸಲಾಗಿರುವ ಆಧ್ಯಾತ್ಮಿಕ ಜಾಗೃತಿಯ ಮೂಲಕ ಬುಡಕಟ್ಟು ಸಮಾಜದ ಸಬಲೀಕರಣ ಎಂಬ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 2 ದಿನದಂದು ಅವರು ಓಂಕಾರೇಶ್ವರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತದನಂತರ ಒಡಿಶಾದ ರಾಯ್ ರಂಗ್ಪುರಕ್ಕೆ ಭೇಟಿ ನೀಡಲಿರುವ ಅವರು ಏಮ್ಸ್ ಭುವನೇಶ್ವರ ವತಿಯಿಂದ ಆಯೋಜಿಸಲಾದ ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಲಿದ್ದು, ಇದೇ ವೇಳೆ ಕುಸಿಮಿ ಬ್ಲಾಕ್ ವ್ಯಾಪ್ತಿಯ ಗಣಿಗಾರಿಕಾ ಪೀಡಿತ ಗ್ರಾಮಗಳಿಗೆ ಹಮ್ಮಿಕೊಳ್ಳಲಾಗಿರುವ ಬೃಹತ್ ಸಂಯೋಜಿತ ಗ್ರಾಮೀಣ ಕೊಳವೆ ನೀರು ಸರಬರಾಜು ಯೋಜನೆಯನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ 21 ರಾಷ್ಟಪತಿ ಜಬಲ್ಪುರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ 5 ದಿನಗಳಾದ್ಯಂತ ರಾಷ್ಟಪತಿಯವರು ಇತರ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿ ನಾಯಕತ್ವದಡಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್

0: ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ ತತ್ವಗಳೊಂದಿಗೆ ಭಾರತ ಕಳೆದ 12 ವರ್ಷಗಳಲ್ಲಿ ಅಭೂತಪೂರ್ವ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ಕೇಂದ್ರ ಸರ್ಕಾರದ ಸಮನ್ವಯ ಮತ್ತು ಬಹುಮುಖ್ಯ ಕಾರ್ಯತಂತ್ರ ದೇಶವನ್ನು ನಕ್ಸಲಿಸಂ ಮತ್ತು ಮಾವೋವಾದಿ ಭಯೋತ್ಪಾದನೆಯಿಂದ ಮುಕ್ತಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಕಟ್ಟುನಿಟ್ಟಿನ ಭದ್ರತಾ ಕಾರ್ಯಾಚರಣೆ, ಆರ್ಥಿಕ ಸಂಪನ್ಮೂಲಗಳ ತಡೆ ಹಾಗೂ ತ್ವರಿತ ಅಭಿವೃದ್ದಿ ಯೋಜನೆಗಳ ಅನುಷ್ಠಾನ ಈ ಪ್ರಮುಖ ಬದಲಾವಣೆಗೆ ಕಾರಣವಾಗಿದೆ. ಆಪರೇಷನ್ ಆಕ್ಟೋಪಸ್, ಆಪರೇಷನ್ ಡಬಲ್ ಬುಲ್, ಆಪರೇಷನ್ ಥಂಡರ್ಸ್ಟಾಮ್, ಆಪರೇಷನ್ ಬ್ಲಾಕ್ ಫಾರೆಸ್ಟ್ನಂತಹ ಅನೇಕ ಕಾರ್ಯಾಚರಣೆಗಳು ಮಾವೋವಾದಿಗಳನ್ನು ಹತ್ತಿಕ್ಕುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಲೀಡ್ಸ್ ಎಡಿಂಗ್ಲೆಯಲ್ಲಿ ನಿನ್ನೆ ರಾತ್ರಿ ನಡೆದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಎ ಗುಂಪಿನ ಪಂದ್ಯದಲ್ಲಿ ಭಾರತೀಯ ವನಿತಾ ತಂಡ ನೆದರ್ಲ್ಯಾಂಡ್ಸ್ ತಂಡವನ್ನು 95 ರನ್ಗಳಿಂದ ಮಣಿಸಿದೆ. ಸ್ಮೃತಿ ಮಂದಾನಾ ಅವರ 74 ಹಾಗೂ ಶೆಫಾಲಿ ವರ್ಮಾ ಅವರ 55 ರನ್ಗಳ ನೆರವಿನೊಂದಿಗೆ ಭಾರತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 209 ರನ್ ಗಳಿಸಿತು. 210 ರನ್ಗಳ ಗುರಿ ಬೆನ್ನತ್ತಿದ ನೆದರ್ಲ್ಯಾಂಡ್ಸ್ 17.3 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 114 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸ್ಮೃತಿ ಮಂದಾನಾಗೆ ಪಂದ್ಯಶ್ರೇಷ್ಠ ಆಟಗಾರ್ತಿ ಪ್ರಶಸ್ತಿ ನೀಡಲಾಯಿತು. ಲಕ್ನೋನಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ತಂಡ ಅಫ್ಘಾನಿಸ್ತಾನ ತಂಡವನ್ನು 170 ರನ್ಗಳಿಂದ ಮಣಿಸಿದೆ. ಈ ಮೂಲಕ ಸರಣಿಯಲ್ಲಿ 2-0 ಅಂತರದ ಮುನ್ನಡೆ ಸಾಧಿಸಿ ಸರಣಿ ಕೈವಶ ಮಾಡಿಕೊಂಡಿದೆ. ಮೊದಲು ಬ್ಯಾಟ್ ಮಾಡಿದ ಭಾರತ 49.5 ಓವರ್ಗಳಲ್ಲಿ ಶುಭ್ಮನ್ ಗಿಲ್ ಹಾಗೂ 125 ರನ್ಗಳೊಂದಿಗೆ ಇಶಾನ್ ಕಿಶನ್ ತಂಡದ ಬೃಹತ್ ಮೊತ್ತಕ್ಕೆ ಕಾರಣರಾದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನ ಪ್ಯಾರಿಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿವಾ ಟೆಕ್ 2026 ಕಾರ್ಯಕ್ರಮದಲ್ಲಿ ಭಾಗಿ. G7 ಶೃಂಗಸಭೆ, ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗಾಗಿ 3 ಪ್ರಮುಖ ಘೋಷಣಾ ಪತ್ರಗಳಿಗೆ ಸದಸ್ಯ ರಾಷ್ಟಗಳ ಅಂಗೀಕಾರ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜುಲೈ 15 ಜಾರಿ, ರಫ್ತು ವಲಯಕ್ಕೆ ಹೆಚ್ಚಿನ ಉತ್ತೇಜನ. ಜಾರ್ಖಂಡ್ನ 2 ರಾಜ್ಯಸಭಾ ಸ್ಥಾನಗಳು ಹಾಗೂ ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ನೆದರ್ಲ್ಯಾಂಡ್ಸ್ ವಿರುದ್ಧ ಭಾರತಕ್ಕೆ 95 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಸಮಯ 7:45:25 ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡೋ.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಎಸ್ ಜಾನಕಿಯವರು ಹಾಡಿರುವ 2 ಕನಸು ಚಿತ್ರದ ಹಾಡು. ಶ್ರೀ ರಾಘವೇಂದ್ರ ಸ್ವಾಮಿಗಳ ರಚನೆಯನ್ನು ಸಂಗೀತಕ್ಕೆ ಒಳಪಡಿಸಿರುವವರು ರಾಜನ್ ಮತ್ತು ನಾಗೇಂದ್ರ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಸಂಗಡಿಗರೊಂದಿಗೆ ಎಸ್ ಜಾನಕಿ ಅವರು ಹಾಡಿರುವ ಈ ಬಂಧ ಅನುಬಂಧ ಚಿತ್ರದ ಹಾಡು. ಗೀತಪ್ರಿಯ ಅವರು ಗೀತೆ ಬರೆದಿದ್ದಾರೆ, ರಮೇಶ್ ನಾಯ್ಡು ಅವರ ಸಂಗೀತವಿದೆ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0821 2461

ಜಿ ಉದಯಶಂಕರ್ ಅವರು ಗೀತೆ ಬರೆದು ಟಿಜಿ ಲಿಂಗಪ್ಪ ಅವರು ಸ್ವರ ಸಂಯೋಜನೆ ಮಾಡಿರುವ ದೇವರ ಕಣ್ಣು ಚಿತ್ರದ ಹಾಡು. ಗಾಯಕಿ ಪಿ ಸುಶೀಲಾ.

0: ಸಮಯ ಸರಿಯಾಗಿ 8:30.
1: ಆಕಾಶವಾಣಿ ಮೈಸೂರು. ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ. ಯೋಗ ಶಿಕ್ಷಕ ಶರತ್ ಜೋಯಿಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದಿವಾಕರ ಹೆಗಡೆ.
2: ಎಲ್ಲ ಕೇಳುಗರಿಗೆ ನಮಸ್ಕಾರ. ಯೋಗದತ್ತ ಜಗತ್ತು ಈ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಸಂಗಡ ಸಂವಾದಕ್ಕಾಗಿದ್ದಾರೆ ಯೋಗ ಶಿಕ್ಷಕರಾದಂಥ ಶರತ್ ಜೋಯಿಸ್ ಅವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತೇನೆ. ನಮಸ್ಕಾರ ಶರತ್ ಜೋಯಿಸ್ ಅವರು.
3: ನಮಸ್ಕಾರ.
2: ಕೇಳುಗರೆ, ಶರತ್ ಜೋಯಿಸ್ ಅವರು ಯೋಗದ ಶಿಕ್ಷಕರು. ಕಳೆದ 32 ವರ್ಷಗಳಿಂದ ಯೋಗದ ಶಿಕ್ಷಣವನ್ನು ಭಾರತದಲ್ಲಿ, ಭಾರತದ ಆಚೆನ 50ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಕಲಿಸ್ತಾ ಬಂದಿದ್ದಾರೆ. ಯೋಗ ಶಿಕ್ಷಣದಲ್ಲಿ ಅಥವಾ ಯೋಗ ಪರಂಪರೆಯಲ್ಲಿ ಇವರಿಗೆ ಬಹಳ ದೊಡ್ಡ ಅನುಕೂಲ ಇರೋದು ಅಂತಂದರೆ, ಯೋಗದ ಬಹಳ ದೊಡ್ಡ ದಾರ್ಶನಿಕರಾದಂಥ ಪಟಾಬಿ ಜೋಯಿಸ್ ಅಂತ ಯಾರ ಹೆಸರನ್ನು ನಾವು ಕೇಳ್ತೀವಿ, ಅವರ ಮೊಮ್ಮಗ ಇವರು. ಇಲೆಕ್ಟ್ರಾನಿಕ್ಸ್ನಲ್ಲಿ ಡಿಪ್ಲೊಮಾ ಮಾಡಿದರೂ ಕೂಡ ಸಂಪೂರ್ಣವಾಗಿ ಯೋಗದ ಕಲಿಕೆ ಸಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರೋರು. ಅವ್ರನ್ನ ಮಾತಾಡಿಸೋಣ. ಬೇರೆ ಬೇರೆ ದೇಶಗಳಲ್ಲಿ ಓಡಾಡಿ ಯೋಗ ಶಿಕ್ಷಣವನ್ನು ಮಾಡ್ತಾ ಬಂದಿದ್ದೀರಿ. ಅದನ್ನು ಮಾಡುವಾಗಲೆಲ್ಲ ಈ ಭಾರತವನ್ನು ಯೋಗದಿಂದ ಜನ ಗುರುತಿಸ್ತಾ ಇದ್ದಾರೆ ಅಥವಾ ಸ್ವೀಕರಿಸ್ತಾ ಇದ್ದಾರೆ ಅಂತ ಅನಿಸಿದೆಯಾ?
3: ಹೌದು, ಖಂಡಿತ. ದೇಶ ವಿದೇಶಗಳಲ್ಲಿ ಎಲ್ಲ ಕಡೆಯೂ ಯೋಗ ಅಂತಂದರೆ ಭಾರತ, ಯೋಗ ಅಂತಂದರೆ ಇಂಡಿಯಾ ಅಂತ ಅದೊಂದು ಬಂದ್ಬಿಟ್ಟಿದೆ.
2: ಅಂದರೆ ಯೋಗವನ್ನು ಆಸನ, ಪ್ರಾಣಾಯಾಮ, ಧ್ಯಾನನ ಇಷ್ಟಕ್ಕೆ ಸೀಮಿತವಾಗಿ ಸ್ವೀಕರಿಸ್ತಾ ಇದ್ದಾರಾ, ಅಥವಾ ಅದಂತೂ ಮೀರಿದೆ, ಯಮ ನಿಯಮಗಳನ್ನು ಒಳಗೊಂಡಂತೆ ಇಡೀ ಯೋಗದ ಅಭ್ಯಾಸಕ್ಕೆ ಜನ ತಯಾರಾಗ್ತಾ ಇದ್ದಾರಾ?
3: ಅಲ್ಲ, ಶುರುವಿನಲ್ಲಿ ಎಲ್ಲರೂ ಯೋಗಕ್ಕೆ ಬರೋದೇನಕ್ಕೆ ಅಂತಂದರೆ ಒಂದು ಫಿಸಿಕಲ್ ಫಿಟ್ನೆಸ್ಗೆ ಅಂತ ಬರ್ತಾರೆ. ಅಂದರೆ ಆಸನ ಇದೆಯಲ್ಲ, ಅದು ಥರ್ಡ್ ಲಿಂಬ್ ಅಂತ. ಯಮ ನಿಯಮ ಆಸನ ಮೂರನೇ ಭಾಗ, ಅದು ಮೂರನೇ ಅಂಗ ಅಂತ ಕರಿತೀವಿ. ಆ ಮೂರನೇ ಅಂಗ ತುಂಬ ಅಟ್ರ್ಯಾಕ್ಟಿವ್ ಅಂತಾರೆ. ಆಸನಗಳು ಮಾಡೋದು, ನೋಡೋದು, ಇದೆಲ್ಲ ತುಂಬ ಜನನ ಒಂದು ಅಟ್ರ್ಯಾಕ್ಟ್ ಮಾಡುತ್ತೆ. ಅದಕ್ಕೆ ಬಂದಾದಮೇಲೆ ಅವ್ರಿಗೆ ಅನಿಸುತ್ತೆ ಅದು ಬರೀ ಆಸನ ಅಲ್ಲ, ಇದು ಇದಕ್ಕಿಂತ ಜಾಸ್ತಿ ಇದೆ ಅದನ್ನು. ಆವಾಗ ಅದು ಯಮ ನಿಯಮದ ಕಡೆ ಅವರು ಮನಸ್ಸನ್ನು ಹರಿಸ್ತಾರೆ. ಆವಾಗ ಈ ಶಿಕ್ಷಕರು ಅಷ್ಟೇ, ಬರೀ ಆಸನಕ್ಕೆ ಮಾತ್ರ ಲಿಮಿಟಾಗಿ ಇಟ್ಕೋಬಾರ್ದು, ಅದು ಬಿಯಾಂಡ್ ಆಸನ ಅಂತ ನಾವು ಪ್ರಚಾರ ಮಾಡಿದ್ದೀವಿ. ಅದೇ ಥರ ನಾವು ಹೇಳ್ಕೊಡ್ತಾ ಇದ್ದೀವಿ ಸುಮಾರು ವರ್ಷದಿಂದ.
2: ಬೇರೆ ಬೇರೆ ಶ್ರದ್ಧೆಯಲ್ಲಿ ಇರುವಂತಹ ಅನೇಕ ದೇಶಗಳಲ್ಲಿ ಓಡಾಡಿದ್ದೀರಿ. ಮೂರ್ತಿ ಪೂಜೆಯನ್ನು ಒಪ್ಪದೇ ಇರೋರು ಇರ್ಬೋದು, ಬಹುದೇವತಾ ಆರಾಧನೆಯನ್ನು ಒಪ್ಪದೇ ಇರುವವರು ಇರಬಹುದು. ಇಂಥವರೆಲ್ಲರ ಮಧ್ಯೆ ಯೋಗವನ್ನು ಕಲಿಸಬೇಕಾದ್ರೆ ಅದರಲ್ಲಿ ಓಂಕಾರ ಬರ್ತದೆ, ಪತಂಜಲಿ ಯೋಗ ಸೂತ್ರಗಳು ಬರ್ತದೆ, ಈ ಥರದ್ದನ್ನೆಲ್ಲ ಹೇಳಿಸ್ಬೇಕು, ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಬೇಕು, ಇವೆಲ್ಲವೂ ಕೂಡ ಅವರಿಗೆ ಆಯಾ ಸಂದರ್ಭದಲ್ಲಿ ಒಂದು ಸ್ವಲ್ಪ ಸಂಘರ್ಷ ಅನ್ನಿಸ್ಬಹುದು ಮಾನಸಿಕವಾಗಿ. ಅಂಥ ಸಂದರ್ಭಗಳನ್ನು ಎದುರಿಸಿದ್ದೀರಾ?
3: ಹೋ, ಭಾಳ ಸಲ ಆ ಥರ ಎದುರಿಸಿದ್ದೀನಿ. ಅಂದರೆ ಒಂದ್ಸಲಿ ಆಸನಕ್ಕೆ ಬಂದಾಗ ನಾವು ಸಮುದ್ರದೊಳಕ್ಕೆ ಇಳಿದ್ರೆ ಗೊತ್ತಾಗುತ್ತೆ ಅದೆಷ್ಟು ಆಳ ಇದೆ ಅಂತ, ಏನೇನು ಇದೆ ಸಮುದ್ರದೊಳಕ್ಕೆ ಅಂತ. ಸೊ ಈ ಥರ ಬರೋದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಹೆಸಿಟೇಷನ್ ಇರದೇ ಇರುತ್ತೆ. ಇದೇನಪ್ಪ ಇದು ಇಂಡಿಯಾ, ಇದು ಒಂದು ರಿಲಿಜನಿಗೆ ಸಂಬಂಧಪಟ್ಟಿದ್ದು, ಈ ಥರ ಎಲ್ಲ ಅವ್ರಿಗೆ ಗೊಂದಲಗಳು ಬರುತ್ತೆ. ಬಟ್ ಅದು

0: ಬಂದಾದ ಮೇಲೇ ಗೊತ್ತಾಗತ್ತೆ ಅವ್ರಿಗೆ ಇಟ್ ಬಿಲಾಂಗ್ಸ್ ಟು ಇಂಡಿಯಾ ಬಟ್ ಇಟ್ ಡಸಂಟ್ ಬಿಲಾಂಗ್ ಟು ರಿಲಿಜನ್, ಎನಿ ಒನ್ ಕ್ಯಾನ್ ಪ್ರಾಕ್ಟೀಸ್ ಅಂತ ಈ ಥರ ಒಂದು ಬರುತ್ತೆ. ಅದು ಬಂದಾಗ ಅವಾಗ ಅವ್ರಿಗೆ ಇನ್ನೂ ಆಳದಲ್ಲಿ ಅದನ್ನು ಕಲಿಬೇಕು ಅಂತ ಒಂದು ಆಸಕ್ತಿ ಬರುತ್ತೆ. ಸುಮಾರು ಜನ ಈಗ ಸ್ಟೂಡೆಂಟ್ಸ್ಗಳು ವೇದಗಳು ಓದ್ತಾರೆ, ಉಪನಿಷತ್ಗಳು ಓದ್ತಾರೆ. ಯಾಕೆ ಅಂತಂದರೆ ಅದರಿಂದನೇ ನಮಗೆ ತುಂಬ ನಾಲೆಡ್ಜ್ ಬರೋದು ಯೋಗದ ಬಗ್ಗೆ. ಬರೀ ಆಸನದಿಂದ ಒಂದು ಫಿಸಿಕಲ್ ಫಿಟ್ನೆಸ್ಸು ಬರುತ್ತೆ, ಮೆಂಟಲ್ ಸ್ಟೆಬಿಲಿಟಿ ಬರುತ್ತೆ. ಮತ್ತು ಇದರಿಂದ ನೀವು ಇನ್ನೂ ಆಳವಾಗಿ ಹೋಗಬೇಕು ಅಂತಂದರೆ ಅದಕ್ಕೆ ಅಧ್ಯಯನ ಮಾಡಲೇಬೇಕಾಗತ್ತೆ.
1: ಅಂತ ಘಟನೆಗಳು
0: ಸುಮಾರು ಸರಿ ಆಗಿದೆ. ನನಗೊಂದ್ಸಲಿ ಗ್ರೀಸ್ಗೆ ಹೋಗಿದ್ದೆ, ಅಲ್ಲಿ ನಮ್ಮ ಯೋಗಾಸನ ಕ್ಲಾಸ್ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಪ್ರೇಯರ್ ಹೇಳ್ತೀವಿ, ಒಂದೇ ಗುರುಣಾಮ್ ಚರಣ ಅರವಿಂದೆ ಅಂತ. ಅದನ್ನು ಶುರು ಮಾಡಿದೆ. ಶುರು ಮಾಡಿದ ತಕ್ಷಣವೇ ಕೆಲವರು ಅಲ್ಲಿ ಮ್ಯಾನೇಜ್ಮೆಂಟ್ ಅವರೆಲ್ಲ ಬಂದು ಇಲ್ಲಿ ಮಂತ್ರಗಳು ಹೇಳೋಂಗಿಲ್ಲ, ಇದು ಹಳೆ ಚರ್ಚ್ ಆಗಿತ್ತು ಅಂತೆಲ್ಲ ಅಂದರು. ಅದು ಹೇಳಿದೆ, ನಾನು ಕ್ಲಾಸೇ ಮಾಡೋಕ್ಕಾಗಲ್ಲ, ಅದು ನಮಗೆ ಗುರುಗೆ ವಂದನೆ ಮಾಡಲೇಬೇಕು, ಗುರು ವಂದನೆ ಇಲ್ಲದೆ ನಾವು ಶುರುವೇ ಮಾಡೋಕ್ಕಾಗಲ್ಲ ಅಂದಾಗ ಅವರು ಅದನ್ನು ಕೇಳಿದ್ರು ನನಗೆ. ಒಂದ್ಸಲಿ ನಾನು ಹೇಳಿದೆ, ಒಂದೇ ಗುರುಣಾಂ ಚರಣಾರವಿಂದೇ ಸಂದರ್ಶಿತ ಸ್ವಾತ್ಮ ಸುಖಾವಬೋಧೆ ನಿಶ್ರೇಯಸೆ ಜಾಂಗಲಿಕಾಯ ಮಾನೆ ಸಂಸಾರ ಹಾಲಾಹಲ ಮೋಹಶಾಂತಿ ಅಂತ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿ ಧಾರಿಣಂ ಸಹಸ್ರ ಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ ಅಂತ ಈ ಥರ ಒಂದು ಹೇಳಿದಾಗ ಅದನ್ನು ಕೇಳಿಬಿಟ್ಟು ಅವ್ರಿಗೆ ಏನೋ ಒಂಥರ ಮನಃಶಾಂತಿ ಆಗೋಯ್ತು. ಆಮೇಲೆ ಅವರು ನೀವು ಇದನ್ನು ಶುರು ಮಾಡ್ಬೋದು ಅಂತ ಈ ಥರ ಹೇಳಿದ್ರು.
1: ಇಂಥ ಘಟನೆಗಳನ್ನೆಲ್ಲ ಎದುರಿಸಬೇಕಾಗುತ್ತೆ. ನೀವು ಹೇಳಿದ್ರಿ ಅವರು ವೇದ ಉಪನಿಷತ್ತನ್ನು ಕೂಡ ಅಧ್ಯಯನ ಮಾಡೋದಕ್ಕೆ ಮುಂದೆ ಬಂದರು ಅಂದರೆ, ಅಂದರೆ ಯೋಗದ ಸಂಗಡ ಒಂದಷ್ಟು ಸಂಸ್ಕೃತದ ಪರಿಚಯವೂ ಇರಬೇಕಾಗತ್ತಲ್ವ ಶಿಕ್ಷಕರಿಗೆ?
0: ಹೌದು, ಖಂಡಿತ ಇರಬೇಕಾಗತ್ತೆ. ನಮ್ಮ ಹಠಯೋಗ ಪ್ರತಿಭಿಕಾ ಇರ್ಬೋದು, ಪತಂಜಲಿ ಯೋಗ ಸೂತ್ರ ಇರ್ಬೋದು, ಇವನ್ ಭಗವದ್ಗೀತದಲ್ಲಿ ಎಷ್ಟೊಂದು ಯೋಗದ ಬಗ್ಗೆ ಹೇಳ್ತಾರೆ. ಇಮಂ ವಿವಸ್ವತ ಯೋಗಂ ಪ್ರೋಕ್ತವಾನಮ ಹವ್ಯಯಂ ಅಂತಾರೆ. ಶ್ರೀಕೃಷ್ಣ ಅರ್ಜುನಂಗೆ ಹೇಳಬೇಕಾರೆ ಅದು ದ್ವಾಪರದ ಯುಗದಲ್ಲಿ ಹೇಳೋದು. ದ್ವಾಪರ ಯುಗದಲ್ಲಿ ಪ್ರೋಕ್ತವಾನ ಹವ್ಯಯಂ, ಇದೇನು ಹೊಸ್ದಲ್ಲಪ್ಪ, ಇದು ಅನಾದಿ ಕಾಲದಿಂದನೂ ಯೋಗ ಬಂದಿದೆ ಅಂದರೆ ನಾವು ಇಮ್ಯಾಜಿನ್ ಮಾಡ್ಕೋಬೋದು ಎಷ್ಟು ಹಳೆಯದು ಅಂತ. ಅನಾದಿ ಕಾಲದಿಂದನೂ ಇದು ಪ್ರಾಕ್ಟೀಸ್ ಬಂದಿದೆ ಯೋಗ ಅನ್ನೋದು, ಇದೇನು ಹೊಸ್ದಲ್ಲ.
1: ಅವರು ಸಂಸ್ಕೃತದ ಅಧ್ಯಯನದ ಮೂಲಕ ಅವರಿಗೆ ಹೆಚ್ಚಿನ ಮಾರ್ಗದರ್ಶನ ಮಾಡಲಿಕ್ಕಾಗತ್ತಲ್ವಾ?
0: ನಾವು ಅವ್ರಿಗೆ ಹೇಳಬೇಕು. ನಾವೀಗ ಬರೀ ಫಿಸಿಕಲ್ ಕ್ಲಾಸು, ಬರೀ ಆಸನ ಕ್ಲಾಸ್ ಒಂದು ಇರುತ್ತೆ, ಅದಾದಮೇಲೆ ಒಂದು ಫಿಲಾಸಫಿ ಕ್ಲಾಸು ಇರುತ್ತೆ, ಅದರಲ್ಲಿ ಅವ್ರಿಗೆ ಜಾಸ್ತಿ ಜ್ಞಾನ ಕೊಡಬೇಕು. ಇದು ಯೋಗ ಅಂದರೆ ಏನು, ಯೋಗ ಅಂದರೆ ಬರೀ ಆಸನ ಅಲ್ಲ, ಇದರಲ್ಲಿ ಯಮ ನಿಯಮಗಳು, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ ಇದೆಲ್ಲ ಇದೆ ಅಂತ ನಾವು ಅವ್ರಿಗೆ ಅರಿವು ಮೂಡಿಸ್ಬೇಕು. ಅಂದರೆ ಅವ್ರಿಗೆ ವಿದೇಶದಲ್ಲಿ ಅವ್ರಿಗೆ ಈ ಕಲ್ಚರ್ ಬಗ್ಗೆ ಗೊತ್ತಿಲ್ಲ. ಯೋಗ ಈಸ್ ಪಾರ್ಟ್ ಆಫ್ ಇಂಡಿಯನ್ ಕಲ್ಚರ್, ನಮ್ಮ ಭಾರತದ ಒಂದು ಕಲ್ಚರಲ್ಲೇ ಯೋಗ ಬಂದ್ಬಿಟ್ಟಿದೆ. ನಮ್ಮ ಚಿಕ್ಕ ವಯಸ್ಸಿಂದನೂ ಪೂಜೆ ಪುನಸ್ಕಾರ ಮಂತ್ರಗಳು ಹೇಳ್ಕೊಳ್ಳೋದು ಈ ಥರದ್ದೆಲ್ಲ ಅದೆಲ್ಲ ಯೋಗನೇ, ಅದೆಲ್ಲ ನಮಗೆ ಆಧ್ಯಾತ್ಮದ ಕಡೆಗೆ ಎಳ್ಕೊಂಡು ಹೋಗುತ್ತೆ. ಇದು ಬೇರೆ ಕಲ್ಚರ್ಗಳಲ್ಲಿ ಜಾಸ್ತಿ ಇಲ್ಲ. ಅಲ್ಲಿ ಅಪ್ಪ ಅಮ್ಮ ಇಬ್ಬರು ಸಪ್ರೇಟ್ ಆಗ್ಬಿಡ್ತಾರೆ, ಮಕ್ಕಳುಗಳಿಗೆ ಏನು ಹೇಳ್ಕೊಡಲ್ಲ, ಗೈಡ್ ಮಾಡಲ್ಲ, ಆ ಥರ ಸಾಮಾಜಿಕ ಸಮಸ್ಯೆಗಳಿರುತ್ತೆ. ಆವಾಗ ಅವರು ಈ ಥರ ಯಾರು ಯೋಗ ಆಧ್ಯಾತ್ಮದ ಕಡೆಗೆ ಅವ್ರಿಗೆ ಒಂದು ಒಲವು ಬರುತ್ತೆ, ಈ ಥರ ಕಲಿಬೇಕು ಮನಃಶಾಂತಿಗೋಸ್ಕರ, ಆ ಮೆಂಟಲ್ ಸಪೋರ್ಟ್ ಆ ಥರ ಎಲ್ಲ ಇದೆ.
1: ನೀವು USA, ಇಂಗ್ಲೆಂಡ್, ಜಪಾನ್, ಕೊರಿಯಾ, ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡ್, ಡೆನ್ಮಾರ್ಕ್, ಸ್ವೀಡನ್, ಸ್ಪೇನ್, ಸೌತ್ ಅಮೇರಿಕಾದ ದೇಶಗಳು ಎಲ್ಲ ಕಡೆ ಓಡಾಡಿದ್ದೀರಿ, ಅಲ್ಲೆಲ್ಲ ಕ್ಲಾಸ್ಗಳನ್ನು ಮಾಡಿದ್ದೀರಿ, ನಿಮಗೆ ಶಿಷ್ಯರಿದ್ದಾರೆ. ನಿಮ್ಮ ಶಿಷ್ಯರಲ್ಲಿ ಆರಂಭಕ್ಕೆ ನೀವು ಹೇಳಿದಾಗೆ ದೈಹಿಕ ಫಿಟ್ನೆಸ್ಗಾಗಿರ್ಬೋದು ಅಥವಾ ಒಂದು ಚಿಕಿತ್ಸೆಯ ದೃಷ್ಟಿಯಿಂದ ಯೋಗಕ್ಕೆ ಬಂದಿರಬಹುದು, ಅದನ್ನು ಮೀರಿ ಮುಂದೆ ಯೋಗದಲ್ಲಿ ಸಾಧನೆ ಮಾಡಿದ ಶಿಷ್ಯರು ಸಿಕ್ಕಿದ್ದಾರಾ?
0: ಓ, ಬೇಕಷ್ಟು ಜನ ಇದ್ದಾರೆ. ಇವಾಗ ಸುಮಾರು ಜನ ಈ ನಮ್ಮ ಇಂಡಿಯನ್ ಕಲ್ಚರ್ ಬಗ್ಗೆನೂ ತಿಳ್ಕೊಂಡಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್, ನನ್ನ ಸ್ಟೂಡೆಂಟ್ ಒಬ್ಬರು ಸುಮಾರು ವರ್ಷದಿಂದ ಬರ್ತಾಯಿದ್ದಾರೆ, ಒಂದು 20-25 ವರ್ಷದಿಂದ ಬರ್ತಾಯಿದ್ದಾರೆ. ಅವರು ಒಂದು ಗಣಪತಿ ದೇವಸ್ಥಾನವೇ ಓಪನ್ ಮಾಡಿಬಿಟ್ಟಿದ್ದಾರೆ ಮ್ಯಾನ್ಹ್ಯಾಟನ್ ನ್ಯೂಯಾರ್ಕಲ್ಲಿ. ಅಲ್ಲಿ ಓಪನ್ ಮಾಡಿ ಅವರು ಪೂಜೆ ಪುನಸ್ಕಾರ ಎಲ್ಲ ಕಲ್ತು ದಿನಾನು ಗಣಪತಿ ಪೂಜೆ ಮಾಡ್ತಾರೆ. ಈಶ್ವರಂದು ಒಂದು ಚಿಕ್ಕ ಗುಡಿ ಇದೆ, ಅದು ಈಶ್ವರಂದ ಪೂಜೆ ಮಾಡ್ತಾರೆ. ಈ ಥರನೂ ಎಲ್ಲ ಮಾಡ್ತಾಯಿದ್ದಾರೆ. ಅದು ಯೋಗಶಾಲೆ ಒಳಕ್ಕೇ ಇದೆ ಆ ಥರ.
1: ಫಿಲಾಸಫಿ ದೃಷ್ಟಿಯಿಂದ ಅಂದರೆ ಭಾರತೀಯ ತತ್ವಜ್ಞಾನದ ಅಧ್ಯಯನಕ್ಕೆ ತೊಡಗಿದವರು ಇದ್ದಾರೆ?
0: ಹಾಂ, ಖಂಡಿತ ಇದ್ದಾರೆ. ಎಷ್ಟೊಂದು ಜನ ಈಗ ಸಂಸ್ಕೃತ ಕಲಿತಾರೆ, ಇಲ್ಲಿ ಬಂದು ಕಲ್ತ್ಕೊಂಡು ಬೇರೆ ಬೇರೆ ಯೋಗದ ಬಗ್ಗೆನೇ ಒಂದು ಅಧ್ಯಯನ ಮಾಡ್ತಾರೆ. ಈ ಥರದ್ದೆಲ್ಲ ಸುಮಾರು ಜನ ಮಾಡ್ತಾಯಿದ್ದಾರೆ. ಉಪನಿಷತ್ಗಳು ಕಲಿತಾರೆ, ವೇದಗಳು ಕಲಿತಾರೆ. ಈ ಮಂತ್ರಗಳೆಲ್ಲ ನಮ್ಮ ಶಾಲೆಯಲ್ಲೂ ನಾವು ಕಂಪಲ್ಸರಿ ಚಾಂಟಿಂಗ್ ಅಂತ ಕ್ಲಾಸ್ ಮಾಡ್ತೀವಿ. ಅದು ಎಲ್ಲರೂ ಅದಕ್ಕೆ ಅಟೆಂಡ್ ಮಾಡಲೇಬೇಕು, ಬೇಸಿಕ್ ಚಾಂಟಿಂಗ್ನ ಕಲ್ತ್ಕೋಬೇಕು, ಅದು ಅರ್ಥಗಳು ತಿಳ್ಕೋಬೇಕು. ಇದೆಲ್ಲ ಅವರ ಯೋಗಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಯೋಗ ಅಂದರೆ ಒಂದು ಒಳ್ಳೆ ಕರೆಕ್ಟ್ ಮೀನಿಂಗ್ ಕೊಡುತ್ತೆ.
1: ನಮ್ಮಲ್ಲೇನೆ ಅಂದರೆ ಭಾರತದಲ್ಲಿ ಪ್ರಗತಿಪರ ಚಿಂತನೆ ಅನ್ನುವಾಗ, ವೈಚಾರಿಕತೆ ಅನ್ನುವಾಗ, ವೈಜ್ಞಾನಿಕತೆ ಅನ್ನುವಾಗ ನಮ್ಮ ಪರಂಪರೆಯ ಅನೇಕ ಸಂಗತಿಗಳನ್ನು ಬಿಡೋದು ಅಥವಾ ಎಲ್ಲದಕ್ಕೂ ಇದಕ್ಕೊಂದು ಸೈನ್ಸ್ ಇದೆಯಾ, ಇದಕ್ಕೊಂದು ವಿಜ್ಞಾನ ಇದೆಯಾ ಅಂತ ಪ್ರಶ್ನಿಸೋದು ಬಹುಮಟ್ಟಿಗೆ ಪರಂಪರೆಯ ಅನೇಕ ಮೌಲ್ಯಗಳನ್ನು ವಿರೋಧಿಸೋದು ಅನ್ನುವ ಒಂದು ಸಾಮಾನ್ಯ ಕಲ್ಪನೆ ಇದೆ. ಮತ್ತು ಇದಕ್ಕೆಲ್ಲ ಪ್ರೇರಣೆಯಾಗಿ ನಮಗೆ ಬಂದಿರೋದು ಪಾಶ್ಚಾತ್ಯ ಜ್ಞಾನಗಳು. ಭಾರತೀಯವಾದದ್ದು ಸಾಮಾನ್ಯವಾದದ್ದು
0: ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ತಾ
1: ಅದು ಬಂದಿದೆ, ಅಥವಾ ಬೇರೆ ಸಿದ್ಧಾಂತಗಳಿಂದಾಗಿ
0: ಹೌದು
1: ಬಂದಿದೆ. ನಾವು ಆ ಕಡೆ ಹೊಸ ಸಿದ್ಧಾಂತ ಇದೆ ಅಥವಾ ಅಲ್ಲಿ ಪ್ರಗತಿಪರ ಚಿಂತನೆ ಇದೆ ಅಂತ ನೋಡ್ತಾ ಇದ್ವಿ. ಅವರು ಯೋಗವನ್ನು ನೋಡ್ತಾರಲ್ಲ,
0: ಆ್ಯಕ್ಚುಲಿ ನಾವು ಅಲ್ಲಿ ನೋಡ್ತೀವಿ ಅವ್ರೇನು ಮಾಡ್ತಾರೆ ಅವ್ರದ್ದು ನಾವು ಕಲ್ತ್ಕೋಬೇಕು ಅಂತ. ಬಟ್ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಅವ್ರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ, ಇಲ್ಲಿ ಎಂಥ ಒಳ್ಳೆ ಕಲ್ಚರ್ ಇದೆ ಇಂಡಿಯಾದಲ್ಲಿ, ಇದು ಎಂಥ ಒಳ್ಳೆ ಯೋಗ ಸಂಸ್ಕೃತ ಈ ಥರದ್ದೆಲ್ಲ, ಆಯುರ್ವೇದ ಇರಬಹುದು, ಯುನಾನಿ ಇರ್ಬೋದು, ಈ ಥರದ್ದೆಲ್ಲದ ಕಡೆಯೂ ಅವ್ರಿಗೆ ಎಳಿಯತ್ತೆ. ಅವ್ರಿಗೆ ನಾನು ಇದು ಯೋಗ ಟೀಚರ್ ಆಗಬೇಕಪ್ಪ, ನಾನು ಯೋಗದ ಬಗ್ಗೆ ಕಲ್ತ್ಕೋಬೇಕಪ್ಪ, ಯೋಗನ ನಾನು ಟೀಚ್ ಮಾಡಬೇಕು ಅಂತ ಅವ್ರಿಗೆಳಗಿದೆ. ಹೋದಾಗಲೆಲ್ಲರೂ ಐ ವಾಂಟ್ ಟು ಕಮ್ ಟು ಇಂಡಿಯಾ, ಐ ವಾಂಟ್ ಟು ಲರ್ನ್ ಯೋಗ, ಐ ಮಿಸ್ ಇಂಡಿಯಾ ಅಂತ ಎಷ್ಟೊಂದು ಜನ ಮೆಸೇಜ್ಗಳು ಕಳಿಸ್ತಾ ಇರ್ತಾರೆ. ದಟ್ ಹೋಲ್ ಇಲ್ಲಿಗೆ ಬರೋದು ಏನು ಅಂತಂದರೆ, ಇಲ್ಲಿ ಬಂದ ತಕ್ಷಣವೇ ಒಂದು 25% 30% ಯೋಗ ಆಗಿಬಿಡುತ್ತೆ. ಅಂದರೆ ಅಂಥ ಎನ್ವೈರ್ನಮೆಂಟ್ ಇದೆ ಎಸ್ಪೆಷಲಿ ಮೈಸೂರಲ್ಲಿ. ಆ ಥರದ್ದು ಅವ್ರಿಗೆ ಆಸಕ್ತಿ ಜಾಸ್ತಿ, ನಮ್ಮ ಕಲ್ಚರ್ ಬಗ್ಗೆ, ನಾವು ಹೆಂಗೆ ಇಲ್ಲಿ ಫ್ಯಾಮಿಲಿ ಓರಿಯೆಂಟೆಡು, ಈ ಥರ ಆ ಥರದ್ದೆಲ್ಲ ಅವ್ರಿಗೆ ತುಂಬ ಇದಿದೆ, ಆಸಕ್ತಿ ಇದೆ, ಈ ಥರ ಕಲಿಬೇಕು, ನಾವು ಇದೇ ಥರ ಇರಬೇಕು ಅಂತ. ಸುಮಾರು ಜನ ಈಗ ಬೆಳಗ್ಗೆ ಗಣಪತಿ ಪೂಜೆ ಮಾಡ್ತಾರೆ, ನನ್ನ ಸ್ಟೂಡೆಂಟ್ಸ್ ಸುಮಾರು ಜನ ಗಣಪತಿ ಪೂಜೆ ಮಾಡೇ ದಿನನಿತ್ಯದ ಕಾರ್ಯಗಳನ್ನ ಮಾಡ್ತಾರೆ.
1: ಈ ರೀತಿ ಪರಿವರ್ತನೆಗಳಿಗೆ ಅವರು ಒಳಗಾಗ್ತಾ ಇದ್ದಾರೆ. ಇಡೀ ಜಗತ್ತಿನಲ್ಲಿ ನೀವು ಹೇಳಿದಾಗೆ ಯೋಗದ ಕುರಿತು ಅನೇಕರಿಗೆ ಇಂಥದ್ದೊಂದು ಆಸಕ್ತಿ ಆಕರ್ಷಣೆ ಇದೆ. ಈ ದೇಶದಲ್ಲಿ ನಾವು ಉದ್ಯೋಗ ನಿರ್ಮಾಣ ಆಗಬೇಕು ಅಂತಂದಾಗೆಲ್ಲ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅಥವಾ ಇನ್ನೇನು ತಂತ್ರಜ್ಞಾನದ ಮೊರೆ ಹೋಗಬೇಕು ಅಂತ ಅಂದ್ಕೊಳ್ತೀವಿ. ಯೋಗದಂತಹ ಸಾಧನೆಯಲ್ಲಿ ಕೂಡ ವಿಶ್ವದಾದ್ಯಂತ ಒಂದು ಉದ್ಯೋಗದ ಅವಕಾಶ ಇದೆ ಭಾರತೀಯ ಯುವಕರಿಗೆ ಅಂತ ಹೇಳ್ಬೋದಾ?
0: ಓಹ್, ಖಂಡಿತ ಹೇಳ್ಬೋದು. ಎಲ್ಲರೂ ಈಗ ಇಂಜಿನಿಯರ್ ಆಗಬೇಕು ಇಲ್ಲ ಡಾಕ್ಟರ್ ಆಗಬೇಕು, ನಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಅದಾಗಬೇಕು ಇದಾಗಬೇಕು, ಫಾರಿನ್ಗೆ ಹೋಗಬೇಕು ಅಂತಲೇ ಯೋಚನೆ ಮಾಡ್ತಾರೆ. ಅದ್ರ ಬದಲು ನಾವು ಇಲ್ಲೇ ಇದ್ದುಕೊಂಡು ನಾವು ಯೋಗವನ್ನು ಕಲ್ತು ಬೇಕಾದ್ರೆ ಎಲ್ಲರನ್ನು ಹೋಲ್ ವರ್ಲ್ಡನ್ನ ಇಲ್ಲಿ ಕರೆಸ್ಕೋಬೋದು. ನಾವು ಹೋಗಲ್ಲಿ ಒಂಚೂರು ಟೀಚ್ ಮಾಡಿ ಅವ್ರನ್ನ ಇಲ್ಲಿಗೆ ಬರೋಂಗೆ ಮಾಡಬೇಕು, ಇದೇ ನಮ್ಮ ಮೂಲ ಇದ್ದಿದ್ದು. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಾವು ಫಸ್ಟು ಅವ್ರಿಗೇನೇ ಟೀಚರ್ ಟ್ರೈನಿಂಗ್ ಆಗಲಿ ಏನಾಗಲಿ ಏನು ಮಾಡಿದ್ರು ಮೈಸೂರಲ್ಲೇ ಮಾಡೋದು, ವಿದೇಶದಲ್ಲಿ ಮಾಡಲ್ಲ. ಅವ್ರಿಗೇನು ಒಂದು ಸರ್ಟಿಫಿಕೇಟ್ ಕೊಡಬೇಕು ಅಂದ್ರೂ ಇಲ್ಲಿಗೆ ಬರಬೇಕು. ಆ ಥರ ಇದೆ. ಆ ಥರ ಯಂಗ್ಸ್ಟರ್ಸ್ಗಳು ಇದನ್ನು ಯೋಗ ಆ್ಯಸ್ ಎ ಪ್ರೊಫೆಷನ್ನು ತೊಗೋಬೋದು. ಆದರೆ ಅದಕ್ಕೆ ಆಳವಾಗಿ ಒಂದು ಇದು ಮಾಡಬೇಕು, ಸುಮ್ಮನೆ ಬರೀ
1: ಹಾಂ
0: ಆಸನ ಮಾಡಿ ಸುಮ್ಮನೆ ಮೈ ಬೆಂಡ್ ಮಾಡಿಕೊಂಡು ಅಷ್ಟಕ್ಕೆ ನಿಲ್ಲಬಾರದು. ಇದು ಆಳವಾಗಿ ಅಧ್ಯಯನ ಮಾಡಿ ಇದು ಏನು ಬಾಡಿ ಮೇಲೆ ಮೈಂಡ್ ಮೇಲೆ ಏನೇನು ಎಫೆಕ್ಟ್ ಬರುತ್ತೆ. ಇವಾಗ ಎಷ್ಟೊಂದು ಜನಕ್ಕೆ ಆಸನ ಏನಕ್ಕೆ ಮಾಡ್ತೀವಿ ಅಂತ ಗೊತ್ತಾಗಲ್ಲ, ಯಾಕೆ ಆಸನ ಮಾಡಬೇಕು ಅಂತ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಠಯೋಗದಲ್ಲಿ ಹೇಳುತ್ತೆ, ಹಠಸ್ಯ ಪ್ರಥಮಾಂಗತ್ವಂ ಆಸನಂ ಪೂರ್ವಮುಚ್ಚತೆ ಕುರಿಯಾ ತದ್ ಆಸನಂ ಸ್ಥಿರಂ ಆರೋಗ್ಯಂಚ ಅಂಗಲಾಗವಂ. ಅಂದರೆ ಮನಸ್ಥಿರತೆ ಬರಬೇಕು, ಒಂದು ದೇಹಕ್ಕೆ ಹೆಲ್ದಿ ಬಾಡಿ ಇರಬೇಕು ಅಂತ. ಆ ಥರ ಎಲ್ಲ ಒಂದು ಅಧ್ಯಯನ ಮಾಡಿ ಅದು ಹೇಳ್ಕೊಟ್ರೆ ಅದಕ್ಕೆ ಇನ್ನೂ ವ್ಯಾಲ್ಯೂ ಜಾಸ್ತಿ ಇರುತ್ತೆ.
1: ಹಾಲು ಕುಡಿದ್ರೆ ಮೈಗೆ ಹತ್ತುತ್ತೆ, ಆದರೆ ಹಾಲಿನಲ್ಲಿ ಏನೇನಿದೆ ಅಂತ ತಿಳ್ಕೊಂಡು ಕುಡಿಯೋದ್ರಿಂದ ಜ್ಞಾನವೂ ಹೆಚ್ಚುತ್ತದೆ.
0: ಅದರಿಂದ ಏನೇನು ಎಫೆಕ್ಟ್ ಆಗುತ್ತೆ, ಹಾಲು ಕುಡಿಯೋದ್ರಿಂದ ಏನೇನು ಒಳ್ಳೆಯದಾಗುತ್ತೆ, ಕ್ಯಾಲ್ಶಿಯಂ ಇನ್ಕ್ರೀಸ್ ಆಗುತ್ತೆ ಬಾಡಿಲಿ,
1: ಈ ಥರ ಕಲ್ಪನೆಗಳು ಬರ್ತದೆ ಅಂತ. ಇಷ್ಟೆಲ್ಲ ದೇಶಗಳನ್ನು ಓಡಾಡಿದ ಮೇಲೆ ಮತ್ತು ಅಲ್ಲೆಲ್ಲ ಶಿಷ್ಯರನ್ನು ಹೊಂದಿದ್ದೀರಿ. ಸಾಮಾನ್ಯವಾಗಿ ನಮ್ಮ ಕ್ರಮ ಇದೆ, ಹಳ್ಳಿಯಲ್ಲಿದ್ದ ಒಂದು ಪಟ್ಟಣಕ್ಕೆ ಬರಬೇಕು, ಪಟ್ಟಣದಲ್ಲಿದ್ದ ಒಂದು ದೊಡ್ಡ ಪಟ್ಟಣಕ್ಕೆ ಹೋಗಬೇಕು, ಅಲ್ಲಿಂದ ಒಂದು ವಿದೇಶಕ್ಕೆ ಹೋಗಬೇಕು ಅಂತಂದರೆ ಪ್ರಗತಿಯ ಹಾದಿ ಇಷ್ಟು ನೇರವಾಗಿದೆ ಅಂತ. ನಿಮಗೂ ವಿದೇಶದಲ್ಲಿ ಉಳಿಯುವಂಥ ಅವಕಾಶಗಳು ಬಂದಿದ್ವಾ?
0: ಓ, ಹಲವಾರು ಅವಕಾಶಗಳು ಬಂದಿದ್ದು. ನನಗೆ ಸುಮಾರು ಯೂನಿವರ್ಸಿಟಿಗಳು ಕರೆದಿದ್ದರು, ಇಲ್ಲಿ ಬಂದು ಯೋಗ ಟೀಚರ್ ಆಗಿ ಯೋಗ ಪ್ರೊಫೆಸರ್ ಆಗಿ ಇರಿ ಅಂತ. ನಂಗೆ ದೇಶ ಕಂಡ್ರೆ ನಂಗೆ ತುಂಬ ಪ್ರೀತಿ ಜಾಸ್ತಿ, ಒಂದು ದೇಶಪ್ರೇಮ ಅನ್ನೋದು ನಂಗೆ ತುಂಬ ಇದೆ. ಅದರಲ್ಲೂ ಮೈಸೂರು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಮೊದಲಿಂದನೂ ಅದೊಂದು ಇದಿತ್ತು ನಂದು. ಅದಕ್ಕೆ ಮನಸ್ಸು ಮಾಡಲಿಲ್ಲ. ನನಗೆ ಅಮೇರಿಕಾಗೂ ಗ್ರೀನ್ ಕಾರ್ಡ್ಗೂ ಎಲ್ಲ ಅಪ್ರೂವ್ ಆಗೈತೆ, ನಾನು ತೊಗೊಳ್ಳಿಲ್ಲ. ನಮ್ಮ ಮೈಸೂರಲ್ಲೇ ಇದ್ದು ಎಲ್ಲರನ್ನೂ ಇಲ್ಲಿಗೆ ಕರೆಸಬೇಕು ಅಂತ.
1: ಕೆಳಗ್ರೆ ಶರತ್ ಜೋಯಿಸ್ ಅವರು ವಿಶ್ವವನ್ನು ಓಡಾಡ್ತಾನೆ, ಮೈಸೂರನ್ನೇ ಕೇಂದ್ರವಾಗಿಟ್ಕೊಂಡಿದ್ದಾರೆ. ಇದು ಮೂಲ ನೆಲೆ ಇದೆ, ಅಲ್ಲೆಲ್ಲ ಅವರ ವ್ಯಾಪ್ತಿ ಇದೆ. ಯೋಗಕ್ಕೂ ಹಾಗೆ, ಭಾರತ ಮೂಲ ನೆಲೆ, ವಿಶ್ವ ಅದರ ವ್ಯಾಪ್ತಿ. ಇಲ್ಲಿವರೆಗೆ ಎಲ್ಲ ಸಂಗತಿಗಳನ್ನು ತಿಳಿಸಿದಂಥ ಶರತ್ ಜೋಯಿಸ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ.
0: ಎಲ್ಲರಿಗೂ ನನ್ನ ನಮಸ್ಕಾರ.
2: ಯೋಗ ಶಿಕ್ಷಕ ಶರತ್ ಜೋಯಿಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದಿವಾಕರ ಹೆಗಡೆ.

0: ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ ಕೇಳಿದರೆ
1: ನಡೆಯುವ ಮುಂದೆ ಮುಂದೆ ನಡೆಯುವ
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 8:43:42. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮಾನ್ಸೂನ್ ರಾಗ ಚಿತ್ರದ ಗೀತೆಯನ್ನು ಮೊದಲಿಗೆ ಕೇಳೋಣ. ಹಾಡಿದ್ದಾರೆ ಅರವಿಂದ್ ವೇಣುಗೋಪಾಲ್. ಸಾಹಿತ್ಯ ಕೆ ಕಲ್ಯಾಣ್ ಅವರದ್ದು, ಸಂಗೀತ ಅನೂಪ್ ಜೆ ಸೀಳಿನ್ ಅವರದ್ದು.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಚಿತ್ರ ಅವರ ಧ್ವನಿಯಲ್ಲಿ ನೀವೀಗ ಕೇಳುತ್ತಿರುವ ಗೀತೆ ಕರುಳಿನ ಕೂಗು ಚಿತ್ರದ್ದು. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಕಲಾಕಾರ್ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಗೂ ಮಂಗಳಾ ಅವರು ಹಾಡಿರುವ ಗೀತೆ. ಗೀತೆ ಬರೆದವರು ವಿ ಮನೋಹರ್, ಸಂಗೀತ ಗಿರಿಧರ್ ಧಿವಾನ್ ಅವರಿಂದ.

ಆತ್ಮೀಯ ಶ್ರೋತೃಗಳೇ, ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಿತಿನ್ ಸ್ನಾದಾಮೃತ ಸಂಗೀತ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ.

0: ಮರೆಯದೆ ಕೇಳಿ. ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ರಸಮಂಜರಿ ಕಾರ್ಯಕ್ರಮ FM 100.6.
1: ದೋಸ್ತಿ ಚಿತ್ರಕ್ಕಾಗಿ ವಿನೋದ್ ಮಟಕೇರೆಯವರು ಬರೆದಿರುವ ಗೀತೆ. ಸಿಆರ್ ನಾಗೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಅನುರಾಧ ಭಟ್ ಹಾಗೂ ಕೆಟಿ ಹಿತನ್.

0: ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ರಾಜೇಶ್ ಕೃಷ್ಣನ್ ಅವರು ಸಂಗಡಿಗರೊಂದಿಗೆ ಹಾಡಿರುವ ಸ್ನೇಹಲೋಕ ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
1: ಸಂತೋಷ್ ವೆಂಕಿ ಹಾಗೂ ಸಿಂಧು ಅವರ ಯುಗಳ ಧ್ವನಿಯಲ್ಲಿ ಕೇಳಿ ಮೈಗ್ರೇಟಿಂಗ್ಸ್ ಚಿತ್ರದ ಹಾಡು. ಗೀತೆಗೆ ಸಂಗೀತ ಎಂಎಸ್ ಮಾರುತಿ ಅವರಿಂದ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
1: ಇಂದು ಸಂಜೆ 6:50 ಪ್ರಸಾರವಾಗುವ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ತರಕಾರಿ ಬೆಳೆಗಳ ಸಸಿಮಡಿಯಲ್ಲಿ ಕೀಟರೋಗಗಳ ಸಮಗ್ರ ನಿರ್ವಹಣೆ ಕುರಿತು ಸಂವಾದವಿದೆ. ಪಾಲ್ಗೊಳ್ಳುವವರು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾ ಕೆಸಿ ಕಿರಣ್ ಕುಮಾರ್ ಹಾಗೂ ಡಾ ಜಿಕೆ ರಾಮೇಗೌಡ. ಕಾರ್ಯಕ್ರಮ ಪ್ರಸ್ತುತಿ ಎನ್ ಕೇಶವಮೂರ್ತಿ.
3: ಏರು ಸಸಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಏನು ನೀರು ನಿಲ್ಲ ಅಂತ ವ್ಯವಸ್ಥೆ ಇರುತ್ತೆ, ಅದು ಸರಾಗವಾಗಿ ಬಸದು ಹೋಗ್ಬಿಡುತ್ತೆ. ನೀರು ಇಲ್ಲ ಅಂತಂದ್ರೆ ನಮ್ಮ ಈ ಪಿಥಿಯಂ ಅಥವಾ ಫೈಟಾಫ್ ತರ ಅಂತ ಏನು ಶಿಲೀಂಧ್ರಗಳು ಹೇಳ್ತೀವಿ, ಅದು ಒಂದು 50-60% ಕಡಿಮೆ ಆಗ್ಬಿಡುತ್ತೆ. ನಂತರ ನಾವು ಯಾವ್ದಾದ್ರು ಒಂದು ಜೈವಿಕ ನಿಯಂತ್ರಣನೋ ಅಥವಾ ರಾಸಾಯನಿಕ ನಿಯಂತ್ರಣನೋ ಉಪಯೋಗಿಸ್ಕೊಂಡು ಬೇಕಿದ್ರೆ ನಾವು ರೋಗನ ಹತೋಟಿ ಮಾಡ್ಕೋಬಹುದು.
1: ನೆನಪಿಡಿ, ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಇಂದು ಸಂಜೆ 6:50 ಹಣ್ಣು ಹೊನ್ನು ಬಾನುಲಿ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕಾರ್ತಿಕ್ ಅವರು ಹಾಡಿರುವ ಬುಗುರಿ ಚಿತ್ರದ ಹಾಡು. ಕವಿರಾಜ್ ಗೀತೆ ಬರೆದಿದ್ದಾರೆ, ಮಿಕ್ಕಿ ಜೆ ಮೇಯರ್ ಅವರ ಸಂಗೀತವಿದೆ.

0: ಏನ್ ಸಮಾಚಾರ? ಬಹಳ ದಿನದಿಂದ ಏನು ಸುದ್ದಿನ ಇಲ್ಲ, ಎಲ್ಲಿ ಹೋಗಿದ್ರಿ?
1: ಅದು ಒಂದು ಹೊಸ ಕಾರ್ಯಕ್ರಮ ಶುರು ಮಾಡೋ ಯೋಚನೆನಲ್ಲಿದ್ದೆ ಅಷ್ಟೇ, ಇನ್ಮೇಲೆ ಸುದ್ದಿ ಕೊಡ್ತಾ ಇರೋದೆ.
0: ಓಹೋ, ಏನ್ ಕಾರ್ಯಕ್ರಮ?
1: ಹೆಸರು ವರ್ತಮಾನ ವೃತ್ತಾಂತ. ಸುದ್ದಿಯ ಹಿಂದಿನ ಕಥೆ ಇದು. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರತಿ ತಿಂಗಳ ಎರಡನೇ ಹಾಗೆ ನಾಲ್ಕನೇ ಮಂಗಳವಾರ ಪ್ರಸಾರ ಆಗತ್ತೆ.
0: ಯಾವಾಗಿಂದ ಪ್ರಾರಂಭ ಆಗೋದು?
1: ಇದೇ ಜೂನ್ 23ನೇ ತಾರೀಕಿನಿಂದ ಬೆಳಿಗ್ಗೆ 11-12. ಮರಿದೆ ಕೇಳ್ತೀರಾ ಅಲ್ವಾ?
2: ಸಂಗಡಿಗರೊಂದಿಗೆ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಅಭಿನಂದನೆ ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಕೆ. ಕಲ್ಯಾಣ್.

0: ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
0: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
2: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.
3: ಅಣ್ಣಯ್ಯ

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು

0: ನಿಮ್ಮ ಸ್ನೇಹಿತರನ್ನು ಕರೆತನ್ನಿ.
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಕು.
2: ಸಂಗಡಿಗರೊಂದಿಗೆ ಅನುರಾಧ ಭಟ್ ಅವರು ಹಾಡಿರುವ ಅ ಹ್ಯಾಪಿ ಮ್ಯಾರಿಡ್ ಲೈಫ್ ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ಬರೆದವರು ಆನಂದ್ ವತಾರ್, ಸಂಗೀತ ಅನಿಲ್ ಸಿಜೆ.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಬಸವರಾಜ್ ಬಳ್ಳಾರಿ ಅವರು ಗೀತೆ ಬರೆದು ಸತೀಶ್ ಬಾಬು ಅವರು ಸಂಗೀತ ಕೇಳಬಡಿಸಿರುವ ರತ್ನ ಚಿತ್ರದ ಹಾಡು. ಗಾಯಕರು ರಾಜೇಶ್ ಕೃಷ್ಣನ್ ಹಾಗೂ ಶ್ರುತಿ ಪ್ರಹ್ಲಾದ್.

ಪ್ರೀತಿಯ ಶ್ರೋತೃಗಳೇ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಲ್ಲಿ ಜೀವನ ಮೌಲ್ಯಗಳು ಮತ್ತು ನಾಯಕತ್ವದ ಅವಶ್ಯಕತೆ ಈ ಕುರಿತು

0: ಮೈಸೂರಿನ ಲೇಖಕರು ಮತ್ತು ಚಿಂತಕರೂ ಆದ ಎಸ್ಬಿ ನಿತ್ಯಾನಂದ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
1: ಕೇವಲ ಎಲ್ಲವನ್ನೂ ಮಾರ್ಕ್ಸ್ ನಿಂದ ಅಳತೆ ಮಾಡ್ತಿರೋದ್ರಿಂದ ಈ ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್, ಇದು ಪ್ರಶ್ನೆ ಬರಲ್ಲ ಎಕ್ಸಾಮಿಗೆ, ಅಥವಾ ಈ ಪ್ರಶ್ನೆ ಬೇಕಾಗಿಲ್ಲ, ಇದೆಲ್ಲ ಪ್ರಶ್ನೆ ಯಾಕೆ ಕೇಳ್ತಾ ಇದೆಯಾ ಅಂತಕ್ಕಂಥ ಟ್ಯಾಗ್ಗಳನ್ನ ಮಾಡೋದ್ರಿಂದ ಆ ಮಕ್ಕಳ ಕ್ವಶನ್ ಕೇಳ್ತಕ್ಕಂತ ಒಂದು ಸಾಧ್ಯತೆ ಮುರುಟಿ ಹೋಗುತ್ತೆ ಮತ್ತು ಅವರ ನಾಯಕತ್ವ ಗುಣವೂ ಹಾಗೆ ಕಮ್ಮರು ಹೋಗುತ್ತೆ.
0: ನೆನಪಿಡಿ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
2: ಪಯಣ ಚಿತ್ರದ ಹಾಡು ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಯನ್ನು ಸಂಗಡಿಗರೊಂದಿಗೆ ಹಾಡಿದ್ದಾರೆ ಸೋನು ನಿಗಮ್. ಗೀತೆಗೆ ಸ್ವರ ಕಲ್ಪಿಸಿದ್ದಾರೆ ವಿ ಹರಿಕೃಷ್ಣ.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯ ವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾಗು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ ಜಗತ್.

0: ಕಾಮನ ಬಿಲ್ಲು. ಪರಿಚಯ ಕೇಳಿದರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಬದುಕಿನ ಬಣ್ಣದ ಚಿತ್ತಾರ ಕಾಮನ ಬಿಲ್ಲು.
1: ಕಾಮನ ಬಿಲ್ಲು, ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ.
0: ಸಾಧಕರ ವ್ಯಕ್ತಿತ್ವದ ಮತ್ತೊಂದು ಮಜಲಿನ ಅನಾವರಣ ಕಾಮನ ಬಿಲ್ಲು. ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಕಾಮನ ಬಿಲ್ಲು.
2: ರಾಜೇಶ್ ಕೃಷ್ಣನ್ ಹಾಗೂ ನಿಷ್ಮಾ ರಕ್ಷಕ್ ಅವರ ಇವುಗಳ ಧ್ವನಿಯಲ್ಲಿ ಕೇಳಿ ಮೊದಲ ಮಳೆ ಚಿತ್ರದ ಹಾಡು. ಎಸ್ ವಿ ಶಿವಕುಮಾರ್ ಗೀತೆ ಬರೆದಿದ್ದಾರೆ, ಪ್ರಸನ್ನ ಭೋಜ ಶೆಟ್ಟರ್ ಅವರ ಸಂಗೀತವಿದೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಈ ಬೆಳಿಗ್ಗೆ 10:30ಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಇಂದು ಸಂಜೆ 4:30ಕ್ಕೆ ವಿಜ್ಞಾನ ಭಾರತಿ, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಹೇಗೆ, ಈ ವಿಷಯ ಕುರಿತು ನಿವೃತ್ತ ವಿಷಯ ಪರಿವೀಕ್ಷಕರಾದ ಮಂಡ್ಯದ ಎಸ್ ಲೋಕೇಶ್ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಸಂದರ್ಶಕರು ಜಿಎನ್ ಮಂಜುನಾಥ್. ರಾತ್ರಿ 8:00ಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಕೃತಕ ಬುದ್ಧಿಮತ್ತೆ, ಸಾಧಕ ಬಾಧಕಗಳು ಚರ್ಚೆ ಪ್ರಸಾರವಾಗಲಿದೆ. ಪಾಲ್ಗೊಳ್ಳುವವರು ಮೈಸೂರು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಾದ ಚರಣ್, ಶಶಿ, ರಮ್ಯಾ, ಜ್ಯೋತ್ಸ್ನಾ ಹಾಗೂ ಜಾನ್. ನಡೆಸಿಕೊಡುತ್ತಾರೆ ಬಸವರಾಜ್. ನಂತರ ನಿಮಗಿದು ಗೊತ್ತೇ ಪ್ರಸ್ತುತಪಡಿಸುತ್ತಾರೆ ಶೀತಲ್ ಬೆಳಗಲಿ.

ಸಮಯ ಸರಿಯಾಗಿ 10 ಗಂಟೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಎಸ್ ಮಹತಿಯವರ ಹಾಡುಗಾರಿಕೆಯಲ್ಲಿ ಉತ್ತುಕಾಡು ವೆಂಕಟಸುಬ್ಬಯ್ಯ

ಯಾರವರ ಕೃತಿಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಮೊದಲಿಗೆ ಕೇಳೋಣ ಹಂಸನಾಥ ರಾಗ ಆದಿತಾಳದಲ್ಲಿರುವ ಕಲ್ಯಾಣ ರಾಮ ರಘುರಾಮ ರಾಮ.

ಇನ್ನು ಮುಂದೆ ಕೇಳಿ ಪದ್ಮಾವತಿ ರಮಣಂ ಜಯದೇವ ಕವಿರಾಜ ಭೋಜ ದೇವಸುತ ಪೂರ್ವಿ ಕಲ್ಯಾಣಿ ರಾಗ ಮಿಶ್ರ ಛಾಪುತಾಳ.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಮೋಹನ ರಾಗದಲ್ಲಿರುವ ತ್ರಿಶರಣಡೆ ಆದಿತಾಳದಲ್ಲಿದೆ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಸ್ ಮಹತಿಯವರ ಹಾಡುಗಾರಿಕೆಯಲ್ಲಿ ಓತುಕಾಡು ವೆಂಕಟ ಸುಬ್ಬಯ್ಯರ ವಿರಚಿತ ಕೃತಿಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಸಮಯ 10:31:37. FM 100.6 ಇದು ಆಕಾಶವಾಣಿ ಮೈಸೂರು. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಇವುಗಳ ಧ್ವನಿಯಲ್ಲಿರುವ ಕರಣ್ ಅರ್ಜುನ್ ಚಿತ್ರದ ಹಾಡು. ಗೀತ ಬರೆದವರು ಇಂದೇವರ್, ಸಂಗೀತ ರಾಜೇಶ್ ರೋಷನ್ ಅವರಿಂದ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ಸಂಗಡಿಗರೊಂದಿಗೆ ಅನುರಾಧ ಪೌಡ್ವಾಲ್ ಅವರು ಹಾಡಿರುವ ದಿಲ್ ಹೇ ಕಿ ಮಾಂಗ್ತಾ ನಹೀ ಚಿತ್ರದ ಹಾಡು, ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಅವರ ಸಂಗೀತವಿದೆ.

ಸಮೀರ್ ಅವರು ಬರೆದು ನದೀಮ್ ಶ್ರವಣ್ ಸಂಗೀತ ಕೇಳಬಡಿಸಿರುವ ಮತ್ತೊಂದು ಗೀತೆ ಸಡಕ್ ಚಿತ್ರದಿಂದ ಆರಿಸಲಾಗಿದೆ. ಗಾಯಕರು ಕುಮಾರ್ ಸಾನು ಹಾಗೂ ಅನುರಾಧ ಪೌಡ್ವಾಲ್.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಮನ್ ಚಿತ್ರದಿಂದ ಆರಿಸಲಾದ ಗೀತೆ. ಗೀತೆಗೆ ಸಾಹಿತ್ಯ ಸಮೀರ್ ಅವರದ್ದು, ಸಂಜೀವ್ ದರ್ಶನ್ ಅವರ ಸಂಗೀತವಿದೆ. ಗಾಯಕರು ಉದಿತ್ ನಾರಾಯಣ್ ಹಾಗೂ ಅನುರಾಧ ಪೌಡ್ವಾಲ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 11 ಗಂಟೆ. ಸಮಯ 11 ಗಂಟೆ. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ.

0: ಮೈಸೂರು ಆಕಾಶವಾಣಿಯ ಅಭಿಮಾನಿ ಕೇಳುಗರಿಗೆಲ್ಲ ಇಂದಿನ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಾನುಲಿ ಗೆಳತಿಯರಾದ ಚಂದನ,
1: ಅರ್ಚನ,
0: ನಮ್ಮ ಪ್ರೀತಿಯ ಕೇಳುಗರೆಲ್ಲ ಕ್ಷೇಮ ಅಂತ ಭಾವಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅರ್ಚನ,
1: ಖಂಡಿತ ಶುರು ಮಾಡೋಣ. ಪ್ರತಿ ವಾರದ ಹಾಗೆ ಇವತ್ತು ಕೂಡ ಒಂದಷ್ಟು ಮಾಹಿತಿಯೊಂದಿಗೆ ನಾವು ಬಂದಿದ್ದೀವಿ. ಮಾತಾಡೋದಕ್ಕೆ ತಜ್ಞರು ಮತ್ತು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಆಯೋಜಕರು ಎಲ್ಲರೂ ನಮ್ಮ ಜೊತೆ ಆಗ್ತಾರೆ. ಎಲ್ಲರ ಮಾತುಗಳನ್ನು ಕೇಳ್ತಾ ಮುಂದಿನ ವಾರದವರೆಗೆ, ಅಂದರೆ ಮುಂದಿನ ಗುರುವಾರದವರೆಗೆ, ಯಾವ್ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು, ಎಲ್ಲೆಲ್ಲಿ ನಾನು ಸಮಯ ಮಾಡ್ಕೋಬಹುದು ಅಂತ ಹೇಳಿ ಜನರೆಲ್ಲರೂ ಒಂದು ಟೈಮ್ ಟೇಬಲನ್ನು ಹಾಕೊಳ್ಳೋಷ್ಟು ಕಾರ್ಯಕ್ರಮಗಳನ್ನು ಹಿಡ್ಕೊಂಡು ಬಂದಿದ್ದೀವಿ. ನಿಮ್ಮ ಕೈಯಲ್ಲಿ ನೋಡಿದ್ರೂ ಬೇಕಾದಷ್ಟು ಪಾಂಪ್ಲೆಂಟ್ಸ್ ಕಾಣ್ತಾ ಇದೆ, ಆಮಂತ್ರಣ ಪತ್ರಿಕೆಗಳು ಕಾಣ್ತಾ ಇವೆ. ಹಾಗಾಗಿ ನೀವು ಕೂಡ ಮಾಹಿತಿಯ ಹೂರಣವನ್ನೇ ತಂದಿದ್ದೀರಿ ಅಂತ ಅನ್ನಿಸ್ತಾ ಇದೆ.
0: ಖಂಡಿತವಾಗ್ಲೂ ಇದೆ. ಅದಕ್ಕೆ ಮುಂಚೆ ಒಂದು ಸವಿನಯ ವಿನಂತಿಯನ್ನ ಮಾಡ್ಕೊಳ್ಳೋಣ ನಮ್ಮ ಕೇಳುಗರ ಮುಂದೆ.
1: ಹೌದು,
0: ಏನು ಅಂತಂದ್ರೆ, ನಿಮ್ಮ ಸುತ್ತಮುತ್ತ ಕೂಡ ಇಂತಹ ಅನೇಕ ಹತ್ತು ಹಲವು ರೀತಿಯ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಇಂತಹ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಮಾಹಿತಿ ಇದ್ದಲ್ಲಿ ಅದನ್ನು ನಮ್ಮ ನಿಲಯಕ್ಕೆ ಆಹ್ವಾನ ಪತ್ರಿಕೆಯನ್ನು ಕಳಿಸುವ ಮೂಲಕ ಹಂಚಿಕೊಳ್ಳಬಹುದು. ಪತ್ರ ವಿಳಾಸ ತಮಗೆಲ್ರಿಗೂ ಗೊತ್ತೇ ಇದೆ. ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು, 5700020. ಇದಕ್ಕೆ ಆಹ್ವಾನ ಪತ್ರಿಕೆಗಳನ್ನ ಕಳಿಸಬಹುದು. ಮತ್ತೊಂದು ರೂಪ, ಮತ್ತೊಂದು ವಿಧಾನ ಯಾವುದು ಅಂತಂದರೆ, ವಾಟ್ಸಪ್ ಮೂಲಕ ಕೂಡ ನೀವು ನಮಗೆ ಮಾಹಿತಿಯನ್ನು ನೀಡಬಹುದು. ಅದೇ ಆಮಂತ್ರಣ ಪತ್ರಿಕೆಗಳನ್ನ ವಾಟ್ಸಪ್ ಮುಖಾಂತರ ಕಳಿಸಬಹುದು. ವಾಟ್ಸಪ್ ಸಂಖ್ಯೆಯನ್ನು ಗುರ್ತು ಮಾಡಿಕೊಳ್ಳಿ ಮತ್ತೆ, 9480858523. ಮತ್ತೊಮ್ಮೆ ವಾಟ್ಸಪ್ ಸಂಖ್ಯೆ ಹೇಳಿಬಿಡೋಣ, 9480858523. ಇಮೇಲ್ ಕೂಡ ಮಾಡಬಹುದು, replyairmysore@gmail.com replyairmysore@gmail.com. ಇದಕ್ಕೆ ಕೂಡ ತಮ್ಮ ಆಮಂತ್ರಣ ಪತ್ರಿಕೆಗಳನ್ನ ಕಳಿಸಬಹುದು. ಈ ಮೂಲಕ ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವಂತಹ ವಿವಿಧ ರೀತಿಯ ರೈತಪರ ಇರಬಹುದು, ವಿದ್ಯಾರ್ಥಿ ಪರ ಕಾರ್ಯಕ್ರಮಗಳಿರಬಹುದು, ಸಾಂಸ್ಕೃತಿಕ, ಸಾಹಿತ್ಯಿಕ, ಇನ್ನೂ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಹೆಚ್ಚಿನ ಕೇಳುಗರಿಗೆ ತಲುಪಿಸುವಂಥ
1: ಕೆಲಸ
0: ನೀವು ಕೂಡ ಮಾಡಬಹುದು.
1: ಅವರು ಇವತ್ತು ಕಾರ್ಯಕ್ರಮದ ಜೊತೆ ಜೊತೆಯಾಗೂ ಇರಬಹುದು, 5 ಅಂದರೆ 12 ಗಂಟೆವರೆಗೂ ಕೂಡ ಅವರು ನಮಗೆ ವಾಟ್ಸಪ್ ಮುಖಾಂತರ ಸಂದೇಶ ಕಳಿಸಿ, ನೋಡಿ ಇಲ್ಲೊಂದು ಈ ಥರ ಕಾರ್ಯಕ್ರಮ ನಡೀತಾ ಇದೆ, ಇದರ ಆಯೋಜಕರು ನನಗೆ ಗೊತ್ತಿದ್ದಾರೆ, ಕಾರ್ಯಕ್ರಮದ ವಿವರಗಳನ್ನು ಅವ್ರು ಹೇಳ್ತಾರೆ ಅಂತ ಹೇಳಿ ನಮಗೆ ಸಂದೇಶ ಕಳಿಸಿ, ಅವರ ಸಂಪರ್ಕ ಸಂಖ್ಯೆಯನ್ನು ಕಳಿಸ್ಕೊಟ್ರೆ ನಾವು ಕರೆ ಮಾಡಿ ಅವರಿಗೆ ಮಾತಾಡಿಸಿ ಕಾರ್ಯಕ್ರಮ ಎಲ್ಲರಿಗೂ ತಲುಪೋ ಹಾಗೆ ಮಾಡಬಹುದು ಅಂತ ಹೇಳ್ತಾ ನಮ್ಮ ಮಾತು ಆರಂಭ ಆಗಿದೆ. ಮಾತಿನ ಜೊತೆ ಹಾಡು ಕೂಡ ಆರಂಭ ಆದ್ರೆ ಹೇಗಿರುತ್ತೆ ಚಂದನ?
0: ತುಂಬಾ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೇನೆ. ಒಂದು ಸುಂದರವಾದ ಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮ ಸಂಚಿಕೆಯನ್ನು ಶುರು ಮಾಡಿಬಿಡೋಣ.
1: ಖಂಡಿತ.

0: ಕೇಳಿದ್ರೆ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ನಾವು ಒಂದಷ್ಟು ಜನರನ್ನ ಮಾತಾಡಿಸ್ತೀವಿ ಅಂತ ಅಂದಿದ್ವಿ. ಅದೇ ರೀತಿ ಮಾತಾಡಿಸೋದಕ್ಕೆ ಅಂತ ಹೇಳಿ ಹೊರಟಾಗ ನಮಗೆ ಸಿಕ್ಕಿದ್ದು ಜಿ ಎನ್ ಭಟ್ ಸರ್ ಅವರು. ಅವರು ಡಾಕ್ಟರ್ ಎಸ್ ಎಲ್ ಭೈರಪ್ಪ ಸಂಸ್ಮರಣೆ ಕಾರ್ಯಕ್ರಮದ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಏನೇನು ವಿಶೇಷ ಇದೆ, ಯಾರೆಲ್ಲ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯಾರೆಲ್ಲ ವಹಿಸ್ತಾರೆ, ಎಲ್ಲಿ ನಡೀತಾ ಇದೆ, ಈ ಎಲ್ಲ ವಿವರಗಳನ್ನು ನೀಡೋದಕ್ಕೆ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: 21ನೇ ತಾರೀಕು ನಡೀತಾ ಇರುವಂತಹ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಸಂಸ್ಮರಣೆಯ ಆಯೋಜಕರು ನೀವು. ಕಾರ್ಯಕ್ರಮದ ಬಗ್ಗೆ ಎಲ್ಲ ವಿವರಗಳನ್ನು ನಮ್ಮೆಲ್ಲ ಶ್ರೋತೃಗಳ ಜೊತೆ ಹಂಚಿಕೊಳ್ಳಿ ಸರ್.
1: ನಮಸ್ತೆ. ನಮ್ದು ಪ್ರಿಯದರ್ಶನ ಸಾಂಸ್ಕೃತಿಕ ವೇದಿಕೆ ಅಂತ, ಇದು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮೀಸಲಾದಂತಹ ಒಂದು ಸಂಸ್ಥೆ ಇದು. ಇದು ಸ್ಟಾರ್ಟ್ ಆಗಿ ಒಂದು 15-20 ವರ್ಷ ಕಳೆಯಿತು. ನಾವು ಈ ಸಂಸ್ಥೆಯ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. 2014ರಲ್ಲಿ ಎಸ್ ಎಲ್ ಭೈರಪ್ಪನವರ ಯಾನ ವಿಚಾರ ಸಂಕಿರಣ ಬೆಂಗಳೂರಲ್ಲಿ ಮಾಡಿದ್ವಿ. ಆಮೇಲೆ 2016ರಲ್ಲಿ ಬೆಂಗಳೂರಲ್ಲಿ ಪರ್ವ ಭಾರತ, ಅದು ನನ್ನದೇ ಪುಸ್ತಕ, ಆ ಪುಸ್ತಕ ಬಿಡುಗಡೆ ಕೂಡ ಆಯಿತು. ಆಮೇಲೆ 2018ರಲ್ಲಿ ಮೈಸೂರಲ್ಲಿ ಭೈರಪ್ಪನವರ ಉತ್ತರಕಾಂಡ ವಿಚಾರ ಸಂಕಿರಣ ಮಾಡಿದ್ವಿ. ಆಮೇಲೆ ಈ ಸಲ 2026 ಜನವರಿಯಲ್ಲಿ ರಾಮಾಯಣ ಪ್ರವಚನ ನಡೆಯಿತು. ಈಗ ನಾವು 21ನೇ ತಾರೀಕು ಬರುವ ಭಾನುವಾರ ಸಂಜೆ 4 ಗಂಟೆಗೆ ಮೈಸೂರಿನ ಬಿಎಸ್ಎಸ್ ವಿದ್ಯೋದಯ ಸಂಸ್ಥೆಯ ಸಭಾಂಗಣದಲ್ಲಿ ಭೈರಪ್ಪ ಸಂಸ್ಮರಣೆ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ವಿಶ್ವವಾಣಿ ಪತ್ರಿಕೆಯ ಪ್ರಧಾನ ಸಂಪಾದಕರಂತ ವಿಶ್ವೇಶ್ವರ ಭಟ್ರು ಅಧ್ಯಕ್ಷತೆ ವಹಿಸ್ತಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ನಾಡಿನ ಹೆಸರಾಂತ ಸಂಸ್ಕೃತ ವಿದ್ವಾಂಸರು ಎಚ್ ವಿ ನಾಗರಾಜ ರಾಯರು, ಮತ್ತೆ ವಿಜಯ್ ವಿಠಲ ಸ್ಕೂಲಿನ ಅಧ್ಯಕ್ಷರು, ಮತ್ತೆ ಬಿಎಸ್ಎಸ್ ವಿದ್ಯೋದಯ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾದಂತಹ ಆರ್ ವಾಸುದೇವ್ ಭಟ್ರು ಮುಖ್ಯ ಅತಿಥಿಗಳಾಗಿ ಬರ್ತಾರೆ. ಜೊತೆಗೆ ಈ ಸಂಸ್ಮರಣೆಯ ಭಾಷಣಕಾರರಾಗಿ ಅಜಕ್ಕಡ ಗಿರೀಶ್ ಭಟ್ರು ಬರ್ತಾ ಇದ್ದಾರೆ. ಆಮೇಲೆ ನಾನು ಕೂಡ ಮಾತಾಡ್ತಾ ಇದ್ದೀನಿ. ಅಜಕ್ಕಡ ಭಟ್ರು ಭೈರಪ್ಪನವರ ರಾಷ್ಟ್ರೀಯತೆ ಕುರಿತು ಮಾತಾಡ್ತಾರೆ. ನಾನು ಭೈರಪ್ಪನವರು ವಿಚಾರವಾದಿ ಎನ್ನುವ ವಿಷಯ ಕುರಿತು ಮಾತಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು ಅನ್ನೋದು ನಮ್ಮ ಅಪೇಕ್ಷೆ. ನಾವೊಂದು 300-400 ಜನರ ನಿರೀಕ್ಷೆ ಮಾಡಿದ್ದೀವಿ. ನೀವೆಲ್ಲ ಪ್ರಚಾರ ಕೊಡ್ತೀರಿ, ಜನ ಬರ್ತಾರೆ ಅಂತ ನಮ್ಮ ಅಪೇಕ್ಷೆ ಮೇಡಮ್. ಇಷ್ಟು ಸಂಕ್ಷಿಪ್ತವಾದ ವಿವರ.
0: ಖಂಡಿತ ಸರ್, ಪ್ರಿಯದರ್ಶನ ಸಾಂಸ್ಕೃತಿಕ ವೇದಿಕೆಯಿಂದ ಇಷ್ಟೆಲ್ಲ ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ನಿಜಕ್ಕೂ ಒಂದು ಒಳ್ಳೆಯ ವಿಷಯವನ್ನ ಇಟ್ಕೊಂಡು, ಒಳ್ಳೆ ಉದ್ದೇಶವನ್ನ ಇಟ್ಕೊಂಡು, ಅದರಲ್ಲೂ ವಿಶೇಷವಾಗಿ ಈ ವಿಚಾರ ಸಂಕಿರಣ ತರ ಏನಿದೆ ಅದು ತುಂಬಾ ಚೆನ್ನಾಗಿ ಮುಂದಿನ ಪೀಳಿಗೆಗೆ ತಲುಪುತ್ತೆ ಸಾಹಿತ್ಯದ ವಿಚಾರ ಕುರಿತು ಅಂತ ಹೇಳಿ ಅನ್ಸುತ್ತೆ. ಖಂಡಿತ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿ, ಸಾರ್ವಜನಿಕರು ಕೂಡ ಭಾಗವಹಿಸಲಿ ಅನ್ನೋಂಥದ್ದು ನಮ್ಮ ಆಶಯ ಕೂಡ. ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿ ಮಾಹಿತಿಯನ್ನ ಹಂಚಿಕೊಂಡ್ರಿ ಸರ್, ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಶುಭ ದಿನ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು.

0: ಕೆಳಗ್ರೆ ಈಗ ನಮ್ಮೊಂದಿಗೆ ಜಿಎಚ್ ಮಂಜುನಾಥ್, ಉಪನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಮೈಸೂರು, ಇವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಬನ್ನಿ ಇವರನ್ನ ಮಾತನಾಡಿಸೋಣ. ಸರ್, ಹಲೋ ಹಲೋ ಹಲೋ ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ?
1: ಹಲೋ
0: ಹಲೋ ಸರ್, ನಮಸ್ತೆ. ನಮ್ಮ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ಥ್ಯಾಂಕ್ ಯು.
0: ಸರ್ ಹೇಳಿ, ತಾವು ಮೀನುಗಾರಿಕೆ ಇಲಾಖೆ ಮೈಸೂರು ಜಿಲ್ಲೆ ಇಲ್ಲಿನ ಉಪನಿರ್ದೇಶಕರಾಗಿದ್ದೀರಿ.
1: ಹೌದು.
0: ನಮಗೆ ಬಂದ ಮಾಹಿತಿ ಪ್ರಕಾರ ಮತ್ಸ್ಯ ಸಂಪದ ಇಂಥ ಒಂದು ಯೋಜನೆಯಲ್ಲಿ ಸಹಾಯಧನಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಎಲ್ಲ ಕೇಳುಗರ ಪರವಾಗಿ ನೀಡಿ ಸರ್.
1: ಖಂಡಿತ. ನಾವು ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತಕ್ಕಂತ ಯೋಜನೆಯಡಿ ನಾವು ಮೀನುಗಾರಿಕೆ ಇಲಾಖೆಯಿಂದ 4 ಘಟಕಗಳಿಗೆ ನಾವು ಅರ್ಜಿಗಳನ್ನು ಆಹ್ವಾನ ಮಾಡಿದ್ದೇವೆ. ಮೊದಲನೇದಾಗಿ ಸಿಹಿ ನೀರು ಬಯೋಫ್ಲಾಕ್ ಕೊಳ ನಿರ್ಮಾಣ, ಅದು ಪರಿಶಿಷ್ಟ ಜಾತಿ ವರ್ಗದವರಿಗೆ ಮಾತ್ರ ಒಂದು ಘಟಕ, ಒಂದು ಯೂನಿಟ್ ಮಾತ್ರ ಇದೆ, ಅವರು ಅರ್ಜಿಯನ್ನ ಸಲ್ಲಿಸಬಹುದು. ಮಧ್ಯಮ RAS ಘಟಕ ಸ್ಥಾಪನೆ, ಇದು 2 ಯೂನಿಟ್ ಇದೆ, ಮಹಿಳೆಯರಿಗೆ ಒಂದು ಯೂನಿಟ್, ಪರಿಶಿಷ್ಟ ಪಂಗಡದವರಿಗೆ ಒಂದು ಯೂನಿಟ್. ಸೊ ಐಸ್ ಬಾಕ್ಸ್ ನೊಂದಿಗೆ ಮೋಟಾರ್ ಸೈಕಲ್ ಅಂತಂದೇಳಿ, ಸೊ ಯಾರು ಮೋಟಾರ್ ಸೈಕಲ್ ನ ಖರೀದಿ ಮಾಡ್ತಾರೆ ಅಂತವ್ರಿಗೆ, ಸಾಮಾನ್ಯ ಕ್ಯಾಟಗರಿ ಇರತಕ್ಕಂಥವ್ರಿಗೆ 4, ಪರಿಶಿಷ್ಟ ಜಾತಿ ವರ್ಗದವರಿಗೆ 1, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 2. ಈಗ ಒಟ್ಟು 7 ಅರ್ಜಿಗಳನ್ನ ನಾವು ಆಹ್ವಾನ ಮಾಡಿದ್ದೀವಿ. ಮೀನು ಮಾರಾಟಕ್ಕಾಗಿ ಇ ರಿಕ್ಷಾ, ಐಸ್ ಬಾಕ್ಸ್ ಹೊಂದಿರತಕ್ಕಂತ ತ್ರಿಚಕ್ರ ವಾಹನ, ಅಂದ್ರೆ ಇದು ಇ ರಿಕ್ಷಾ ಆಗಿರ್ಬೇಕು, 3 ಚಕ್ರದ ವಾಹನ ಆಗಿರ್ಬೇಕು, ಆಟೋ, ಇದು ಪರಿಶಿಷ್ಟ ಪಂಗಡದವರಿಗೆ 1 ಯೂನಿಟ್ ಇರ್ತಕ್ಕಂಥದ್ದು. ಸೊ ಇದೆಲ್ಲ ಬಂದ್ಬಿಟ್ಟು ಈಗ ಅರ್ಜಿ ಸಲ್ಲಿಕೆ ಮಾಡ್ಲಿಕ್ಕೆ ನಾವೀಗಾಗಲೇ ಪತ್ರಿಕೆಗಳನ್ನೇ ಎಲ್ಲಾ ಕಡೆಗಳಲ್ಲಿ ಪ್ರಚಾರವನ್ನ ಮಾಡಿದ್ದೇವೆ. 19/6/2026 ಇದು ಕೊನೆಯ ದಿನಾಂಕ ಇರ್ತದೆ,
0: ನಾಳೆನೆ.
1: ಈಗಾಗಲೇ ಈಗ ಅವರು ಆಯಾ ತಾಲೂಕುಗಳಲ್ಲಿ ಮೈಸೂರು, ಹುಣಸೂರು, ಪ್ರಿಯಾಪಟ್ಟಣ, HD ಕೋಟೆ, ಕೆಆರ್ ನಗರ, ನಂಜನಗೂಡು, ಟಿ ನರಸೀಪುರ ತಾಲೂಕುಗಳಲ್ಲಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಗಳಿಗೆ ಇವರು ಅರ್ಜಿಗಳನ್ನ ಹಾಕಬಹುದು. ಸೊ ಈ ಅರ್ಜಿಗಳನ್ನ ಹಾಕುವಾಗ ಇವರು ಮುಖ್ಯವಾಗಿ ಒಂದು ಮನದಟ್ಟು ಮಾಡ್ಕೊಳ್ಬೇಕು. ಈಗ ಏನು ಸಿಹಿ ನೀರಿನ ಬಯೋಫ್ಲಾಕ್ ಕೊಳ ನಿರ್ಮಾಣ ಮಾಡ್ತಕ್ಕಂಥ ಅವರು RTC ಇರಬೇಕು, ಮತ್ತೆ ಆಮೇಲೆ ಈಗ ಅವರು ಮೀನುಗಾರಿಕೆಯನ್ನ ಮಾಡ್ತಕ್ಕಂಥ ಆಸಕ್ತಿ ಹೊಂದಿರತಕ್ಕಂಥವರಾಗಿರ್ಬೇಕು. ಇನ್ನು ಮೀನು ಮಾರಾಟ ಮಾಡ್ತಕ್ಕಂಥ ಈ ಒಂದು ಮೋಟಾರ್ ಸೈಕಲ್ ಇರ್ಬೋದು, ಈ ಚಕ್ರ ಈ ರಿಕ್ಷಾ ತ್ರಿಚಕ್ರ ವಾಹನ ಖರೀದಿ ಮಾಡ್ತಕ್ಕಂಥವ್ರು ಏನ್ ಮಾಡ್ಬೇಕು ಅಂದ್ರೆ, ಈ ಒಂದು ಅವರ ಒಂದು ತರಬೇತಿ, ಮೀನುಗಾರಿಕೆಯಲ್ಲಿ ತರಬೇತಿ ಹೊಂದಿರತಕ್ಕಂಥ ಒಂದು ಸರ್ಟಿಫಿಕೇಟ್ ಇರಬೇಕಾಗ್ತದೆ. ಸೊ ಆ ಒಂದು ಕಂಡೀಷನ್ ಇರ್ತಕ್ಕಂಥವ್ರು ಸೊ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರ್ತದೆ. ಸೊ ಈ ಎಲ್ಲ ಅರ್ಜಿಗಳನ್ನ ಈಗ ನಾವು ಕ್ರೋಢೀಕರಿಸಿ, ಸೊ ಏನು ನಮ್ಮ ಗುರಿ ಇದೆ, ಗುರಿಗೆ ಎಷ್ಟು ಬಂದಿದೆಯೋ ಅಷ್ಟೇ ಇದ್ರೆ ನಮ್ಮ ಒಂದು ಜಿಲ್ಲಾ ಮಟ್ಟದ ಸಮಿತಿ ಅಂತ ಇದೆ, DLC ಅಂತ ನಾವು ಹೇಳ್ತೀವಿ, ಅದು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥದ್ದು. ಸೊ ಅಲ್ಲಿ ನಾವು ಈ ಒಂದು ಅರ್ಜಿಗಳನ್ನ ಮಂಡಿಸ್ತೀವಿ. ಒಂದಕ್ಕಿಂತ ಹೆಚ್ಚು ಅರ್ಜಿಗಳಿದ್ರೆ, ಗುರಿಗಿಂತ ಮೀರಿ ಅರ್ಜಿಗಳಿದ್ದಲ್ಲಿ ಲಾಟ್ರಿ ಮುಖಾಂತರವಾಗಿ ಆಯ್ಕೆ ಮಾಡತಕ್ಕಂಥದ್ದು, ಅಥವಾ ಏನು ಗುರಿಗೆ ತಕ್ಕಷ್ಟೇ ಅರ್ಜಿಗಳು ಬಂದಿದ್ರೆ ನೇರವಾಗಿ ಅವರು ಎಲ್ಲಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದ್ರೆ ಸೊ ನಾವು ಅವರನ್ನ ಆಯ್ಕೆ ಮಾಡಿ ಅವರಿಗೆ ಕಾರ್ಯಾದೇಶವನ್ನ ಕೊಡ್ತೀವಿ. ಈ ಕಾರ್ಯಾದೇಶವನ್ನ ಕೊಟ್ಟ 3 ತಿಂಗಳ ಒಳಗಾಗಿ ಅವರು ಪೂರ್ತಿ ಕಾಮಗಾರಿಯನ್ನ ಮಾಡ್ಕೊಳ್ಬೇಕಾಗ್ತದೆ. ಇದರಲ್ಲಿ ಸಹಾಯಧನ ಅಂತ ಹೇಳೋದಾದ್ರೆ ಸಾಮಾನ್ಯ ವರ್ಗದವರಿಗೆ 40% ಘಟಕ ವೆಚ್ಚಕ್ಕೆ, ಇದು ಅವರು ಅರ್ಥ ಮಾಡ್ಕೊಳ್ಬೇಕು. ಘಟಕ ವೆಚ್ಚ ಈಗ ಒಂದೊಂದಕ್ಕೆ ಒಂದು ಈಗ ಐಸ್ ಬಾಕ್ಸ್ ನೊಂದಿಗೆ ಮೋಟಾರ್ ಸೈಕಲ್ ಅದು 75,000 ರೂಪಾಯಿ ಘಟಕ ವೆಚ್ಚ ಇದೆ. ಆ 75,000 ರೂಪಾಯಿಗೆ ಸಾಮಾನ್ಯ ವರ್ಗದವರಿಗೆ 40% ಕೊಡ್ತೀವಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳೆ ಅಂತವರಿಗೆ 60% ಸಹಾಯಧನ ಕೊಡ್ತಕ್ಕಂತ ಈ ಒಂದು ಯೋಜನೆ. ಇನ್ನು ಹೆಚ್ಚಿನದಾಗಿ ಹೇಳ್ಬೇಕು ಅಂತಂದ್ರೆ, ಈಗ ನೀವು ಈ ಒಂದು ಸಿಹಿ ನೀರು ಬಯೋಫ್ಲಾಕ್ ಕೊಳ ನಿರ್ಮಾಣ ಮಾಡ್ತಕ್ಕಂಥವ್ರು 0.1 ಹೆಕ್ಟೇರ್ ಅನ್ನ ಮಾಡ್ಬೇಕಾಗ್ತದೆ. ಸೊ ಆ ಒಂದು 0.1 ಹೆಕ್ಟೇರ್ ಅಲ್ಲಿ ಅವರು ವಿವಿಧ ತಳಿಗಳು, ಅಂದ್ರೆ ಏನು ನಾವು ಕಟ್ಲಾರು ಹೂವು ಇದೆಯಲ್ಲ ಅದಲ್ಲ, ತಿಲಾಪಿಯಾ, ಮರೆಲ್, ಸಿಂಗಿ ಅಂತಕ್ಕಂಥ ಈ ಒಂದು ಜಾತಿಯಾದಂತ ಮೀನು ಸಾಕಾಣಿಕೆಯನ್ನ ಮಾಡ್ಬೇಕಾಗ್ತದೆ. ಅದು ಡೆಪ್ತ್ ಅಂದ್ರೆ ಆಳ ಬಂದ್ಬಿಟ್ಟು 1.5 ಮೀಟರ್ 1.5 ಮೀಟರ್ ಇರ್ಬೇಕಾಗ್ತದೆ. ಸೊ ಇಲ್ಲಿ ಸ್ಟಾಕಿಂಗ್ ಡೆನ್ಸಿಟಿ ಅಂತ ನಾವು ಹೇಳೋದಾದ್ರೆ ಒಂದು ಕ್ಯೂಬಿಕ್ ಮೀಟರ್ಗೆ 50 ಮರಿಗಳಂತೆ. ಅಂದ್ರೆ ಆ ಒಂದು 0.1 ಹೆಕ್ಟೇರ್ ಕೊಳದಲ್ಲಿ 50,000 ಮರಿಗಳನ್ನ ಅವರು ಸಾಕಾಣಿಕೆಯನ್ನ ಮಾಡಬಹುದು. ಸೊ ಇಲ್ಲಿ ಕಲ್ಚರ್ ಪೀರಿಯಡ್ ಅಂತ ನಾವು ಹೇಳೋದಾದ್ರೆ 3 ತಿಂಗಳಿಗೆ ಅಂದ್ರೆ 90 ದಿವಸದಲ್ಲಿ ಈ ಒಂದು ಕ್ರಾಪ್ ಅನ್ನ ಅವರು ಪಡಿಬಹುದಾಗಿರ್ತದೆ. ಸೊ ಈ ಒಟ್ಟು ಅಲ್ಲಿ ನಾವು ಆಹಾರವನ್ನ ಅವರು ಮುಖ್ಯವಾಗಿ ಹಾಕ್ಬೇಕಾಗ್ತದೆ, ಪೆಲೆಟೆಡ್ ಫೀಡ್ ಅಂತ. ಸೊ ಒಂದು 6 ಟನ್ ಆಹಾರವನ್ನ ಖರೀದಿ ಮಾಡಬೇಕಾಗ್ತದೆ. ಅಂದ್ರೆ ಇದು ಸ್ವಲ್ಪ ಬಂಡವಾಳ ಹೆಚ್ಚಿಗೆ ಓಡ್ತಕ್ಕಂತ ಶಕ್ತರಾಗಿರ್ಬೇಕು ಅಂತ ರೈತರು ಈ ಒಂದು ಇದಕ್ಕೆ ಅರ್ಜಿಯನ್ನು ಹಾಕ್ಬೇಕಾಗ್ತದೆ. ಸೊ ಇದು ಘಟಕ ವೆಚ್ಚ ಬಂದ್ಬಿಟ್ಟು 14 ಲಕ್ಷ ರೂಪಾಯಿಗಳು. ಈ ಪರಿಶಿಷ್ಟ ಜಾತಿಗೆ ಒಂದು ಅರ್ಜಿ ಇರೋದ್ರಿಂದ 60%, ನಾವು ಸಹಾಯಧನವನ್ನು 8.4 ಲಕ್ಷ ಅವರಿಗೆ ಸಹಾಯಧನ ಕೊಡ್ತಕ್ಕಂತ ಒಂದು ಯೋಜನೆ ಆಗಿರ್ತದೆ.
0: ಅಂದ್ರೆ ಈ ಮತ್ಸ್ಯ ಸಂಪದ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸುವಂತವರು ಈಗಾಗಲೇ ಘಟಕವನ್ನ ನಿರ್ಮಾಣ ಮಾಡಿದ್ದು ಅಥವಾ ಇದಕ್ಕೆ ಏನು ನೀವ್ ಹೇಳಿದ್ರಲ್ಲ, ಈಗ ಸಾಕಷ್ಟು ನಿರ್ಬಂಧನೆಗಳಿದಾವೆ, ನಿಯಮಗಳಿದಾವೆ, ಅದನ್ನೆಲ್ಲ ಪಾಲಿಸಿದ್ರೆ ಮಾತ್ರ ಅದು ಅವರು ಸಹಾಯಧನಕ್ಕೆ ಅರ್ಹರಿದ್ದಾರೆ. ಎಷ್ಟು ಬೇಕೋ ಅಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದ್ರೆ, ಅವರು ಅದಕ್ಕೆ ಮೀರಿ ಅರ್ಜಿಯನ್ನು ಬಂದಿದ್ರೆ, ನೀವು ಅರ್ಹರು ಯಾರಿದ್ದೀರಾ ಅವ್ರನ್ನ ಒಂದು ಕಡೆ ಮಾಡಿ ಅವ್ರಿಗೆ ಲಾಟ್ರಿ ಮುಖಾಂತರ ಆಯ್ಕೆ ಮಾಡ್ಕೋತೀರಾ ಅಂತ ಹೇಳಿದ್ರಿ. ಅಥವಾ
1: ಇದರಲ್ಲಿ ಒಂದು ಈಗ ಅಂದ್ರೆ ಮಾಡಿರ್ಬೇಕು ಅಂತೇನಿಲ್ಲ, ಈಗ ಮಾಡ್ತೀನಿ ಅಂತ ಹೇಳಿ ಅರ್ಜಿ ಸಲ್ಲಿಸಬೇಕು. ಸೊ ಈಗ ನಂತರದಲ್ಲಿ ನಾವು 3 ತಿಂಗಳು ಕಾಲಾವಕಾಶವನ್ನ ಕೊಡ್ತೀವಿ. ನಾನು ಏನ್ ಹೇಳಿದೆ, ಇವೆಲ್ಲ ಮ್ಯಾಂಡೇಟರಿ, ಇಂಥದನ್ನೆಲ್ಲ ಅವರು ಮಾಡ್ಲಿಕ್ಕೆ ಶಕ್ತರಾಗಿರ್ಬೇಕು.
0: ಯಾಕಂದ್ರೆ ಸಣ್ಣ ಪುಟ್ಟ ವೆಚ್ಚದಲ್ಲಿ ನಿರ್ಮಾಣ ಆಗುವಂತದ್ದಲ್ಲ, ಹೆಚ್ಚಿನ ವೆಚ್ಚವನ್ನ ವ್ಯಯ ಮಾಡ್ಬೇಕಾಗತ್ತೆ. ಹಾಗಾಗಿ ನೀವು ಒಂದು ಅಂಕಿಅಂಶವನ್ನ ಕೂಡ ಇಲ್ಲಿ ನೀಡಿದ್ದೀರಾ, ಸಂಬಂಧಪಟ್ಟವರು ಆಸಕ್ತರು ಅರ್ಹರು ಇದರ ಪ್ರಯೋಜನವನ್ನ ಪಡ್ಕೋಬಹುದು. ನಾಳೆನೇ ಕಡೆ ದಿನ ಇದೆ, ಸಾಕಷ್ಟು ಕೊಟ್ಟಿದ್ದೀರಾ ಇದು ಪ್ರಕಟಣೆ. ಬಟ್ ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದೀರಾ. ಸಂಬಂಧಪಟ್ಟ ರೈತ ವರ್ಗದವರು ಯಾರಿದ್ದಾರೆ ಅಥವಾ ಮತ್ಸ್ಯ ಸಾಕಾಣಿಕೆ ಮಾಡುವಂಥವ್ರು ಯಾರಿದ್ದಾರೆ, ಅವರಿಗೆ ಈ ಅನುಕೂಲ ಆಗತ್ತೆ ಅಂತ ನಾವು ಕೂಡ ಭಾವಿಸ್ತೇವೆ ಸರ್.
1: ಖಂಡಿತ, ಇದು ನಾವು ಈಗ ನಮ್ಮ ಕೇಳುಗರು ಇತ್ತೀಚೆಗೆ ಹೆಚ್ಚಿಗೆ ಆಗಿದ್ದಾರೆ, ನಾವು ಮತ್ಸ್ಯ ತರಂಗ ಅಂತಂದೇಳಿ ಒಂದು ಮಾಡಿದ ನಂತರದಲ್ಲಿ ಮೀನುಗಾರಿಕೆ ಇಲಾಖೆಗೆ ಕೇಳ್ತಕ್ಕಂತ ಕೇಳುಗರು ತುಂಬಾ ಆಗಿದ್ದಾರೆ. ಅವರು ಎಲ್ಲರಿಗೂ ಕೂಡ ದಿನಪತ್ರಿಕೆನಲ್ಲಿ ಅಲ್ಲದೆ ಈ ನಮ್ಮ ಆಕಾಶವಾಣಿ ಕೇಳುಗರು ಕೂಡ ಯಾರು ಅರ್ಹರಿದ್ದಾರೆ ಈ ಒಂದು ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ನಾನು ಕೂಡ ಈ ನಮ್ಮ ಮೀನುಗಾರಿಕೆ ಇಲಾಖೆಯ ಪರವಾಗಿ ನಾನು ಕೋರ್ತೇನೆ.
0: ಆಗ್ಲಿ ಸರ್, ನಮ್ಮ ಇಂದಿನ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಮತ್ಸ್ಯ ಸಂಪದ ಸಹಾಯಧನಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿರೋ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿ ಎಲ್ಲ ಕೇಳುಗರಿಗೆ ತಲುಪುವಂಥದ್ದು ಆಗಿದೆ. ಇದ್ರ ಮೂಲಕ ಪ್ರಯೋಜನವನ್ನು ಪಡ್ಕೊಳ್ಳಿ ಸಂಬಂಧಪಟ್ಟವರು. ನಮ್ಮೊಂದಿಗೆ ಇದುವರೆಗೆ ಮಾತನಾಡಿದ್ದಕ್ಕಾಗಿ ಮೈಸೂರು ಆಕಾಶವಾಣಿ ಪರವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು.
0: ನಮಸ್ಕಾರ. ನಮಸ್ಕಾರ.
1: ನಮಸ್ಕಾರ.

0: ಹೌದ್ರಿ, ಯಾವ್ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ

0: ಹೌದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 570020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ
2: ಸುತ್ತಮುತ್ತ.

0: ಚಂದನ, ಎಷ್ಟು ಒಳ್ಳೆ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಈಗಷ್ಟೇ ನೀವು ನೀಡಿದ್ರಿ. ಕಾರ್ಯಕ್ರಮದ ಆರಂಭ ಕೂಡ ಅಷ್ಟೇ ಚೆನ್ನಾಗಿರುವಂತಹ ಮಾಹಿತಿಯೊಂದಿಗೆ ಆಯಿತು. ಅಂಥದ್ದೇ ಒಂದು ಎಲ್ರಿಗೂ ಇಷ್ಟಪಡುವಂತಹ ಹವ್ಯಾಸ ಇರುವಂತಹ ಒಂದು ಸ್ಪರ್ಧೆ ನಡೀತಾ ಇದೆ. ಸ್ಪರ್ಧೆ ಅಂದ ಕೂಡಲೇ ಎಲ್ಲರೂ ಉತ್ಸಾಹದಿಂದ ಭಾಗವಹಿಸ್ತಾರೆ.
1: ಹೌದು,
0: ಯಾವ ಸ್ಪರ್ಧೆ ಯಾವತ್ತು ನಡೆಯುತ್ತೆ, ಯಾರೆಲ್ಲ ಭಾಗವಹಿಸ್ಬೋದು ಅಂತ ಹೇಳೋದು ಅಂತ ನಮ್ಮೊಂದಿಗೆ ಮಾತಾಡೋದಕ್ಕೆ ಆಯಿಷಾ ಮೇಡಮ್ ಅವರು ಸಂಪರ್ಕದಲ್ಲಿದ್ದಾರೆ. ಅವರಿಗೆ ನಮಸ್ತೆ ಹೇಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ.
2: ನಮಸ್ಕಾರ.
0: ರಾಷ್ಟ್ರಮಟ್ಟದ ಸುದ್ದಿ ಛಾಯಾಚಿತ್ರ ಸ್ಪರ್ಧೆ ಹಾಗೂ ಪ್ರದರ್ಶನ ಏರ್ಪಾಟ್ ಮಾಡಿದ್ದೀರಿ ಮಾಧ್ಯಮ ಅಕಾಡೆಮಿಯಿಂದ. ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಮ್ಮೆಲ್ಲ ಕೇಳುಗರ ಜೊತೆಗೆ ಹಂಚಿಕೊಳ್ಬೋದಾ ಮೇಡಮ್?
2: ಹೌದು, ಇದು ಒಂದು ವೆರಿ ಅಂಬಿಷಿಯಸ್ ಇವೆಂಟ್ ನಾವು ಇಟ್ಕೊಂಡಿದೀವಿ. ಫಸ್ಟ್ ಟೈಮ್ ನ್ಯಾಷನಲ್ ಫೋಟೋ ಜರ್ನಲಿಸ್ಟ್ ಕಂಟೆಸ್ಟ್ ಮಾಧ್ಯಮ ಅಕಾಡೆಮಿಯಿಂದ ಆಗ್ತಾ ಇದೆ. ಇಷ್ಟು ದಿನ ಮಾಧ್ಯಮ ಅಕಾಡೆಮಿಯಿಂದ ನಾವು ಸ್ಟೇಟ್ ಲೆವೆಲ್ ಮಾಡಿದೀವಿ ಲಾಸ್ಟ್ ಇಯರ್. ತುಂಬಾ ಸಕ್ಸಸ್ಫುಲ್ ಆಗಿತ್ತು. ಫೋಟೋ ಜರ್ನಲಿಸ್ಟ್ಗೆ ತುಂಬಾ ಎನ್ಕರೇಜಿಂಗ್ ಪಾಯಿಂಟ್ ಅನ್ಸ್ತು. ಸೊ ಆ ಸಕ್ಸಸ್ ಆಧಾರದ ಮೇಲೆ ನಾವು ಈಗ ನ್ಯಾಷನಲ್ ಫೋಟೋ ಜರ್ನಲಿಸ್ಟ್ ಕಂಟೆಸ್ಟ್ ಆರ್ಗನೈಸ್ ಮಾಡಕ್ಕೆ ರೆಡಿ ಆಗಿದ್ವಿ. ಸೊ ವಿ ವಿಲ್ ಡೂ ಇಟ್ ಇನ್ ದ ಫಸ್ಟ್ ವೀಕ್ ಆಫ್ ಆಗಸ್ಟ್. ಈಗ ನಾವು ಅಪ್ಲಿಕೇಶನ್ಸ್ ಬಗ್ಗೆ ಇಡೀ ದೇಶ ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲಿ ನಾವು ಅಪ್ಲಿಕೇಶನ್ಸ್ ಕಾಲ್ ಫಾರ್ ಮಾಡಿದೀವಿ ಟು ಟೇಕ್ ಪಾರ್ಟ್ ಇನ್ ದ ಕಾಂಟೆಸ್ಟ್. ಸೊ ಆಲ್ ದ ಫೋಟೋ ಜರ್ನಲಿಸ್ಟ್ ಹೂ ಆರ್ ಇನ್ ದ ನ್ಯೂಸ್, ಯು ನೋ, ಹೂ ಆರ್ ಡೂಯಿಂಗ್ ನ್ಯೂಸ್ ಪಿಕ್ಚರ್, ಅವರು ಮಾತ್ರ ಈ ಫೋಟೋ ಕಾಂಟೆಸ್ಟ್ ಅಲ್ಲಿ ಭಾಗವಹಿಸಬಹುದು.
0: ಸರಿ ಸರಿ.
2: ಬಿಕಾಸ್ ನಮ್ಮ ಏಮ್ ಇರೋದು ಫೋಕಸ್ ಆನ್ ನ್ಯೂಸ್. ಫೋಕಸ್ ಆನ್ ನ್ಯೂಸ್ ಇಸ್ ಯುನೋ ಫೋಕಸ್ ಆನ್ ನ್ಯೂಸ್. ಫೋಕಸ್ ಆನ್ ನ್ಯೂಸ್ ಅಂದ್ರೆ ಕ್ಯಾಮ್ರಾ ಇಂದಾನೆ ನಿಮ್ಮ ನ್ಯೂಸ್ ಮೇಲೆ ಫೋಕಸ್ ಇಡಬೇಕು ಅಂತ ಒಂದು ಎರಡು ತರ ಮೀನಿಂಗ್ ಇದೆ ಇದರಲ್ಲಿ. ಸೊ ಫೋಕಸ್ ಆನ್ ನ್ಯೂಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆಲ್ಸೋ ಫಾರ್ ದ ಫೋಟೋ ಜರ್ನಲಿಸ್ಟ್. ಅಂಡ್ ಈ 30th June ಒಳಗೆ ಎಲ್ಲಾರು ಅವ್ರ ಏನ್ ಅಪ್ಲಿಕೇಶನ್ ಇದೆ, ಅವ್ರ ಪಾರ್ಟಿಸಿಪೇಟ್ ಮಾಡೋ ಪಿಕ್ಚರ್ಸ್ ಇದೆಲ್ಲ ಕಳಿಸ್ಬೇಕು. ವೆರಿ ಇಂಟ್ರೆಸ್ಟಿಂಗ್ ಏನಂದ್ರೆ ನಾವು ಜ್ಯೂರಿ ಜ್ಯೂರಿ ಇಸ್ ಡೂಯಿಂಗ್ ಅ ವೆರಿ ಇಂಪಾರ್ಷಿಯಲ್ ಮತ್ತೆ ವೆರಿ ಪ್ರೊಫೆಷನಲ್ ಜಾಬ್. ಇದರಲ್ಲಿ ಯಾವ್ಯಾವ ಫೋಟೋ ಬರ್ತವೆ, ಯಾವ್ಯಾವ ಫೋಟೋ ಸೆಲೆಕ್ಟ್ ಆಗುತ್ತವೆ, ಯಾರ ಕಡೆಯಿಂದ ಫೋಟೋ ಬರ್ತಾ ಇದೆ, ಅದೆಲ್ಲ ಕೋಡಿಂಗ್ ಮಾಡಿ ನಾವು ಡಿಜಿಟಲ್ ಕೋಡಿಂಗ್ ಮಾಡಿ ಸೆಲೆಕ್ಟ್ ಮಾಡ್ತೀವಿ. ಸೊ ಫೈನಲಿ ವಿ ಆರ್ ಆಲ್ಸೋ ಇನ್ವಾಲ್ವಿಂಗ್ ಒನ್ ಎಡಿಟರ್. ಎಡಿಟರ್ ಪರ್ಸ್ಪೆಕ್ಟಿವ್ ಇಂದ ಫೋಟೋ ಹೇಗಿರ್ಬೇಕು, ಮತ್ತೆ ಫೋಟೋ ಜರ್ನಲಿಸ್ಟ್ ಇದಾರೆ ನಮ್ಮ ಫೈನಲ್ ಜ್ಯೂರಿಯಲ್ಲಿ. ಸೊ ಹಾಗೆ ಸೆಲೆಕ್ಷನ್ ಆಗುತ್ತೆ. ಸೊ ನಮ್ಗೆ ತುಂಬಾ ಉತ್ಸಾಹ ಇದೆ ಈ ಕಾಂಪಿಟೇಷನ್ ಇಂದ, ಯಾಕಂದ್ರೆ ಇಡೀ ದೇಶದಿಂದ ಬರ್ತಾ ಇದೆ ಫೋಟೋಸ್. ಮತ್ತೆ ವಿ ಆರ್ ಲುಕಿಂಗ್ ಫಾರ್ವರ್ಡ್, ಆಲ್ರೆಡಿ ಡೆಲ್ಲಿಯಿಂದ ತುಂಬಾ ಎನ್ಕ್ವೈರೀಸ್ ಬರ್ತಾ ಇದೆ. And we are expecting that from other parts of the country also many photojournalists will take part.
0: Madam, idanna download ellinda maadkolodu arjiyanna application anna?
2: So now Karnataka Madhyama Academy nama social media ide, Twitter handle ide, matte Facebook page ide. Alli navu idu ಅಪ್ಲೋಡ್ ಮಾಡಿದೀವಿ. ಇದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ತುಂಬಾ ಒಂದ್ ಪೇಜ್ ಡೀಟೇಲ್ಸ್ ಇದೆ. ಸೊ ಈ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ.
0: ಆಮೇಲೆ ಈಗ ಎಐ ಚಿತ್ರಕ್ಕೂ ಅವರು ಒರಿಜಿನಲ್ಲೇ ತೆಗೆದಿದ್ದಾರೆ ಅಂತ ಅನ್ನೋದಕ್ಕೂ ಅಂದ್ರೆ ಜೂರಿ ಮೆಂಬರ್ಸ್ ಅದನ್ನೆಲ್ಲ ಹೇಗೆ ನಿರ್ಧಾರ ಮಾಡ್ತಾರೆ? ಇದನ್ನು ಬರಬಹುದಲ್ವಾ?
2: ಹೌದು, ಬರಬಹುದು. ಡೆಫಿನೆಟ್ಲಿ ವೆರಿ ಇಂಟ್ರೆಸ್ಟಿಂಗ್ ನೀವು ಕೇಳಿದ್ರಿ. ಬಿಕಾಸ್ ಡಿಜಿಟಲ್ ಕಾಲದಲ್ಲಿ ಈ ಕಾಲದಲ್ಲಿ ನಮ್ಗೆ ಇಸಿಲಿ ಎಐ ಎಷ್ಟು ಮಟ್ಟಿಗೆ ಏನೋ ಅಡ್ವಾಂಟೇಜ್ ಇದೆ, ಅದಕ್ಕೆ ಡಿಸ್ಅಡ್ವಾಂಟೇಜ್ ಇದೆ. ನಾವು ಡಿಟೆಕ್ಟ್ ಮಾಡ್ಬೋದು, ಟೆಕ್ನಾಲಜಿ ಇದೆ, ಇದನ್ನ ಹೇಗೆ ಡಿಟೆಕ್ಟ್ ಮಾಡೋದು ಅಂತ. ನಮ್ಮ ಜ್ಯೂರಿ ಏನಿದೆ, ಅವ್ರು ತುಂಬಾ ಎಕ್ಸ್ಪೀರಿಯನ್ಸ್ ಫೋಟೋಗ್ರಾಫರ್ಸ್. ಸಮ್ ಆಫ್ ದೆಮ್ ಆರ್ ವರ್ಕ್ ಇನ್ ದ ಇಂಟರ್ನ್ಯಾಷನಲ್ ಏಜೆನ್ಸೀಸ್, ಇಂಟರ್ನ್ಯಾಷನಲ್ ಫೋಟೋ ಏಜೆನ್ಸೀಸ್, ಎಪಿ ಅಂಡ್ ಅಸೋಸಿಯೇಟೆಡ್ ಪ್ರೆಸ್ ಬೇಸ್ಡ್ ಇನ್ ಫ್ರಾನ್ಸ್. ಈ ತರ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಅಲ್ಲಿ ಕೆಲಸ ಮಾಡಿರೋರು ಇದಾರೆ. ಮತ್ತೆ ಪಿಟಿಐ ಅಲ್ಲಿ ಕೆಲಸ ಮಾಡಿರೋರು ತುಂಬಾ ಸೀನಿಯರ್ ಜನ, ಸೀನಿಯರ್ ಜ್ಯೂರಿ ಮೆಂಬರ್ಸ್ ಇದಾರೆ. ಅವ್ರಿಗೆ ಟೆಕ್ನಾಲಜಿ ಬಗ್ಗೆ ಗೊತ್ತಿದೆ, ಹೇಗೆ ಡಿಟೆಕ್ಟ್ ಮಾಡ್ಬೇಕು, ಡೀಪ್ ಪಿಕ್ಚರ್ ಹೇಗೆ ಡಿಟೆಕ್ಟ್ ಮಾಡ್ಬೇಕು, ಎಐ ಪಿಕ್ಚರ್ ಹೇಗೆ ಡಿಟೆಕ್ಟ್ ಮಾಡ್ಬೇಕು, ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ದೇ ವಿಲ್ ಡೆಫಿನೆಟ್ಲಿ ಯುನೋ ಟೇಕ್ ಕೇರ್ ಆಫ್ ಸೀಯಿಂಗ್ ಹೌ ಟು ಯುನೋ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ರಿಯಲ್ ಪಿಕ್ಚರ್ ಅಂಡ್ ಎಐ ಜನರೇಟೆಡ್ ಪಿಕ್ಚರ್. ಸೊ ನಾವು ನಮ್ಮ ಇದು ಅಪ್ಲಿಕೇಶನ್ ಅಲ್ಲಿ ಹೇಳಿದೀವಿ, ಇದರಲ್ಲಿ ಓನ್ಲಿ ಯುನೋ ಪ್ರಾಪರ್ಲಿ ಕ್ಯಾಮ್ರಾ ಕ್ಲಿಕ್ ಪಿಕ್ಚರ್ ವಿಲ್ ಬಿ ಕನ್ಸಿಡರ್ಡ್ ಅಂತ. ಸೊ ದ ಜೂರಿ ವಿಲ್ ಟೇಕ್ ಕೇರ್ ಆಫ್ ಇಟ್ ಸಿನ್ಸ್ ಇಟ್ ಈಸ್ ವೆರಿ ಕ್ವಾಲಿಫೈಡ್ ಅಂಡ್ ಹೈಲಿ ಅಡ್ವಾನ್ಸ್ಡ್ ಯುನೋ ಜೂರಿ. ಸೊ ದೇ ವಿಲ್ ಬಿ ಏಬಲ್ ಟು ಸ್ಪಾಟ್ ಇಟ್.
0: ಮತ್ತೆ ಈ ಸ್ಪರ್ಧೆ ಅಂತ ಹೇಳಿ ಅಂದ್ಮೇಲೆ ಬಹುಮಾನದ ಒಂದು ನಿರೀಕ್ಷೆ ಇರುತ್ತಲ್ಲ ಮೇಡಮ್, ಬಹುಮಾನ ಏನಾದ್ರು ಇಟ್ಟಿದ್ದೀರಾ?
2: ಹೌದು, ಬಹುಮಾನ ನಾವು ಲಾಸ್ಟ್ ಇಯರ್ ಅಕಾಡೆಮಿಯಿಂದ ಫಿಕ್ಸ್ ಆಗಿತ್ತು. 35,000 ಫಾರ್ ದ ಫಸ್ಟ್ ಪ್ರೈಸ್, 25,000 ಫಾರ್ ದ ಸೆಕೆಂಡ್ ಅಂಡ್ 15 ಫಾರ್ ದ ಥರ್ಡ್. ಸೊ ನಾವು ಈ ವರ್ಷನೂ ಅದೇ ಸೇಮ್ ಕಂಟಿನ್ಯೂ ಮಾಡೋಣ ಅಂತ ನಮ್ಮ ಕಮಿಟಿ ಡಿಸೈಡ್ ಮಾಡಿದೆ. ಸೊ ವಿ ವಿಲ್ ಸೀ ಬೇಸ್ಡ್ ಆನ್ ದ ರೆಸ್ಪಾನ್ಸ್, ಬೇಸ್ಡ್ ಆನ್ ದ ಯುನೋ ಪಾರ್ಟಿಸಿಪೇಷನ್ ಹೇಗೆ ಬರುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ನ್ಯಾಷನಲ್ ಫೋಟೋ ಜರ್ನಲಿಸ್ಟ್ ಕಾಂಟೆಸ್ಟ್. ಇದರಲ್ಲಿ ನೋಡಿ ನಾವು ಅದೇ ಸೇಮ್ ಪ್ರೈಸ್ ಮನಿ ವಿ ಹ್ಯಾವ್ ಫಿಕ್ಸ್ ಇಟ್ ಫಾರ್ ದ ನ್ಯಾಷನಲ್ ಫೋಟೋ ಜರ್ನಲಿಸ್ಟ್ ಕಾಂಟೆಸ್ಟ್ ಆಲ್ಸೋ.
0: ಆಮೇಲೆ ಈ ಸ್ಪರ್ಧೆಗೆ ಬಂದಿರುವಂತಹ ಚಿತ್ರಗಳೇನಿದೆ ಅದನ್ನ ಪ್ರದರ್ಶನ ಮಾಡ್ತೀರಿ ಅಂತ ಹೇಳಿ ಹೇಳಿದ್ರಿ, ಆ ಪ್ರದರ್ಶನಕ್ಕೆ ಸಾರ್ವಜನಿಕರು ಭಾಗವಹಿಸಬಹುದಾ ಮೇಡಮ್, ಯಾವತ್ತಿರುತ್ತೆ?
2: ಪರಿಷತ್ತಲ್ಲಿ ಪ್ರದರ್ಶನಕ್ಕೆ ನಾವು ಅರೇಂಜ್ ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ಇಂಪಾರ್ಟೆಂಟ್, ಮೋರ್ ದೆನ್ 50 ಬೆಸ್ಟ್ ಸೆಲೆಕ್ಟೆಡ್ ಪಿಕ್ಚರ್ಸ್ ನಾವು ಚಿತ್ರಕಲಾ ಪರಿಷತ್ ಹಾಲ್ ಅಲ್ಲಿ ಎಕ್ಸಿಬಿಟ್ ಮಾಡ್ತೀವಿ. ಅಂದ್ರೆ ಎಷ್ಟೊಂದ್ ಜನ ಅದು ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಅದೆಲ್ಲ ನಾವು ವಿ ಹ್ಯಾವ್ ಟು ಎಕ್ಸಿಬಿಟ್ ಟು ದ ಪೀಪಲ್ ಅಲ್ವಾ, ಜನ ಇನ್ಸ್ಪೈರ್ ಆಗ್ಬೇಕು. ಎಸ್ಪೆಷಲಿ ದ ಯಂಗ್ ಫೋಟೋ ಜರ್ನಲಿಸ್ಟ್ ಯಾರು ಈ ಪ್ರೊಫೆಷನ್ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದಾರೆ, ಓದ್ತಾ ಇದಾರೆ, ಅವರು ಇನ್ಸ್ಪೈರ್ ಆಗ್ಬೇಕು. ಇವೆಲ್ಲ ಫೋಟೋಸ್ ನಾವು ಚಿತ್ರಕಲಾ ಪರಿಷತ್ ಹಾಲ್ ಅಲ್ಲಿ ಪ್ರದರ್ಶನಕ್ಕೆ ಇಡ್ತೀವಿ, ಮೇ ಬಿ ಫಾರ್ 2 days ಇನಿಷಿಯಲಿ. ಸೊ ಅಲ್ಲಿರುತ್ತೆ, ಸಾರ್ವಜನಿಕರು ಇದನ್ನ ನೋಡಕ್ಕೆ ಬರಬಹುದು. ಚಿತ್ರಕಲಾ ಪರಿಷತ್ ಇಸ್ ಓಪನ್ ಪ್ಲೇಸ್, ಅಲ್ಲಿ ಯುನೋ ಎನಿಬಡಿ ಇಂಟ್ರೆಸ್ಟೆಡ್ ಇನ್ ಆರ್ಟ್ ಅಂಡ್ ಯುನೋ ವೆರಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ವಾಟ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಕಮ್ ಟು ಚಿತ್ರಕಲಾ ಪರಿಷತ್. ಸೊ ಅದನ್ನ ನೋಡಬಹುದು. ಇನ್ನೊಂದು ಏನ್ ಇಂಟ್ರೆಸ್ಟಿಂಗ್ ಅಂದ್ರೆ, ನಾವು ಒಂದ್ ಪ್ಯಾನಲ್ ಡಿಸ್ಕಷನ್ ಆಲ್ಸೋ ಪ್ಲಾನ್ ಮಾಡಿದ್ವಿ. ಈ ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಸೀನಿಯರ್ ಫೋಟೋ ಜರ್ನಲಿಸ್ಟ್ ಇರ್ತಾರೆ, ಮತ್ತೆ ಎಡಿಟರ್ಸ್ ಇರ್ತಾರೆ, ಅವರು ಲೈಕ್ ಟಿವಿ ಡಿಬೇಟ್ ತರ. ಸೊ 4 members ವಿಲ್ ಹ್ಯಾವ್ ಅ ಪ್ಯಾನಲ್ ಡಿಸ್ಕಷನ್. ಈ ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಅವರ ಅನುಭವ ಮತ್ತೆ ಏನೋ ಇವನ್ ದ ಆಡಿಯನ್ಸ್ ಕ್ಯಾನ್ ಆಸ್ಕ್ ದೇಮ್ ಕ್ವೆಶ್ಚನ್, ಇಂಟ್ರಾಕ್ಟಿವ್ ಇರುತ್ತೆ. ಸೀನಿಯರ್ ಫೋಟೋ ಜರ್ನಲಿಸ್ಟ್ ಜೊತೆ ನಿಮ್ ಕ್ವೆಶ್ಚನ್ ಕೇಳ್ಬಹುದು, ನಿಮ್ ಪ್ರೊಫೆಷನ್ ಬಗ್ಗೆ ಕೇಳ್ಬಹುದು, ಆತರ ಇಂಟ್ರಾಕ್ಟಿವ್ ಸೆಷನ್ ಒಂದ್ ಸೆಷನ್ ಇರುತ್ತೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್ ಸೆಷನ್ ಫಾರ್ ದ ಯಂಗ್ಸ್ಟರ್ಸ್. ಅವರು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಇಂಟ್ರಾಕ್ಟಿವ್ ಸೆಷನ್ ಇರುತ್ತೆ. ಆಲ್ಸೋ ನಾವು ಒಂದ್ ವರ್ಕ್ಶಾಪ್ ಅರೇಂಜ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಒಂದ್ ವರ್ಕ್ಶಾಪ್ ಅದರಲ್ಲಿ ಯಂಗ್ ಜರ್ನಲಿಸ್ಟ್ ಗೆ ಈ ಪ್ರೊಫೆಷನ್ ಬಗ್ಗೆ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಕ್ಕೆ, ಮತ್ತೆ ಈ ಪ್ರೊಫೆಷನ್ ಅಲ್ಲಿ ಯಾವ ತರ ಟೆಕ್ನಾಲಜಿ ಚೇಂಜ್ ಆಗಿದೆ, ಯಾವ ತರ ಕ್ಯಾಮ್ರಾಸ್ ಚೇಂಜ್ ಆಗಿದೆ, ಮತ್ತೆ ಯಾವ ತರ ಏನೋ ಇದು ಬದಲಾಗುತ್ತಿರುವ ಪರಿಸ್ಥಿತಿಯಲ್ಲಿ ಮಾಧ್ಯಮನು ಬದಲಾವಣೆ ಆಗ್ತಾ ಇದೆ, ಇದರಲ್ಲಿ ಫೋಟೋಗ್ರಾಫಿ ಫೋಟೋ ಜರ್ನಲಿಸ್ಟ್ ಯಾವ ತರ ಇದಕ್ಕೆ ಅಡಾಪ್ಟ್ ಮಾಡ್ಬೇಕು, ಯಾವ ತರ ಅವರು ಇದನ್ನ ಈ ಪರಿಸ್ಥಿತಿಯಲ್ಲಿ ಹೊಸ ಸ್ಕಿಲ್ಸ್ ಕಲಿಬೇಕು, ಅದೆಲ್ಲ ಫೋಕಸ್ ಮಾಡಿಕೊಂಡು ಒಂದು ವರ್ಕ್ಶಾಪ್ ಮಾಡ್ಬೇಕಂತ ಒಂದು ಪ್ರಯತ್ನ ಇದೆ.
0: ಖಂಡಿತ.

0: ಮೇಡಮ್, ತುಂಬಾ ಒಳ್ಳೊಳ್ಳೆಯ ಪ್ರಯತ್ನಗಳನ್ನ ಮಾಧ್ಯಮ ಅಕಾಡೆಮಿಯಿಂದ, ಅದರಲ್ಲೂ ವಿಶೇಷವಾಗಿ ಸುದ್ದಿಗೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದೀರಿ. ಎಲ್ಲ ಸುದ್ದಿ ಛಾಯಾಗ್ರಾಹಕರು ತಮ್ಮ ಛಾಯಾಚಿತ್ರವನ್ನ ಕಳಿಸ್ಕೊಡ್ಲಿ, ಸ್ಪರ್ಧೆಗಲ್ಲಿ ಗೆಲ್ಲೋದು ಮುಖ್ಯ ಅಲ್ಲ, ಭಾಗವಹಿಸ್ಲಿ, ಅದ್ರ ಮುಖಾಂತರ ಒಳ್ಳೊಳ್ಳೆಯ ಚಿತ್ರಗಳು ನಮಗೂ ಕೂಡ ನೋಡೋದಕ್ಕೆ ಸಿಗ್ಲಿ ಅಂತ ಹೇಳಿ ನಾವು ಆಶಿಸ್ತೀವಿ. ಕಾರ್ಯಕ್ರಮದಲ್ಲಿ ಇದುವರೆಗೆ ಪೂರ್ತಿ ವಿವರಗಳನ್ನ ಹಂಚಿಕೊಂಡಿದ್ದೀರಾ ರಾಷ್ಟ್ರಮಟ್ಟದ ಛಾಯಾಚಿತ್ರ ಪ್ರದರ್ಶನದ ಬಗ್ಗೆ, ಸ್ಪರ್ಧೆ ಬಗ್ಗೆ. ಭಾಗವಹಿಸಿದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಶುಭ ದಿನ.
1: ಧನ್ಯವಾದ.

0: ಕೇಳುಗರೇ, ಈಗ ನಮ್ಮೊಂದಿಗೆ ಕರ್ನಾಟಕ ಲೇಖಕಿಯರ ಸಂಘ ಮೈಸೂರು ಘಟಕ ಇದರ ಅಧ್ಯಕ್ಷರಾದ ಉಷಾ ನರಸಿಂಹನ್ ಅವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ.
1: ನಮಸ್ಕಾರ
0: ಮೇಡಮ್, ನಮ್ಮ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದಗಳು
0: ಮೇಡಮ್. ಇಲ್ಲಿ ಪುಸ್ತಕ ಲೋಕಾರ್ಪಣೆ ಅನ್ನೋ ಒಂದು ಮಾಹಿತಿ ಇದೆ, ಅದರ ಬಗ್ಗೆ ಮತ್ತಷ್ಟು ಹೆಚ್ಚಿನ ವಿವರಗಳನ್ನು ನೀಡ್ತೀರಾ?
1: ಹೌದು, ನಮಗೆ ಶನಿವಾರ ಬೆಳಿಗ್ಗೆ ಕಲಾ ಸುರುಚಿನಲ್ಲಿ ಕುವೆಂಪು ನಗರದಲ್ಲಿರೋ ಸಿಂಧೋಳಿ ಅನಂತಮೂರ್ತಿಯವರ ಮನೆ ಕಲಾ ಸುರುಚಿನಲ್ಲಿ ಬೆಳಗ್ಗೆ 10 ಗಂಟೆಯಿಂದ ನಮ್ಮ ಕಾರ್ಯಕ್ರಮ ಶುರು ಆಗ್ತದೆ. ಇದು ಕರ್ನಾಟಕ ಲೇಖಕಿಯರ ಸಂಘ ಮೈಸೂರು ಘಟಕದ ಕಾರ್ಯಕ್ರಮ. ಮೈಸೂರು ಘಟಕ ಶುರುವಾಗಿ 1-6 ತಿಂಗಳಿಂದ ಮತ್ತೆ ಸಕ್ರಿಯವಾಗಿದೆ, ಮುಂಚೆಯಿಂದ ಅಸ್ತಿತ್ವದಲ್ಲಿ ಇತ್ತು. ಈಗ ಇದು ನಾವು ಒಂದು ಸರಣಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳಿಗೊಂದು ತಿಂಗಳ ತಿಳಿವು ಅಂದ್ಬಿಟ್ಟು ಪ್ರತಿ ತಿಂಗಳು ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಅಂದ್ರೆ ಮೈಸೂರು ಜಿಲ್ಲೆಯ ಲೇಖಕಿಯರಲ್ಲಿ

0: ಒಬ್ಬ ಲೇಖಕಿಯ ಒಂದು ಕೃತಿಯನ್ನ ನಾವು ಚರ್ಚೆ ಮಾಡ್ತೀವಿ, ಸಂವಾದ ನಡೆಸ್ತೀವಿ ಲೇಖಕಿಯನ್ನೇ ಕರೆಸ್ಕೊಂಡು. ಮೊದಲಿಗೆ ಆ ಕಾರ್ಯಕ್ರಮ ಇದೆ ನಾಳೆ ಬೆಳಿಗ್ಗೆ. ಈ ಸತಿಯ ತಿಂಗಳ ಲೇಖಕಿ ಹೆಚ್ ಆರ್ ಲೀಲಾವತಿ ಅವರು, ಅವರ ಹಾಡಾಗಿ ಹರಿದಾಳೆ ಅನ್ನುವ ಪುಸ್ತಕವನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಮತ್ತೆ ಆ ಪುಸ್ತಕದ ಕುರಿತು ಪ್ರಬಂಧ ಮಂಡನೆ ಮಾಡ್ತಾ ಇರೋರು ಕುಸುಮ ಐರಳ್ಳಿ ಮತ್ತೆ ಸುಚಿತ್ರ ಹೆಗ್ಡೆ ಅನ್ನುವ ಇಬ್ರು ಹೆಸರಾಂತ ಲೇಖಕಿಯರು. ನಮ್ಮ ಸ್ವಯಂ ಹೆಚ್ ಆರ್ ಲೀಲಾವತಿ ಅವರು ಕೂಡ ಸಂವಾದದಲ್ಲಿ ಪಾಲ್ಗೊಳ್ತಾರೆ, ಅವರು ಕೂಡ ಇದರಲ್ಲಿ ಮಾತಾಡ್ತಾರೆ. ಇದು ಒಂದು ಭಾಗ ಕಾರ್ಯಕ್ರಮದ. ಇದಕ್ಕೆ ಸೇರದಂತೆ ಮತ್ತೊಂದು ಭಾಗವನ್ನು ನಾವು ಮುಂದುವರೆದ ಭಾಗವಾಗಿ ಒಂದು ಕೃತಿ ಬಿಡುಗಡೆಯನ್ನ ಇಟ್ಕೊಂಡಿದ್ದೀವಿ, ಪಿಹೆನ್ಸ್ ಪ್ರೈಡ್ ಅಂತ. ಅದು ಇಂಗ್ಲಿಷ್ ನಲ್ಲಿ ಬರೆದಿರೋದು. ಯಾತಕ್ಕೆ ನಾವು ಇಂಗ್ಲಿಷ್ ಪುಸ್ತಕವನ್ನ ಇಲ್ಲಿ ಬಿಡುಗಡೆ ಮಾಡ್ತಾ ಇದೀವಿ ಮತ್ತೆ ಸಂಭ್ರಮಿಸ್ತಾ ಇದೀವಿ ಅಂತಂದ್ರೆ, ಇದು ಮೂಲತಃ ಕನ್ನಡದಲ್ಲಿ ನವಕರ್ನಾಟಕ ಪಬ್ಲಿಕೇಶನ್ಸ್ ಇಂದ ಬಂದಂತಹ ನವಿಲಿನ ಜಂಬ ಅನ್ನುವ ಕೃತಿ. ಈ ನವಿಲಿನ ಜಂಬ ಕೃತಿಯನ್ನ ಬರೆದಿದ್ದು ನಮ್ಮ ಮೈಸೂರಿನ ಲೇಖಕಿಯಾದ ಬಿ ಕೆ ಮೀನಾಕ್ಷಿ ಅವರು. ಬಿ ಕೆ ಮೀನಾಕ್ಷಿ ಅವರು ಸಾಕಷ್ಟು ಪರಿಶ್ರಮ ಇದೆ ಮಕ್ಕಳ ಸಾಹಿತ್ಯದಲ್ಲಿ. ಅವರ ಈ ನವಿಲಿನ ಜಂಬ ಕೃತಿಯನ್ನ ತುಂಬಾ ಮೆಚ್ಚಿಕೊಂಡು ಅದನ್ನ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿ ತರ್ಜುಮೆ ಮಾಡಿ ಪಿಹೆನ್ಸ್ ಪ್ರೈಡ್ ಅನ್ನುವ ಹೆಸರಿನಲ್ಲಿ ಮತ್ತೆ ನವಕರ್ನಾಟಕನೇ ಅದನ್ನ ಪ್ರಕಟಿಸಿದೆ. ತುಂಬಾ ಒಳ್ಳೆ ಇಲ್ಲಸ್ಟ್ರೇಷನ್ ಅಂದ್ರೆ ಸಚಿತ್ರವಾಗಿ ರಘುಪತಿ ಶೃಂಗೇರಿ ಅವರು ಬರೆದ ಚಿತ್ರಗಳ ಬ್ಯಾಕ್ ಗ್ರೌಂಡ್ ಇಂದ ಅಥವಾ ಹಿನ್ನೆಲೆಯಿಂದ ಈ ಕಥೆಯನ್ನ ಇದು ಹೇಳ್ತಾ ಹೋಗ್ತಾರೆ. ತುಂಬಾ ಸುಂದರವಾದ ಕಥೆ. ತುಂಬಾ ವಿಶೇಷ ಏನಂತಂದ್ರೆ, ಈ ಕಥೆಯನ್ನ ಅಮೆರಿಕದಲ್ಲಿ ಈ ಪುಸ್ತಕವನ್ನ ಕ್ಲಾಸ್ ರೂಮ್ ಟೀಚಿಂಗ್ಗೆ, ಮಕ್ಕಳ ಕ್ಲಾಸ್ ರೂಮ್ ಟೀಚಿಂಗ್ಗೆ ಅಳವಡಿಸಿಕೊಳ್ಳಲಾಗಿದೆ.
1: ಬಹಳ ಒಳ್ಳೆ ವಿಷಯ.
0: ಆದ್ರಿಂದ ನಾಳೆ ಈ ಎರಡೂ ಕಾರ್ಯಕ್ರಮಗಳನ್ನ ನಾವು ಇಟ್ಕೊಂಡಿದೀವಿ. ಬೆಳಗ್ಗೆ 10 ಗಂಟೆಗೆ ಈ ಕಾರ್ಯಕ್ರಮ ಶುರು ಆಗುತ್ತೆ,
1: ಅಂದ್ರೆ ಬರುವ ಶನಿವಾರ.
0: ಶನಿವಾರ ಇದು ನಮ್ ಬರೆದಂತ ಲೇಖಕಿ ಕಲ್ಪನಾ ಮುಕುಂದ್ ಅಯ್ಯಂಗಾರ್ ಅಂತ. ಅವರು ಅಲ್ಲಿ ಅಮೆರಿಕದ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್
1: ಆಗಿದ್ದಾರೆ,
0: ಅನುವಾದಕಿ. ಹೌದು ಹೌದು, ನಾಳೆ ಅದೇ ಪುಸ್ತಕ ಅನುವಾದಗೊಂಡ ಪುಸ್ತಕನೇ ನಾಳೆ ಬಿಡುಗಡೆ ಆಗ್ತಾ ಇರೋದು. ಮೂಲ ಲೇಖಕಿ, ಅನುವಾದಕಿ ಮತ್ತು ಚಿತ್ರಕಾರರು ಮೂರೂ ಜನರನ್ನ ಕೂರಿಸಿ ಒಂದು ವೇದಿಕೆಯಲ್ಲಿ ನಾವು ಮಾತಾಡಿಸ್ತೀವಿ. ಮತ್ತೆ ಆ ಕುರಿತು ನಾವೊಂದು ಸಂಭ್ರಮದ ಕಾರ್ಯಕ್ರಮವನ್ನ, ಪುಟ್ಟ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೀವಿ. ಮತ್ತೆ ಇದು ಎಲ್ಲರಿಗೂ ಕೂಡ ಸ್ವಾಗತ ಇದೆ. ಯಾರು ಸಾಹಿತ್ಯಾಸಕ್ತರು ಎಲ್ಲರೂ ಬರಬಹುದು. ನಮ್ಮ ಲೀಲಾವತಿ ಮೇಡಮ್ ಅವರ ಮಾತುಗಳನ್ನ ಕೇಳೋದಕ್ಕೆ, ಕುಸುಮ ಐರಳ್ಳಿ ಸುಚಿತ್ರ ಹೆಗಡೆ ಅವ್ರ ಮಾತು ಕೇಳೋದಕ್ಕೆ, ಜೊತೆಗೆ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಾನು ಕರ್ನಾಟಕ ಲೇಖಕಿಯರ ಸಂಘ ಮೈಸೂರು ಘಟಕದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ.
1: ಒಳ್ಳೆಯದು ಮೇಡಮ್, ಸಾಕಷ್ಟು ಒಳ್ಳೆಯ ವಿಷಯಗಳನ್ನ ಒಟ್ಟು ಮಾಡಿ ಒಂದು ಪುಟ್ಟ ಸುಂದರ ಸಮಾರಂಭವನ್ನು ಏರ್ಪಡಿಸ್ಕೊಂಡಿದ್ದೀರಾ. ಸಮಾರಂಭ ಚೆನ್ನಾಗಿ ಆಗಲಿ, ಮೂಡಿ ಬರಲಿ ಅನ್ನೋದು ಕೂಡ ನಮ್ಮ ಆಶಯ. ನಮ್ಮ ಕೇಳುಗರು ಹಾಗೂ ಮೈಸೂರು ಆಕಾಶವಾಣಿಯ ಪರವಾಗಿ ನಾವು ನಿಮಗೆ ವಂದನೆಯನ್ನು ಹೇಳ್ತಾ ಇದ್ದೇವೆ.
0: ಥ್ಯಾಂಕ್ ಯು.
1: ನಮ್ಮ ಆಸಕ್ತ ಕೇಳುಗರು, ಸಾಹಿತ್ಯಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿ, ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ನಾವು ಕೇಳ್ಕೊಳ್ತೇವೆ.
0: ಧನ್ಯವಾದಗಳು ಮೇಡಮ್.
1: ನಮಸ್ತೆ ಮೇಡಮ್. ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದ. ನಮಸ್ತೆ.
0: ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್.

0: ಕೇಳುಗರೇ, ಈಗ ಶಿವಮೊಗ್ಗ ರಂಗಾಯಣದ ನಿರ್ದೇಶಕರಾದ ಪ್ರಸನ್ನ ಡಿ ಸಾಗರ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ಳೋಣ. ಹಲೋ, ಹಲೋ,
1: ಹಲೋ.
0: ಹಾಂ ಸರ್, ನಮ್ಮ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ತಮಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ ಸರ್.
1: ಧನ್ಯವಾದಗಳು ಮೇಡಮ್.
0: ಸರ್ ಹೇಳಿ ಸರ್, ಒಂದು ಕಾದಂಬರಿ ಆಧಾರಿತ ನಾಟಕ ಪ್ರದರ್ಶನವನ್ನು ಇಟ್ಕೊಂಡಿದ್ದೀರಾ, ಎಲ್ಲಿ ನಡೀತಾ ಇದೆ, ಯಾವತ್ತು, ಇದರ ಎಲ್ಲ ಮಾಹಿತಿಯನ್ನು ನಮ್ಮ ಕೇಳುಗರಿಗಾಗಿ ನೀಡಬೇಕಾಗಿ ವಿನಂತಿ.
1: ಸ್ವಾತಂತ್ರ್ಯದ ಓಟ ಮುನಿ ಬಳುವಾರ್ ಅವರ ಕಾದಂಬರಿ ಆಧಾರಿತ ಸ್ವಾತಂತ್ರ್ಯ ಓಟ ನಾಟಕವನ್ನು ಶಿವಮೊಗ್ಗ ರಂಗಾಯಣ, ಈಗ ಅದರ ಎರಡನೇ ಓಟ ಈ ಬೆಂಗಳೂರು ಮತ್ತು ಮೈಸೂರಿನ ಪ್ರಾಂತ್ಯದಲ್ಲಿ ನಡೀತಾ ಇದೆ. ಈಗ ಇವತ್ತು ಸಂಜೆ 6 ಗಂಟೆಗೆ ಮಂಡ್ಯದಲ್ಲಿ ಶೋ ಇದೆ, ನಾಲ್ವಡಿ ಕೃಷ್ಣರಾಜ ಒಡೆಯ ಕಲಾಮಂದಿರದಲ್ಲಿ. 20 ಮತ್ತು 21ಕ್ಕೆ ಮೈಸೂರಿನ ರಂಗಾಯಣದ ಭೂಮಿಗೀತದಲ್ಲಿ ಎರಡು ಪ್ರದರ್ಶನಗಳು ಶನಿವಾರ ಮತ್ತು ಭಾನುವಾರ 6 ಗಂಟೆಗೆ 6:30ಗೆ ಆಗುತ್ತೆ.
0: ವಾರಾಂತ್ಯ ಪ್ರದರ್ಶನವನ್ನ ಮೈಸೂರಿನಲ್ಲಿ ಏರ್ಪಡಿಸಿದ್ದೀರಿ.
1: ಹೌದು ಹೌದು,
0: ಇವತ್ತು ಮಾತ್ರ ಮಂಡ್ಯದಲ್ಲಿ ನಡೀತಾ ಇದೆ.
1: ಇವತ್ತು ಮಾತ್ರ ಮಂಡ್ಯದಲ್ಲಿ ನಡೀತಾ ಇದೆ.
0: ಆಗ್ಲಿ ಸರ್. ಸರ್ ಏನು ಇದರ ವಿಶೇಷತೆ ಸರ್?
1: ನಾಟಕ ಒಂದು ಈ ಸಮಯದಲ್ಲಿ ಈ ಭ್ರಾತೃತ್ವ, ಸೋದರತೆ ಮತ್ತು ಮನುಷ್ಯನಲ್ಲಿ ಮನುಷ್ಯ ಪ್ರೀತಿಯನ್ನ ಬೆಸೆಯೋದ್ರ ಬಗ್ಗೆ ಹೆಚ್ಚು ನಾವು ಈ ನಾಟಕವನ್ನ ಹೇಳ್ತಾ ಇದ್ದೇವೆ. ಯಾಕಂದ್ರೆ ಸಂಘರ್ಷಗಳು ಅತಿರೇಕಕ್ಕೆ ಹೋಗ್ತಾ ಇದ್ದಾವೆ, ಘರ್ಷಣೆಗಳಾಗ್ತಾ ಇದ್ದಾವೆ, ಅಂಥದ್ರಲ್ಲಿ ಈ ಈ ನಾಟಕ ಮನುಷ್ಯನ ಜೊತೆಗೆ ಒಬ್ಬ ಮನುಷ್ಯ ಪ್ರೀತಿಯನ್ನ ಬೆಳೆಸಬೇಕು ಅನ್ನೋ ಒಂದೇ ಒಂದು ಕಾರಣಗಳು ಮತ್ತು ಅದರ ಮತ್ತೆ ಬೇರೆ ಬೇರೆ ಆಲೋಚನೆಗಳ ಮುಖಾಂತರವಾಗಿ ನಾಟಕವನ್ನ ಕಟ್ಟಲಾಗಿದೆ.
0: ನಾಟಕ ಇರೋದೇ ಹಾಗೆ ಅಲ್ಲ, ಕಾದಂಬರಿ ಇರೋದೇ ಅಂತಹ ಒಂದು ಮೌಲ್ಯಗಳ ಮೇಲೆ.
1: ಹೌದು,
0: ಹಾಗಾಗಿ ಎಲ್ರಿಗೂ ಗೊತ್ತೇ ಇದೆ, 2016ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಭಾಜನಾಗಿರುವಂಥ ಕೃತಿ ಇದು, ಬೊಳುವಾರು ಮೊಹಮ್ಮದ್ ಸರ್ ಅವ್ರದ್ದು. ಹಾಗಾಗಿ ಅದನ್ನು ತಗೊಂಡು ಮಾಡ್ತಿರುವಂಥದ್ದು ಬಹುಶಃ ನೀವು ಹೇಳ್ದಂಗೆ ಇಂದಿನ ಕಾಲಮಾನಕ್ಕೆ ಅತ್ಯಂತ ಸೂಕ್ತವಾಗಿದೆ. ಹಾಗಾಗಿ ಹೆಚ್ಚು ಸರ್ ಪ್ರವೇಶ ಎಲ್ಲರಿಗೂ ಇದೆಯಾ, ಹೇಗೆ ಸರ್?
1: ಸಾರಿ ನಾನು ಕೇಳಿಸ್ಕೊಳ್ಳಿಲ್ಲ.
0: ಸರ್ ಪ್ರವೇಶ, ನಾಟಕಕ್ಕೆ ಪ್ರವೇಶ ಎಲ್ಲರಿಗೂ ಉಚಿತವಾಗಿದೆಯಾ, ಎಲ್ಲರೂ ಭಾಗವಹಿಸಬಹುದಾ?
1: ಮಂಡ್ಯದಲ್ಲಿ ನಾಟಕದ ಪ್ರವೇಶ ಉಚಿತ ಇದೆ,
0: ಹಾಂ ಸರ್.
1: ಮೈಸೂರಲ್ಲಿ ಅದಕ್ಕೆ ಒಂದು ಸಣ್ಣ ಟಿಕೆಟ್ ನ ಇದಿದೆ, ಅದು ಮೈಸೂರಲ್ಲಿ ಅವತ್ತು ಕೂಡ ಅದಾಗುತ್ತೆ. ಮೈಸೂರಿನ
0: ಇವತ್ತು
1: ಪ್ರೇಕ್ಷಕರು
0: ನಡೆಯುವಂಥದ್ದು
1: ಇವತ್ತು
0: ಪೂರ್ಣವಾಗಿ
1: ಪ್ರವೇಶ
0: ಉಚಿತ,
1: ಉಚಿತ ಇದೆ ಮಂಡ್ಯದಲ್ಲಿ.
0: ಪ್ರಗತಿಪರ ಸಂಘಟನೆಗಳು ಮಂಡ್ಯ ಇವರ
1: ಹೌದು
0: ಸಹಯೋಗದಲ್ಲಿ ನಡೀತಾ ಇರುವಂಥದ್ದು.
1: ಹೌದು,
0: ಮತ್ತೊಮ್ಮೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣ ಕಲಾಮಂದಿರದಲ್ಲಿ ನಡೀತಾ ಇದೆ.
1: ಕಲಾಮಂದಿರ
0: ಹಾಂ ಹಾಂ
1: ಮಂಡ್ಯ
0: ಹಾಂ ಸರ್, ಸಂಜೆ 6 ಗಂಟೆಯಿಂದನಾ
1: ಆರು
0: ಸರ್?
1: ಗಂಟೆಗೆ ನಾಟಕ ಒಂದು ದೀರ್ಘಕಾಲದ ನಾಟಕ ಇದು, ದೀರ್ಘವಾಗಿದೆ ನಾಟಕ, ಹಾಗಾಗಿ ನಾವು ಇನ್ನು 6 ಗಂಟೆಗೆ ಶುರು ಮಾಡ್ತೀವಿ, ಎಲ್ಲೂ ಲೇಟ್ ಆಗೋದಿಲ್ಲ. ಸಭಾ ಕಾರ್ಯಕ್ರಮಗಳು ಹೆಚ್ಚೇನಿರೋದಿಲ್ಲ, ಇರೋದೇ ಇಲ್ಲ ಅಂತ ನಾ ಹೇಳ್ತೀನಿ.
0: ನೇರವಾಗಿ
1: ಹಾಗಾಗಿ
0: ನಾಟಕ
1: ನಾಟಕ
0: ಪ್ರದರ್ಶನಗೊಳ್ಳತ್ತೆ.
1: ಶುರುವಾಗುತ್ತೆ,
0: ಹಾಂ.
1: ಮೊದಲಿಂದಲೂ ನಾಟಕವನ್ನ ಕುಳಿತು ನೋಡ್ಬೇಕು. ಈಗಾಗಲೇ ಇದು 18 ಪ್ರದರ್ಶನಗಳನ್ನ ಕಂಡಿದೆ. ಮತ್ತೆ ಕರ್ನಾಟಕದ ದಕ್ಷಿಣ ಕನ್ನಡದಲ್ಲಿ ಇದರ ಮೊದಲ ತಿರುಗಾಟ ನಡೆದು ಎಲ್ಲರೂ ಕೂಡ ಇದನ್ನ ನಾಟಕವನ್ನು ತುಂಬಾ ಪ್ರಶಂಸೆ ಪಟ್ಟಿದ್ದಾರೆ. ಮತ್ತೆ
0: ಮೆಚ್ಕೊಂಡಿದ್ದಾರೆ.
1: ಎಲ್ಲರೂ ಕೂಡ ಮತ್ತೊಮ್ಮೆ ನಾಟಕವನ್ನ ನೋಡಬೇಕು, ಕರೆಸಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೆ.
0: ಆಗ್ಲಿ
1: ಹಾಗಾಗಿ
0: ಸರ್, ಸಾಕಷ್ಟು ಕಡೆಗಳಲ್ಲಿ ಪ್ರದರ್ಶನಗೊಂಡಿದೆ, ಇಂದು ಮಂಡ್ಯದಲ್ಲಿ ಪ್ರದರ್ಶನಗೊಳ್ತಾ ಇದೆ, ಮತ್ತೆ ಬರುವ ಶನಿವಾರ ಭಾನುವಾರ ಕೂಡ ಮೈಸೂರಿನಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀರಾ ನಾಟಕ.
1: ಹೌದು,
0: ಯಶಸ್ವಿಯಾಗಿ ಎಲ್ಲ ಕಡೆಯಲ್ಲಿ ನಡೀಲಿ ನಾಟಕ, ಅದರ ಆಶಯ ಎಲ್ಲರಿಗೂ ತಲುಪಲಿ ಅನ್ನೋದು ನಮ್ಮ ಆಶಯ ಕೂಡ. ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.

0: ಕೇಳುಗರೆ, ನಾವು ಇವತ್ತು ಒಟ್ಟಾರೆ ಪುಸ್ತಕ ಲೋಕಾರ್ಪಣೆ ಬಗ್ಗೆ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಮತ್ತು ಎಲ್ಲೆಲ್ಲಿ ವಿಶೇಷವಾಗಿರುವಂತಹ ಕಾರ್ಯಕ್ರಮ ನಡೀತಾ ಇದೆ, ಸ್ಪರ್ಧೆ ಪ್ರದರ್ಶನ ನಡೀತಾ ಇದೆ ಅಂತ ಹೇಳಿದ್ವಿ. ಕಡೆಯದಾಗಿ ಕಾರ್ಯಕ್ರಮದ ಅಂತ್ಯಕ್ಕೆ ಬಂದ್ಬಿಟ್ಟಿದ್ದೀವಿ. ಎಲ್ಲರನ್ನು ಮಾತಾಡಿಸ್ತಾ ಈಗೊಂದು ಉತ್ತಮವಾದಂತಹ ಮೇಳ ಏರ್ಪಾಟಾಗಿದೆ. ಯಾರು ಅದನ್ನು ಆಯೋಜಿಸಿದ್ದಾರೆ, ಈ ಎಲ್ಲ ವಿಷಯಗಳನ್ನು ಹೇಳೋದಕ್ಕೆ ಅಂತ ಹೇಳಿ ಮೊಹಮ್ಮದ್ ಅಕ್ಬರ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕರೆ ಮಾಡಿ ನಾವು ಅವರಿಗೆ ಮಾತಾಡಿಸಿದ್ವಿ. ಅವರು ಮೈಸೂರು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ನ ಸಹಾಯಕ ನಿರ್ದೇಶಕರು ಮತ್ತು ಎಂಪ್ಲಾಯ್ಮೆಂಟ್ ಆಫೀಸರ್ ಕೂಡ ಆಗಿದ್ದಾರೆ. ಅವರನ್ನು ಮಾತಾಡಿಸೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಜೂನ್ 24ನೇ ತಾರೀಕು ಒಂದು ಉದ್ಯೋಗ ಮೇಳ ಆಯೋಜನೆ ಮಾಡಿದಿರಿ, ಅದ್ರ ಬಗ್ಗೆ ವಿವರಗಳನ್ನ ಸಂಕ್ಷಿಪ್ತವಾಗಿ ಹಂಚ್ಕೊಳ್ಳಿ ಸರ್.
1: ಹಾ ಮೇಡಮ್, ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಎಲ್ಲ ಆಕಾಶವಾಣಿ ಕೇಳುಗರಿಗೆ ನನ್ನ ಸುಪೂರ್ವಕ ನಮಸ್ಕಾರಗಳು. ಯದುವೀರ್ ಒಡೆಯರ್, ಮಾನ್ಯ ಸಂಸದರು, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಇವರ ಮೂಲಕ ಒಂದು ಉದ್ಯೋಗ ಮೇಳವನ್ನ ಪಿರಿಯಾಪಟ್ಟಣದಲ್ಲಿ ಪಿಜಿಎಸ್ ಕಾಲೇಜ್ ಏನಿದೆ ಅಲ್ಲಿ ಅಬ್ಬೂರು ಗ್ರಾಮ, ಅದು ಪಿರಿಯಾಪಟ್ಟಣ ತಾಲೂಕು ಅಬ್ಬೂರು ಗ್ರಾಮದಲ್ಲಿ ಪಿಜಿಎಸ್ ಕಾಲೇಜ್ ಅಲ್ಲಿ ಏರ್ಪಡಿಸಲಾಗಿದೆ. ಅದು ದಿನಾಂಕ 24/6/26 ಅದು ಉದ್ಯೋಗ ಮೇಳ ನಡೆಯುತ್ತೆ. ಸಮಯ ಬೆಳಿಗ್ಗೆ 8-4 ಗಂಟೆವರೆಗೆ ಅದು ಆಯೋಜನೆ ಇರುತ್ತೆ, ಉದ್ಯೋಗ ಮೇಳದ ಆಯೋಜನೆ. ಅಲ್ಲಿ ವಿದ್ಯಾರ್ಹತೆ ಏನೇನ್ ಮಾಡಿರ್ಬೇಕು ಅಂತ ಹೇಳಿದ್ರೆ, SLC ಆಗಿರೋರು, PUC ಆಗಿರೋರು, ಡಿಪ್ಲೊಮಾ, ITI, ಯಾವುದೇ ಪದವಿ, ಸ್ನಾತಕೋತ್ತರ ಪದವಿ ಪಡೆದವರು ಇವರು ಕೂಡ ಭಾಗವಹಿಸಬಹುದು. ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಯಾವುದೇ ಉದ್ಯೋಗ ಮೇಳದಲ್ಲಿ ಯಾವುದೇ ರೀತಿಯ ಚಾರ್ಜಸ್ ಅನ್ನ ಅವರಿಗೆ ಅವ್ರು ಬೇರ್ ಮಾಡೋ ಪರಿಸ್ಥಿತಿ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟ್ ಆಗಿ ಅವರು ಉದ್ಯೋಗ ಮೇಳವನ್ನ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು. ಮತ್ತೆ ಉದ್ಯೋಗ ಮೇಳಕ್ಕೆ ಅವರ ಒಂದು ಏನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಡೀಟೇಲ್ಸ್, ಮತ್ತೆ ಒಂದ್ 4-5 ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಮತ್ತೆ ಆಧಾರ್ ಕಾರ್ಡ್, ಇವನ್ನೆಲ್ಲ ತಗೊಂಡ್ಬರ್ಬೇಕು. ಮತ್ತೆ ಏನಾದ್ರೂ ಏನು ಈ ಜಾತಿ ಮತ್ತೆ ಆದಾಯ ದೃಢೀಕರಣ ಪತ್ರ ಇದ್ರೆ ಅದನ್ನು ತರಬಹುದು. ಒಂದು 4-5 ಸೆಟ್ಸ್ ತಗೊಂಬಂದ್ರೆ ಅಲ್ಲಿ ನಮ್ಮಲ್ಲಿ ನೋಡಿ, ಈಗಾಗ್ಲೇ 57 ಕಂಪನಿಗಳು ನಮ್ಮಲ್ಲಿ ನೋಂದಾವಣೆಯನ್ನ ಮಾಡ್ಕೊಂಡಿದೆ. 57 ಕಂಪನಿಗಳಲ್ಲಿ ನೋಡಿ, ಪ್ರಮುಖವಾಗಿ ಆಟೋಮೋಟಿವ್ ಆಕ್ಸೆಲ್ ಲಿಮಿಟೆಡ್ ಇದೆ, ಮೈಸೂರು ಹೂಟ್ಗಲ್ಲಿ ಇಂಡಸ್ಟ್ರೀಸ್, ಆಟೋ ಲಿವ್ ಇದೆ, ಕಡ್ಕೊಳ ಇಂಡಸ್ಟ್ರೀಸ್, ಮತ್ತೆ ಪ್ಲಾನ್ ಸಿ ಹೈ ಪರ್ಫಾರ್ಮೆನ್ಸ್ ಪ್ರೈವೇಟ್ ಲಿಮಿಟೆಡ್ ಇದೆ ಹೆಬ್ಬಾಳ್ ಇಂಡಸ್ಟ್ರಿ ಏರಿಯಾ ಮೈಸೂರು, ಮತ್ತೆ LGB ಫೋರ್ಜ್ ಲಿಮಿಟೆಡ್ ಅವರು ಮೇಟ್ಗಳ್ಳಿ ಮೈಸೂರು, ರಾಣೆ ಮದ್ರಾಸ್ ಇದೆ ಹೂಟ್ಗಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮೈಸೂರು, ಮತ್ತೆ ಟೀಮ್ ಟಿ ಎಂಟರ್ಪ್ರೈಸಸ್ ಅಂದ್ಬಿಟ್ಟು ಅವರು ಬ್ಯಾಂಗ್ಳೂರ್ ಅವರು, ಮತ್ತೆ ಭರತ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಲಿಮಿಟೆಡ್, ಮುತ್ತೋಟ್ ಮನಿ ಲಿಮಿಟೆಡ್, ಹೀಗೆ ಹಲವಾರು ಕಂಪನಿಗಳು ನಮ್ಮಲ್ಲಿ ಈಗ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇವೆ.
0: ಎಲ್ಲ ಹೆಸರಾಂತ ಕಂಪನಿಗಳೇ ಇವೆ ಅಲ್ವಾ ಸರ್? ಒಳ್ಳೊಳ್ಳೆ ಕಂಪನಿಗಳಲ್ಲಿ ವಿದ್ಯಾರ್ಥಿಗಳು ಉದ್ಯೋಗವನ್ನ ಪಡ್ಕೊಳ್ಬಹುದು. ಅಪ್ಪ ಅಮ್ಮ ಏನ್ ಕನಸು ಕಾಣ್ತಿದ್ದಾರಲ್ಲ
1: ಖಂಡಿತವಾಗ್ಲು. ಮತ್ತೆ ಅಸ್ಕರ್ ಗ್ರೂಪ್ ಆಫ್ ಕಂಪನಿ ಇದೆ, ಪೋರ್ಟಲ್ HR ಇದೆ, ಸುಪ್ರೀಂ ಫಾರ್ಮಾಸ್ಯೂಟಿಕಲ್ಸ್ ಇದೆ, ಮತ್ತೆ ಪರ್ಫಾರ್ಮ್ ಸ್ಪೋರ್ಟ್ಸ್ ಇದೆ, ಮಾಂಡವಿ ಮೋಟಾರ್ಸ್ ಇದೆ, ಟ್ರಿಟಾನ್ ವಾಲ್ವ್ಸ್ ಇದೆ, ಮತ್ತೆ ಅಡಿಕೋ ಇಂಡಿಯಾ ಇದೆ. ಈ ತರ ನೋಡಿ 57 ಕಂಪನಿಗಳು ನಮ್ಮಲ್ಲಿ ನೋಂದಾವಣೆಯನ್ನು ಮಾಡ್ಕೊಂಡಿವೆ. ನಾವು ನೋಂದಣಿಗಾಗಿ ಮೇಡಮ್, ಈ ಒಂದು ಏನು ಕೈಗಾರಿಕೋದ್ಯಮಿಗಳಿದ್ದಾರೆ ಅವ್ರಿಗೂ ಕೂಡ ನೋಂದಣಿಗಾಗಿ ಸ್ಕ್ಯಾನರ್ ಅನ್ನು ನಾವು ಬಿಡುಗಡೆ ಮಾಡಿದೀವಿ. ಮತ್ತೆ ಪ್ರಮುಖ ದಿನಪತ್ರಿಕೆಗಳಲ್ಲೆಲ್ಲ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ. ಮತ್ತೆ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ಗೂ ಸಪರೇಟ್ ಆಗಿ ಒಂದು QR ಕೋಡ್ ಸ್ಕ್ಯಾನರ್ ಇದೆ. ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ ಅದನ್ನ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಉದ್ಯೋಗ ಮೇಳದಲ್ಲಿ ಭಾಗವಹಿಸತಕ್ಕಂತ ಅಪೇಕ್ಷೆಯನ್ನ ವ್ಯಕ್ತಪಡಿಸಿ ಅವರು ನೋಂದಾವಣೆಯನ್ನ ಮಾಡ್ಕೊಳ್ಬಹುದು. ಅಥವಾ ಅವರು ಪಿರಿಯಾಪಟ್ಟಣಕ್ಕೆ ಬಂದು ಅಲ್ಲೇ ಆಫ್ಲೈನ್ ಅಲ್ಲೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ನಮ್ಮಲ್ಲಿ ಅಲ್ಲಿ ಕೌಂಟರ್ಸ್ ಇರ್ತವೆ, ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಅನಂತರ ಕೈಗಾರಿಕೋದ್ಯಮಿಗಳ ಹತ್ರ ಹೋಗಿ ಅವರು ಸಂದರ್ಶನದಲ್ಲಿ ಭಾಗವಹಿಸಬಹುದು. ಇದು ಇದು ಕಡ್ಡಾಯವಾಗಿರುತ್ತೆ. ಅಲ್ಲಿ ಫಸ್ಟ್ ಪ್ರವೇಶ ನೋಡಿ ಉಚಿತವಾಗಿರುತ್ತೆ ಮೇಡಮ್, ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ, ಪ್ರವೇಶ ಉಚಿತವಾಗಿರುತ್ತೆ. ಸೊ ಈ ಒಂದು ಉದ್ಯೋಗ ಮೇಳಕ್ಕೆ ನಾನು ಒಂದು 1,000-1,500 ಅರ್ಹ ಉದ್ಯೋಗಾಕಾಂಕ್ಷಿಗಳು ಬರ್ತಾರೆ ಅಂತ ನಾನು ನನ್ನ ಒಂದು ಭಾವನೆ. ಹಾಗಾಗಿ ಹೆಚ್ಚಿನ ಜನರು ಕೂಡ ಭಾಗವಹಿಸಬೇಕು. ಹೆಚ್ಚಿನ ರೀತಿಯಲ್ಲಿ ಏನು ನಿರುದ್ಯೋಗಿ ಅಭ್ಯರ್ಥಿಗಳಿದ್ದಾರೆ ಅವರು ಭಾಗವಹಿಸಿ ತಮಗೆ ಬೇಕಾದಂತಹ ಕಂಪನಿಗಳಲ್ಲಿ ಉದ್ಯೋಗವನ್ನ ಪಡೆದುಕೊಳ್ಳೋದಕ್ಕೆ ನಮ್ಮ ಸಹಕಾರ, ಮತ್ತೆ ಮಾನ್ಯ ಸಂಸದರ ಸಹಕಾರ, ಹಾಗೆ ಆ ಒಂದು BGS ಶಿಕ್ಷಣ ಸಂಸ್ಥೆಗಳ ಸಹಕಾರ ಎಲ್ಲ ಇರುತ್ತೆ. ಎಲ್ರೂ ಕೂಡ ಒಳ್ಳೇದಕ್ಕಾಗಿ ಅವರ ಉನ್ನತಿಗಾಗಿ ಅವರ ಒಂದು ಫ್ಯೂಚರ್ ಅನ್ನ ನಾವು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡಬೇಕು ಅನ್ಕೊಂಡಿದ್ದೀನಿ. ಈ
0: ಖಂಡಿತ
1: ಒಂದು
0: ಸರ್.
1: ಒಳ್ಳೆಯ ಒಂದು ಕಾರ್ಯಕ್ಕೆ, ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಉದ್ಯೋಗಾಕಾಂಕ್ಷಿಗಳು, ನಿರುದ್ಯೋಗಿಗಳು ಬಂದು ಭಾಗವಹಿಸಿ ಈ ಒಂದು ಸುವರ್ಣ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ನಾನು ಭಾವಿಸ್ತೀನಿ ಮೇಡಮ್.
0: ಧನ್ಯವಾದಗಳು
1: ಎಲ್ಲರಲ್ಲೂ
0: ಸರ್.
1: ನನ್ನ ಮನವಿಗಳು ಮೇಡಮ್, ನನ್ನ ಮನವಿ ಎಲ್ಲರಲ್ಲೂ ಕೂಡ ಇದನ್ನ ಈ ಸುವರ್ಣಾವಕಾಶವನ್ನ ಯಾವುದೇ ರೀತಿಯಲ್ಲೂ ಕಳ್ಕೊಳ್ಳದೆ ದಯವಿಟ್ಟು ಉಪಯೋಗಿಸ್ಕೊಳ್ಳಿ
0: ಹಾಂ
1: ಅಂತೇಳಿ
0: ಸರ್, ಖಂಡಿತ
1: ಉದ್ಯೋಗಾಕಾಂಕ್ಷಿಗಳಲ್ಲಿ ನನ್ನ ಹೃತ್ಪೂರ್ವಕ ಮನವಿ ಮೇಡಮ್.
0: ಖಂಡಿತ ಸರ್, ಎಲ್ಲರೂ ಇದರ ಸದುಪಯೋಗ ಪಡ್ಕೊಳ್ತಾರೆ ಉದ್ಯೋಗ ಮೇಳದಲ್ಲಿ. ನೀವು ಎಷ್ಟು ನಿರೀಕ್ಷೆ ಮಾಡಿದ್ದೀರಾ ಅಷ್ಟು ಜನ ಬರಲಿ ಅನ್ನೋಂಥದ್ದು ನಮ್ಮ ಆಶಯ ಕೂಡ. ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಶುಭ ದಿನ.
1: ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು.
0: ಚಂದನ, ಕಾರ್ಯಕ್ರಮ ಮಾತಾಡ್ತಾ ಮಾತಾಡ್ತಾ ಸಮಯ ಮುಗಿದಿದ್ದೇ ಗೊತ್ತಾಗ್ಲಿಲ್ಲ ಅಲ್ವಾ?
2: ಖಂಡಿತ, ಸಮಯ ಓಡ್ತಾ ಇದೆ, ಆದರೆ ನಾವು ಕಾರ್ಯಕ್ರಮವನ್ನು ಮುಗಿಸ್ಬೇಕಾದ ಹಂತಕ್ಕೆ
0: ಬಂದಿದ್ದೀವಿ. ಹೌದು,
2: ಹಾಗಾಗಿ ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು, ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ವಿ. ಮತ್ತೆ ಇಂತಹ ಅನೇಕ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮುಂದಿನ ಗುರುವಾರ ಮಾಡಿಕೊಡೋಣ. ಹಾಗಾಗಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ರೇಡಿಯೋ ಕೇಳಿದಂಥ ಎಲ್ಲ ಕೇಳುಗರಿಗೆ ಒಂದು
0: ಧನ್ಯವಾದಗಳನ್ನು ಸಲ್ಲಿಸೋಣ. ಹಾಗೆ ತಾಂತ್ರಿಕ ಸಹಾಯ ನೀಡಿದಂತಹ
2: ಚಂದ್ರಹಾಸ್ ಹಾಗೂ ರಮೇಶ್ ಸರ್
0: ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಣ
2: ನೀಡಿದ್ದಾರೆ. ಇದುವರೆಗೆ ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಚಂದನ ಹಾಗೂ ಅರ್ಚನಾ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12 ಗಂಟೆಯಾಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಎಂಬ ಕರೆಯೊಂದಿಗೆ ಕನ್ನಡ

0: ಹೋರಾಟಕ್ಕೆ ಹೊಸ ಚೈತನ್ಯ ನೀಡಿದ ಹಿರಿಯ ಸಾಹಿತಿ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರ ಜನ್ಮದಿನವೆಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಮನಗಳನ್ನು ಸಲ್ಲಿಸಿದ್ದು, ಪ್ರೊಫೆಸರ್ ಚಂಪಾ ತಮ್ಮ ಸಾಹಿತ್ಯ ಕೃಷಿ ಮೂಲಕ ಕನ್ನಡ ಮಣ್ಣಿನ ಸುಗಂಧವನ್ನು ನಾಡಿನ ಮೂಲೆ ಮೂಲೆಗೂ ಪಸರಿಸಿ ನೆಲ ಜಲದ ಕಾಳಜಿಯಿಂದ ನಮ್ಮೆಲ್ಲರಿಗೂ ಸದಾ ಮಾದರಿಯಾಗಿದ್ದಾರೆ ಎಂದಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಆಶಯದಂತೆ ಭಾರತೀಯ ಭಾಷಾ ಪುಸ್ತಕ ಯೋಜನೆ ಅಸ್ಮಿತಾದಡಿ 22 ಭಾರತೀಯ ಭಾಷೆಗಳಲ್ಲಿ 22,000ಕ್ಕೂ ಹೆಚ್ಚು ಪಠ್ಯಪುಸ್ತಕಗಳನ್ನು ಕೇಂದ್ರ ಶಿಕ್ಷಣ ಸಚಿವಾಲಯ ಸಿದ್ಧಪಡಿಸುತ್ತಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ನೀಡಿ, ಜ್ಞಾನಾರ್ಜನೆಯನ್ನು ಸರಳಗೊಳಿಸಿ ಪ್ರತಿಯೊಬ್ಬರಿಗೂ ತಲುಪಿಸುವ ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ಮಾತೃಭಾಷೆಯಲ್ಲೇ ಶಿಕ್ಷಣ ಪಡೆಯುವ ಸುವರ್ಣಾವಕಾಶವನ್ನು ಈ ಯೋಜನೆ ಸೃಷ್ಟಿಸಲಿದೆ ಎಂದಿದ್ದಾರೆ. ಪುಸ್ತಕ ಓದುವ ಹವ್ಯಾಸವನ್ನು ಉತ್ತೇಜಿಸಲು ಕೇರಳಂ ಗ್ರಂಥಾಲಯ ಚಳವಳಿ ಪಿತಾಮಹ ಪಿಎನ್ ಪಣಿಕ್ಕರ್ ಅವರ ಕೊಡುಗೆಗಳ ಸ್ಮರಣಾರ್ಥ ನಾಳೆ ರಾಷ್ಟ್ರೀಯ ಓದುವ ದಿನವನ್ನು ದೇಶಾದ್ಯಂತ ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಆಚರಿಸಲಾಗುತ್ತಿದೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ದೇಶದ 12 ತಾಣಗಳನ್ನು ಗುರುತಿಸಿದ್ದು, ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ವಿಜಯನಗರ ಜಿಲ್ಲೆಯ ವಿಶ್ವ ಪರಂಪರೆಯ ತಾಣ ಹಂಪಿಯೂ ಸಹ ಅಂತಾರಾಷ್ಟ್ರೀಯ ಯೋಗ ಪ್ರದರ್ಶನಕ್ಕೆ ಸಜ್ಜುಗೊಳ್ಳುತ್ತಿದೆ. ಇದೇ 21ರಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಜಿಲ್ಲಾಡಳಿತ ಕೈಗೊಂಡಿರುವ ಸಿದ್ಧತೆಗಳ ಕುರಿತು ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ದಿನಾಂಕ 21/6/26 ಬೆಳಿಗ್ಗೆ 6 ಗಂಟೆಗೆ ಜಿಲ್ಲಾ ಕ್ರೀಡಾಂಗಣದ ಮೈದಾನ ಮುನ್ಸಿಪಲ್ ಗ್ರೌಂಡ್ ಹೊಸಪೇಟೆ ಇಲ್ಲಿ ಏರ್ಪಡಿಸಲಾಗಿದೆ. ದಿನಾಂಕ 19/6/26 ಬೆಳಿಗ್ಗೆ 6 ಗಂಟೆಗೆ ಫ್ರೀಡಂ ಪಾರ್ಕ್ ಸ್ಟೇಷನ್ ರಸ್ತೆ ಹೊಸಪೇಟೆ ಇಂದ ಜಾಗೃತಿ ಬೈಕ್ ಜಾಥಾ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇನೆ. ಸುಮಾರು 2,000ಕ್ಕೂ ಹೆಚ್ಚು ಜನಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಲಾ ವಯೋಮಾನದ ಜನರಿಗೂ ಅನುಕೂಲವಾಗುವ 24 ಆಸನಗಳನ್ನು ಆಯೋಜಿಸಿದ್ದು, ತಾವೆಲ್ಲರೂ ಭಾಗವಹಿಸಿ ಯೋಗ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.
0: ಜೂನ್ 21ರಂದು ಆಯೋಜಿತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ 170,000ಕ್ಕೂ ಹೆಚ್ಚು ಸಂಘಟಕರು ಯೋಗ ಸಂಗಮ ಪೋರ್ಟಲ್ನಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ನೋಂದಾಯಿಸಿದ್ದಾರೆ ಎಂದು ಕೇಂದ್ರ ಆಯುಷ್ ಸಚಿವಾಲಯ ತಿಳಿಸಿದೆ. ಯೋಗ .ayush.gov.in/yoga-sangamadalli ಹೆಸರು ನೋಂದಾಯಿಸಬಹುದು. ಕೃಷಿ ಇಲಾಖೆ ಆತ್ಮ ಯೋಜನೆ ಅಡಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಧಾರವಾಡದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ತಾಲೂಕಿನ ಪುಡಕಲ್ಕಟ್ಟಿ ಗ್ರಾಮದಲ್ಲಿ ಖೇತ್ ಬಚಾವೋ ಅಭಿಯಾನ ಆಯೋಜಿಸಿತ್ತು. 200ಕ್ಕೂ ಹೆಚ್ಚು ರೈತರು ಭಾಗವಹಿಸಿದ್ದರು. ಯಶವಂತಪುರ ವಿಜಯಪುರ ನಡುವೆ ಸಂಚರಿಸುವ ವಾರದ 2 ದಿನಗಳ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರ ಅವಧಿಯನ್ನು ನೈರುತ್ಯ ರೈಲ್ವೆ ವಿಸ್ತರಿಸಿದೆ. ಜುಲೈ 4ರಿಂದ ಆಗಸ್ಟ್ 31ರವರೆಗೆ ರೈಲು ಸಂಚಾರ ಮುಂದುವರಿಯಲಿದೆ. ಆಗಸ್ಟ್ 1 ಮತ್ತು 3ರಂದು ರೈಲು ಸೇವೆ ಲಭ್ಯವಿಲ್ಲ. ಗೋವಾದಲ್ಲಿ ನಡೆದ 2026ನೇ ಸಾಲಿನ ವಿಶ್ವ ಪವನಶಕ್ತಿ ದಿನಾಚರಣೆಯಲ್ಲಿ ಕರ್ನಾಟಕಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಪವನ ವಿದ್ಯುತ್ ವಲಯದಲ್ಲಿ ಕರ್ನಾಟಕದ ಸಾಧನೆಗೆ ಸಂದಿರುವ ಪ್ರಶಸ್ತಿ ಬಗ್ಗೆ ಹರ್ಷ ವ್ಯಕ್ತಪಡಿಸಿರುವ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್, ನವೀಕರಿಸಬಹುದಾದ ಇಂಧನ ವಲಯದ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಿ ಹೂಡಿಕೆ ಆಕರ್ಷಿಸುವ ಜೊತೆಗೆ ದೇಶದ ಇಂಧನ ಪರಿವರ್ತನೆ ಮತ್ತು ನಿವ್ವಳ ಶೂನ್ಯ ಇಂಗಾಲದ ಗುರಿ ಸಾಧನೆಗೆ ಕೈಜೋಡಿಸಲಿದ್ದೇವೆ ಎಂದಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಸ್ಟಾರ್ಟ್ಅಪ್ ಜಿನೋಮ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಪ್ಯಾರಿಸ್ನ ವಿವಾಟೆಕ್ನಲ್ಲಿ ಅನಾವರಣಗೊಳಿಸಲಾದ ಜಾಗತಿಕ ನವೋದ್ಯಮ ಪರಿಸರ ವ್ಯವಸ್ಥೆ ವರದಿ 2026ರ ಪ್ರಕಾರ ಜಾಗತಿಕ ಶ್ರೇಯಾಂಕ ಪಟ್ಟಿಯಲ್ಲಿ ಭಾರತದ 6 ನವೋದ್ಯಮ ಪರಿಸರ ವ್ಯವಸ್ಥೆಗಳು ಸ್ಥಾನ ಪಡೆದಿವೆ. ಜಾಗತಿಕ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಬೆಂಗಳೂರು ಏಷ್ಯಾದ No. 2 ಎಐ ಆಧಾರಿತ ನವೋದ್ಯಮ ಪರಿಸರ ವ್ಯವಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ವಚ್ಛ ಸರ್ವೇಕ್ಷಣ ಅಭಿಯಾನದ ಅಂಗವಾಗಿ ರಾಯಚೂರಿನ ವಾರ್ಡ್ 27ರಲ್ಲಿ ನನ್ನ ಜೀವನ ನನ್ನ ಸ್ವಚ್ಛ ನಗರ ಉಪಕ್ರಮದಡಿ RRR ರೆಡ್ಯೂಸ್ ರೀಸೈಕಲ್ ಅಂಡ್ ರೀಯೂಸ್ ಕೇಂದ್ರವನ್ನು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ ಉದ್ಘಾಟಿಸಿದರು. ಭಾರತೀಯ ರೈಲ್ವೆ

0: ಕಾರ್ಯಕ್ರಮ ವನಿತಾ ವಿಹಾರ.
1: ಆಕಾಶವಾಣಿ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆಯಾದ ಶಿವಮೊಗ್ಗ ಈಸೂರಿನ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇವರನ್ನು ಸಂದರ್ಶಿಸುತ್ತಾರೆ ಎಂಕೆ ಶಿವಕುಮಾರ್.
2: ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆ ರೇಣುಕಮ್ಮ ಓಂಕಾರಪ್ಪ ಅವರು ಇದ್ದಾರೆ. ರೇಣುಕಮ್ಮ ಓಂಕಾರಪ್ಪ ಅವರು ಈಸೂರು ಗ್ರಾಮದವರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಸೂರು ಗ್ರಾಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿ ಹೆಸರು ಮಾಡಿದಂಥ ಒಂದು ಗ್ರಾಮ. ಅದು ಬ್ರಿಟಿಷರ ವಿರುದ್ಧ ಸೆಟೆದು ನಿಂತು ಏಸೂರು ಕೊಟ್ಟರು ಈಸೂರು ಬಿಡೆವು ಎನ್ನುವಂತಹ ಒಂದು ಘೋಷಣೆಯೊಂದಿಗೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಪ್ರಾಣಾರ್ಪಣೆ ಮಾಡಿದಂಥ ಒಂದು ಹಳ್ಳಿ. ಆ ಹಳ್ಳಿಯ ರೇಣುಕಮ್ಮ ಅವರು ಇವತ್ತು ನಮ್ಮ ಸ್ಟುಡಿಯೋನಲ್ಲಿದ್ದಾರೆ. ರೇಣುಕಮ್ಮ ಅವರು, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ ಸರ್.
2: ರೇಣುಕಮ್ಮ ಅವರು ಒಂದು ಬಯೋಡಾಟಾ ತಗೊಂಡು ಬಂದಿದ್ದಾರೆ. ಸುಮಾರು ಅಭಿನಂದನಾ ಪತ್ರಗಳು, ಪ್ರಶಸ್ತಿ ಪತ್ರಗಳ ಸುರಿಮಳೆನೆ ಇದೆ ಕೇಳಿದ್ರೆ. ಸೊ ಇವ್ರ ಜೊತೆ ಮಾತಾಡ್ತಾ ಇವರ ಒಂದು ಅನುಭವ ಕ್ಷೇತ್ರವನ್ನ ಹಂಚಿಕೊಳ್ಳೋಣ. ರೇಣುಕಮ್ಮ ಅವರೇ, ತಾವು ಯಾವ್ಯಾವ ರೀತಿಯ ಹಾಡನ್ನ ಹಾಡ್ತೀರಿ? ಒಬ್ಬ ಹಾಡುಗಾರ್ತಿ ನೀವು.
3: ಹಾಡಂದ್ರೆ ನಾನು ಸಾಂಪ್ರದಾಯ ಗೀತೆಯಿಂದ ಹಿಡಿದು ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ರಂಗಗೀತೆ, ಎಲ್ಲ ಗೀತೆಗಳನ್ನು ಹಾಡ್ತೀನಿ ಸರ್.
2: ಜನಪದ ಗೀತೆ, ರಂಗಗೀತೆ, ಭಕ್ತಿಗೀತೆ, ಭಾವಗೀತೆ, ಇಷ್ಟೆಲ್ಲ ಹಾಡ್ತಿರಲ್ಲ, ಇದೆಲ್ಲ ಹಾಡ್ಲಿಕ್ಕೆ ಸಂಗೀತ ಏನಾದರೂ ಕಲ್ತಿದ್ದೀರಾ?
3: ಸಂಗೀತ ಅಂದ್ರೆ ಸರ್, ನನ್ನ ಊರಲ್ಲಿ ನಾ ಚಿಕ್ಕೋಳಿದ್ದಾಗ MD ಶೇಷಗಿರಿ ಅಂತ ಒಬ್ಬರು ಮಾಸ್ಟರ್ ಇದ್ರು ಸರ್, ಸಂಗೀತ ಮಾಸ್ಟರ್. ನಮ್ಮ ಕುಟುಂಬದಲ್ಲಿ ಬ್ರದರ್ ಒಬ್ರು ತಬಲಾಜಿ ಇದ್ರು. ಅವರು ನನ್ನ ಚಿಕ್ಕೋಳಿದ್ದಾಗ ನಾಟಕದಲ್ಲಿ ಎಲ್ಲಾ ಗೀತೆಗಳಿಗೂ ಅವರು ಮಾಡುವಂತ ಕಾರ್ಯಕ್ರಮದಲ್ಲಿ ನನ್ನ ಭಾಗವಹಿಸ್ತಿದ್ರು. ಸಣ್ಣಕ್ಕಿದ್ದಾಗ ನಮ್ಮ ಬ್ರದರ್ ಒಬ್ರು ನಾಟಕನು ಮಾಡ್ತಿದ್ರು, ನಾವು ಅದನ್ನ ನೋಡ್ಲಿಕ್ಕೆ ಹೋಗ್ತಿದ್ವಿ. ಅವ್ರು ನಮ್ಮ ಈಸೂರಲ್ಲಿ ತುಂಬಾ ನಾಟಕಗಳೆಲ್ಲ ಆಗಿನ ಕಾಲಕ್ಕೆ ಬಹಳ ನಾಟಕ ನಡೆದಿದ್ವು. ಈಸೂರು ಅಂದ್ರೆ ಬಹಳ ಕಲಾವಿದರಿರ್ತಕ್ಕಂಥ ಊರು ಸರ್ ನಮ್ಮೂರು. ಸಮೃದ್ಧಿಯಾದ ಕಲಾವಿದರು, ಶಿವಶರಣರ ನಾಡು ನಮ್ಮ ಶಿಕಾರಿಪುರ ತಾಲೂಕು. ಅಂತ ಒಂದು ಸ್ಥಳದಲ್ಲಿ ಇವತ್ತು ಕೂಡ ಒಂದು ಸ್ಮಾರಕ ಭವನ, ನಮ್ಮ ಸ್ವತಂತ್ರ ಹೋರಾಟಗಾರ ಊರಿನಲ್ಲಿ ಒಂದು ಸ್ಮಾರಕ ಭವನ ಕೂಡ ಇದೆ. ನೋಡ್ಲಿಕ್ಕೆ ಎಲ್ಲ ಹೊರಗಡೆಯಿಂದ ಸ್ಟೂಡೆಂಟ್ಗಳು ಕರ್ಕೊಂಡ್ಬರ್ತಾರೆ. ಅಂತ ಊರಿನಲ್ಲಿ ನಾನು ತುಂಬಾ ಕಡು ಬಡತನದಲ್ಲಿ ಹುಟ್ಟಿದೆ ಸರ್. ತುಂಬಾ ಬಡತನದಲ್ಲಿ ನಾವು ಬೆಳೆದದ್ದು. ನಮ್ಮ ತಂದೆ ತಾಯಿ ಕೂಲಿ ಮಾಡ್ತಿದ್ರು. ನಮ್ಮನ್ನ ಚಿಕ್ಕೋರಿದ್ದಾಗೆ ಶಾಲೆ ಬಿಡಿಸ್ಬಿಟ್ಟು ನಮಗೆಲ್ಲ ಕೆಲಸಕ್ಕೆ ಹಾಕ್ತಿದ್ರು. ಇವೆಲ್ಲ ಜೊತೆಗೆ ನಮ್ಮ ತಾಯಿಯವರು ಸಾಂಪ್ರದಾಯ ಗೀತೆಗಳನ್ನ ಬಹಳ ಅದ್ಭುತವಾಗಿ ಹಾಡ್ತಾ ಇದ್ರು. ಎಲ್ಲಿ ಜಮೀನ್ ಕೆಲಸ, ಕಾರ್ಮಿಕ ಕೆಲಸ ಮಾಡ್ಬೇಕಾದ್ರೆ ಅವ್ರು ಹಾಡು ಹೇಳ್ಕೊಂಡೆ. ತುಂಬಾ ಜನಗಳು ಅವರೇ ಅಂತಲ್ಲ, ನಮ್ಮ ಹಳ್ಳಿ ಕಡೆ ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬಹಳ ಹಾಡ್ತಿದ್ರು. ಅದನ್ನ ನೋಡಿ ನೋಡಿ ನಾನು ಅವಾಗ ಹಾಡೋದು ಕಲ್ತಿದ್ದೆ. ಅಮ್ಮರ್ ಏನ್ ಹಾಡ್ತಾರೋ ಅದೆಲ್ಲ ಹಾಡ್ತಿದ್ದೆ. ಆಮೇಲೆ ಬರ್ತಾ ಬರ್ತಾ ಯಾವಾಗ ನಮ್ಮ MD ಶೇಷಗಿರಿ ಅವರು, ನನ್ನ ಸಂಗೀತ ಕಲಿಯಕ್ಕೆ ಹೋಗಿಲ್ಲ, ಅವ್ರು ನನ್ನ ರಂಗ ಗೀತೆಗಳು ಅದಕ್ಕೆ ಪ್ರತಿಯೊಂದು ಗೀತೆಗಳನ್ನ ನನಗೆ ಹೇಳ್ಕೊಡ್ತಿದ್ರು. ನಾನು ನಾಟಕದಲ್ಲೂ ಕೂಡ ಹಾಡ್ತೀನಿ, ಈಗಲೂ ಕೂಡ ನಾನು ಅಭಿನಯಕ್ಕೆ ಹಾಡ್ತೀನಿ. ಆಮೇಲೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಕರೆದ್ರು ಕೂಡ ಒಂದು ಪೂರ್ಣ ಕಾರ್ಯಕ್ರಮ ನಡೆಸ್ಕೊಡ್ತೀನಿ. ನಾನು ಸುಮಾರು 2 ಗಂಟೆ 2 ತಾಸು ಕಾರ್ಯಕ್ರಮ ನಾನು ನಡೆಸ್ಕೊಡ್ತೀನಿ.
2: ಯಾವ ರೀತಿ ಕಾರ್ಯಕ್ರಮ ನಡೆಸ್ಕೊಡ್ತೀರಿ?
3: ನಾನು ಸುಗಮ ಸಂಗೀತ ಕಾರ್ಯಕ್ರಮ ಅಂತೇಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸರ್ ಸುಮಾರು ಕಾರ್ಯಕ್ರಮ ಮಾಡಿದ್ದೀನಿ ಶಿವಮೊಗ್ಗದಿಂದ. ಅಲ್ಲಿ ನಾನು ಭಾವಗೀತೆ, ಭಕ್ತಿಗೀತೆ, ರಂಗಗೀತೆ, ಜನಪದ ಗೀತೆ, ಚಿತ್ರಗೀತೆ, ಎಲ್ಲಾ ಗೀತೆಯನ್ನು ಹಾಡ್ತೀನಿ ಸರ್. ಅಲ್ಲಿ ನಾವು ತಬಲಾ, ಹಾರ್ಮೋನಿ ಇವೆಲ್ಲ ನಮ್ಮ ಟೀಮ್
2: ಪರಿಕರಗಳ ಜೊತೆ ಹಾಡ್ತೀನಿ.
3: ಸರ್, ಕರೋಕೆನಲ್ಲೂ ಹಾಡ್ತೀನಿ, ಪರಿಕರ ಜೊತೆಗೂ ಹಾಡ್ತೀನಿ.
2: ಈ ಒಂದು ಜನಪದ ಗೀತೆ ಇರ್ಬೋದು ಅಥವಾ ಸೋಬಾನೆ ಪದ ಇರ್ಬೋದು, ಗೀಗಿ ಪದ ಇರ್ಬೋದು, ಈ ಪ್ರಕಾರಗಳೆಲ್ಲ ಒಂದ್ ರೀತಿ ಕಣ್ಮರೆಯಾಗೋ ಸ್ಥಿತಿನಲ್ಲಿ ಇದ್ದೀವೇನೋ ಅಂತ ಅನಿಸ್ತಾ ಇದೆ.
3: ನಿಜಕ್ಕೂ ಅನಿಸ್ತಿದೆ.
2: ಇನ್ನ ರಂಗಗೀತೆಗಳದಂತೂ ಹೇಳೋ ಹಂಗೆ ಇಲ್ಲ. ರಂಗಗೀತೆ ಕೇಳೋರು ಇಲ್ಲ, ಹಾಡೋರು ಇಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ರಂಗಗೀತೆಗಳನ್ನ ಹಾಡೋ ಕಲಾವಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗತ್ತೆ. ಈ ರಂಗಗೀತೆನ ಒಂದು ತುಣುಕನ್ನ ನಮ್ಮ ಕೇಳಿದ್ರಿಗೆ ಕೇಳಿಸ್ಬಹುದಾ?
3: ಇದು ಚಂದ್ರಶೇಖರ್ ಕಂಬಾರ್ ಅವರು ಬರೆದಂತ ಒಂದು ಜೋಕುಮಾರ ಸ್ವಾಮಿ ನಾಟಕ. ಆ ನಾಟಕದಲ್ಲಿ ನಾನು ಗೀತೆಗಳನ್ನು ಹಾಡ್ತಿದ್ದೆ. ಮೊದಲದು ಚಿತ್ರ ಆಗಿರ್ಲಿಲ್ಲ, ನಾಗಮಂಡಲ, ಆ ಚಿತ್ರದಲ್ಲೂ ನಾನು ಹಾಡಿದೆ. ನಾಟಕವಾಗಿದ್ದಾಗ ನಾವು ಅಭಿನಯದಲ್ಲಿ ಹಾಡ್ತಾ ಇದ್ದೆ. ಅದರಲ್ಲಿ ಈ ಗೀತೆ ನರಂಗ ಗೀತೆ ಆಗಿ ತಗೊಂಡು

0: ಬಿಯ ಬಂದ.
1: ಈ ಹಾಡು ರಂಗಗೀತೆ ಬಹಳ ಸೊಗಸಾಗಿ ಹಾಡಿದ್ರಿ, ನೀವು ಹಾಡ್ತಾ ಇದ್ರೆ ಇನ್ನು ಕೇಳಬೇಕು ಅಂತ ಅನ್ಸುತ್ತೆ. ಇದನ್ನ ಬರ್ಕೊಟ್ಟಿದ್ ಯಾರು ನಿಮಗೆ ಹಾಡ್ಲಿಕ್ಕೆ?
0: ಇದನ್ನು ಬರ್ಕೊಟ್ಟದ್ದು ನಮ್ಮ ನಾಟಕದ ಮಾಸ್ಟರ್ ಇರ್ತಾರಲ್ಲ, ಅವ್ರು ನಮಗೆ ಹಾಡುಗಳು ಬರ್ಕೊಡ್ತಾರೆ. ಅವ್ರು ಯಾವ ಹಾಡು ಬರ್ಕೊಡ್ತಾರೋ ಅವನ್ನ ನಾವು ತಾಲೀಮ್ನಲ್ಲಿ ಹಾಡ್ತೀವಿ.
1: ತಾಲೀಮ್ನಲ್ಲಿ ಹಾಡ್ತೀರಿ, ಸರಿ. ಇದಕ್ಕೆ ನೀವು ವಾದ್ಯಗಳ ಜೊತೆ ಹಾಡ್ಬೇಕಲ್ಲ?
0: ಹಾ ಸರ್.
1: ಅದನ್ನ ಹೆಂಗ್ ಹೇಳ್ಕೊಡ್ತಾರೆ?
0: ಈಗ ವಾದ್ಯಗಳ ಜೊತೆಗೆ ಸಾಮಾನ್ಯವಾಗಿ ನಾನು ತಿಂಗಳಿಗೆ 3-4 ಕಾರ್ಯಕ್ರಮ ಮಾಡ್ತಾನೆ ಇರ್ತೇನೆ ಈಗಲೂ ಕೂಡ. ಹಾಗೆ ನಾನು ಗಣಪತಿ ಪ್ರೋಗ್ರಾಮ್, ಮದುವೆ ಇತ್ಯಾದಿ ಕಾರ್ಯಕ್ರಮಗಳಿಗೆ ಕರೀತಾರಲ್ಲ ಸರ್, ಅಲ್ಲಿ ನಾನು ಆರ್ಕೆಸ್ಟ್ರಾ ಟೈಪ್ ಆದ್ರೂ ನಡೆಸ್ಕೊಡ್ತೀನಿ, ಇಲ್ಲ ಸುಗಮ ಸಂಗೀತ ಟೈಪ್ ಆದ್ರೂ ಹಾರ್ಮೋನಿ ತಬಲಾ ಇವೆಲ್ಲ ನಡೆಸ್ಕೊಡ್ತೀನಿ ಸರ್. ಜೊತೆಗೆ ಹಾಡ್ತೀನಿ ನಾನು ಭೂಪರಾಗ, ಕೇರ್ವಾ, ಆಮೇಲೆ ಕಲ್ಯಾಣಿ. ನಾನು ಹಾಡೋದು ಹೆಚ್ಚಾಗಿ ಭೈರವಿ ಇಂಥ ರಾಗಗಳಲ್ಲಿ ನಿನ್ನ ಹಾಡಿದೆ ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿರ್ತಾರೆ, ನಾನು ಹಾಡ್ತೀನಿ ಸರ್. ಸಂಗೀತ ಪೂರ್ಣ ಕಲಿಯಕ್ಕಾಗಿಲ್ಲ, ಆದ್ರೆ ನಾನು ಅಲ್ಪ ಸ್ವಲ್ಪ ಕಲ್ತದ್ದನ್ನೇ ನಾನು ತುಂಬಾ ಚಿಕ್ಕೋಳಿಂದ ಈ ಕಾರ್ಯಕ್ರಮ ಮತ್ತೆ ಸಮಾಜ ಸೇವೆ, ಹೆಣ್ಮಕ್ಳಿಗೆ ಹೊಲಿಗೆ ತರಬೇತಿ ಕೊಡ್ತೀನಿ, ಕಟಿಂಗ್ ಕ್ಲಾಸ್ ಮಾಡ್ತೀನಿ.
1: ಈಗ ನೀವು ಹೇಳಿದ್ರಿ ಹಲವಾರು ರಾಗಗಳು ಹೇಳಿದ್ರಿ, ಈ ರಾಗಗಳಲ್ಲಿ ಒಂದೊಂದು ರಾಗನು ಕೂಡ ಬಹಳ ಮುಖ್ಯ, ಮತ್ತೆ ಒಂದೊಂದು ರಾಗ ಒಬ್ಬೊಬ್ಬರಿಗೆ ತುಂಬಾ ಇಷ್ಟವಾಗುವಂತದ್ದು ರಾಗಗಳಿದೆ. ನಿಮಗೆ ಯಾವ ರಾಗ ಇಷ್ಟವಾಗುತ್ತೆ?
0: ನನಗೆ ಚಾಂದ್ ರಾಗ, ಭೈರವಿ ರಾಗ,
1: ಆ ಎರಡು ರಾಗ ನಿಮಗೆ ಇಷ್ಟ ಆಗುತ್ತೆ?
0: ಇಷ್ಟ. ಉಪ ರಾಗದಲ್ಲಿ ಹಾಡ್ತೀನಿ ಸರ್.
1: ಭೈರವಿ ರಾಗದೊಂದು ಗೀತೆ ಹಾಡ್ಬೋದಾ?
0: ಭೈರವಿ ರಾಗದಲ್ಲಿ ನಾನೇ ಒಂದು ಗೀತೆ ಮಾಡಿದ್ದೆ, ಸ್ವಂತ ರಾಗ ಸಂಯೋಜನೆ ಮಾಡಿದ್ದೆ, ಅದನ್ನ ಹಾಡ್ತೀನಿ ಸರ್.

0: ಇದು ಯಾರು ಬರೆದಿದ್ದು?
1: ಇದು ಚನ್ನವೀರ ಕಣಿವೆಯವರು ಬರೆದ ದೀಪಿಕಾ ಪುಸ್ತಕದಲ್ಲಿ, ಮತ್ತೆ ನಮ್ಮ ಕುವೆಂಪು ಅವರು ಸೇರಿ ಆ ಪುಸ್ತಕದಲ್ಲಿ ಹಾಡಿದ್ದವು ಸರ್. ಅದರಲ್ಲಿ ಇರ್ತಕ್ಕಂತ ಎಲ್ಲಿಗೆ ನೆಲ್ಲಿಗೆ ಇಷ್ಟು ದಿವಸ ನಡೆದು ಬಂದದ್ದಲ್ಲಿ ಇತ್ತಾಗಿರೋ ಗೀತೆಗಳನ್ನ, ಬನ್ನಿ ಭಾವಗಳೇ ಬನ್ನಿ ನನ್ನೆದೆಗೆ, ಆ ಬುಕ್ ಅಲ್ಲಿ ಇರ್ತಕ್ಕಂತ ಹಾಡನ್ನು ನಾನು ರಾಗ ನಾನು ಸಂಯೋಜನೆ ಮಾಡಿದ್ದೆ.
0: ಆಯ್ತಮ್ಮ, ತುಂಬಾ ಸಂತೋಷ. ಈಗ ರಂಗಗೀತೆ ಹಾಡಬೇಕು ಅಂದ್ರೆ ನಾಟಕಗಳ ಪ್ರದರ್ಶನ ಇರಬೇಕು. ನಾಟಕಗಳು ಇತ್ತೀಚೆಗೆ ತುಂಬಾ ಕಡಿಮೆ ಪ್ರದರ್ಶನ ಕಾಣ್ತಾ ಇವೆ.
1: ಈಗ ನಾಟಕಗಳು ಎಲ್ಲ ಸಂಸ್ಕೃತಿಗಳೆಲ್ಲ ಮರೆಯಾಗಿ ಹೋಗ್ತಾ ಇದೆ ಸರ್. ಈಗ ನಮ್ಮ ನಾಡಿನಲ್ಲಿ ಯಾವುದೇ ಜನಪದ ಸೊಗಡಿನ ಯಾವುದೇ ಒಂದು ಕಾರ್ಯಕ್ರಮ ನಡೀತಾ ಇಲ್ಲ. ಈಗ ಎಲ್ಲ ಮಾಧ್ಯಮಗಳು ಬಂದು ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಸಂಪ್ರದಾಯಗಳು ಕಣ್ಮರೆಯಾಗಿದೆ ಅಂತ ನೀವು ಆಗಲೇ ತಾನೇ ಹೇಳಿದ್ರಿ. ನಿಜಕ್ಕೂ ಅದು ಸತ್ಯಕಥೆನೇ ನಿಜ. ಎಲ್ಲರೂ ತುಂಬಾ ಬ್ಯುಸಿಯಾಗಿ ಜೀವನದಲ್ಲಿ ಬಹಳ ಹೋರಾಟದಲ್ಲಿ ಯಾವುದೇ ಕಲೆಯನ್ನಾಗಲಿ ಯಾವುದೇ ಸಂಸ್ಕೃತಿಯನ್ನಾಗಲಿ ಆ ಜ್ಞಾನವನ್ನು ಪಡೀಲಿಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಸರ್.
0: ಈಗ ನೀವು ಏನು ಹೇಳಿದ್ರಿ, ಆಯ್ತು ಈ ಜನಪದ ಕಲೆ ಉಳಿಸೋರಿಲ್ಲ ಬೆಳೆಸೋರಿಲ್ಲ ಅಂತ, ನೀವೊಬ್ಬ ಕಲಾವಿದೆಯಾಗಿ ಈ ಒಂದು ಜನಪದ ಕಲೆಯನ್ನ ಉಳಿಸ್ಲಿಕ್ಕೆ ನೀವೇನಾದ್ರೂ ಪ್ರಯತ್ನ ಪಡ್ತಾ ಇದ್ದೀರಾ?
1: ನಾನೇನ್ ಪ್ರಯತ್ನ ಪಡ್ತಾ ಇದ್ದೀನಿ ಅಂದ್ರೆ ಸರ್, ನಾನು ರಾಜ್ಯ ಜನಪದ ಸಹಕಾರ ಸಂಘದಲ್ಲಿ ಇವಾಗ ಡೈರೆಕ್ಟರ್ ಇದ್ದೀನಿ. ಈಸೂರ ಹಾಲು ಉತ್ಪಾದಕರ ಸಹಕಾರ ಸಂಘ ಡೈರೆಕ್ಟರ್ ಇದ್ದೀನಿ. ನಾನು ಹೀಗೆ ಅಂತಲ್ಲ, ನನಗೆ ಯಾವ ಸ್ಥಾನಮಾನ ಇರಲಿ ಬಿಡಲಿ, ನಾನು ಯಾವತ್ತೂ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಜನಪದ ಕಲೆ ಆಗಿರ್ಬೋದು, ಬೇಸಿಗೆ ಶಿಬಿರ ಪ್ರತಿ ವರ್ಷದಲ್ಲಿ ನಾವು 10 ದಿನ 20 ದಿನ ತರಬೇತಿ ಹಾಕೊಂಡು ಮಕ್ಕಳಿಗೆ ಅಲ್ಲಿ ಭಾವಗೀತೆ ಭಕ್ತಿಗೀತೆ ಇತ್ಯಾದಿ ಎಲ್ಲಾ ಕಾರ್ಯಕ್ರಮ ಚಟುವಟಿಕೆಗಳನ್ನು ಹೇಳ್ಕೊಡ್ತೀವಿ. ಮತ್ತೆ ಮುರಾರ್ಜಿ ಶಾಲೆ ಚುರ್ಚುಗುಂಡಿ ಶಾಲೆಯಲ್ಲಿ ನಾನು ಸುಮಾರು ದಿವಸ ಶನಿವಾರ ಭಾನುವಾರ ಮಕ್ಕಳಿಗೆ ಹೋಗಿ ಈ ಸಂಗೀತನ ಹೇಳ್ಕೊಡ್ತೀನಿ. ನಾನು ಯಾರಲ್ಲೂ ದುಡ್ಡು ತಗೊಳ್ಳೋದಿಲ್ಲ, ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಭಜನೆ ಕಾರ್ಯಕ್ರಮ ಹೇಳ್ಕೊಡಿ ಸರ್.
0: ಈ ಒಂದು ಜನಪದ ಕಲೆಯನ್ನ ಉಳಿಸ್ಲಿಕ್ಕೆ ನಿಮ್ಮ ಕೈಲಾಗಿರುವಂತ ಕೆಲಸ ನೀವು ಮಾಡ್ತೀರಾ?
1: ನನ್ನ ಕೈಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಾಡ್ತೀನಿ ಸರ್.
0: ಆಯ್ತು ರೇಣುಕಮ್ಮ ಅವರೇ, ಈಗ ಇದು ಸಂಗೀತ ಒಂದು ಕಡೆ ಆದ್ರೆ ಸಮಾಜ ಸೇವೆ ಕೂಡ ನೀವು ಮಾಡ್ತೀನಿ ಅಂತ ಹೇಳಿದ್ರಿ. ಸಮಾಜ ಸೇವೆ ಅಂದ್ರೆ ವಿಶೇಷವಾಗಿ ಏನೇನು ಕಾರ್ಯಕ್ಷೇತ್ರದಲ್ಲಿ ಮಾಡ್ತೀರಿ?
1: ಕಾರ್ಯಕ್ಷೇತ್ರದಲ್ಲಿ ಸರ್, ನನಗೆ ಇದು ನಾ ಮಾಡ್ತಿರೋ ಒಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ನಾನು ಹೊಲಿಗೆ ತರಬೇತಿ ಶಿಕ್ಷಕಿಯಾಗಿ ಮೊಟ್ಟ ಮೊದಲಿಗೆ ಆ ಕಾರ್ಯಕ್ರಮನ ಪ್ರಾರಂಭ ಮಾಡಿದೆ ಸರ್. ಕೈಗಾರಿಕಾ ವಿಸ್ತರಣೆ ಅಧಿಕಾರ ತಾಲೂಕು ಪಂಚಾಯತ್ ಅಡಿಯಲ್ಲಿ ಬರುತ್ತೆ. ಅಲ್ಲಿ ನಾನು ಮಕ್ಕಳಿಗೆ 6 ತಿಂಗಳು ತರಬೇತಿ ಕೊಡ್ತಕ್ಕಂಥ ಕೇಂದ್ರಗಳಿಗೆ ಸುಮಾರು ಒಂದು 20-30 ಕೇಂದ್ರಗಳನ್ನು ನಾನು ಶಿಕ್ಷಕಿಯಾಗಿ ಸೇವೆ ಮಾಡಿದೆ ನಮ್ಮ ತಾಲೂಕಿನ ಹಲವು ಗ್ರಾಮಗಳಿಗೆ
0: ಹೊಲಿಗೆ ತರಬೇತಿ.
1: ಆವಾಗ ನಾನು ಮಾಡ್ತಾ ಇರೋಂಥ ಸಮಯದಲ್ಲಿ ವಿಶೇಷ ಘಟಕ ಯೋಜನೆ, ಟ್ರೈಜಮ್ ಯೋಜನೆಗಳು ಇವೆಲ್ಲ ಗೌರ್ಮೆಂಟ್ ಅಲ್ಲಿ ಇತ್ತು ಸರ್. ಅದರ ಅಡಿಯಲ್ಲಿ ನಡೆಸ್ತಿದ್ದೆ. ಈಗ ನಾನು ಪ್ರೈವೇಟ್ ಆಗಿ ನಡೆಸ್ತೀನಿ. ಅದರ ಜೊತೆಗೆ ಈ ಒಂದು ಇಲಾಖೆ ಕಾರ್ಯಕ್ರಮದ ಜೊತೆಯಲ್ಲಿ ಒಂದು ಸಹಕಾರ ಕ್ಷೇತ್ರಗಳಲ್ಲಿ ಒಂದು ಸಮಾಜ ಸೇವೆ ಅಂತಂದ್ರೆ ನಮ್ಮ ಒಂದು ಸಹಕಾರ ಕ್ಷೇತ್ರದಲ್ಲಿ ಏನೇನೆಲ್ಲ ಬರ್ತಾವಲ್ಲ ಸರ್. ನಾನು ಮೀನುಗಾರಿಕೆ ಜಿಲ್ಲಾ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ ತಾಲೂಕಲ್ಲಿ. ಈ ನಮ್ಮ ಜಿಲ್ಲೆಗೆ ಮಲ್ಲೇಶಪ್ಪ ಅಂತ ನಿರ್ದೇಶಕರು ಇದ್ರು ಸರ್. ಜಿಲ್ಲಾ ಮೀನುಗಾರಿಕೆ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ತಾಲೂಕಲ್ಲಿ ಯುವ ಒಕ್ಕೂಟ ಕಟ್ಟಿ ಯುವ ಒಕ್ಕೂಟದಲ್ಲಿ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ. ಸಿದ್ದಲಿಂಗೇಶ ಪ್ರಭು ಜಡ್ಜ್ ಅವರ ಜೊತೆಯಲ್ಲಿ ನಾನು ತಾಲೂಕಾ ಕಾನೂನು ಸಮಿತಿ ಸದಸ್ಯ ಕೆಲಸ ಮಾಡಿದ್ದೀನಿ.
0: ಇವೆಲ್ಲ ಸಾಮಾಜಿಕ ಕೆಲಸಗಳಲ್ಲಿ
1: ತೊಡಗಿರೋದು.
0: ಆಯ್ತು ರೇಣುಕಮ್ಮನವರ, ಈಗ ಸರಾಯಿ ನಿಷೇಧ ಹೋರಾಟದ ಬಗ್ಗೆ ಹೇಳಿ.
1: ನಮ್ಮ ಗ್ರಾಮಾಂತರದಲ್ಲಿ ಇವತ್ತು ಸರಾಯಿ ಅನ್ನೋದೊಂದು ದೊಡ್ಡ ಫೇಡ್ಗಾಗಿದೆ. ಎಷ್ಟೋ ಜನ ದುಡಿದು ಇವತ್ತು ಸಂಸಾರವನ್ನ ತೊರೆದು ಅದಕ್ಕಾಗಿ ನಿಂತಿರೋಂತ ಸಮಯ ನಾನು ನೋಡ್ತಾ ಇದ್ದೀನಿ. ಅದರಿಂದ ಬಹಳ ಜನ ಬೀದಿ ಬಂದರ ಅನ್ನೋದು ನನಗೆ ಗೊತ್ತು. ಹಿರಿಯರೇನೋ ಪರವಾಗಿಲ್ಲ, ಇತ್ತೀಚಿನ ಮಕ್ಕಳು, ಇತ್ತೀಚಿನ ಯುವಕರು, ಕಾಲೇಜು ಶಾಲೆಗಳಿಗೆ ಹೋಗ್ತಕ್ಕಂತ ಮಕ್ಕಳು ಕೂಡ ಅದನ್ನ ಸೇವನೆ ಮಾಡ್ತಾರೆ ಅಂತ ನನಗೆ ಕಂಡು ಬಂದಿದೆ. ಅದಕ್ಕೋಸ್ಕರ ನಾನೊಂದು ಮನವಿ ಏನ್ ಮಾಡ್ತೀನಿ ಅಂದ್ರೆ, ಈ ಒಂದು ಸರಾಯದ ಒಂದು ವಿಚಾರದಲ್ಲಿ ನಾವು ಹೆಣ್ಣು ಮಕ್ಕಳು ನಮ್ಮ ಈಸೂರಿನಲ್ಲಿ ಬಹಳಷ್ಟು ದಿನಗಳ ಹಿಂದೆ ಹೋರಾಟನೂ ಮಾಡಿದ್ವಿ, 3 ತಿಂಗಳು ತಡೆದಿದ್ವಿ, ಸರಾಯ ಬರಲಿಲ್ಲ ನಮ್ಮ ಊರಿಗೆ. ಹಾಗೆ ಅದನ್ನ ಒಂದು ಈಸೂರಿನ ಎಲ್ಲ ಪೂರ್ತಿ ಓಡಾಡಿ ಅದು ಊರಿಗಿಂತ ಇಷ್ಟು ಕಿಲೋಮೀಟರ್ ದೂರದಲ್ಲಿರ್ಬೇಕು, ಆ ಸರ್ಕಾರದ ಒಂದು ಚೌಕಟ್ಟಲ್ಲಿ ಏನು ಕಾನೂನು ಚೌಕಟ್ಟಲ್ಲಿ ಏನಿರುತ್ತೋ ಆ ಗ್ರಾಮಾಂತರದಿಂದ ಅದು ತೊಲಗಂತ ಸಂದರ್ಭ ಇಲ್ದಿದ್ರು ಇಷ್ಟು ದೂರದಲ್ಲಿರ್ಬೇಕಾದ್ರು ಅಂತ ಅದನ್ನು ಕೂಡ ಕೇಳ್ಕೊಂಡ್ವಿ. ಹಾಗೆ ಒಂದು ಸ್ವಲ್ಪ ದಿವಸ ನಿಲ್ತು. ನಿಂತ ಮೇಲೆ ಮತ್ತೆ ಏನೋ ಅದು ಗೊತ್ತಾಗ್ಲಿಲ್ಲ. ಮತ್ ಚಳವಳಿಯಿಂದ ಮುಂದೆ ಬಂದು ಸರಾಯದ ಅಂಗಡಿ ಇಟ್ರು. ನಮ್ಮ ಊರಿನ ಅಂತ ಹೇಳ್ತಾ ಇಲ್ಲ ನಾನು, ನಮ್ಮ ನಾಡಿನಲ್ಲಿ ಇದರಿಂದ ತುಂಬಾ ದುರಂತ ಇದೆ. ಅದಕ್ಕೋಸ್ಕರ ಯುವ ಪೀಳಿಗೆ, ಯುವಶಕ್ತಿ ಎಲ್ಲವೂ ಅಭಿವೃದ್ಧಿಯಾಗಿ ಬೆಳಿಬೇಕಂದ್ರೆ ಈ ಸರಾಯ ಒಂದು ನಿಷೇಧ ಆಗ್ಲೇಬೇಕು. ಇದರಿಂದ ತುಂಬಾ ಕುಟುಂಬ ಮುಂದೆ ಬರ್ಲಿಕ್ಕೆ, ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಕೇಳ್ತೀನಿ.
0: ಆಯ್ತು ರೇಣುಕಮ್ಮನವರೇ, ಈಗ ಮತ್ತೆ ನಾವು ನಿಮ್ಮ ಜನಪದ ಕಲಾಕ್ಷೇತ್ರಕ್ಕೆ ಬರೋದಾದ್ರೆ, ಈ ನಮ್ಮ ಉತ್ತರ ಕರ್ನಾಟಕ ಸ್ವಲ್ಪ ಭಾಗ ಈ ಶಿಕಾರಿಪುರ ಅಂತ ಕಡೆಗಳಲ್ಲಿ ಈ ಲಾವಣಿಗಳು ಬಹಳ ಪ್ರಮುಖವಾದ ಒಂದು ಘಟ್ಟ. ಸ್ವಾತಂತ್ರ್ಯ ಹೋರಾಟದಲ್ಲಿ ಲಾವಣಿಗಳ ಒಂದು ಪ್ರಾಮುಖ್ಯತೆಯನ್ನು ನಾವು ಅಲ್ಲಗಳೆಯೋ ಹಾಗಿಲ್ಲ.
1: ಇಲ್ಲ ಸರ್.
0: ಈಗ ಒಂದು ಬೇಸರದ ಸಂಗತಿ ಏನಂತ ಹೇಳಿದ್ರೆ, ಲಾವಣಿ ಹಾಡೋರ ಸಂಖ್ಯೆ ಕಡಿಮೆ ಆಗ್ಬಿಡ್ತು, ಯಾರು ಹಾಡ್ತಾ ಇಲ್ಲ. ನೀವು ಲಾವಣಿ ಕೂಡ ಹಾಡುವಂತವರು, ಒಂದು ಲಾವಣಿಯನ್ನು ನಮ್ಮ ಕೇಳುಗರಿಗೆ ಕೇಳಿಸಬಹುದಾ?
1: ಈಗ ಭಗತ್ ಸಿಂಗ್ ಲಾವಣಿಯನ್ನು ಹಾಡ್ತೀನಿ ಸರ್.
0: ಹೇಳಿ.

0: ನೊಳಗೆ ಚಳವಳಿ ಸಂಪೂರ್ಣ.
1: ಬಹಳ ಸೊಗಸಾಗಿ ಹಾಡ್ತೀರಿ ರೇಣುಕಮ್ಮ ಅವರೇ. ನಿಮ್ಮ ಈ ಒಂದು ಸಂಗೀತ ಸಾಧನೆಯನ್ನ ಗುರುತಿಸಿ ಬಹಳಷ್ಟು ಪ್ರಶಸ್ತಿಗಳ ಪತ್ರಗಳ ಸೂರಿಮಳೆನೆ ನನ್ನ ಕೈನಲ್ಲಿದೆ. ಅಷ್ಟೊಂದು ಪ್ರಶಸ್ತಿಗಳು ಪತ್ರಗಳು ನಿಮ್ಮನ್ನ ಅರಸಿ ಬಂದಿವೆ. ಈ ಎಲ್ಲಾ ಪ್ರಶಸ್ತಿ ಪುರಸ್ಕಾರಗಳು ನಿಮಗೆ ಸಿಕ್ಕಿರೋದ್ರಿಂದ ಯಾವ್ದು ಬಹಳ ಇಷ್ಟವಾಗಿ ನೀವು ಸ್ವೀಕರಿಸಿದಂತ ಪ್ರಶಸ್ತಿ ಹೇಳಿ?
0: ಪ್ರಶಸ್ತಿ ಅಂದ್ರೆ ಅದು ಯಾವ್ದು ಇಷ್ಟ ಅಂತ ಹೇಳಕ್ಕಾಗಲ್ಲ ಸರ್. ಜನಗಳು ತುಂಬಾ ಅಭಿಮಾನದಿಂದ ನಮಗೆ ಅವ್ರು ಏನೇ ಕೊಟ್ಟರು ತುಂಬಾ ಸಂತೋಷವಾಗಿ ನಾವು ಅದನ್ನ ಪಡಿತೀವಿ. ಯಾವತ್ತು ಸೇವೆಗೆ ಆ ದೇವರು ಯಾವ್ದಾದ್ರು ಒಂದು ದೈವ ಶಕ್ತಿಯಾಗಿ ಒಂದು ರೂಪವಾಗಿ ಬಂದಿರ್ತಾನೆ. ಆದ್ರೆ ನನಗೆ ಕೆಂಗಲ್ ಹನುಮಂತರಾಯ ಸದ್ಭಾವನಾ ಪ್ರಶಸ್ತಿ ಕೊಟ್ರು, ಅದು ನನಗೆ ತುಂಬಾ ಇಷ್ಟ ಆಯ್ತು. ಕುವೆಂಪರು ಪ್ರಶಸ್ತಿ ಕೊಟ್ರು, ಅಪ್ಪು ಪ್ರಶಸ್ತಿ ಕೊಟ್ರು, ಹೀಗೆ ನನಗೆ ಹತ್ತು ಹಲವಾರು ಪ್ರಶಸ್ತಿ. ಮತ್ತೆ ಮೊನ್ನೆ ತಾನೇ ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅತ್ಯುತ್ತಮ ಮಹಿಳಾ ಪ್ರಶಸ್ತಿ ಕೊಟ್ರು ನಮ್ಮ ಶಿಕಾರಿಪುರದಲ್ಲಿ. ಹಾಗೆ ನಮ್ಮ ತಾಲೂಕಲ್ಲಿ ಕೂಡ ಮುಂಚೂಣಿಯಲ್ಲಿ ನನ್ನ ಗುರುತಿಸಿ ಇತ್ಯಾದಿ ಪ್ರಶಸ್ತಿಗಳನ್ನ ಕೊಡ್ತಾರಲ್ಲ, ನಾನು ಅದಕ್ಕೆ ಎಷ್ಟು ಸೇವೆ ಮಾಡಿದ್ರು ಸಾಲದೆ ಸರ್.
1: ಈಗ ನಿಮ್ಮ ಪ್ರಶಸ್ತಿ ಪತ್ರಗಳ ಸುರಿಮಳೆ ನೋಡಿದ್ರೆ ನೀವೇನು ಓದಿದಿರಿ ಅಂತ?
0: ನಾನೊಂದು 5ನೇ ತರಗತಿ ಓದಿದ್ದೆ ಸರ್.
1: ಬರೀ 5ನೇ ತರಗತಿ
0: ಅಷ್ಟೇ ಸರ್?
1: ಕರೆಕ್ಟ್ ಆಗಿ ಹೇಳಿ.
0: ಖಂಡಿತ ಸರ್.
1: ಜಾಸ್ತಿ ಏನೋ ಅಂತ ಅನಿಸ್ತದೆ ನಿಮ್ಮ ಪ್ರಶಸ್ತಿ ನೋಡಿದ್ರೆ?
0: ಇಲ್ಲ ಸರ್, ಎಲ್ಲ ಹಂಗೆ ಅಂತಾರೆ ಸರ್. ನಾನು ಅಷ್ಟೇ ಅಲ್ಲ ಸರ್, ನಾನು ಎಲ್ಲಾದ್ರೂ ನನ್ನ ಭಾಷಣ ತಿಳಿಸಿದ್ರೆ ಇವರೇನೋ ಡಿಗ್ರಿ ಮಾಡಿರ್ಬೇಕನ್ನ ಅಂತಾರೆ ಸರ್. ಮತ್ತೆ ಕೆಲವಲ್ಲಿ ನಾನು ಈ ನಮ್ಮ ಕೃಷಿ ವಿಶ್ವಮೇಳದಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ನಾನು ಒಬ್ಳೆ ಭಾಗವಹಿಸಿದ್ದೆ. ನಾನು ಫಿಷರೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಧ್ಯಕ್ಷ ಆಗಿದ್ದಾಗ ಅಲ್ಲಿ ಹಾಗೆ ಕೇಳಿದ್ರು, ಏನ್ ದೊಡ್ಡ ಎಜುಕೇಶನ್ ಮಾಡಿರ್ಬೇಕು ಶಿವಮೊಗ್ಗ ಜಿಲ್ಲೆಯಿಂದ ಈ ತಾಯಿ ಅಂತ. ಇಲ್ಲ ಸರ್, ಖಂಡಿತ ನಮಗೆ ವಿದ್ಯಾಭ್ಯಾಸ ಅನ್ನೋದೇ ಒಂದು ಕನಸಿನ ಮಾತಾಯ್ತು. ಯಾಕೆಂದ್ರೆ ಬಡತನದಲ್ಲಿ ನಮ್ಮ ತಂದೆ ತಾಯಿಗಳು ಅದೆಲ್ಲ ಮಾಡೋಷ್ಟು ಅರ್ಹತೆ ಇರಲಿಲ್ಲ. ನಾವು ಕೂಡ ತುಂಬಾ ಕಷ್ಟದಲ್ಲಿ ಬೆಳೆದೆ ಸರ್. ಜೀವನೋಪಾಯ ಸಾಕ್ಸಂತ ಹೋಗೋದೇ ಕಷ್ಟ. ಕುಟುಂಬ ಆದ್ರೂ ನನ್ನ ಮದುವೆ ಆದ್ಮೇಲೂ ತುಂಬಾ ಕಷ್ಟದಲ್ಲೇ ಜೀವನ ಬಂತು. ನಾವು ಯಾರು ಶ್ರೀಮಂತರಲ್ಲ, ತುಂಬಾ ಬಡತನದ ಒಂದು ತುಂಬಾ ಬಡತನ ಅಂದ್ರೆ ಕಡು ಬಡತನ ಅಂತಲ್ಲ ಸರ್, ಅದರಲ್ಲೇ ಅಂತ ಒಂದು ಪರಿಸ್ಥಿತಿಯಿಂದ ನಾವು ಮೇಲೆ ಬಂದ್ರು ಸರ್. ಅದಕ್ಕೋಸ್ಕರ ಆತರ ಜೀವನ ಯಾರಲ್ಲೂ ಇರಬಾರ್ದು. ಇವತ್ತು ಪ್ರತಿಯೊಬ್ಬರು ಸ್ವಾವಲಂಬಿಗಳಾಗಿ ಬದುಕಬೇಕು. ಹೆಣ್ಣು ಮಕ್ಕಳಿಗೆ ಉತ್ತಮವಾದ ಧೈರ್ಯ ತುಂಬಬೇಕು, ಶಕ್ತಿಯಾಗಿ ನಿಲ್ಲಬೇಕು. ಏನ್ ಬಂದ್ರೆ ಕುಟುಂಬನ ನಿಭಾಯಿಸುವಂತ ಶಕ್ತಿಯನ್ನ ಕಲಿಬೇಕು ಆ ಹೆಣ್ಣು ಅಂತ ಹೇಳಿ ಆ ಒಂದು ದಿಸೆಯಲ್ಲಿ ಕೆಲಸ ಮಾಡ್ತಿರ್ತಂತಾರೆ ಸರ್.
1: ಬಹಳ ಸಂತೋಷ ರೇಣುಕಮ್ಮ ಅವರೇ. ಏನಾಗ್ಬಿಟ್ಟಿದೆ, ಯಾವ್ದೋ ಒಂದು ಕ್ಷೇತ್ರದಲ್ಲಿ ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ಒಂದು ಹೆಣ್ಣು ಮುಂದುವರಿತಾ ಇದ್ದಾಳೆ ಅಂತ ಅಂದ್ರೆ ಕಾಲಿಳೆಯವರೇ ಜಾಸ್ತಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ನೀವು ಇಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ ನಿಮಗೆ ಕುಹಕದ ಮಾತುಗಳು ಅಥವಾ ನಿಮ್ ಕಾಲಿಳೆಯಂತ ಪರಿಸ್ಥಿತಿಗಳು ಏನಾದ್ರೂ ಕಂಡು ಬಂತ ಮನೆಯಲ್ಲಿ ಅಥವಾ ಸಮಾಜದಲ್ಲಿ?
0: ಅದು ಮನೆಯಲ್ಲಿ ಮಾತ್ರ ಕಂಡು ಬರಲಿಲ್ಲ. ಮಾಡ್ಲಿಕ್ಕೆ ನಮ್ಮ ತಂದೆ ತಾಯಿಗೆ ಒಂದು ಸಪೋರ್ಟ್ ಇಲ್ಲ ಅನ್ನೋದು ಬಿಟ್ರೆ ಅವರಿಗೆ ತುಂಬಾ ಇಷ್ಟ ಇತ್ತು ನನ್ನ ಮಗಳಲ್ಲಿ ತುಂಬಾ ಕಲೆ ಇದೆ ಅಂತ. ನಮ್ಮ ಕುಟುಂಬದಾಗ ಎಲ್ಲರಿಗೂ ಗೊತ್ತಿತ್ತು. ಹಾಗೆ ನನ್ನ ಮದುವೆ ಚಿಕ್ಕೊಳಿಗೆ ಮದುವೆ ಆಗ್ಬಿಡ್ತು. ಮದುವೆ ಆಗಿದ್ಮೇಲೆ ಅಲ್ಲೂ ಕೂಡ ಬಡತನನಿತ್ತು. ನಮ್ಮ ಮನೆಯಲ್ಲಿ ನನ್ನ ಯಜಮಾನರದನ್ನು ತುಂಬಾ ಗುರುತಿಸಿ ಪ್ರತಿಯೊಂದು ರಂಗದಲ್ಲೂ ಅವರು ಒಂದು ಹೆಜ್ಜೆ ಮುಂದಿಟ್ಟು ಅವರು ನನ್ನನ್ನು ಕರೆದುಕೊಂಡು ಹೋಗಿ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು. ಆಗ ಜನಗಳೆಲ್ಲ ನೀವು ಹೇಳಿದ್ರಲ್ಲ ಊಹೆ ಕುಹೆಗಳಂತ, ಅವನ್ನೆಲ್ಲ ತುಂಬಾ ಅವಾಕ್ಯದಿಂದ ಅವ್ರು ನಮ್ಮನ್ನ ನೋಡ್ತಿದ್ರು, ಮಾತಾಡ್ತಿದ್ರು. ನಾವು ಅದಕ್ಕೆಲ್ಲ ಕೂಗಿ ಕಿವಿಗೊಳ್ಳಿಲ್ಲ ಸರ್. ಅದರಲ್ಲೂ ಹಳ್ಳಿ ಗ್ರಾಮಾಂತರದಲ್ಲಿ ಬಹಳ ಕಷ್ಟ ಸರ್.
1: ಹೌದು,
0: ಎಂತ ಒಂದ್ ಹೆಣ್ಮಗಳು ಹೊರಗಡೆ ಹೋಗ್ತಾಳೆ ಅಂದ್ರೆ ಅವಳನ್ನ ಬಹಳ ಅತಿ ಕೀಳ ಭಾವನೆಯಲ್ಲಿ ನೋಡ್ತಕ್ಕಂಥದ್ದು, ಅದು ತಪ್ಪು ಸರ್. ಹೆಣ್ಣು ಮಗು ಅವಳು ಎಲ್ಲೇ ಇದ್ರು ಕೂಡ, ಯಾವುದೇ ಹೆಣ್ಮಗಳಿರ್ಬೋದು, ಅವಳು ಯಾವುದೇ ಕ್ಷೇತ್ರ ಇರಲಿ, ತನ್ನ ಕುಟುಂಬ ಇರಲಿ, ಆಕೆ ಮುಂದೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಹೊರತು ಅವಳಿಗೆ ಬೇರೆ ಉದ್ದೇಶ ಯಾವ ಹೆಣ್ಣಿಗೂ ಇರೋದಿಲ್ಲ ಸರ್. ಯಾರೋ ಸಾವಿರಕ್ಕೊಬ್ರು ಏನೋ ಅವ್ರ ಗ್ರಾಚಾರ ಏನೋ ಆಗಿರ್ಬೋದು, ಆದ್ರೆ ಪ್ರತಿಯೊಂದು ಹೆಣ್ಣು ಒಂದೊಂದೇ ಹೆಜ್ಜೆ ಇಡ್ಬೇಕಾದ್ರೂ ತನ್ನ ಕುಟುಂಬಕ್ಕೋಸ್ಕರನೇ ಇಡ್ತಾಳೆ ಅನ್ನೋದು ನನ್ನ ಒಂದು ಅನಿಸಿಕೆ. ಅದಕ್ಕೆ ಆ ಹೆಣ್ಣನ್ನ ಬಹಳ ದೇವೆ ತಾಯಿ ಭಾವನೆಯಿಂದ ನೋಡ್ಬೇಕು. ಆಕಿನ ಯಾರು ಕೂಡ ದೂಷಿಸಬಾರ್ದು. ಆಕಿನ ಯಾರು ಗೌರವಿಸ್ತಾರೆ ಹೆಣ್ಮಗಳನ್ನ, ಆ ಕುಟುಂಬ ಎಲ್ಲಿದ್ರು ಚೆನ್ನಾಗಿರುತ್ತೆ, ಆ ಪುರುಷರು ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಸರ್.
1: ಕಿರಣ್ಕುಮಾರ, ನನಗೆ ಬಹಳ ಖುಷಿಯಾಗಿದ್ದೇನಪ್ಪ ಅಂತ ಹೇಳಿದ್ರೆ, ಇವತ್ತು ಕೂಡ ಬಹಳಷ್ಟು ಕುಟುಂಬಗಳಲ್ಲಿ ಒಂದು ಹೆಣ್ಣು ಮುಂದುವರಿತಾ ಇದ್ದಾಳೆ ಅಂತ ಹೇಳಿದ್ರೆ ಮುಖ್ಯವಾಗಿ ಆಕೆಯ ಗಂಡನೇ ಮುಂದುವರಿಲಿಕ್ಕೆ ಅವಕಾಶ ಕೊಡಲ್ಲ. ಈ ನಿಟ್ಟಿನಲ್ಲಿ ರೇಣುಕಮ್ಮ ಅವರನ್ನ ನೋಡಿದಾಗ ನಿಮ್ಮ ಮನೆಯವರನ್ನ ಬಹಳ ಈ ಸಂದರ್ಭದಲ್ಲಿ ಮೆಚ್ಚಿಕೊಳ್ಬೇಕು ಅಂತ ಅನ್ಸುತ್ತೆ. ಒಂದು ಮಾತಿದೆ, ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ. ಸೊ ಅದು ಈ ಸಂದರ್ಭದಲ್ಲಿ ನಾವು ಹೇಳೋದಾದ್ರೆ ಒಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಪುರುಷ ಇದ್ದಾರೆ ನಿಮ್ಮ ಮನೆಯವರು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಸೊ ನಿಮ್ಮ ಮನೆಯವರು ಏನಾದ್ರೂ ಓದಿದಾರ?
0: ಅವರು 5ನೇ ಕ್ಲಾಸೇ ಓದಿದಾರೆ ಸರ್. 5ನೇ ಕ್ಲಾಸ್ ನನಗೆ 3 ಜನ ಮಕ್ಕಳು. ಅವರಿಗೆ ಶಾಲೆ ಕಲಿಸುವಂತ ಸಮಯದಲ್ಲಿ ನಮ್ಮ ಹತ್ರ ಒಂದು 10-20 ರೂಪಾಯಿ ಅಂದ್ರೆ ಬಹಳ ತುಂಬಾ ಕಷ್ಟವಾಗಿತ್ತು. ನನಗೆ ಒಂದು ಏನು ಜ್ಞಾನೋದಯ ಆತಂದ್ರೆ, ಯಾವುದೇ ಹೆಣ್ಣು ಮನೆಯಲ್ಲಿ ಕುಂತ್ರೆ ಯಾವ ಜ್ಞಾನನು ಬರೋದಿಲ್ಲ. ಅವಳ ಅಡಿಗೆ ಮತ್ತೆ ಮನೆ ಇದಕ್ಕೆ ಸೀಮಿತ ಆಗ್ಬಿಡ್ತಾಳೆ. ಅವಳು ಪ್ರಪಂಚದಲ್ಲಿ ಹೊರಗಡೆ ಬೆರಿಬೇಕು, ಒಂದೊಂದನ್ನ ಕಲಿಬಹುದು. ನಾವು ಎಲ್ಲಿ ಹೋದ್ರೂ ಅಲ್ಲೊಂದು ನಮ್ಗೆ ಕಲಿಯಂತಿರ್ತತಿ. ನಾನು ತರಬೇತಿ ಅಂತ ಹೇಳಿದ್ರೆ 10-6 ತರಬೇತಿ, ಒಂದು 20 ತರಬೇತಿ ಮಾಡಿರ್ಬೋದು. ನಾನು ಕೃಷಿಯಿಂದ ಇರ್ಬೋದು, ಒಂದು ಅಣಿವೆ ಬೇಸೇ ಇರ್ಬೋದು, ಹಿಂಗೆ ಸುಮಾರಷ್ಟು ತರಬೇತಿಗಳು ಸುಮ್ಮನೆ ಹೋಗ್ತಿದೆ. ಆದ್ರೆ ನನ್ಗೆ ಅಲ್ಲಿ ಹೋದಲ್ಲೆಲ್ಲ ಒಂದೊಂದು ಅನುಭವ. ಒಂದೊಂದು ಶಕ್ತಿಯಾಗಿ ನನಗೆ ಸಿಕ್ತು. ಅದರಿಂದ ಗುರಿ ಇಟ್ಕೊಂಡು ನಾನು ಈ ಪ್ರತಿಯೊಂದು ರಂಗದಲ್ಲೂ ನಾನು ಒಂದೊಂದು ಹೆಜ್ಜೆ ಇಟ್ಟಾಗಲೂ ಒಂದೊಂದು ಅನುಭವ. ಅದಕ್ಕೆ ಇವತ್ತಿಷ್ಟು ಮುಂದೆ ಬರಲಿಕ್ಕೆ, ಈ ಸಮಾಜ ಏನು ಕಿಂಚಿತ್ತು ಅಂತ ಹಿಂದೆ ಸೆಳೆಯಲಿಕ್ಕೆ ಇಷ್ಟಪಡ್ತಾರಲ್ಲ ಸರ್, ಅವರೇ ನಮ್ಮನ್ನು ಮುಂದೆ ತರೋದು. ನಿಂದಕರು ಇರಲಿಲ್ಲ ಅಂದರೆ ಯಾರೂ ಮುಂದೆ ಬರಲ್ಲ. ಅದನ್ನು ನಾವು ತಪ್ಪಾಗಿ ಬಯಸಬಾರ್ದು. ಅವ್ರು ಇರಲೇಬೇಕು. ಅವ್ರು ನಮ್ಮನ್ನು ಹೀಯಾಳಿಸ್ತಾ ಇದ್ದಾಗ ನಮಗೆ ಒಂದು ತುಂಬ ದೊಡ್ಡ ಶಕ್ತಿಯಾಗಿ ನಿಲ್ತವನು. ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿದ್ರು ಬಡತನದಲ್ಲಿ. ಯಾರ್ಯಾಗ ನಮ್ಮ ನಾಡಿನ ಪ್ರತಿಯೊಂದು ಮಕ್ಕಳು ಉತ್ತಮವಾದ ಎಜುಕೇಷನ್ ಮಾಡಬೇಕು. ನಾಳೆ ಕಸ ಹೊಡೆದು ಬದುಕ್ರಿ, ಬದುಕಕ್ಕೆ ಊಟ ಮಾಡೋಕ್ಕೆ ಏನಾದರೂ ಇರುತ್ತೆ, ಆದರೆ ಶಿಕ್ಷಣ ಮಾತ್ರ ಉತ್ತಮವಾದ ಶಿಕ್ಷಣ ಇರಬೇಕಂತ.
1: ಉತ್ತಮವಾದ ಶಿಕ್ಷಣ
0: ಪಡೆಯಲು
1: ತಮ್ಗೆ ಎಷ್ಟು ಮಕ್ಕಳು ಅಂದ್ರಿ?
0: ಮೂರು ಜನ ಮಕ್ಕಳು.
1: ಏನ್ ಮಾಡ್ತಾರೆ ಮೂರು ಜನ?
0: ಒಬ್ರು ಎಂ ಎ ಮಾಡಿದಾರೆ ಸರ್, ಒಬ್ರು ಬಿ ಎಸ್ ಸಿ ಮಾಡಿದ್ದಾರೆ ಬಿ ಎಡ್ ಮಾಡಿ, ಒಬ್ರು ಜಿ ಎನ್ ಎಂ ಮಾಡಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ದಾರೆ ಮಗಳು.
1: ಈಗ ಮೂರು ಜನದ ಲೈಫ್ ಸೆಟ್ಲ್ ಆಗಿದೆಯಾ?
0: ಒಬ್ರು ಪಂಚಾಯತಿ ಕಾರ್ಯದರ್ಶಿ ಆಗಿದ್ದಾರೆ, ಎಂ ಎ ಮಾಡಿದ್ರು, ಸತೀಶ್ ಕುಮಾರ್ ಅಂತ. ಸಂತೋಷ್ ಕುಮಾರ್ ದ್ವಿತೀಯ ದರ್ಜೆ ಶಿಕ್ಷಕರಾಗಿದ್ದಾರೆ ಹೈಸ್ಕೂಲಲ್ಲಿ. ನನ್ನ ಮಗಳು ಗ್ರಾಮಾಂತರದಲ್ಲಿ ಒಂದು ಆರೋಗ್ಯ ಇಲಾಖೆಯಲ್ಲಿ ಇವತ್ತು ಸೇವೆ ಸಲ್ಲಿಸ್ತಿದ್ದಾರೆ.
1: ಬಹಳ ಖುಷಿಯಾಗುತ್ತೆ ರೇಣುಕಮ್ಮ ಅವರೆ, ನೀವು ಐದನೇ ಕ್ಲಾಸ್ ಬಂತೀರಿ, ನಿಮ್ಮ ಮನೆಯವರು ಐದನೇ ಕ್ಲಾಸ್ ಬಂತೀರಿ, ಆದರೆ ಮಕ್ಕಳನ್ನು ಪದವೀಧರರನ್ನಾಗಿ ಮಾಡಿದ್ರಲ್ಲ, ನಿಜವಾಗ್ಲೂ ಬಹಳ ಸಂತೋಷದ ವಿಷಯ. ನೀವು ಹಾಡುಗಳನ್ನು ತುಂಬಾ ಅಂದ್ರೆ ತುಂಬಾನೇ ಹಾಡ್ತೀರಿ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ ಎಲ್ಲ ಹಾಡ್ತೀರಿ. ಈಗ ನಾವು ಈ ಸಂದರ್ಶನವನ್ನ ಮುಗಿಸೋ ಹಂತದಲ್ಲಿದ್ದೀವಿ, ನಿಮಗಿಷ್ಟವಾಗಿರುವಂತ ಒಂದು ಹಾಡು ಸೋಬಾನೆ ಪದನೋ ಅಥವಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಹಾಡ್ಬೋದಾ?
0: ನಾನೀಗ ಒಂದು ಬಸವಣ್ಣರ ಗೀತೆ ಹಾಡ್ತೇನೆ ಸರ್.

0: ಆಯ್ತು. ಈಗ ರೇಣುಕಮ್ಮ ಅವರೇ, ಈ ಸಂದರ್ಶನ ಮುಗಿತಾ ಇದೆ.
1: ಹಾಂ ಸರ್.
0: ಈ ಇಷ್ಟೆಲ್ಲ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ,
1: ಹಾಂ ಸರ್.
0: ಇದಕ್ಕೆ ಸಮಯದ ಹೊಂದಾಣಿಕೆ ಹೇಗೆ? ನೀವು ಬರೀ ಹಾಡೋದು ಮತ್ತೆ ಈ ಮೀಟಿಂಗು ಇದು ಎಲ್ಲ ಹೋಗ್ಬಿಟ್ರೆ ಮಹಿಳೆಗೆ ಮನೆತನದ ಒಂದು ಜವಾಬ್ದಾರಿ ಅಂತ ಒಂದು ಇದ್ದೇ ಇರುತ್ತೆ, ಅದನ್ನ ನಿಭಾಯಿಸದೆ ಸಾಧ್ಯನೇ ಇಲ್ಲ ನಿಭಾಯಿಸದೆ ಇರೋದಕ್ಕೆ.
1: ಹ್ಞೂ ಸರ್.
0: ಸಮಯದ ಹೊಂದಾಣಿಕೆ ಬಹಳ ಮುಖ್ಯ. ಹೇಗೆ ಮಾಡ್ತೀರಿ ಮತ್ತೆ ಇದನ್ನ?
1: ಈಗ ನನಗೆ ಸಮಯ ಇದೆ. ನಾನು ಮುಂದೆ ಬರ್ತಕ್ಕಂತ ಕಾಲದಲ್ಲಿ ಎಷ್ಟು ಸಮಯನೇ ಇರಲಿಲ್ಲ. ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, 6-8 ವರ್ಷದ ಮಕ್ಕಳಿದ್ದಾಗ ನಾನು ಹೊರಗೆ ಕೆಲಸ ಮಾಡ್ತಾ ಇದ್ದೆ. ಸಮಾಜದ ಕ್ಷೇತ್ರದಲ್ಲಿ ನಾನು ಆವಾಗಲೇ ಕೆಲಸ ಮಾಡ್ತಾ ಇದ್ದೆ. ಆಗ ನನಗೆ, ನಾನು ಶಿಕ್ಷಣ ಸಂಸ್ಥೆಯಲ್ಲೂ ಅಕ್ಷರತುಂಗ ಸಂಸ್ಥೆಯಲ್ಲಿ 6 ವರ್ಷ ಕೆಲಸ ಮಾಡಿದ್ದೀನಿ. ಅದರಲ್ಲಿ 1 ತಿಂಗಳು ತಗೊಂಡು ಶಿಕ್ಷಕರ ತರಬೇತಿ ತಗೊಂಡಿದ್ದೀನಿ. ಆ ಎಲ್ಲ ತರಬೇತಿಗಳನ್ನ ನಾನು ಈ ಉತ್ತಮ ಮಟ್ಟಕ್ಕೆ ನೆಲೆಸಿದೆ. ಆದರೆ ಮಕ್ಕಳನ್ನ ಕೂಡ ಪೋಷಣೆ ಮಾಡಿಕೊಂಡು ಮನೆಯಲ್ಲೂ ಎಲ್ಲ ಗೃಹಿಣಿಗೆ ಏನಿರುತ್ತಲ್ಲ ಅದೆಲ್ಲ ನನಗೂ ಇರುತ್ತೆ. ಅದೆಲ್ಲ ನಿಭಾಯಿಸಿ ರಾತ್ರಿಯೆಲ್ಲ ಕೆಲಸ ಮಾಡಿ ರಾತ್ರಿ ಎಲ್ಲ ಬಟ್ಟೆ ಹೊಲಿದು ಬೆಳಗ್ಗೆ ಫೀಲ್ಡಿಗೂ ಕೆಲಸ ಮಾಡ್ತಿದ್ದೆ. ಕನಿಷ್ಠ ಅಂದ್ರೆ ರಾತ್ರಿ 1 ಗಂಟೆವರೆಗೂ ಕೆಲಸ ಮಾಡಲೇಬೇಕು. ಬಟ್ಟೆ ತೊಳಿಬೇಕು, ಬಟ್ಟೆ ಹೊಲಿಬೇಕು. ಬಟ್ಟೆ ಹೊಲಿಲ್ಲ ಅಂದ್ರೆ ಬೆಳಗ್ಗೆ ನಮಗೆ ಊಟಕ್ಕಿಲ್ಲ. ನಮ್ಮ ಯಜಮಾನರಿಗೂ ಬಟ್ಟೆ ಹೊಲಿದು ಕಲಿಸಿದ್ದೆ, ಅವರು ಹೊಲಿತಿದ್ರು. ನಮಗೆ ಉದ್ಯೋಗ ಅಂದ್ರೆ ನಮಗೆ ಒಂದು ಅದೇ ಒಂದು ನಮ್ಮ ಜೀವನದ ಆಧಾರ, ಬೇರೆ ಏನಿಲ್ಲ.
0: ಆಯ್ತು ರೇಣುಕಮ್ಮ ಅವರೇ, ಈಗ ಮಹಿಳೆಯರಿಗೆ ಏನ್ ಸಂದೇಶ ಕೊಡಕ್ಕೆ ಬಯಸ್ತೀರಿ ನೀವು?
1: ಯಾವುದೇ ಸಂದರ್ಭ ಬಂದ್ರು, ಏನೇ ಬಂದ್ರು ಹೆಣ್ಣು ಹಿಂದೆ ಸರಿಬಾರದು. ಗೌರವಾನ್ವಿತವಾಗಿ ಸಮಾಜದಲ್ಲಿ ಉತ್ತಮವಾದ ಬದುಕನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ಆಲೋಚನೆ ಹೆಣ್ಣು ಮಾಡಬೇಕು. ಪುರುಷ ಏನಾದ್ರೂ ತಂದ್ಕೊಡ್ಬೋದು, ಏನಾದ್ರೂ ಸಂಪಾದನೆ ಮಾಡ್ಬೋದು. ಅದನ್ನ ನಿಭಾಯಿಸ್ಕೊಂಡು ಅದನ್ನ ಮುಂದಕ್ಕೆ ತಗೊಂಡು ಹೋಗ್ತಕ್ಕಂತ ಜವಾಬ್ದಾರಿ ಇರೋದು ಹೆಣ್ಮಕ್ಳಿಗೆ. 1 ರೂಪಾಯಿ ತಂದ್ರು ಅಷ್ಟೇ ಜೀವನ, 1 ಕೋಟಿ ರೂಪಾಯಿ ತಂದ್ರು ಅದನ್ನ ಎಲ್ಲ ನಿಭಾಯಿಸುವಂತ ಶಕ್ತಿ ಹೆಣ್ಣಿಗಿದ್ದಾಗ ಎಷ್ಟು ಕಡಿವಾಣದಲ್ಲಿ ನಾವು ಎಷ್ಟು ಅಂತರದಲ್ಲಿ ಬದುಕಬೇಕು. ನಮ್ಮ ಖರ್ಚು ವೆಚ್ಚ ದಿನನಿತ್ಯ ಈಗಂತೂ ಸುಮಾರಿದೆ ಬಿಡಿ. ಆ ಒಂದು ಪರಿಸ್ಥಿತಿಯಿಂದ ಹಿಂದೆ ಸರಿದು ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳೋದು, ನಮ್ಮ ಕುಟುಂಬದಲ್ಲಿ ಮಕ್ಕಳು ಮರಿನ ಮುಂದೆ ತರತಕ್ಕಂಥದ್ದು, ಇರ್ತಕ್ಕಂಥ ಮನೆಯಲ್ಲಿ ಗೌರವದಿಂದ ನೋಡ್ತಕ್ಕಂಥದ್ದು, ಈ ಒಂದು ಸಂಸ್ಕೃತಿಯನ್ನು ನಮ್ಮ ನಾಡಿನ ಸಮೃದ್ಧಿಯಾದ ಸಂಸ್ಕೃತಿಯನ್ನು ಬೆಳಗಾಂಥದ್ದು ಶಕ್ತಿ ಹೆಣ್ಣಾಗಬೇಕು ಅಂತ ನನ್ನ ಒಂದು ಅನಿಸಿಕೆ.
0: ಆಯ್ತು ರೇಣುಕಮ್ಮ ಅವರೇ, ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಜನಪದ ಗೀತೆ ಮತ್ತೆ ಭಕ್ತಿಗೀತೆ ಭಾವಗೀತೆ ಇವುಗಳ ಅನುಭವಗಳನ್ನು ಹಂಚಿಕೊಂಡ್ರಿ, ಹಾಗೆಯೇ ಸಮಾಜ ಸೇವೆ ಮಾಡಿರ್ತಕ್ಕಂಥ ಅನುಭವವನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡ್ರಿ. ಹಾಗಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ಆಕಾಶವಾಣಿ ಇಲಾಖೆಗೂ ತುಂಬು ಹೃದಯದ ಧನ್ಯವಾದಗಳು.
2: ಇದುವರೆಗೂ ಶಿವಮೊಗ್ಗ ಈಸೂರಿನ ಬಹುಮುಖ ಪ್ರತಿಭೆ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂಕೆ ಶಿವಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:31. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. 12:35 ಜಿ ದೀಪಿಕಾ ಹಾಗೂ ಎಸ್ ಕಾಮತ್ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಹಾಗೂ ಕುಸುಮ್ ಯೋಜನೆ ಕುರಿತು ಎಂಎನ್ ಯೋಗೇಶ್ ಅವರಿಂದ ಮಾಹಿತಿ ಇದೆ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಲಕ್ಷ್ಮೀಶ ಎಂಎಸ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಈ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವಿದೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಜನಪದ ಸಂಗೀತ, ಹೆಚ್ ಸಣ್ಣಶೆಟ್ಟಿ ಮತ್ತು ಸಂಗಡಿಗರಿಂದ. 4:30 ವಿಜ್ಞಾನ ಭಾರತಿ, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಹೇಗೆ, ನಿವೃತ್ತ ವಿಷಯ ಪರಿವೀಕ್ಷಕರಾದ ಮಂಡ್ಯದ ಎಸ್ ಲೋಕೇಶ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಿಎನ್ ಮಂಜುನಾಥ್. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ತರಕಾರಿ ಬೆಳೆಗಳ ಸಸಿ ಮಡಿಯಲ್ಲಿ ಕೀಟರೋಗಗಳ ಸಮಗ್ರ ನಿರ್ವಹಣೆ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಸಿ ಕಿರಣ್ ಕುಮಾರ್ ಹಾಗೂ ಡಾ ಜಿಕೆ ರಾಮೇಗೌಡ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಈ ರಾತ್ರಿ 8:00 ಯುವವಾಣಿಯಲ್ಲಿ ಕೃತಕ ಬುದ್ಧಿಮತ್ತೆ, ಸಾಧಕ ಬಾಧಕಗಳು ಚರ್ಚೆ ಇದೆ. ಭಾಗವಹಿಸುತ್ತಾರೆ ಮೈಸೂರಿನ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಾದ ಚರಣ್, ಶಶಿ, ರಮ್ಯಾ ಹಾಗೂ ಜ್ಯೋತ್ಸ್ನಾಯಸ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಬಸವರಾಜ್. ನಂತರ ನಿಮಗಿದು ಗೊತ್ತೇ, ಪ್ರಸ್ತುತಿ ಶೀತಲ್ ಬೆಳಗಲಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡ ಭಾರತಿ. ಕನ್ನಡ ಭಾರತಿಯಲ್ಲಿ ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು ಮೇ 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳುವಿರಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:35. ಈಗ ಭಕ್ತಿ ಗೀತೆಗಳ ಕಾರ್ಯಕ್ರಮ. ಜಿ ದೀಪಿಕಾ ಹಾಗೂ ಎಸ್ ಕಾಮತ್ ಅವರು ಹಾಡಿರುವ ಭಕ್ತಿ ಗೀತೆಗಳನ್ನು ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಪುರಂದರದಾಸರ ಕೃತಿ ಹರಿಯ ನೆನೆಯಿರೋ.

ಇದುವರೆಗೆ ಜಿ ದೀಪಿಕಾ ಎಸ್ ಕಾಮತ್ ಅವರು ಹಾಡಿರುವ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:45. ಈಗ ಚಿತ್ರಗೀತೆಗಳು. ಮೊದಲಿಗೆ ಆನಂದ್ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಈ ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ಶಂಕರ್ ಗಣೇಶ್ ಅವರದು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಧ್ವನಿಗಳಲ್ಲಿ ಮತ್ತೊಂದು ಗೀತೆ ಪ್ರಸಾರವಾಗ್ತಾ ಇದೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸ್ವರ ಸಂಯೋಜನೆ ಇಳಯರಾಜ ಅವರದು.

ಆತ್ಮೀಯ ಶ್ರೋತೃಗಳೇ, ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಿತಿನ್ ಸ್ನಾದಾಮೃತ ಸಂಗೀತ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ.

0: ಮರೆಯದೆ ಕೇಳಿ. ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ರಸಮಂಜರಿ ಕಾರ್ಯಕ್ರಮ FM 100.6.
1: ಕಾರ್ಯಕ್ರಮದ ಕಡೆಗೆ ಏಟು ಎದಿರೇಟು ಚಿತ್ರದ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಸಂಗೀತ ಸತ್ಯ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಈ ಮಧ್ಯಾಹ್ನ 2:40 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಮೈಸೂರು FM 100.6. ಸಮಯ 1:00. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ ಮೂಡಿಬರಲಿದೆ.

0: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಕುಸುಮ್ ಯೋಜನೆ.
1: ಪ್ರಧಾನಮಂತ್ರಿ ಕುಸುಮ್ ಯೋಜನೆ ದೇಶದಾದ್ಯಂತ 3.5 ದಶಲಕ್ಷಕ್ಕೂ ಹೆಚ್ಚು ರೈತರಿಗೆ ಶುದ್ಧ ಸೌರಶಕ್ತಿಯನ್ನು ಒದಗಿಸುವ ವಿಶ್ವದ ಅತಿ ದೊಡ್ಡ ಉಪಕ್ರಮಗಳಲ್ಲಿ ಪಿಎಂ ಕುಸುಮ್ ಯೋಜನೆ ಪ್ರಮುಖವಾದುದು. ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ ಮಹಾಭಿಯಾನ ಇದರ ಪೂರ್ತಿ ಹೆಸರು. ಇದು ರೈತರಿಗೆ ಸೋಲಾರ್ ಪಂಪ್ಗಳನ್ನು ಅಳವಡಿಸಲು ಸಹಾಯಧನ ನೀಡುತ್ತದೆ. ಜಮೀನುಗಳಲ್ಲಿ ಸೌರ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಿ ಆದಾಯ ಗಳಿಸುವಂತಹ ಅವಕಾಶವನ್ನು ಒದಗಿಸಿಕೊಡುತ್ತೆ.

ಕುಸುಮ್ ಸೌರ ಯೋಜನೆಗೆ ಮಾರ್ಚ್ 2019 ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಯಿತು. 2019 ಜುಲೈನಲ್ಲಿ ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಲಾಯಿತು. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಈ ಯೋಜನೆಯ ಮೇಲ್ವಿಚಾರಣೆಯನ್ನು ಮಾಡುತ್ತೆ. ಭಾರತವನ್ನು ಹಸಿರು ಇಂಧನದತ್ತ ಪರಿವರ್ತಿಸುವ ಉದ್ದೇಶದಿಂದ ಕುಸುಮ್ ಯೋಜನೆಯನ್ನು ರೂಪಿಸಲಾಗಿದ್ದು, ರೈತರಿಗೆ ಶುದ್ಧ ಇಂಧನ ಪೂರೈಸುವಂಥದ್ದು ಈ ಯೋಜನೆಯ ಉದ್ದೇಶವಾಗಿದೆ. ದೇಶದಾದ್ಯಂತ ರೈತರಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಸುಲಭವಾಗಿ ಲಭ್ಯವಾಗುವಂತೆ ಮಾಡೋದು ಈ ಯೋಜನೆಯ ಉದ್ದೇಶ. ನೀರಾವರಿಗೆ ವಿದ್ಯುಚ್ಛಕ್ತಿ ಅವಲಂಬನೆಯನ್ನು ತಪ್ಪಿಸೋದು, ಡೀಸೆಲ್ ಮುಂತಾದ ಇತರ ಇಂಧನಗಳ ಬಳಕೆಯನ್ನು ತಪ್ಪಿಸಿ ಅಗತ್ಯವಿರುವ ಪರ್ಯಾಯ ಸಂಪನ್ಮೂಲವನ್ನು ಈ ಯೋಜನೆಯ ಮೂಲಕ ಒದಗಿಸಲಾಗ್ತದೆ. ಈ ಯೋಜನೆಯಲ್ಲಿರುವ ಸೌರ ಪಂಪ್ಗಳನ್ನು ರೈತರ ಬದುಕನ್ನು ಆರ್ಥಿಕವಾಗಿ ಉತ್ತೇಜನಗೊಳಿಸುವಂತಹ ಯೋಜನೆ ಈ ಯೋಜನೆಯ ಉದ್ದೇಶ ಆಗಿದೆ. ಜೊತೆಗೆ ಪರಿಣಾಮಕಾರಿ ನೀರಾವರಿ ವಿಧಾನವನ್ನು ಸಾಧಿಸುವಂಥದ್ದು, ಆ ಮೂಲಕ ರೈತರಿಗೆ ಸಹಾಯ ಮಾಡುವಂಥದ್ದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಭಾರತದ ರೈತರಿಗೆ ಸೌರಶಕ್ತಿಯ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ನೋಡೋಣ. ನೀರಾವರಿ ವ್ಯವಸ್ಥೆಗಳು ಮತ್ತು ಕೃಷಿ ಕಾರ್ಯಚಟುವಟಿಕೆಗಳಿಗೆ ವಿದ್ಯುತ್ ಒದಗಿಸುವ ಉದ್ದೇಶದಿಂದ ಭಾರತದ ರೈತರಿಗೆ ಸೌರಶಕ್ತಿಯ ಅವಶ್ಯಕತೆ ಬಹಳಷ್ಟಿದೆ. ರೈತರಿಗೆ ಹಗಲಿನಲ್ಲಿ ವಿದ್ಯುತ್ ಕೊರತೆ ಕಾಡ್ತಾ ಇದೆ. ಹೆಚ್ಚಿನ ಇಂಧನ ವೆಚ್ಚಗಳು ಮತ್ತು ಡೀಸೆಲ್ ಚಾಲಿತ ಪಂಪ್ಗಳ ನಿರಂತರ ನಿರ್ವಹಣೆಯ ಮೂಲಕ ರೈತರ ಮೇಲೆ ಆರ್ಥಿಕವಾಗಿ ಗಮನಾರ್ಹ ಹೊರೆಯಾಗ್ತಾ ಇದೆ. ಕೃಷಿ ಉದ್ದೇಶಗಳಿಗಾಗಿ ಸೌರಶಕ್ತಿಯನ್ನು ಬಳಸೋದ್ರಿಂದ ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಪರಿಹರಿಸಬಹುದು. ಹಗಲು ಹೊತ್ತಿನಲ್ಲಿ ಕೂಡ ಶುದ್ಧ ಇಂಧನಕ್ಕೆ ಸೌರಶಕ್ತಿ ಪರಿಣಾಮಕಾರಿಯಾದ ಇಂಧನ ಮೂಲವಾಗಿದೆ. ಸೌರಶಕ್ತಿಯನ್ನು ಬಳಸಿಕೊಂಡು ಉಪಕರಣಗಳ ಕಾರ್ಯಾಚರಣೆ ಮಾಡುವ ಮೂಲಕ ಇಂಧನ ವೆಚ್ಚ ಕಡಿಮೆ ಮಾಡಬಹುದು. ಪೆಟ್ರೋಲ್ ಡೀಸೆಲ್ ಬೆಲೆಗಳು ನಿರಂತರವಾಗಿ ಹೆಚ್ಚುತ್ತಾ ಇರುವ ಕಾರಣ ಅವುಗಳನ್ನು ಅವಲಂಬನೆ ತಪ್ಪಿಸುವ ಉದ್ದೇಶದಿಂದ ಸೌರಶಕ್ತಿ ಬಳಕೆ ಪರಿಣಾಮಕಾರಿಯಾದುದು. ಈ ನಿಟ್ಟಿನಲ್ಲಿ ಪಿಎಂ ಕುಸುಮ್ ಯೋಜನೆ ಎಲ್ಲ ಕೃಷಿ ಪದ್ಧತಿಗೆ ಸೌರಶಕ್ತಿಯನ್ನು ಒದಗಿಸುತ್ತೆ. ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಸಹಾಯ ಮಾಡಲು ಶುದ್ಧ ಶಕ್ತಿಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು. ಪ್ರಧಾನಮಂತ್ರಿ ಕುಸುಮ್ ಯೋಜನೆಯಡಿ ಹೆಚ್ಚಿನ ಲಾಭ ಪಡೆಯುವಲ್ಲಿ ಮಧ್ಯ ಕರ್ನಾಟಕ ಭಾಗದ ಚಿತ್ರದುರ್ಗ ಜಿಲ್ಲೆ ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿದೆ. ಈ ವಿಷಯ ಹೆಗ್ಗಳಿಕೆಯ ವಿಚಾರ ಆಗಿದೆ. ಚಿತ್ರದುರ್ಗದ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಸೋಲಾರ್ ಪಂಪ್ಸೆಟ್ ಅಳವಡಿಸಿಕೊಳ್ಳುವ ಮೂಲಕ ಮುಂಚೂಣಿ ಸ್ಥಾನವನ್ನು ಕಾಯ್ಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಯೋಜನೆಯಡಿಯಲ್ಲಿ ಈವರೆಗೆ 8,719 ರೈತರು ಈ ಯೋಜನೆಯಡಿ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಅವರಲ್ಲಿ 5,561 ರೈತರು ತಮ್ಮ ಪಾಲಿನ ಹಣ ಪಾವತಿ ಮಾಡಿದ್ದಾರೆ. ಇವರಲ್ಲಿ 2,482 ರೈತರಿಗೆ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಲಾಗಿದೆ. ಈ ಯೋಜನೆಯಡಿಯಲ್ಲಿ ರೈತರು ಕೃಷಿ ಪಂಪ್ಸೆಟ್ಗಳಿಗೆ 80%ವರೆಗೆ ಸಹಾಯಧನದಡಿ ಸೌರ ಘಟಕವನ್ನು ಅಳವಡಿಸುವಂಥ ಅವಕಾಶವನ್ನು ಪಡೀತಾರೆ. ಆ ಮೂಲಕ ವಿದ್ಯುತ್ ಸ್ವಾವಲಂಬಿಯಾಗಿ ನಿರಾತಂಕ ಹಾಗೂ ಯಶಸ್ವಿಯಾಗಿ ಕೃಷಿ ಚಟುವಟಿಕೆಯನ್ನು ನಡೆಸಬಹುದು. ಈ ಯೋಜನೆಯಡಿ ಸೌರ ಪಂಪ್ಸೆಟ್ಗಳ ಒಟ್ಟು ವೆಚ್ಚದಲ್ಲಿ 30%ರಷ್ಟು ಕೇಂದ್ರ ಸರ್ಕಾರದಿಂದ ಮತ್ತು 50%ರಷ್ಟು ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ದೊರೆಯುತ್ತೆ. ಕೇವಲ 20%ರಷ್ಟು ಮಾತ್ರ ರೈತರು ತಮ್ಮ ಪಾಲಿನ ಹಣವನ್ನು ಭರಿಸಬೇಕಾಗತ್ತೆ. ಬೇಸಿಗೆಯ ತೀವ್ರತೆ ಹೆಚ್ಚಾದಾಗ ರೈತರಿಗೆ ದಿನಕ್ಕೆ ಕೇವಲ 4-5 ಗಂಟೆ ಮಾತ್ರ ವಿದ್ಯುತ್ ಪೂರೈಕೆ ಆಗತ್ತೆ. ಪಂಪ್ಸೆಟ್ಗಳನ್ನು ನಡೆಸೋದು ಈ ಅವಧಿಯಲ್ಲಿ ಬಹಳ ಕಷ್ಟ. ವೋಲ್ಟೇಜ್ ಏರಿಳಿತದಿಂದಾಗಿ ಮೋಟಾರ್ ಹಾಗೂ ವಿದ್ಯುತ್ ಪರಿಕರಗಳು ಸುಟ್ಟು ಹೋಗ್ತವೆ. ಆಗ ರೈತರಿಗೆ ಆರ್ಥಿಕವಾಗಿ ನಷ್ಟ ಆಗುತ್ತೆ. ಮರಗಳು ವಿದ್ಯುತ್ ತಂತಿಗಳ ಮೇಲೆ ಬೀಳೋದ್ರಿಂದ ಹಳ್ಳಿಗಳಲ್ಲಿ ಪದೇ ಪದೇ ವಿದ್ಯುತ್ ಕಡಿತ ಆಗತ್ತೆ. ಆದರೆ ಸೋಲಾರ್ ಶಕ್ತಿಗೆ ಇವುಗಳ ಯಾವುದೇ ಪರಿಣಾಮ ಬೀರುವುದಿಲ್ಲ. ಸರ್ಫೇಸ್ ಮತ್ತು ಸಬ್ಮರ್ಸಿಬಲ್ ಎರಡೂ ವಿಧಾನದ ಸೋಲಾರ್ ಪಂಪ್ಸೆಟ್ಗಳನ್ನು ಸೋಲಾರ್ ಶಕ್ತಿಗೆ ಅಳವಡಿಸಬಹುದು. 3 HP, 5 HP, 7.5 HP, 10 HP ಸಾಮರ್ಥ್ಯದ ಮೋಟಾರ್ಗಳನ್ನು ಸೌರಶಕ್ತಿಗೆ ಬಳಸಬಹುದು. ಆದರೆ ಸಾಮಾನ್ಯವಾಗಿ 5 ಮತ್ತು 7.5 HP ಸಾಮರ್ಥ್ಯದ ಸೋಲಾರ್ ಪಂಪ್ಸೆಟ್ಗಳನ್ನು ಬಳಸಿದರೆ ಒಳ್ಳೆಯದು. ಸೌರಶಕ್ತಿ ಬಳಕೆಯಿಂದ ಆಗುವಂಥ ಅನುಕೂಲಗಳನ್ನು ನಾವು ನೋಡೋಣ. ಈಗ ಅಸ್ತಿತ್ವದಲ್ಲಿರುವ ಡೀಸೆಲ್ ಪಂಪ್ಗಳನ್ನು ಸೌರ ಪಂಪ್ಗಳಿಂದ ಬದಲಾಯಿಸಿ ಮಾಲಿನ್ಯ ಮತ್ತು ಡೀಸೆಲ್ ವೆಚ್ಚವನ್ನು ಕಡಿಮೆ ಮಾಡಬಹುದು. ಇದರಿಂದ ರೈತರು ಪ್ರತಿ ವರ್ಷ ಸುಮಾರು 50,000 ರೂಪಾಯಿವರೆಗೆ ಡೀಸೆಲ್ ವೆಚ್ಚವನ್ನು ಉಳಿಸಬಹುದು. ನಿಶ್ಚಿತ ನೀರಾವರಿಯಿಂದ ಕೃಷಿ ಉತ್ಪಾದನೆ ಹೆಚ್ಚಿಸಬಹುದು. ವಿದ್ಯುತ್ ಕಡಿತ ಅಥವಾ ಅನಿಶ್ಚಿತ ಪೂರೈಕೆಯ ತೊಂದರೆ ಇಲ್ಲದೆ ಹಗಲು ಹೊತ್ತಲು ಕೂಡ ನಿರಾತಂಕವಾಗಿ ನೀರಾವರಿ ಸೌಲಭ್ಯವನ್ನು ಪಡೆಯಬಹುದು. ಸಾಂಪ್ರದಾಯಿಕ ವಿದ್ಯುತ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ರೈತರನ್ನು ಆರ್ಥಿಕವಾಗಿ

0: ಪಾಲಿಸಿಯನ್ನ ಆಯ್ಕೆ ಮಾಡ್ಕೋಬೇಕು. ರೈತರು ತಮ್ಮ ಪಾಲಿನ ಶೇಕಡ 20% ಪಾಲನ್ನ ಮೊದಲೇ ಪಾವತಿ ಮಾಡಬೇಕು. ಯೋಜನೆಗೆ ಸಂಬಂಧಿಸಿದ ಅಧಿಕೃತ ಮಾಹಿತಿಗಳನ್ನ kredl.karnataka.gov.in ವೆಬ್ಸೈಟ್ನಿಂದ ಪಡ್ಕೊಳ್ಬಹುದಾಗಿದೆ. ನೋಂದಣಿ ಪ್ರಕ್ರಿಯೆಯಲ್ಲಿ ಮೊಬೈಲ್ ಸಂಖ್ಯೆ ದಾಖಲಿಸಿ OTP ಪಡ್ಕೊಳ್ಬೇಕು. ಯಾರೊಂದಿಗೂ ಈ OTPಯನ್ನು ಹಂಚಿಕೊಳ್ಬಾರದು. ರೈತರು ತಮ್ಮ ನೋಂದಣಿಯನ್ನು ತಾವೇ ಖುದ್ದಾಗಿ ಪೂರ್ಣಗೊಳಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ KREDL ಹೆಲ್ಪ್ಲೈನ್ 0802022201000, ಮೊಬೈಲ್ ಸಂಖ್ಯೆ 8995132100 ಇಲ್ಲಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಹೆಚ್ಚಿನ ಸಹಾಯಕ್ಕಾಗಿ ಹತ್ತಿರದ ವಿದ್ಯುತ್ ವಿತರಣಾ ಕಚೇರಿಗೆ ಭೇಟಿ ಕೊಡಬಹುದು. ಸೋಲಾರ್ ಪಂಪ್ ಸೆಟ್ ಸಬ್ಸಿಡಿಗೆ ಯಾರು ಅರ್ಹರು? ಪಿಎಂ ಕುಸುಮ್ ಯೋಜನೆಗೆ ಅರ್ಜಿ ಸಲ್ಲಿಸಲು ರೈತರು, ರೈತ ಗುಂಪುಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಪಂಚಾಯಿತಿಗಳು, ಸಹಕಾರ ಸಂಘಗಳು, ನೀರು ಬಳಕೆದಾರರ ಸಂಘಗಳು ಅರ್ಜಿ ಸಲ್ಲಿಸಲು ಅರ್ಹತೆ ಪಡೆದಿರ್ತಾರೆ. ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಭೂ ದಾಖಲೆಗಳು, ಬ್ಯಾಂಕ್ ಪುಸ್ತಕ, ಮೊಬೈಲ್ ಫೋನ್ ಸಂಖ್ಯೆ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಸಲ್ಲಿಸಬೇಕಾಗತ್ತೆ. 2019 ಆರಂಭವಾದ ಈ ಯೋಜನೆಯನ್ನು ಆರಂಭದಲ್ಲಿ 2023 ವಿಸ್ತರಿಸಲಾಗಿತ್ತು. ಬಳಿಕ ಅದನ್ನು 2026 ವಿಸ್ತರಿಸಲಾಯಿತು. ನಂತರ ಪಿಎಂ ಕುಸುಮ್ ಯೋಜನೆಯ ಕಾಂಪೋನೆಂಟ್ ಬಿ ಮತ್ತು ಕಾಂಪೋನೆಂಟ್ ಸಿ ಹಂತಗಳನ್ನು ಆರಂಭಿಸಲಾಯಿತು. ಆ ಮೂಲಕ 34,800 MW ಸೌರ ವಿದ್ಯುತ್ ಸಾಮರ್ಥ್ಯದ ಗುರಿ ಸಾಧನೆ ಮಾಡಲಾಯಿತು. ಇದಕ್ಕೆ ಕೇಂದ್ರ ಸರ್ಕಾರ 34,422 ಹಣವನ್ನು ಹಂಚಿಕೆ ಮಾಡಿತು. ಪ್ರಸ್ತುತ ಈ ಯೋಜನೆಯ ಎರಡನೇ ಹಂತವನ್ನು ಪ್ರಾರಂಭಿಸಲಾಗಿದ್ದು ರೈತರು ಈ ಯೋಜನೆಯ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ. ಇದಿಷ್ಟು ಪಿಎಂ ಕುಸುಮ್ ಯೋಜನೆಯ ಪ್ರಮುಖ ವಿಚಾರಗಳು. ನಮಸ್ಕಾರ.
1: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಯೋಗೀಶ್ ಎಂಎನ್, ಹಿರಿಯ ಪತ್ರಕರ್ತರು ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿಂದು ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. 5 ದಿನಗಳ ಪ್ರವಾಸಕ್ಕಾಗಿ ಇಂದಿನಿಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಭೇಟಿ. ಆಹಾರ ಸುರಕ್ಷತೆಗಾಗಿ ಉತ್ತಮ ಗುಣಮಟ್ಟದ ಚಾಕು ಬ್ಲೇಡ್ಗಳನ್ನಷ್ಟೇ ಬಳಸಲು ಉದ್ಯಮಿಗಳಿಗೆ ಎಫ್ಎಸ್ಎಸ್ಎಐ ಕಟ್ಟುನಿಟ್ಟಿನ ನಿರ್ದೇಶನ. ಕಳೆದ 12 ವರ್ಷ ಅಭಿವೃದ್ಧಿ ಮತ್ತು ಪರಂಪರೆಯ ಸಂಗಮದ ಸುವರ್ಣಯುಗ, ಕೇಂದ್ರ ಸಚಿವ ಅಮಿತ್ ಶಾ. ಮಕಾವ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಅನ್ಮೋಲ್ ಖಾರ್ಬ್ ಅಶ್ಮಿತಾ ಚಿಲಿಹಾ ಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಭಾರತ ಮತ್ತು ಫ್ರಾನ್ಸ್ ನಡುವಿನ ಆರ್ಥಿಕ ಮತ್ತು ಕೈಗಾರಿಕಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಪ್ಯಾರಿಸ್ನಲ್ಲಿ ಫ್ರಾನ್ಸ್ನ ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಸರಣಿ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸ್ಯಾಂಟ್ ಗೊಬೈನ್ ಸಂಸ್ಥೆಯ ಅಧ್ಯಕ್ಷ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬೆನೈಟ್ ಬಾಜಿನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪರಿಸರ ಸ್ನೇಹಿ

0: ಉತ್ಪಾದನೆ ಮತ್ತು ಸುಸ್ಥಿರ ಮೂಲಸೌಕರ್ಯ ಅಭಿವೃದ್ಧಿಯ ಕುರಿತು ಚರ್ಚೆಗಳು ನಡೆಯಲಿವೆ. ತದನಂತರ ರೈಲ್ವೆ ಆಧುನೀಕರಣ ಮತ್ತು ಸ್ಮಾರ್ಟ್ ಸಂಚಾರ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಅನ್ವೇಷಿಸಲು ಆಲ್ಟೋಮ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರನ್ನು ಪ್ರಧಾನಿ ಭೇಟಿಯಾಗಲಿದ್ದಾರೆ. ತಂತ್ರಜ್ಞಾನ ವಲಯಕ್ಕೆ ಸಂಬಂಧಿಸಿದಂತೆ ಕೃತಕ ಬುದ್ದಿಮತ್ತೆ, ನಾವೀನ್ಯತೆ ಹಾಗೂ ಜವಾಬ್ದಾರಿಯುತ ತಂತ್ರಜ್ಞಾನ ಆಡಳಿತದ ಕುರಿತು ಮಿಸ್ಟ್ರಲ್ ಎಐ ಸಂಸ್ಥೆಯ ಸಹ ಸಂಸ್ಥಾಪಕ ಆರ್ಥರ್ ಮೆನೇಶ್ ಅವರೊಂದಿಗೆ ಪ್ರಧಾನಮಂತ್ರಿಯವರು ಸಂವಾದ ನಡೆಸಲಿದ್ದಾರೆ. ಸಿಎಂಎ ಸಿಜಿಎಂ ಸಮೂಹದ ಅಧ್ಯಕ್ಷ ಮತ್ತು ಸಿಇಒ ರೊಡಾಲ್ಫ್ ಸಾಡೆ ಅವರೊಂದಿಗಿನ ಭೇಟಿಯೊಂದಿಗೆ ಈ ಸರಣಿ ಸಭೆಗಳು ಮುಕ್ತಾಯಗೊಳ್ಳಲಿವೆ. ಈ ವೇಳೆ ಕಡಲ ವ್ಯಾಪಾರ, ಬಂದರುಗಳ ಆಧುನೀಕರಣ ಮತ್ತು ಸುದೃಢ ಜಾಗತಿಕ ಪೂರೈಕೆ ಸರಪಳಿಗಳ ನಿರ್ಮಾಣದ ಕುರಿತು ಮಹತ್ವದ ಮಾತುಕತೆಗಳು ನಡೆಯಲಿವೆ. ಪ್ರಧಾನಮಂತ್ರಿಯವರ ಈ ಎಲ್ಲ ಉನ್ನತ ಮಟ್ಟದ ಭೇಟಿಗಳು ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ವೃದ್ಧಿಸುತ್ತಿರುವ ಕಾರ್ಯತಂತ್ರದ ಆರ್ಥಿಕ ಸಹಭಾಗಿತ್ವವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿವೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 5 ದಿನಗಳಿಗೆ ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ಬೇತುಲ್ನಲ್ಲಿ ಇಂದು ಆಯೋಜಿಸಲಾಗಿರುವ ಆಧ್ಯಾತ್ಮಿಕ ಜಾಗೃತಿಯ ಮೂಲಕ ಬುಡಕಟ್ಟು ಸಮಾಜದ ಸಬಲೀಕರಣ ಎಂಬ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡರು. ಇಂದೋರ್ಗೆ ತಲುಪಿದ ಅವರನ್ನು ಮಧ್ಯಪ್ರದೇಶ ರಾಜ್ಯಪಾಲ ಮಂಗೂಭಾಯ್ ಪಟೇಲ್, ಮುಖ್ಯಮಂತ್ರಿ ಮೋಹನ್ ಯಾದವ್ ಹಾಗೂ ಹಲವು ಹಿರಿಯ ನಾಯಕರು ಮತ್ತು ಅಧಿಕಾರಿಗಳು ಬರಮಾಡಿಕೊಂಡರು. ಎರಡನೇ ದಿನದಂದು ಅವರು ಓಂಕಾರೇಶ್ವರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ಸೆಲ್ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತದನಂತರ ಒಡಿಶಾದ ರಾಯರಂಗ್ಪುರಕ್ಕೆ ಭೇಟಿ ನೀಡಲಿರುವ ಅವರು ಏಮ್ಸ್ ಭುವನೇಶ್ವರ ವತಿಯಿಂದ ಆಯೋಜಿಸಲಾದ ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಲಿದ್ದು, ಇದೇ ವೇಳೆ ಕುಸಿಮಿ ಬ್ಲಾಕ್ ವ್ಯಾಪ್ತಿಯ ಗಣಿಗಾರಿಕಾ ಪೀಡಿತ ಗ್ರಾಮಗಳಿಗೆ ಹಮ್ಮಿಕೊಳ್ಳಲಾಗಿರುವ ಬೃಹತ್ ಸಂಯೋಜಿತ ಗ್ರಾಮೀಣ ಕೊಳವೆ ನೀರು ಸರಬರಾಜು ಯೋಜನೆಯನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ 21ರಂದು ರಾಷ್ಟಪತಿ ಜಬಲ್ಪುರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ 5 ದಿನಗಳಾದ್ಯಂತ ರಾಷ್ಟಪತಿಯವರು ಇತರ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆಹಾರ ಸಂರಕ್ಷಣೆ ಮತ್ತು ನಿರ್ವಹಣಾ ಚಟುವಟಿಕೆಗಳಲ್ಲಿ ಕೇವಲ ಸುರಕ್ಷಿತ ಹಾಗೂ ತುಕ್ಕು ನಿರೋಧಕ ಸಾಮರ್ಥ್ಯವಿರುವ ಚಾಕು, ಬ್ಲೇಡ್ಗಳು ಮತ್ತು ಇತರೆ ಕತ್ತರಿಸುವ ಉಪಕರಣಗಳನ್ನು ಅಷ್ಟೇ ಬಳಸಬೇಕು ಎಂದು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಎಫ್ಎಸ್ಎಸ್ಎಐ ಎಲ್ಲ ಆಹಾರ ಉದ್ಯಮಿಗಳಿಗೆ ನಿರ್ದೇಶನ ನೀಡಿದೆ. ಕೆಲವು ಸಂಸ್ಥೆಗಳಲ್ಲಿ ತುಕ್ಕು ಹಿಡಿದ, ಸವೆದು ಹೋದ ಅಥವಾ ಹಾನಿಗೊಳಗಾದ ಅಸುರಕ್ಷಿತ ಪರಿಕರಗಳನ್ನು ಬಳಸುತ್ತಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಈ ಸೂಚನೆ ನೀಡಲಾಗಿದೆ. ಇಂತಹ ದೋಷಪೂರಿತ ಉಪಕರಣಗಳ ಬಳಕೆಯಿಂದ ಆಹಾರವು ಮಲಿನಗೊಂಡು ಗ್ರಾಹಕರ ಆರೋಗ್ಯಕ್ಕೆ ತೀವ್ರ ಅಪಾಯವನ್ನು ಉಂಟುಮಾಡುತ್ತದೆ ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ಆಹಾರ ತಯಾರಿಕೆ, ಪ್ಯಾಕೇಜಿಂಗ್ ಮತ್ತು ಸಂಗ್ರಹಣೆಯಲ್ಲಿ ಬಳಸುವ ಎಲ್ಲಾ ಪಾತ್ರೆಗಳು ಹಾಗೂ ಉಪಕರಣಗಳು ಕಡ್ಡಾಯವಾಗಿ ನಂಜುರಹಿತ ವಸ್ತುಗಳಿಂದ ಮಾಡಲ್ಪಟ್ಟಿರಬೇಕು ಮತ್ತು ಅವುಗಳನ್ನು ನಿಯಮಿತವಾಗಿ ಕ್ರಿಮಿನಾಶಕ ಪ್ರಕ್ರಿಯೆಗೆ ಒಳಪಡಿಸಬೇಕು ಎಂದು ಸ್ಪಷ್ಟಪಡಿಸಲಾಗಿದೆ. ಈ ಕಟ್ಟುನಿಟ್ಟಿನ ನಿಯಮಗಳನ್ನು ಉಲ್ಲಂಘಿಸುವ ಸಂಸ್ಥೆಗಳ ವಿರುದ್ಧ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರ ಅಡಿಯಲ್ಲಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ರಕ್ಷಣಾ ಉತ್ಪಾದನಾ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸುವ ಪ್ರಮುಖ ಹೆಜ್ಜೆಯಾಗಿ ನಾಳೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವ ಅಂಬಾಝರಿಯಲ್ಲಿ ಯಂತ್ರ ಇಂಡಿಯಾ ಲಿಮಿಟೆಡ್ನ ಅರ್ನನೆನ್ಸ್ ಕಾರ್ಖಾನೆಯಲ್ಲಿ 10,000 ಟನ್ ಸಾಮರ್ಥ್ಯದ ಬೃಹತ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ನಿರ್ಮಾಣಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಅತ್ಯಾಧುನಿಕ ತಂತ್ರಜ್ಞಾನ ದೇಶದ ರಕ್ಷಣಾ ಉತ್ಪಾದನಾ ವಲಯದಲ್ಲಿ ಅತ್ಯಂತ ಪ್ರಮುಖ ಆಸ್ತಿಯಾಗಲಿದೆ ಎಂದು ಪರಿಗಣಿಸಲಾಗಿದೆ. ಈ ನೂತನ ಯೋಜನೆ ರಕ್ಷಣಾ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳ ಅಗತ್ಯತೆಗಳನ್ನು ಪೂರೈಸಲು ಬೇಕಾಗುವ ಬೃಹತ್ ಹೆಚ್ಚಿನ ಸಾಮರ್ಥ್ಯದ ಮತ್ತು ನಿಖರ ಅಲ್ಯೂಮಿನಿಯಂ ಮಿಶ್ರಲೋಹದ ಉಪಕರಣಗಳನ್ನು ಸ್ವದೇಶದಲ್ಲೇ ತಯಾರಿಸುವ ಭಾರತೀಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಯೋಜನೆ ಆತ್ಮನಿರ್ಭರ ಭಾರತ್ ಪರಿಕಲ್ಪನೆಯಡಿ ಕಾರ್ಯಗತವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಕಳೆದ 12 ವರ್ಷಗಳ ಆಡಳಿತವು ದೇಶದ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಗಮದ ಸುವರ್ಣ ಯುಗವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಣ್ಣಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಈ ಅವಧಿಯಲ್ಲಿ ಶ್ರೀರಾಮ ಜನ್ಮಭೂಮಿ ಮಂದಿರ, ಕಾಶಿ ವಿಶ್ವನಾಥ ಕಾರಿಡಾರ್ ಹಾಗೂ ಉಜ್ಜಯಿನಿಯ ಮಹಾಕಾಲ್ ಲೋಕ್ ಯೋಜನೆಗಳು ಸಾಕಾರಗೊಂಡಿವೆ ಎಂದಿದ್ದಾರೆ. ಜೊತೆಗೆ ಜಾಗತಿಕ ಮಟ್ಟದ ಮೂಲಸೌಕರ್ಯ ಯೋಜನೆಗಳು ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳು ದೇಶದ ಪ್ರಗತಿಗೆ ಅಭೂತಪೂರ್ವ ವೇಗವನ್ನು ನೀಡಿವೆ ಎಂದು ತಿಳಿಸಿದ್ದಾರೆ. ದೇಶದ ಸಾಂಸ್ಕೃತಿಕ ಅಸ್ಮಿತೆಯನ್ನು ಮರುಸ್ಥಾಪಿಸುವಲ್ಲಿ ಸರ್ಕಾರದ ಕ್ರಮಗಳನ್ನು ಉಲ್ಲೇಖಿಸಿರುವ ಅವರು, 1 ಕೋಟಿ ಐತಿಹಾಸಿಕ ದಾಖಲೆಗಳ ಡಿಜಿಟಲೀಕರಣ, ವಿದೇಶಗಳಲ್ಲಿದ್ದ 668 ಪುರಾತನ ಕಲಾಕೃತಿಗಳ ವಾಪಸಾತಿ, 11 ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯಗಳ ಸ್ಥಾಪನೆ ಹಾಗೂ 11 ಭಾರತೀಯ ಭಾಷೆಗಳಿಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ನೀಡಿರುವುದನ್ನು ಮುನ್ನೆಲೆಗೆ ತಂದಿದ್ದಾರೆ. ಈ ಎಲ್ಲ ಸಾಧನೆಗಳು ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಪರಂಪರೆಗಳು ಪರಸ್ಪರ ಪೂರಕವಾಗಿರುವುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ ಎಂದು ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ಉತ್ತರ ಪ್ರದೇಶದ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮೊದಲ ಸರಕು ಸಾಗಣೆ ವಿಮಾನ ಯಶಸ್ವಿಯಾಗಿ ಭೂಸ್ಪರ್ಶ ಮಾಡಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಚೆನ್ನೈನಿಂದ ವಿವಿಧ ಸರಕುಗಳನ್ನು ಹೊತ್ತು ತಂದ ಈ ವಿಮಾನದ ಆಗಮನ ದೇಶದ ವಾಣಿಜ್ಯ ವಲಯದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ. ಕೇವಲ 2 ದಿನಗಳ ಹಿಂದೆಯಷ್ಟೇ ಈ ನೂತನ ವಿಮಾನ ನಿಲ್ದಾಣ ತನ್ನ ವಾಣಿಜ್ಯ ಕಾರ್ಯಾಚರಣೆಯನ್ನು ಅಧಿಕೃತವಾಗಿ ಆರಂಭಿಸಿತ್ತು. ಕಳೆದ 1 ದಶಕದಲ್ಲಿ ಭಾರತ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಕ್ರೀಡೆ, ಆರೋಗ್ಯ ಮತ್ತು ನಾಗರಿಕ ಭಾಗವಹಿಸುವಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಯುವಜನರಿಗೆ ಅವಕಾಶಗಳನ್ನು ವ್ಯಾಪಕವಾಗಿ ವಿಸ್ತರಿಸಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ರಾಷ್ಟೀಯ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ತಮ್ಮ ಲೇಖನದಲ್ಲಿ ಈ ಕುರಿತು ತಿಳಿಸಿರುವ ಅವರು, ದೇಶದ ಯುವ ಪೀಳಿಗೆಯನ್ನು ಅಮೃತ ಪೀಳಿಗೆ ಎಂದು ಬಣ್ಣಿಸಿದ್ದಾರೆ. ಈ ಪೀಳಿಗೆಯೇ 2047 ವೇಳೆಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ಪರಿವರ್ತಿಸುವ ಮಹತ್ವಾಕಾಂಕ್ಷೆಯ ಪಯಣದ ಮುಂದಾಳತ್ವವನ್ನು ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಕಾವ್ನಲ್ಲಿ ನಡೆಯುತ್ತಿರುವ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತೀಯ ಶಟ್ಲರ್ಗಳು ಉತ್ತಮ ಪ್ರದರ್ಶನ ತೋರಿದ್ದು, ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಅನ್ಮೋಲ್ ಖರ್ಬ್, ಅಶ್ಮಿತಾ ಚೆಲಿಹ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ವಿಭಾಗದ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ತರುಣ್ ಮನ್ನೇಪಲ್ಲಿ ಸೋಲು ಅನುಭವಿಸಿದ್ದು, ಮಹಿಳಾ ಸಿಂಗಲ್ಸ್ನಲ್ಲಿ ಇಶಾರಾಣಿ ಬಹುವಾವ್ ಇಂದು ಮಧ್ಯಾಹ್ನ ನಡೆಯುವ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಣಕ್ಕಿಳಿಯಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿಂದು ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. 5 ದಿನಗಳ ಪ್ರವಾಸಕ್ಕಾಗಿ ಇಂದಿನಿಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಭೇಟಿ. ಆಹಾರ ಸುರಕ್ಷತೆಗಾಗಿ ಉತ್ತಮ ಗುಣಮಟ್ಟದ ಚಾಕು ಬ್ಲೇಡ್ಗಳನ್ನಷ್ಟೇ ಬಳಸಲು ಉದ್ಯಮಿಗಳಿಗೆ ಎಫ್ಎಸ್ಎಸ್ಎಐ ಕಟ್ಟುನಿಟ್ಟಿನ ನಿರ್ದೇಶನ. ಕಳೆದ 12 ವರ್ಷ ಅಭಿವೃದ್ಧಿ ಮತ್ತು ಪರಂಪರೆಯ ಸಂಗಮದ ಸುವರ್ಣ ಯುಗ, ಕೇಂದ್ರ ಸಚಿವ ಅಮಿತ್ ಶಾ. ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಅನ್ಮೋಲ್ ಖರ್ಬ್, ಅಶ್ಮಿತಾ ಚೆಲಿಹ ಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:20. ಈಗ ಭಾವಗೀತೆಗಳ ಕಾರ್ಯಕ್ರಮ. ಹಾಡಿದ್ದಾರೆ ಲಕ್ಷ್ಮೀಶ ಎಂಎಸ್. ಕಾರ್ಯಕ್ರಮದ ಮೊದಲಿಗೆ ಕುವೆಂಪು ವಿರಚಿತ ಗೀತೆ ಹಾಡುವನು ಹಾಡುವನು ಕೊಳಲನೂದುತ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:30. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮೈಸೂರು ಆಕಾಶವಾಣಿಯ ಅಭಿಮಾನಿ ಕೇಳುಗರಿಗೆಲ್ಲ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಮೆಚ್ಚಿನ ಗೀತೆಗಳಿಗಾಗಿ ಸಂದೇಶವನ್ನು ಕಳುಹಿಸಬೇಕಾದ ಸಂಖ್ಯೆ ಹೀಗಿದೆ, ಗುರುತು ಮಾಡಿಕೊಳ್ಳಿ: 9408085853. ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆ 9408085853. ಕಾರ್ಯಕ್ರಮದ ಮೊದಲ ಗೀತೆ ಪ್ರಸಾರವಾಗ್ತಾ ಇದೆ, ಆಲೆಮನೆ ಚಿತ್ರದಿಂದ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ದೊಡ್ಡರಂಗೇಗೌಡ ಅವರ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅಶ್ವಥ್ ವೈದಿ.

ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ ಗಟ್ಟಿಮೇಳ ಚಿತ್ರದಿಂದ. ಈ ಗೀತೆಯನ್ನು ಮೆಚ್ಚಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಮೈಸೂರಿನ ಟಿಕೆ ಲೇಔಟ್ನಿಂದ ಪದ್ಮಾ, ಮಹದೇವು ಹಾಗೂ ಅಗಸ್ತ್ಯ. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಚಿತ್ರ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಕೃತಕ ಬುದ್ಧಿಮತ್ತೆ ಸಾಧಕ ಬಾಧಕಗಳು ಚರ್ಚೆ ಕೇಳುವಿರಿ ನಡೆಸಿಕೊಡುತ್ತಾರೆ ಮೈಸೂರು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು.
1: ಇಂದು AI ನಮ್ಮ ಜೀವನಕ್ಕೆ ಬಹಳ ಸಹಾಯ ಮಾಡ್ತಿದ್ರು, ಕೆಲವೊಮ್ಮೆ ಅದು ವ್ಯಕ್ತಿಯ ಸುರಕ್ಷತೆಗೂ ಮತ್ತು ವೈಯಕ್ತಿಕ ಮಾಹಿತಿಗೂ ಅಪಾಯಕಾರಿಯಾಗಿದೆ. ನಾವು ಬಳಸುವ ಮೊಬೈಲ್ ಫೋನ್ ಆಗಿರ್ಬೋದು, ಆಪ್ಸ್ ಆಗಿರ್ಬೋದು ಮತ್ತು ಆನ್ಲೈನ್ ಸರ್ವಿಸ್ಗಳ ಮೂಲಕ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ಗಳನ್ನು ಸಂಗ್ರಹವಾಗುತ್ತದೆ.
0: ಕೇಳಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಸಿದ್ದರಾಮನ ಹುಂಡಿಯಿಂದ ಸೂರ್ಯನಾರಾಯಣ ಹಾಗೂ ಮಂಜುಳಾ ನಾಗಾರ್ಜುನ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಇವರು ಮೆಚ್ಚಿರುವ ಗೀತೆ ಪುನರ್ಜನ್ಮ ಚಿತ್ರದ್ದು. ಗೀತೆಯ ಗಾಯಕರು ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ಸಂಯೋಜನೆ ದುಲಾಲ್ ಸೇನ್.

0: ನಾನು
1: ಐ,
0: ನೀನು
2: ಯು,
0: ಕಾಡು
3: ಫಾರೆಸ್ಟ್,
0: ಬೆಟ್ಟ
3: ಮೌಂಟೇನ್,
0: ಹೂ
4: ಫ್ಲವರ್,
0: ಬೆಟ್ಟದ ಹೂ
3: ಮೌಂಟೇನ್ ಫ್ಲವರ್.
0: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
1: ಎಲ್ಲಿ ಇನ್ನೊಂದ್ಸಲ ಹೇಳು.
0: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
1: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರ್

0: ಪುಸ್ತಕ ಕೊಡುವೆ.
1: ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್, ಟೂ ಮೆನಿ ವರ್ಡ್ಸ್, ವೇಟ್ ಒನ್ ಮಿನಿಟ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್, 10 rupees ಆಫ್ಟರ್ ಜಾಯ್ನಿಂಗ್ ರಾಮಾಯಣ.

ಕೆಲುಗರೆ ತಾವೀಗ ಆಲಿಸಿದ ಗೀತೆ ಬೆಟ್ಟದ ಹೂ ಚಿತ್ರದ್ದು. ಈ ಗೀತೆಗಾಗಿ ಸಂದೇಶ ಕಳಿಸಿದವರು ಮೈಸೂರಿನ ಹೂಟಗಳ್ಳಿಯಿಂದ ಪುಷ್ಪ, ಮೇಘನ ಹಾಗೂ ಪವನ್. ಸತೀಶ್ ವೆಂಕಟೇಶ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ರಾಜೇಂದ್ರನಗರದಿಂದ. ಇವರ ಅಪೇಕ್ಷೆಯ ಮೇರೆಗೆ ಸಿಬಿಐ ಶಂಕರ್ ಚಿತ್ರದ ಈ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಇದುವರೆಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಕೇಳುಗರು ಸಂದೇಶವನ್ನು ಕಳಿಸಿದ್ದೀರಾ. ಮೈಸೂರಿನ ಸಿದ್ದಪ್ಪ ಸ್ಕ್ವೇರ್ನಿಂದ ರಮಾಮಣಿ, ಹೆಬ್ಬಾಳ್ನಿಂದ ಚೈತ್ರ, ಅಮೂಲ್ಯ, ಲತಾ, ದಿನೇಶ್, ಮೋಹನ್, ಅಮೃತ್ ರೈ, ಚಂದ್ರಾವತಿ, ಅಶೋಕ್ಪುರಂನಿಂದ ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ಮಹೇಶ್, ನಿರ್ಮಲ, ಭಾರತಿ, ಮಾಲತಿ, ಶಿವಸ್ವಾಮಿ, ವಿಕ್ಕಿ, ಪುಟ್ಟಿ, ಶ್ರೀರಂಗಪಟ್ಟಣದಿಂದ ಶ್ರೀನಿವಾಸ್ ಜಿಪಿಯವರು ಸಂದೇಶ ಕಳಿಸಿದ್ದಾರೆ. ರಾಯಭಾಗ ತಾಲೂಕಿನಿಂದ ಮುಳಕೋಡ ಶಿವಲಿಂಗಯ್ಯ, ಕಲಾವತಿ, ಅಭಿಷೇಕಯ್ಯ, ಹಿರಮೆಟ್, ಮೈಸೂರಿನ ನಜರ್ಬಾದ್ನಿಂದ ಯೋಗಾನಂದರಂಪೂರೆ, ವಿಜಯ, ವಿನಯ್, ರಜತ್, ಯುಧಿಷ್ಠಿರ್, ಮರಸೆಯಿಂದ ಬಂಗಾರಮ್ಮ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಜೆಪಿ ನಗರದಿಂದ ಪುಷ್ಪಾ ಜೈನ್ ಹಾಗೂ ಪಾರ್ಶ್ವನಾಥ್ ಜೈನ್, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಪುಷ್ಪ, ನಿಮ್ಷಾಂಬ ಹಾಗೂ ಲಿಖಿತ್, ಹನುಮನಾಳು ಶಿಲ್ಪಿ ರಮೇಶ್, ಸರಸ್ವತಿ, ರಮ್ಯಶ್ರೀ, ಪೂಜಶ್ರೀ, ಅಂಜುಶ್ರೀ, ಕೌಶಿಕ್ ರಾಜ್, ಗಗನ್ ಹಾಗೂ ಭುವನ್, ಜೆಪಿ ನಗರದಿಂದ ರಾಧಾ ಜೈರಾಮ್, ಹಂಪಸಾಗರದಿಂದ ಸುಭಾನ್ ಕೋರಿಯವರ ಸಂದೇಶ ಬಂದಿದೆ. ರಾಮಕೃಷ್ಣ ನಗರದಿಂದ ಪುಟ್ಟರಾಜಪ್ಪ ಪಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೂ ಮೈಸೂರಿನ ಹಳತ್ಕೇರಿಯಿಂದ ಗಾಯತ್ರಿ ರಮೇಶ್, ಅರವಿಂದ್, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ಜಯಶ್ರೀ, ರಾಗಶ್ರೀ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಮೈಸೂರಿನ SVP ನಗರದಿಂದ ಸುಜಾತ ಅವರ ಸಂದೇಶ ಬಂದಿದೆ. ಶ್ರೀರಂಗಪಟ್ಟಣದ ಕೃಷ್ಣ ಟೈಲರ್, ಪದ್ಮಾ, ಕೃಷ್ಣನಾರಾಯಣ, ಚೈತ್ರ, ಬಹುಳ್ ಹಾಗೂ ಲಕ್ಷ್ಮೀ, ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್ ಇವರೆಲ್ಲರಿಂದ ಕೂಡ ಸಂದೇಶ ಸಿಕ್ಕಿದೆ. ಕೀರ್ತನ ಪ್ರಕಾಶ್ ಹಿರಸ್ಕರ್ ನಂಜನಗೂಡಿಂದ ಕಳಿಸಿದ್ದಾರೆ. ಗುಂಡ್ಲುಪೇಟೆಯಿಂದ ನಂದೀಶ್, ಪ್ರಣೀತ್, ಸುಪ್ರೀತ್, ರಾಜಮ್ಮ, ಜ್ಯೋತಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹೇಮರಾಜು, ಜಗದೀಶ್ವರಿ, ಸಾವಿತ್ರಮ್ಮ ಮೈಸೂರಿನ ಗಣೇಶ್ ನಗರದಿಂದ, ಮಾಧವನ್, ಜಯಲಕ್ಷ್ಮಿ ಅವರು ಚೆನ್ನೈನಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಧುವನ ಬಡಾವಣೆ ಶ್ರೀರಾಮ್ಪುರ ಅಲ್ಲಿಂದ ರಮಾ, ಅಜಿತ್ ಹಾಗೂ ಮನೆಯವರ ಸಂದೇಶ ಬಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸುಬ್ರಹ್ಮಣಿ ಮತ್ತು ಕುಟುಂಬ ಪೆತ್ತನಹಳ್ಳಿ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಬೆಂಗಳೂರಿಂದ ಬಿಂದು ಪ್ರಕಾಶ್ ಅವರ ಸಂದೇಶ ಬಂದಿದೆ. ಗಾನಸುಮ ಪಟ್ಟಸೋಮನಹಳ್ಳಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಹಲವಾರು ಕೇಳುಗರು ಸಂದೇಶಗಳನ್ನು

ಗಳಿಸಿದ್ದೀರಾ. ಮೈಸೂರು ಆಕಾಶವಾಣಿಯ ಎಲ್ಲ ಅಭಿಮಾನಿ ಕೇಳುಗರಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಇದುವರೆಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು FM 100.6, ಸಮಯ 1:56.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ನನ್ನ ಹಕ್ಕು ನನ್ನ ಜವಾಬ್ದಾರಿ.
4: ಮಹಿಳಾ ರಂಗದಲ್ಲಿ ಕೇಳಿ, ಮಹಿಳೆಯರಿಗಾಗಿ ಇರುವ ಕಾನೂನಿನ ಕುರಿತು ಸಲಹೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಸೋಮವಾರ ಸಂಜೆ 4 ಗಂಟೆಗೆ. ತಪ್ಪದೇ ಆಲಿಸಿ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.

ಕೆಲಗರೆ ಗಮನಿಸಿ, ಈ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಕೃತಕ ಬುದ್ಧಿಮತ್ತೆ ಸಾಧಕ ಬಾಧಕಗಳ ಚರ್ಚೆ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಮೈಸೂರಿನ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಾದ ಚರಣ್, ಶಶಿ, ರಮ್ಯಾ, ಜ್ಯೋತ್ಸ್ನಾ, ಎಸ್ ಜಾನ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಬಸವರಾಜ್. ನಂತರ ನಿಮಗಿದು ಗೊತ್ತೇ ಪ್ರಸ್ತುತಿ ಶೀತಲ್ ಬೆಳಗಲಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ಹಾಗೂ 2 ಗಂಟೆ 15 ನಿಮಿಷಕ್ಕೆ ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ವಿಧಾನಪರಿಷತ್ ಚುನಾವಣೆ ಮಧ್ಯಾಹ್ನದ ವೇಳೆಗೆ ಶೇಕಡಾ 95.50% ಮತದಾನ. ನಾಳೆ ಪ್ರಧಾನಿಯವರಿಂದ ವಿಕಸಿತ ಭಾರತ ರೋಜ್ಗಾರ ಯೋಜನೆಯಡಿ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಣೆ. ಬೆಂಗಳೂರಿನಲ್ಲಿ ಹಸಿ ಒಣತ್ಯಾಜ್ಯಗಳನ್ನು ಮೂಲದಲ್ಲೇ ಬೇರ್ಪಡಿಸಿ ನೀಡುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣದಿಂದ ಕರಾವಳಿಯ ಆರ್ಥಿಕತೆ ಅಭಿವೃದ್ಧಿ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭಿಮತ. ವಿಧಾನಸಭೆಯಿಂದ ವಿಧಾನಪರಿಷತ್ತಿನ 7 ಸ್ಥಾನಗಳಿಗೆ ಮತದಾನ ನಡೆಯುತ್ತಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಬಹುತೇಕ ಶಾಸಕರು ಈವರೆಗೆ ಮತ ಚಲಾಯಿಸಿದ್ದಾರೆ. ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಶೇಕಡಾ 95.50% ಮತದಾನ ನಡೆದಿದ್ದು 212 ಮತಗಳ ಚಲಾವಣೆಯಾಗಿದೆ. ಮತದಾನ ಪ್ರಾರಂಭವಾಗುವ ಮೊದಲು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅವರ ಕಚೇರಿಯಲ್ಲಿ ನಡೆದ ಉಪಹಾರ ಸಭೆಯಲ್ಲಿ ಬಿಜೆಪಿ ತನ್ನ ಶಾಸಕರಿಗೆ ವಿಪ್ ಜಾರಿ ಮಾಡಿದೆ. ಕಾಂಗ್ರೆಸ್ 120 ಶಾಸಕರಿಗೆ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ತಮ್ಮ 2ನೇ ಪ್ರಾಶಸ್ತ್ಯದ ಮತ ನೀಡುವಂತೆ ಸೂಚಿಸಿದೆ. ಈ ನಡುವೆ ಜೆಡಿಎಸ್ನ ಕೆಲವು ಶಾಸಕರು ಅಡ್ಡ ಮತದಾನದ ಮೂಲಕ ವಿನಯ್ ಕಾರ್ತಿಕ್ಗೆ ಬೆಂಬಲ ನೀಡುವ ಸಾಧ್ಯತೆ ಇದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದು 4 ಕಾಂಗ್ರೆಸ್ ಅಭ್ಯರ್ಥಿಗಳು ಮತ್ತು 2 ಬಿಜೆಪಿ ಅಭ್ಯರ್ಥಿಗಳು ನಿರಾಯಾಸವಾಗಿ ಗೆಲ್ಲುವ ನಿರೀಕ್ಷೆ ಇದೆ. 7ನೇ ಸ್ಥಾನಕ್ಕೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಮತ್ತು ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಬೆಂಬಲಿತ ಕೆ ಗೋವಿಂದರಾಜು ನಡುವೆ ತೀವ್ರ ಸ್ಪರ್ಧೆ ಏರ್ಪಟ್ಟಿದೆ. ಜೆಡಿಎಸ್ನ ಹಿರಿಯ ಶಾಸಕ ಜಿಟಿ ದೇವೇಗೌಡ ಮತ ಚಲಾಯಿಸಿದ ಬಳಿಕ ಮಾತನಾಡಿ ಆತ್ಮಸಾಕ್ಷಿಯಂತೆ ಮತ ಚಲಾಯಿಸಿರುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ರಾಜ್ಯದ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಚಿತ್ರದುರ್ಗ, ಬಳ್ಳಾರಿ, ಕಲಬುರಗಿ, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು, ರಾಯಚೂರು, ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಿಗಳಿಗೆ 15,000 ರೂಪಾಯಿವರೆಗೆ ಮತ್ತು ಪ್ರತಿ ಹೆಚ್ಚುವರಿ ನೇಮಕಾತಿಗೆ ಉದ್ಯೋಗದಾತರಿಗೆ ತಿಂಗಳಿಗೆ 3,000 ರೂಪಾಯಿವರೆಗೆ ಪ್ರೋತ್ಸಾಹಧನ ನೀಡಲಿದೆ. ಇದು ಔಪಚಾರಿಕ ಉದ್ಯೋಗವನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ವಿಸ್ತರಿಸಲಿದೆ. ಬೆಂಗಳೂರಿನಲ್ಲಿ ಹಸಿ ಒಣ ತ್ಯಾಜ್ಯಗಳನ್ನು ಮನೆಗಳಲ್ಲೇ ಜನರೇ ಬೇರ್ಪಡಿಸಿ ಕಸದ ಗಾಡಿಗೆ ನೀಡಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕಸದ ಗಾಡಿಗಳು ತ್ಯಾಜ್ಯಗಳನ್ನು ಬೇರ್ಪಡಿಸಿಯೇ ಘಟಕಗಳಿಗೆ ತಲುಪಿಸಬೇಕು ಎಂದು ಹೇಳಿದ್ದಾರೆ. ವ್ಯವಸ್ಥೆಯ ಅಡಿಪಾಯದಿಂದಲೇ ಬದಲಾವಣೆ ತರುವ ದೂರದೃಷ್ಟಿ ಯೋಜನೆ ಇಲ್ಲದೆ ಕಸದ ಸಮಸ್ಯೆ ಶಾಶ್ವತ ಪರಿಹಾರ ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜಕೀಯ ಪಕ್ಷಗಳು ರೆಸಾರ್ಟ್ ಸಂಸ್ಕೃತಿಯನ್ನು ಕೊನೆಗೊಳಿಸಬೇಕೆಂದು ಬಿಜೆಪಿ ಮುಖಂಡ ಸುರೇಶ್ ಕುಮಾರ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದು ಮತದಾರರಿಗೆ ತಪ್ಪು ಸಂದೇಶಗಳನ್ನು ರವಾನಿಸುತ್ತದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ರೆಸಾರ್ಟ್ ಸಂಸ್ಕೃತಿ ಕೊನೆಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ಬಿಜೆಪಿಯ 2 ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಡತನ ನಿರ್ಮೂಲನೆಗೆ 81 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರಧಾನ್ಯ ವಿತರಣೆ ಸೇರಿದಂತೆ ಹಲವು ಸಾಮಾಜಿಕ ಹಾಗೂ ಆರ್ಥಿಕ ಕಾರ್ಯಗಳ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆಡಳಿತ ನಡೆಸಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಪಿಎಂ ಉಜ್ವಲ ಯೋಜನೆಯಡಿಯಲ್ಲಿ 11 ಕೋಟಿ ಎಲ್ಪಿಜಿ ಸಿಲಿಂಡರ್ ನೀಡುವ ಮೂಲಕ ಹೊಗೆಮುಕ್ತ ಅಡುಗೆಗೆ ಪ್ರೋತ್ಸಾಹಿಸಲಾಗಿದೆ. 15,000 ಕೋಟಿ ಸಾಲವನ್ನು ಪರಿಶಿಷ್ಟ ಜಾತಿ ಹಾಗೂ ವರ್ಗದ ಉದ್ದಿಮೆದಾರರಿಗೆ ನೀಡಲಾಗಿದೆ. ರೈತರ ಖಾತೆಗೆ ಇದುವರೆಗೆ 4.3 ಲಕ್ಷ ಕೋಟಿ ರೂಪಾಯಿ ನೆರವು ನೀಡಲಾಗಿದೆ. ದೇಶದ ಮೂಲಸೌಕರ್ಯಕ್ಕೆ ಹೂಡಲಾಗಿರುವ ಬಂಡವಾಳ 2 ಲಕ್ಷ ಕೋಟಿಯಿಂದ 12 ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಕರಾವಳಿಯ ಆರ್ಥಿಕತೆ ಹಾಗೂ ಕೈಗಾರಿಕಾ ಕ್ಷೇತ್ರವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಮಂಗಳೂರು ಸಮೀಪದ ಗಂಜಿಮಠದಲ್ಲಿ ನಿರ್ಮಾಣವಾಗಲಿರುವ ಪ್ಲಾಸ್ಟಿಕ್ ಪಾರ್ಕ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಪ್ಲಾಸ್ಟಿಕ್ ಪಾರ್ಕ್ ಯೋಜನಾ ಪ್ರದೇಶಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು, 104 ಎಕರೆ ವಿಸ್ತೀರ್ಣದಲ್ಲಿ ತಲೆ ಎತ್ತಲಿರುವ ಈ ಪಾರ್ಕ್ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಈ ಯೋಜನೆ ಪೂರ್ಣಗೊಂಡಲ್ಲಿ ಸ್ಥಳೀಯ ಯುವಕರಿಗೆ ದೊಡ್ಡ ಮಟ್ಟದ ಉದ್ಯೋಗಾವಕಾಶ ದೊರೆಯಲಿದೆ ಎಂದು ಹೇಳಿದ್ದಾರೆ. ಬಾಕಿ ಉಳಿದಿರುವ ಎಲ್ಲಾ ಕಾಮಗಾರಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಯಾವುದೇ ಗ್ರಾಮದಲ್ಲೂ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಮುಂಜಾಗ್ರತೆ ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬೇಸಿಗೆ ಹಾಗೂ ಮುಂಗಾರು ವಿಳಂಬದ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಕುಡಿಯುವ ನೀರಿನ ತೊಂದರೆಯಾಗಬಾರದು. ಟಾಸ್ಕ್ ಫೋರ್ಸ್ ಅಡಿಯಲ್ಲಿ ಕೊರೆಸಲಾಗಿರುವ 70ಕ್ಕೂ ಹೆಚ್ಚು ಹೊಸ ಬೋರ್ವೆಲ್ಗಳಿಗೆ ಕೇವಲ 3 ದಿನಗಳಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಯೋಜನೆಗಳು ಜನರಿಗೆ ತಲುಪುವಲ್ಲಿ ವಿಳಂಬವಾದರೆ ಸಹಿಸುವುದಿಲ್ಲ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮುಂಗಾರು ಮಳೆ ಆರಂಭವಾಗುವ ಮುನ್ನ ಶಾಲಾ ಕಟ್ಟಡಗಳು ಹಾಗೂ ಅಂಗನವಾಡಿ ಕೇಂದ್ರಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಇದೇ ಭಾನುವಾರ ದೇಶದಾದ್ಯಂತ ರಾಷ್ಟೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ನಡೆಯಲಿದೆ. ಹಾವೇರಿ ಜಿಲ್ಲೆಯ 5 ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಲೋಪವಾಗದಂತೆ ಎಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಜಿಲ್ಲೆಯ 2532 ಅಭ್ಯರ್ಥಿಗಳು ಪರೀಕ್ಷೆ ಎದುರಿಸಲಿದ್ದಾರೆ. ಈಗಾಗಲೇ ಪರೀಕ್ಷಾ ಪೂರ್ವ ತಯಾರಿ ಮಾಡಿಕೊಳ್ಳಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ನೀಟ್ ಪರೀಕ್ಷೆ ಪಾರದರ್ಶಕವಾಗಿ ಶಾಂತಿಯುತವಾಗಿ ನಡೆಯಲು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಭಾರತೀಯ ರೈಲ್ವೆ ಈಗ ದಿವ್ಯಾಂಗ ಪ್ರಯಾಣಿಕರಿಗೆ ನೀಡುವ ರೈಲ್ವೆ ರಿಯಾಯಿತಿ, ಫೋಟೋ ಗುರುತಿನ ಚೀಟಿ ನೀಡಿಕೆ ಮತ್ತು ನವೀಕರಣವನ್ನು ಸೌಲಭ್ಯವನ್ನು ಇನ್ನು ಮುಂದೆ ಸಂಪೂರ್ಣ ಆನ್ಲೈನ್ ಮೂಲಕ ಪಡೆಯಬಹುದಾಗಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ಡಾ ಬಾಬುರಾವ್ ತಿಳಿಸಿದ್ದಾರೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ, ದಾಖಲೆ ಅಪ್ಲೋಡ್, ಸ್ಥಿತಿ ಪರಿಶೀಲನೆ, ಅನುಮೋದಿತ ಕಾರ್ಡ್ ಡೌನ್ಲೋಡ್ ಎಲ್ಲವೂ ಡಿಜಿಟಲೀಕರಣ ಮಾಡಲಾಗಿದೆ. ಅರ್ಹರಾದ ದಿವ್ಯಾಂಗ ಪ್ರಯಾಣಿಕರು ಆನ್ಲೈನ್ ಅರ್ಜಿ ಸಲ್ಲಿಸಲು ದಿವ್ಯಾಂಗ್ ಜಾನಿತ್ ಇಂಡಿಯನ್ ರೇಲ್ .gov.in ಅರ್ಜಿ ಸಲ್ಲಿಸಬಹುದಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಾರ್ವಜನಿಕ ಸೇವೆಗಳಲ್ಲಿ ವಿಳಂಬ ಧೋರಣೆ ಹಾಗೂ ಸಿಬ್ಬಂದಿಗಳ ಬೇಜವಾಬ್ದಾರಿತನಕ್ಕೆ ಕಡಿವಾಣ ಹಾಕಲು ಜಿಲ್ಲಾಧಿಕಾರಿ ಡಾ.ಎಂ.ಆರ್.ರವಿ ಕೋಲಾರ ನಗರಸಭೆ ಕಚೇರಿಗೆ ಇಂದು ದಿಢೀರ್ ಭೇಟಿ ನೀಡಿ ಕಚೇರಿಯ ಕಾರ್ಯವೈಖರಿ ಹಾಗೂ ಸಿಬ್ಬಂದಿಗಳ ಹಾಜರಾತಿ ತಪಾಸಣೆ ನಡೆಸಿದರು. ರೈತರು ಮತ್ತು ಹೈನು ಉತ್ಪಾದಕರು ಜಾನುವಾರುಗಳ ತುರ್ತು ಚಿಕಿತ್ಸೆಗಾಗಿ ಪಶು ಸಂಜೀವಿನಿ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮೂಲದಲ್ಲಿಯೇ ತ್ಯಾಜ್ಯವನ್ನು ವಿಂಗಡಿಸುವ ಮೂಲಕ ಘನತ್ಯಾಜ್ಯ ಸಂಗ್ರಹಣೆ, ವಿಂಗಡಣೆ ಹಾಗೂ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ಹಾಗೂ ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮೂಲಕ ಗ್ರಾಮ ಪಂಚಾಯಿತಿಗಳು ಕಾರ್ಯೋನ್ಮುಖವಾಗಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಬಿವಿ ವಾಸಂತಿ ಅಮರ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ ಮಧ್ಯಾಹ್ನದ ವೇಳೆಗೆ ಶೇಕಡ 95.50% ಮತದಾನ. ನಾಳೆ ಪ್ರಧಾನಿಯವರಿಂದ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಣೆ. ಬೆಂಗಳೂರಿನಲ್ಲಿ ಹಸಿ ಒಣತ್ಯಾಜ್ಯಗಳನ್ನು ಮೂಲದಲ್ಲೇ ಬೇರ್ಪಡಿಸಿ ನೀಡುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣದಿಂದ ಕರಾವಳಿಯ ಆರ್ಥಿಕತೆ ಅಭಿವೃದ್ಧಿ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 2:40. ಈಗ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಆರಾರಿ ರಾರೋ ಚಿತ್ರದ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ಈ ಗೀತೆಯ ಗಾಯಕರು ಭರತ್ ಮಲ್ಲಾಡ್, ಸಂದೀಪ್ ಶೆಟ್ಟಿಯವರ ಸಾಹಿತ್ಯ, ಸಂಗೀತ ಸಂಯೋಜನೆ ಎಂಎಲ್ ಮೊಹಮ್ಮದ್.

ಕುನಾಲ್ ಗಾಂಜಾವಾಲಾ ಹಾಗೂ ಹಂಸಿಕಾ ಅಯ್ಯರವರ ಧ್ವನಿಗಳಲ್ಲಿ ಪೃಥ್ವಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಮಣಿಕಾಂತ್ ಕದ್ರಿ.

0: ಕಾಮನ ಬಿಲ್ಲು. ಪ್ರೀತಿಯ ಕೇಳುಗರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಬದುಕಿನ ಬಣ್ಣದ ಚಿತ್ತಾರ ಕಾಮನ ಬಿಲ್ಲು.
1: ಕಾಮನ ಬಿಲ್ಲು, ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ.
0: ಸಾಧಕರ ವ್ಯಕ್ತಿತ್ವದ ಮತ್ತೊಂದು ಮಜಲಿನ ಅನಾವರಣ ಕಾಮನ ಬಿಲ್ಲು. ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಕಾಮನ ಬಿಲ್ಲು.
2: ಸೋನು ನಿಗಮ್ ಅವರು ಹಾಡಿರುವ ಗಾಳಿಪಟ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಸಂಗೀತ ವಿ ಹರಿಕೃಷ್ಣ ಅವರದು.

ಕೆಲುಗರೆ ಇದೊಂದು ಪ್ರಕಟಣೆ ಇದೆ, ಗಮನಿಸಿ. ವಿಶ್ವವಿದ್ಯಾನಿಲಯ ಲಲಿತಕಲಾ ಕಾಲೇಜು, ಮಾನಸಗಂಗೋತ್ರಿ, ಮೈಸೂರು ವಿಶ್ವವಿದ್ಯಾನಿಲಯ. ಇಲ್ಲಿಂದ ಬಂದ ಪ್ರಕಟಣೆಯ ಪ್ರಕಾರ 2026-27 ಶೈಕ್ಷಣಿಕ ವರ್ಷದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಲಲಿತಕಲಾ ಕಾಲೇಜಿನಲ್ಲಿ ಎಸ್ಇಪಿ 2024 ಅನ್ವಯ ಪ್ರಥಮ ವರ್ಷದ ಬಿಪಿಎ ಪ್ರವೇಶಾತಿಗಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಬಿಪಿಎ ಪದವಿಯು 6 ಸೆಮಿಸ್ಟರ್ ಅಂದರೆ 3 ವರ್ಷ ಅವಧಿಯದ್ದಾಗಿರುತ್ತದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಗಾಯನ, ನೃತ್ಯ, ಭರತನಾಟ್ಯ, ನಾಟಕ ಮತ್ತು ಗಮಕ ಅಂದರೆ ಕಾವ್ಯವಾಚನ ವಿಷಯಗಳ ಅಧ್ಯಯನಕ್ಕೆ ಅವಕಾಶವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾನಿಲಯ ಲಲಿತಕಲಾ ಕಾಲೇಜಿನ ಕಚೇರಿ ದೂರವಾಣಿ ಸಂಖ್ಯೆ ಗುರುತು ಮಾಡಿಕೊಳ್ಬಹುದು. 2419-58586 ಮತ್ತೊಮ್ಮೆ 2419-58586 ಮೈಸೂರಿನ ಎಸ್ಟಿಡಿ ಕೋಡ್ 0821 ಸಂಪರ್ಕಿಸಬಹುದು ಅಥವಾ ಮೊಬೈಲ್ ಸಂಖ್ಯೆ 9972263414. ಮತ್ತೊಮ್ಮೆ ಸಂಪರ್ಕಕ್ಕೆ ಮೊಬೈಲ್ ಸಂಖ್ಯೆ 9972263414. ಈ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ನೇರವಾಗಿ ಕಾಲೇಜಿನ ಕಚೇರಿಯಲ್ಲಿ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಇದುವರೆಗೆ ವಿಶ್ವವಿದ್ಯಾನಿಲಯ ಲಲಿತಕಲಾ ಕಾಲೇಜು, ಮಾನಸಗಂಗೋತ್ರಿ, ಮೈಸೂರು ವಿಶ್ವವಿದ್ಯಾನಿಲಯ ಪ್ರಾಂಶುಪಾಲರು ಇವರಿಂದ ಬಂದ ಪ್ರಕಟಣೆಯೊಂದನ್ನು ಆಲಿಸಿದಿರಿ. ಕೆಳಗರೆ ನೀವು ಆಲಿಸ್ತಾ ಇದ್ದೀರಾ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ನಿಮ್ಮ ಮೆಚ್ಚಿನ ಎಫ್ಎಂ 100.6. ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಎಕ್ಸ್ಕ್ಯೂಸ್ ಮೀ ಚಿತ್ರದಿಂದ ಹಾಡಿದ್ದಾರೆ ಬಾಂಬೆ ಜಯಶ್ರೀ ಹಾಗೂ ಸಂಗಡಿಗರು. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು, ಸಂಗೀತ ಒದಗಿಸುತ್ತಾರೆ ಆರ್ ಪಿ ಪಟ್ನಾಯಕ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 3 ಗಂಟೆ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಪ್ರಸಾರವಾಗ್ತಾ ಇದೆ ಬಾಘಿ ಚಿತ್ರದ ಗೀತೆ. ಹಾಡಿದ್ದಾರೆ ಅಂಕಿತ್ ತಿವಾರಿ. ಅಭೇಂದ್ರ ಕುಮಾರ್ ಉಪಾಧ್ಯಾಯ್ ಅವರ ಸಾಹಿತ್ಯ ಸ್ವರ ಸಂಯೋಜನೆ ಅಂಕಿತ್ ತಿವಾರಿ ಅವರಿಂದ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸೋಣ ಲೂಟೇರಾ ಚಿತ್ರದ ಗೀತೆಯನ್ನ ಮೊನಾಲಿ ಠಾಕೂರ್ ಅವರ ಧ್ವನಿಯಲ್ಲಿ. ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅಮಿತ್ ತ್ರಿವೇದಿ.

0: ಐವತ್ತರ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:30. ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು CIET ಹಾಗೂ NCERT ನವದೆಹಲಿ.

ಸ್ವಾಮಿ ಮುಡಿತೋರೆ ಮಲ್ಲಪ್ಪ, ಇವರು 80 ಕೋಟಿಗೆಲ್ಲ ಅಳ್ಪಡಿ ಕೊಡುವಂತ ಸಾಕ್ಷಂತ ಶಿವನು ಮಲ್ಲಪ್ಪನವರು. ಗೊರಪ್ಪನು ಎಸ ತಳ್ಕೊಂಡು ಯಾತಕೋಸರವಾಗಿ ನನ್ನ ಮಡದಿ ಪತಿಪ್ರತ ಧರ್ಮವನ್ನು ನೋಡ್ಬೇಕು ಅಂತೇಳಿ ಮಲ್ಲಪ್ಪ ಈ ರೀತಿ ನನ್ನ ಮಡದಿ ತಿಳ್ಕೊಳ್ತದೆ ಅಂತೇಳಿ ಗೊರಪ್ಪನು ಯಾತ ತಳ್ಕೊಂಡು ಮುಡ್ತಾರೆ ಮಲ್ಲಿಕಾರ್ಜುನ. ಪಾರ್ವತಿಯ ಗುರು

0: ಸ್ವಾಮಿ ಮುಡ್ತಾರೆ ಮಲ್ಲಿಕಾರ್ಜುನ. ಇವರು 80 ಕೋಟಿಗಳ ಅಳತ್ಪಡಿ ಕೊಡುವಂತ ಸಾಕ್ಷತ ಶಿವನು ಮಲ್ಲಪ್ಪನವರು.
1: ಹೌದಪ್ಪ.
0: ಹಾ, ಪಾರ್ವತ ದೇವಿ ಪಾದ ತುಳುತ್ತಾ ಪಚ್ಚಕಲ್ಲಿ ನಿಂತ್ಕೊಂಡು ಸ್ವಾಮಿ.
1: ಹೌದು.
0: ಡಾಂಬರ ಸದ್ದು ಮಾಡಿಕೊಂಡು
1: ಹೌದೌದು
0: ನಾದುಗಳು ಬಾರಿಸಿಕೊಂಡು
1: ಶಿವ ಶಿವ
0: ದಾನಾಧರ್ಮ ಭಿಕ್ಷೆ ಸಾರದ್ರಂತೆ.

0: ಶಿವಶಕ್ತಿ ಪಾರ್ವತ ದೇವಿಯವರು ಬಂದಿರ್ತ ಸ್ವಾಮಿಗಳಿಗೆ ದಾನ ಧರ್ಮ ಭಿಕ್ಷೆ ನೀಡಬೇಕು ಅಂತೇಳಿ
1: ಹೌದು
0: ತಣ್ಣೀರ ಸ್ನಾನ ಮಾಡಿಕೊಂಡು ಮಂಡೆ ತುಂಬಾ ಮಲ್ಗ ಮುಡ್ಕೊಂಡು ಪಟ್ಟದ ಪಾರ್ವತಿ ದೇವಿಯವರು ಹಣೆ ಮೇಲೆ ಈ ಪತಿ ದಾನ ಮಾಡಿಕೊಂಡು ಬೆತ್ತದ ಮರ ತಕ್ಕೊಂಡು
1: ಹೌದು
0: ಬಂದಿರ್ತ ಗೌರವ ಭಿಕ್ಷೆ ನೀಡಬೇಕು ಅಂತೇಳಿ

0: ಅವಾಲಿಗ ದಳಬಾಯರ್ಸು
1: ಹೌದು
0: ಮಧ್ಯದಿಂದ ಶಿವ ಬಾವಿಗೆ ಬರುವಾಗ ದಳಬಾಯರ ಮಗನು
1: ಹೌದಪ್ಪ
0: ಎಡದಲ್ಲಿ ಕುಂಪಣಿ ಪರ ಬಲದಲ್ಲಿ ಚೆಲ್ಲಿಂಗಿ ಪರ ಬಂತೆ ಸತ್ತಗದಾಳಿ ಸೂರ್ಯಪನಿಗಳು ಆವಾಗ ಮಧ್ಯದಿಂದ ಶಿವವಾಗಿ ಬಂದು
1: ಹೌದು
0: ದಳಬಾಯರ್ಸು ಆ ಲಂಗಿಕೆಯಲ್ಲಿ ಪೂಜೆ ಮಾಡುವಾಗ ಅಂಗೈಗಲ ವಂಗ ಪತ್ರ ಲೆಕ್ಕವಿಲ್ಲದ ಲೆಕ್ಕ ಪತ್ರ ತಕ್ಕೊಂಡು ದಳಬಾಯರ್ಸು ಲಿಂಗಕ್ಕೆ ಎಂಬ ಜನ ಮಾಡುವಂತ ಆ ಟೈಮ್ನಲ್ಲಿ ಎಲ್ಲಾ ದೇವರು ಜ್ಞಾನ ಮಾಡ್ತಂತೆ ಲಾಸ್ಟ್ನಲ್ಲಿ ಆ ಸ್ವಾಮಿ ಹೆಚ್ಚಿನ ಶನಿದೇವರ ಜ್ಞಾನ ಮಾಡ್ತಾಗ ಆ ದಳಬಾಯರ ಮಗನಿಗೆ

0: ದಳ ಬಯರ್ಸಿ ಬಂದು ಎಲ್ಲಾ ದೇವರ ಜ್ಞಾನ ಮಾಡಿಕೊಂಡು
1: ಹೌದು
0: ಸ್ವಾಮಿ ಹೆಚ್ಚಿನ ಶನಿ ದೇವನ ಜ್ಞಾನನೋ ಮರ್ತತ್ತ ಆ ಟೈಮ್ನಲ್ಲಿ ಅವನ ಐಶ್ವರ್ಯ ಹಾಳಾಗ್ಬಿಡ್ತಂತೆ.
1: ಹೌದು
0: ಆ 8,000 ಒಂಟೆ ದಂಡಿಲ್ಲ ಎಂಟುಗಳೆಲ್ಲ ಹಾಯಾಗ್ಬಿಟ್ಟಿದ್ದಾರೆ. 6,000 ಹಾನದಲ್ಲ ಆರುಗಳೆಲ್ಲ ಹಾಯಾಗ್ಬಿಡ್ತಂತೆ.
1: ಹೌದಪ್ಪ
0: ಆ ದಳ ಬಯರ್ಸಿಗೆ ಬಹಳ ಬರ್ತನ ಬಂದು ಬಿಟ್ಟಿದ್ದಾರೆ. ಉಣ್ಣ ಅನ್ನ ಉಳಿವಾಯ್ತಂತೆ,
1: ಹೌದು
0: ಕುಡಿಯಂಬಲಿ ಪಾಯಸ ಆಯ್ತಂತೆ, ಬಹಳ ಬರ್ತಂತ ಬಂದಂತೆ ಟೈಮ್ನಲ್ಲಿ.

0: ನಿಂಗರಾಜು ನಮಗೆ ಬಹಳ ಬರ್ತನ ಬಂದಿದ್ದಾರೆ.
1: ಹೌದು,
0: ಇವಾಗ ಕಾಸು ಕೊಟ್ಟು ನಾ ದೇಶ ಪಡ್ತೀನಿ, ದೇಶವಾಗುವಂತ ಜೋಕು ನೋಡು ನಿಂಗರಾಜು ಅಂದ್ರೆ ಯಾರು ದಳಬಾರಿಸು.
1: ಹೌದಪ್ಪ,
0: ನಿಂಗರಾಜಮ್ಮ ಯಾರು ಹೇಳ್ತಿದ್ದಾಳೆ
1: ಹೀಗೆ?
0: ಅಯ್ಯ ಅಯ್ಯದ

ಕೇಳುಗರೆ ಗಮನಿಸಿ, ನಾಳೆ ಸಂಜೆ 5 ಗಂಟೆಗೆ ಸಿಗ್ಮಾ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಎದೆಉರಿ ಹುಳಿತೆಗು, ಗ್ಯಾಸ್ಟ್ರೈಟಿಸ್ ಹಾಗೂ GERD ಗ್ಯಾಸ್ಟ್ರೋ ಈಸೋಫೇಗಿಯಲ್ ರಿಫ್ಲೆಕ್ಸ್ ಡಿಸೀಸ್. ಭಾಗವಹಿಸುತ್ತಾರೆ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕೃಷ್ಣ SR. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಗ್ಮಾ ಆಸ್ಪತ್ರೆ, ಸರಸ್ವತಿಪುರಂ, ಮೈಸೂರು. ಈ ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೊದಲಿಗೆ ಕೃತಿಕ ಬುದ್ಧಿಮತ್ತೆ, ಸಾಧಕ ಬಾಧಕಗಳ ಕುರಿತು ಚರ್ಚೆ ಇದೆ. ಭಾಗವಹಿಸುತ್ತಾರೆ ಮೈಸೂರಿನ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಾದ ಚರಣ್, ಶಶಿ, ರಮ್ಯಾ ಹಾಗೂ ಜ್ಯೋತ್ಸ್ನಾ SR. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಬಸವರಾಜ್. ನಂತರ ನಿಮಗಿದು ಗೊತ್ತೇ, ಪ್ರಸ್ತುತಿ ಶೀತಲ್ ಬೆಳಗಲಿ.

0: ಸಮಯ 4:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೈಸೂರು. ವಿಜ್ಞಾನ ಭಾರತಿ. ಇಂದಿನ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಹೇಗೆ, ಈ ಕುರಿತು ನಿವೃತ್ತ ವಿಷಯ ಪರಿವೀಕ್ಷಕರಾದ ಮಂಡ್ಯದ ಎಸ್ ಲೋಕೇಶ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಿಎನ್ ಮಂಜುನಾಥ್.
1: ನಮ್ಮ ಎಲ್ಲ ಕೇಳುಗರಿಗೆ ನಮಸ್ಕಾರ. ವಿಜ್ಞಾನ ಭಾರತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಈ ಸಂಚಿಕೆಯಲ್ಲಿ ವೈಜ್ಞಾನಿಕತೆಯನ್ನ ಬೆಳೆಸೋದು ಹೇಗೆ ಅನ್ನುವ ವಿಚಾರವಾಗಿ ನಿವೃತ್ತ ಪರಿವೀಕ್ಷಕರಾದ ಮಂಡ್ಯದ ಶ್ರೀ ಎಸ್ ಲೋಕೇಶ್ ಅವರೊಂದಿಗೆ ಸಂದರ್ಶನವನ್ನ ನಡೆಸ್ತಾ ಇದ್ದೀವಿ. ಸಾರ್, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ.
2: ಧನ್ಯವಾದಗಳು.
1: ಮೊಟ್ಟ ಮೊದಲಿಗೆ ನಿಮ್ಮ ಕಿರು ಪರಿಚಯವನ್ನು ಮಾಡಿಕೊಡಿ ಸರ್. ನಿಮ್ಮ ಶೈಕ್ಷಣಿಕ ವಿದ್ಯಾಭ್ಯಾಸ ಹಾಗೂ ನಿಮ್ಮ ವೃತ್ತಿ ಜೀವನದ ಕೆಲವೊಂದು ವಿಚಾರಗಳು.
2: ನಾನು ಮೂಲತಃ ಮಂಡ್ಯ ಜಿಲ್ಲೆಯ ನಿವಾಸಿ ಮತ್ತು ನನ್ನ ಬಿಎಸ್ಸಿ ಪದವಿಯನ್ನು ಮಂಡ್ಯದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಪಡ್ಕೊಂಡಿದ್ದೇನೆ. ನಂತರ ಬಿಎಡ್ ಪದವಿಯನ್ನು ಶಂಕರಗೌಡ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪಡೆದು, ನಂತರ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಎಂಎಡ್ ಪದವಿಯನ್ನು ಪಡೆದು ನಂತರ ಪ್ರೌಢಶಾಲಾ ಶಿಕ್ಷಕನಾಗಿ ಕೆಲಸಕ್ಕೆ ಸೇರಿದೆ. ಅದಾದ ನಂತರ ನಾಗಮಂಗಲದ ಶಿಕ್ಷಕರ ತರಬೇತಿ ಕೇಂದ್ರದಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸಿದೆ. ತದನಂತರ ಗ್ರೂಪ್ ಬಿ ಹುದ್ದೆಗೆ ಪದೋನ್ನತಿಗೊಂಡು ಚಂದೂಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿ ನಂತರ ರಾಜ್ಯ ಮಟ್ಟದ ಪರೀಕ್ಷೆಯ ಮೂಲಕ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ನಡೆದಂತಹ ವಿಶೇಷ ಪರೀಕ್ಷೆಯನ್ನು ಉತ್ತೀರ್ಣಗೊಂಡು ವಿಷಯ ಪರಿವೀಕ್ಷಕರಾಗಿ ಮಂಡ್ಯ ಜಿಲ್ಲಾ ಉಪನಿರ್ದೇಶಕರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿ 5 ವರ್ಷಗಳ ಕಾಲದ ನಂತರ 2023 ನಾನು ನಿವೃತ್ತಿಯನ್ನು ಹೊಂದಿದ್ದೇನೆ.
1: ಸೊ ನಿವೃತ್ತಿ ಜೀವನವನ್ನು ಖುಷಿಯಾಗಿ ಕಳೀತಾ ಇದ್ದಾರೆ.
2: ಖಂಡಿತ.
1: ವೈಜ್ಞಾನಿಕ ಮನೋಭಾವವನ್ನು ಬೆಳೆಸೋದು ಹೇಗೆ ಅನ್ನೋದು ನಮ್ಮ ಇವತ್ತಿನ ಸಂದರ್ಶನದ ವಿಚಾರ. ಈ ವೈಜ್ಞಾನಿಕ ಮನೋಭಾವ ಅಂದರೆ ಬರೀ ವಿಜ್ಞಾನನೇ ಓದೋದ, ಇದು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಸರ್?
2: ಈ ದಿನದಂದು ಪೋಷಕರು ಮತ್ತು ಸಮುದಾಯ ಎರಡು ತಿಕ್ಕಾಟದಲ್ಲಿರ್ತಕ್ಕಂತಹ ಸಂದರ್ಭಗಳಲ್ಲಿ ನಿಗದಿತವಾದ ಮನೋಭಾವವನ್ನು ತಳೆದೇ ಇರತಕ್ಕಂಥ ಯುವಜನತೆಯಾಗಲಿ ವಿದ್ಯಾರ್ಥಿಯಾಗಲಿ ಸಮಾಜಕ್ಕೂ ಕಂಟಕ ಆಗ್ತಾನೆ, ಇಲಾಖೆಗೂ ಕಂಟಕ ಆಗ್ತಾನೆ. ವಿಜ್ಞಾನ ಶಿಕ್ಷಕನಾಗಿ ಹಾಗೂ ಗಣಿತ ಶಿಕ್ಷಕನಾಗಿ 38 ವರ್ಷಗಳ ಕಾಲ ನಿರಂತರವಾಗಿ ನಾನು ಕಾರ್ಯನಿರ್ವಹಿಸಿರುವುದರಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನಾನು ಕಂಡಿದ್ದೇನೆ. ವಿಜ್ಞಾನದ ಬೋಧನೆ ಮಾಡತಕ್ಕಂತಹ ಸಂದರ್ಭಗಳಲ್ಲಿ ಎಲ್ಲ ಪರಿಕಲ್ಪನೆಗಳನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ವಿದ್ಯಾರ್ಥಿ ಕೇವಲ ಪರೀಕ್ಷೆಯಲ್ಲಿ ಬರೆದು ಅಂಕ ಗಳಿಸೋದಕ್ಕೆ ಮಾತ್ರ ಸಿದ್ಧನಾಗಿರ್ತಾನೆ. ಬದುಕಿನಲ್ಲಿ ಅಂತಹದೇ ಒಂದು ಪ್ರಾಯೋಗಿಕವಾದ ಅನುಭವಗಳನ್ನು ಪಡೆಯೋದಿಕ್ಕೆ ಆತ ವಿಫಲನಾಗಿರ್ತಾನೆ. ಫ್ಯೂಸ್ ಪರಿಕಲ್ಪನೆಗಳನ್ನು ಪಡ್ಕೊಂಡಂತಹ ವಿದ್ಯಾರ್ಥಿ ತನ್ನ ಮನೆಯಲ್ಲೇ ವಿದ್ಯುತ್ ಸಂಪರ್ಕದ ಫ್ಯೂಸ್ ಹೋದಾಗ ಸ್ವತಂತ್ರವಾಗಿ ಹಾಕಲಿಕ್ಕೆ ಅವನ ಕೈಲಿ ಆಗೋದಿಲ್ಲ. ಮತ್ತೆ ನೀರಿನ ಗುಣಗಳನ್ನು, ಬಾಷ್ಪೀಭವನದ ಗುಣಗಳನ್ನು ಕಲಿತಿರ್ತಕ್ಕಂಥ ವಿದ್ಯಾರ್ಥಿ ಅದೇ ಒಂದು ರೆಫ್ರಿಜರೇಟರಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳನ್ನು ಗುರುತಿಸಲಾಗದೆ, ನೀರು ಸೋತಕ್ಕಂಥ ಕ್ರಿಯೆಗಳನ್ನು ಸರಿಪಡಿಸಲಾಗದೆ ಒಬ್ಬ ತಾಂತ್ರಿಕ ಸಲಹೆಗಾರರನ್ನು ಪಡ್ಕೊಳ್ತಕ್ಕಂಥ, ಅದಕ್ಕಾಗಿ ಹಣವನ್ನು ವೆಚ್ಚ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಇವುಗಳೆಲ್ಲವನ್ನು ನೋಡಿದಾಗ ವೈಜ್ಞಾನಿಕ ಮನೋಭಾವ ಮತ್ತು ವೈಜ್ಞಾನಿಕತೆ ಎರಡು ದ್ವಂದ್ವದಲ್ಲಿ ಇದ್ದಾವೆ ಅಂತ ನನಗೆ ಅನ್ನಿಸ್ತದೆ. ನಮ್ಮ ಎಲ್ಲ ಪಠ್ಯ ಪುಸ್ತಕಗಳಲ್ಲಿ ತರಗತಿಯಲ್ಲಿ ಕಲಿತ ಜ್ಞಾನವನ್ನು ಸಮುದಾಯಕ್ಕೆ ಬಳಸುವುದಕ್ಕೆ ಮಗುವಿಗೆ ವಿಶೇಷ ತರಬೇತಿಯನ್ನು ನೀಡಬೇಕು ಅಂತಕ್ಕಂಥ ಬಹಳ ಮುಖ್ಯ ಅಂಶಗಳೇ ಮೊದಲನೇ ಪುಟಗಳಲ್ಲಿ ಇರ್ತವೆ. ಆದರೂ ನಾವು ಎಲ್ಲೋ ಒಂದು ಹಂತದಲ್ಲಿ ಆ ಮಗುವನ್ನು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಪಡೀಲಿಕ್ಕೆ ನಾವು ಸಹಕರಿಸ್ತಾ ಇಲ್ವೇನೋ ಅಂತ ನನಗನ್ಸುತ್ತೆ. ವಿಜ್ಞಾನ ಅಂತ ಅಂದರೆ ನಿಸರ್ಗದಲ್ಲಿ ನಡೀತಕ್ಕಂಥ ಯಾವುದೇ ಪ್ರಕ್ರಿಯೆಯೊಂದರ ಕಾರ್ಯ ಮತ್ತು ಕಾರಣಗಳ ಸಂಬಂಧವನ್ನು ಹುಡುಕೊಳ್ಳತಕ್ಕಂಥದ್ದು. ಕಾಗೆ ಒಂದು ಕಡ್ಡಿಯ ಮೇಲೆ ಕುಳಿತುಕೊಂಡ ತಕ್ಷಣ ಕಡ್ಡಿ ಮುರಿದು ಹೋಗುತ್ತೆ ಅನ್ನೋದು ಮಗುವಿಗೆ ಏನು ತಿಳಿಸುತ್ತೆ ಅಂದರೆ ಕಾಗೆ ಒಂದು ಅಪಶಕುನದ ಪ್ರಾಣಿಯಾಗಿಬಿಡುತ್ತೆ. ಆದರೆ ಆ ಕಡ್ಡಿ ಹಳೆದಾಗಿತ್ತು, ಮುರಿದು ಹೋಗಿದೆ ಅಂತಕ್ಕಂಥ ವಾಸ್ತವ ಅನುಭವ ಆಗುವವರೆಗೆ ಇದು ಹಾಗೆಯೇ ಇರುತ್ತೆ. ಇದನ್ನು ನಾವು ತಿಳಿಸಬೇಕು. ನಾನು ಪ್ರೌಢಶಾಲಾ ಅಧ್ಯಾಪಕನಾಗಿದ್ದಾಗ ಉತ್ತರ ಕರ್ನಾಟಕದ ಕಡೆ ಪ್ರವಾಸವನ್ನು ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಬಹಳ ಬುದ್ಧಿವಂತ ವಿದ್ಯಾರ್ಥಿ ಆ ತಂಡದಲ್ಲಿ 2-3 ಜನ ಇದ್ದರು. ನಾನು ಉಡುಪಿಯಲ್ಲಿ ಬಹಳ ಬೇಗನೆ ಎದ್ದು 5:10 ಮಲ್ಪೆ ಬೀಚ್ಗೆ ನಾವು ಮಕ್ಕಳನ್ನು ಕರ್ಕೊಂಡು ಹೋದಾಗ ಕತ್ತಲೆ ಇತ್ತು. ಎಲ್ಲ ಮಕ್ಕಳು ಇದನ್ನು ಸಮುದ್ರ ಅಂತ ನಂಬಲಿಕ್ಕೆ ಸಿದ್ಧರಿಲ್ಲ. ಏಕೆಂದ್ರೆ ಎಲ್ಲ ಬಯಲು ನಾಡಿನ ಮಕ್ಕಳಾದ್ರಿಂದ ಕಪ್ಪೆಗೆ ಕಾಣುವ ಸಮುದ್ರವನ್ನ ಒಪ್ಕೊಳ್ಳಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರು ನೋಡಿದ ಎಲ್ಲಾ ಚಿತ್ರಗಳಲ್ಲಿ ಸಾಗರ ಅಥವಾ ಸಮುದ್ರದ ಚಿತ್ರ ನೀಲಿ ಬಣ್ಣದಾಗಿತ್ತು. ಹಾಗಾಗಿ ಅವ್ರಿಗೆ ಹೌದು ಇದು ಸಮುದ್ರ ಅಂತ ಹೇಳಿ ನಾನೇ ಸ್ವಲ್ಪ ಅವ್ರನ್ನ ಹೇಳ

0: ಅಡಿ ಬೀಳಿಸುವ ಹಾಗೆ ಮಾಡಿ ನೀರಿಗೆ ಕರ್ಕೊಂಡು ಹೋದೆ. 10-6 ಜನ ನನ್ನ ಜೊತೆನಲ್ಲೇ ಬಂದು ಕುಣಿದ್ರು. ಆದರೆ ಈ ಬುದ್ಧಿವಂತ ವಿದ್ಯಾರ್ಥಿ ಮಾತ್ರ ತುಂಬ ಹೆದರ್ಕೊಂಡು ಹಿಂದೆ ಹಿಂದೆ ಸರಿತಾ ಇದ್ದ. ಒಂದಿಬ್ರು ಹುಡುಗರು ಎಳಕೊಂಡು ಹೋದರೂ ಕೂಡ ಬರಲಿಲ್ಲ. ಕಾರಣ ಕೇಳಿದ್ರೆ, ಸರ್, ನನಗೆ ಸಮಾಜ ವಿಜ್ಞಾನ ಪಾಠ ಮಾಡುವಾಗ ಸಮುದ್ರ ನೀರು ಕಾದು ಆವಿಯಾಗಿ ಮೇಲೆ ಹೋಗಿ ಮೋಡ ಆಗತ್ತೆ ಅಂತ ಹೇಳಿದರೆ, ಸೊ ಅಷ್ಟು ಕಾದಿರುತ್ತಲ್ಲ ಸರ್, ಹೆಂಗ್ ಸಹ ಬರಲಿ ಅಂತ ಹೇಳಿ ಅವನು ಹಿಂಜರಿತಾ ಇದ್ದ. ಅವನ್ನ ಬಲವಂತವಾಗಿ ಎಳ್ಕೊಂಡು ಹೋಗಿ ಕುಡಿಸಿದಾಗ ನೀರು ತಣ್ಣಗಿರೋದನ್ನ ನೋಡಿ ಅವನಿಗೆ ಆಶ್ಚರ್ಯ ಆಗ್ಬಿಡ್ತು. ಹೀಗೆ ನಾವು ತರಗತಿಗಳಲ್ಲಿ ಉತ್ಪ್ರೇಕ್ಷೆಯಿಂದಲೋ ಪರಿಕಲ್ಪನಾತ್ಮಕವಾಗಿಯೋ ತಿಳಿಸ್ತಾ ಇರ್ತಕ್ಕಂಥ ವಿಚಾರ ಬಹಳ ಆಳವಾಗಿ ಅವರಿಂದ ಬೇರೂರ್ಬಿಟ್ಟಿರುತ್ತೆ. ಅದನ್ನ ವೈಜ್ಞಾನಿಕತೆಯಿಂದ ವೈಚಾರಿಕತೆಗೆ ಬದಲಾವಣೆ ಮಾಡಬೇಕಾದ್ದು ಒಬ್ಬ ಶಿಕ್ಷಕನ ಕರ್ತವ್ಯ.
1: ಸರ್, ಇದು ಡಿಜಿಟಲ್ ಯುಗ, ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಸುಳ್ಳು ಸುದ್ದಿಗಳು ಬರ್ತಾ ಇರುತ್ತೆ, ಮೂಢನಂಬಿಕೆಗಳು ವೇಗವಾಗಿ ಹರಡ್ಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ನಮ್ಮ ಯುವ ಪೀಳಿಗೆ ವೈಜ್ಞಾನಿಕ ಮನೋಭಾವವನ್ನು ಹೇಗೆ ಅರ್ಥೈಸಿಕೊಳ್ಬೇಕು, ಅವರಿಗೆ ಅದರ ಅವಶ್ಯಕತೆ ಎಷ್ಟಿದೆ ಅಂತ?
0: ಇವತ್ತಿನ ಸಮುದಾಯ ಅಥವಾ ಸಮಾಜದಲ್ಲಿ ನಾವು ಕಾಣ್ತಾ ಇರ್ತಕ್ಕಂಥದ್ದು ಬಹಳ ಬೇಗ ಮೂಢನಂಬಿಕೆಗಳಿಗೆ ಅಥವಾ ಯಾವುದೇ ಶೋಷಣೆಗೆ ಒಳಗಾಗ್ತಾ ಇರೋರು ಸಾಕ್ಷರತೆ ಹೊಂದಿರತಕ್ಕಂಥವ್ರೆ, ಪದವೀಧರರಾಗಿದ್ದು ಈ ಒಂದು ಶೋಷಣೆಗೆ ಬಹಳ ಬೇಗ ಒಳಗಾಗ್ತಾ ಇದ್ದಾರೆ. ಡಿಜಿಟಲ್ ಅರೆಸ್ಟ್ ನಂತಹ ಕಾರ್ಯಕ್ರಮಗಳಲ್ಲಿರಬಹುದು, ಯಾವುದೋ ಒಂದು ಕಡೆ ಮರದಲ್ಲಿ ಹಾಲು ಬರ್ತಾ ಇದೆ ಅಂತಕ್ಕಂಥದ್ದು ಇರ್ಬೋದು, ಗಣೇಶ ಹಾಲು ಕುಡ್ದ ಅಂತಕ್ಕಂಥದ್ದು ಇರ್ಬೋದು, ಬಹಳ ಸುಲಭವಾಗಿ ನಂಬಿ ಅದಕ್ಕೆ ಒಳಗಾಗ್ತಾ ಇದ್ದಾರೆ. ಈ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಕ್ಕಂಥ ಯಾವುದೇ ವಿಷಯವನ್ನ ಸ್ವಲ್ಪ ಮಟ್ಟಿಗೆ ವೈಜ್ಞಾನಿಕವಾಗಿ ಆಲೋಚಿಸುವ ಯಾವುದೇ ಒಂದು ಪ್ರಾಥಮಿಕ ಕಾರ್ಯವನ್ನ ಮಾಡದೇ ಇರತಕ್ಕಂಥದ್ದನ್ನ ನಾವು ಯುವಜನತೆಯಲ್ಲಿ ಕಾಣ್ತಾ ಇದ್ದೇವೆ. ಇವರಿಗೆ ಕಂಡದ್ದನ್ನೆಲ್ಲ ಬಹಳ ಬೇಗ ಅಳವಡಿಸಿಕೊಳ್ತಕ್ಕಂತಹ ಮನೋಭಾವ ಇದೆ. ಆದ್ರೆ ಒಂದು ಸಮಾಧಾನದಿಂದ ವೈಜ್ಞಾನಿಕವಾಗಿ ಅದನ್ನ ಚರ್ಚಿಸುವ ಮನೋಭಾವ ಖಂಡಿತ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಕೇವಲ ನಮ್ಮ ತರಗತಿಗಳಲ್ಲಿ ವಿಷಯಗಳನ್ನ ರವಾನಿಸುವ ಕೆಲಸ ಆಗ್ತಾ ಇದೆ. ಆ ವಿಷಯಗಳ ಬಗ್ಗೆ ಚರ್ಚೆಗೆ ಅವಕಾಶಗಳಿಲ್ಲ, ಆಪ್ತ ಸಂವಾದಗಳಿಲ್ಲ. ಈ ತರದ ಘಟನೆಗಳನ್ನ ನಡೆದಾಗ ನಾವು ಸಮುದಾಯದ ಕಡೆಗೆ ಹೋಗಿ ಅಥವಾ ಸ್ಥಳೀಯ ಪ್ರದೇಶಕ್ಕೆ ಹೋಗಿ ಅಲ್ಲಿನ ಘಟನೆ ಏನು ಅಂತಕ್ಕಂಥದನ್ನ ಮೊದಲು ಅರ್ಥ ಮಾಡಿಕೊಂಡು ಅಲ್ಲಿನವರಿಗೆ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ಅವಕಾಶ ಮಾಡಿಕೊಟ್ರೆ ನಿಜವಾದ ಸತ್ಯ ನಮಗೆ ಗೊತ್ತಾಗುತ್ತೆ. ಕಪ್ಪಿಗೆ ಕಾಗೆ ಹಿಂಗೆ ಮಗು ಹೆತ್ತಲು ಅಂತಕ್ಕಂಥ ಘಟನೆಗಳನ್ನ ಕೇಳಿದಾಗ, ಇಲ್ಲ ಇಲ್ಲ, ಕಾಗೆಯ ಹಾಗೆ ಕಪ್ಪಿರೋ ಮಕ್ಕಳನ್ನ ಹೆತ್ತಿದ್ದಾಳೆ ಅಂತಕ್ಕಂಥ ಮಾತು ಕೊನೆಗೆ ತಲುಪುತ್ತೆ. ಇಲ್ಲಿಯವರೆಗೆ ಅಂದ್ರೆ ವಿಷಯದ ಅಂತ್ಯದ ಕೊನೆ ಬಿಂದುವಿನಿಂದ ಮೂಲ ಬಿಂದುವಿಗೆ ಹೋಗುವವರೆಗೂ ಈ ಮೂಲಭೂತ ಸತ್ಯ ನಮಗೆ ಗೊತ್ತಾಗೋದಿಲ್ಲ.
1: ವಿಷಯ ಒಬ್ಬರಿಂದ ಒಬ್ಬರಿಗೆ ಹರಡಬೇಕಾದ್ರೆ ಅದು ಡೈಲ್ಯೂಟ್ ಆಗ್ತಾ ಬೇರೆ ಬೇರೆ ಅರ್ಥವನ್ನ ತಗೊಳ್ತಾ ಇರುತ್ತೆ ಸರ್.
0: ಮೌಖಿಕವಾಗಿ ವಿಷಯ ಪ್ರಸಾರಗಳು ನಿಜವಾದ ಸತ್ಯ ಸೋರಿಕೆಯಾಗಿ ಕೇವಲ ಆಡಂಬರತೆ ಮಾತ್ರ ಅಥವಾ ಅಸತ್ಯ ಮಾತ್ರ ನಮಗೆ ಹೆಚ್ಚು ಕಂಡು ಬರುತ್ತೆ. ಅಲ್ಲದೆ ಸತ್ಯ ಮತ್ತು ನಂಬಿಕೆ ನಮ್ಮ ಮನೆಯಲ್ಲೇ ಇದೆ. ಇಲ್ಲಿ ಅಮ್ಮ ಸತ್ಯ, ಮದರ್ ಈಸ್ ಟ್ರೂತ್ ಅಂತ ನಾವು ಹೇಳ್ತೇವೆ. ಅಪ್ಪ ಒಂದು ಟ್ರಸ್ಟ್, ನಂಬಿಕೆ. ಯಾಕೆ ಅಂದ್ರೆ ಸತ್ಯ ಹೇಳುತ್ತೆ ಇದು ನಿಮ್ಮಪ್ಪ ಅಂತ ಹೇಳಿ, ಹಾಗಾಗಿ ಆ ಸತ್ಯ ಹೇಳದ್ದು ಮಗುವಿಗೆ ನಂಬಿಕೆಯಾಗಿ ಬೆಳೆಯುತ್ತೆ. ಕಾಲಕ್ರಮೇಣ ನಿಜವಾದ ಸತ್ಯಗಳು ಗೊತ್ತಾಗ ಇನ್ನೊಬ್ಬರನ್ನ ಅಮ್ಮ ಇವರು ನಿಜವಾದ ಅಪ್ಪ ಇವರಲ್ಲ ಅಂತ ಹೇಳಿದಾಗ ನಂಬಿಕೆಗೆ ಧಕ್ಕೆ ಬರುತ್ತೆ. ಆಗ ಎರಡು ನಂಬಿಕೆಗಳು ಬಂದಾಗ ಮಗುವಿಗೆ ವಿಶ್ವಾಸ ಹೊರಟೋಗುತ್ತೆ, ದ್ವಂದ್ವನು ಉಂಟಾಗುತ್ತೆ. ಆಗ ಮೂಲಭೂತವಾದ ಸತ್ಯದ ಬಗ್ಗೆನೆ ಅವನು ಯೋಚಿಸ್ತಾನೆ. ಹಾಗಾಗಿ ಕುಟುಂಬದಿಂದ ಈ ಸತ್ಯ ಮತ್ತು ನಂಬಿಕೆಗಳು ಬಲವಾಗಿ ಎಲ್ಲಿ ಬರ್ತವೋ ಅಲ್ಲಿ ಈ ದ್ವಂದ್ವಗಳಾಗಲಿ ಶೋಷಣೆಗಳಾಗಿ ನಿಲ್ಲೋದಿಲ್ಲ. ಹಾಗಾಗಿ ನಾವು ಸಮುದಾಯದಲ್ಲಿ ಈ ಸತ್ಯ ಮತ್ತು ನಂಬಿಕೆಗಳ ಸಂಬಂಧವನ್ನ ವಿಷಯಾಧಾರಿತವಾಗಿ ಕಲಿಸೋದಾದ್ರೆ ಈ ಸಾಮಾಜಿಕ ಜಾಲತಾಣಗಳ ವಿಷಯವನ್ನ ಬಹಳ ಬೇಗ ನಂಬುವುದನ್ನಾಗ್ಲಿ ಹರಡುವುದನ್ನಾಗ್ಲಿ ನಾವು ತಪ್ಪಿಸಬಹುದು.
1: ಈಗಿನ ಪಠ್ಯಕ್ರಮ ಬರೀ ಮಾರ್ಕ್ಸ್ ನ ಸ್ಕೋರಿಂಗ್ ಮಾಡೋದಕ್ಕಷ್ಟೇ ಇದೆ ಅಂತ ಅನ್ನಿಸ್ತಾ ಇದೆ. ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಮಾಡೋ ಮನೋಭಾವ ಮೂಡ್ತಾ ಇಲ್ಲ, ತಾರ್ಕಿಕವಾಗಿ ಆಲೋಚನೆ ಮಾಡುವಂತಹ ಗುಣಗಳು ಬರ್ತಾ ಇಲ್ಲ. ಈ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಬದಲಾಗಬೇಕು ಅಂತ ನೀವು ಹೇಳ್ತೀರಿ ಸರ್?
0: ಪೋಷಕರು ಕೂಡ ನಮ್ಮ ಮಕ್ಕಳು ಅಂಕವೀರರಾಗಬೇಕು ಅಂತಕ್ಕಂತ ಒಂದು ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆ. ಎಷ್ಟೋ ಸಂದರ್ಭಗಳಲ್ಲಿ ಮಗುವಿನ ನೈಜ ಕಲಿಕೆಯ ಒತ್ತಿಗಿಂತ ಅಂಕವನ್ನ ಗಳಿಸಿ ಮೊದಲಿಗನಾಗುವ ಪೋಷಕರ ಅಪೇಕ್ಷೆ ಹೆಚ್ಚು ಒತ್ತಡವನ್ನ ತರ್ತಾ ಇದೆ. ಮಕ್ಕಳು ತರಗತಿಯಲ್ಲಿ ಕಲಿತಕ್ಕಂಥ ಜ್ಞಾನ ಮಟ್ಟದಲ್ಲೇ ಇದ್ರೆ ಅವ್ರಿಗೆ ಅಂಕ ಗಳಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆ ಜ್ಞಾನ ಅರಿವಿನ

0: ಒಟ್ಟಿಗೆ ಬರಬೇಕು. ಅಂಡ್ ನಾಲೆಡ್ಜ್ ಶುಡ್ ಬಿಕಮ್ಸ್ ಅಂಡರ್ಸ್ಟ್ಯಾಂಡಿಂಗ್. ಗ್ರಹಿಕೆ ಅಥವಾ ತಿಳುವಳಿಕೆಯ ಮಟ್ಟಕ್ಕೆ ಒಂದು ಮಗುವಿನ ಜ್ಞಾನ ಬಂದುಬಿಟ್ರೆ ಅರ್ಧ ನಾವು ಗೆದ್ದ ಹಾಗೆ. ವೈಜ್ಞಾನಿಕ ಮನೋಭಾವದಲ್ಲಿ ಈ ಜ್ಞಾನವನ್ನು ಗ್ರಹಿಕೆಯ ರೂಪಕ್ಕೆ ತರುವುದು ಬಹಳ ಮುಖ್ಯ. ಜ್ಞಾನದ ವಿಚಾರಗಳನ್ನು ತಿಳಿಸ್ತೇವೆ, ಆ ತಿಳಿಸ್ತಕ್ಕಂಥದ್ದು ಬರೀ ಕೇಳಿಸ್ಕೊಂಡಿರ್ತಕ್ಕಂಥ ಮಗುವಿಗೆ ಬಳಕೆಯೇ ಮಾಡುವ ಹಂತಕ್ಕೆ ಬಂದರೆ ಅದು ಒಂದು ಸುಜ್ಞಾನ ಆಗುತ್ತೆ, ಎ ಗುಡ್ ಎಕ್ಸ್ಪೀರಿಯನ್ಸ್. ಆ ವಿಜ್ಞಾನ ಅಥವಾ ಸುಜ್ಞಾನ ಆದದ್ದು ಏಕೆ, ಹೇಗೆ ಮತ್ತು ಏನು, ಮೂರೂ ಪ್ರಶ್ನೆಗಳಿಗೆ ಸಂಪೂರ್ಣವಾಗಿ ಉತ್ತರ ಕೊಟ್ಟುಬಿಟ್ರೆ ಅದೊಂದು ವಿಜ್ಞಾನ ಆಗುತ್ತೆ. ನಮ್ಮಲ್ಲಿ ಈ ಥರದ ಪರಿವರ್ತನಶೀಲವಾದಂತಹ ಪಠ್ಯಕ್ರಮಗಳು ನಮ್ಮಲ್ಲಿ ಸಿಗ್ತಾ ಇಲ್ಲ. ಕೇವಲ ಏನು ಅನ್ನೋದ್ರ ಬಗ್ಗೆ ಹೆಚ್ಚು ತಿಳಿಸ್ಕೊಟ್ಬಿಡತ್ತೆ, ಮೀರಿದ್ರೆ ಹೇಗೆ ಅಂತ ತಿಳಿಸ್ಕೊಡತ್ತೆ. ಏಕೆ ಅಂತ ಬಂದಾಗ ತಾರ್ಕಿಕ ಆಲೋಚನೆಗಳನ್ನು ಮಾಡದೇನೆ ಏಕೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ. ಈ ಏಕೆ ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಆತ ಹುಡುಕೊಳ್ತಾ ಹೋದಾಗ ಆಪ್ತ ವಲಯದಲ್ಲಿ ಮೊದಲು ಕೇಳ್ತಾನೆ ತಂದೆ ತಾಯಿ. ಆ ತಂದೆ ತಾಯಿ ನೀಡ್ತಕ್ಕಂಥ ಉತ್ತರಗಳು ಬಹುತೇಕ ವೈಜ್ಞಾನಿಕವಾಗಿ ಇರೋದಿಲ್ಲ, ಅವರ ಸಂಸ್ಕೃತಿ ಅಥವಾ ನಡವಳಿಕೆಗಳಿಂದ ಅವರು ಉತ್ತರವನ್ನು ಕೊಡ್ತಾರೆ. ಅದಾದ ನಂತರ ಸ್ನೇಹಿತರ ವಲಯದಲ್ಲಿ ಬರುತ್ತೆ. ಸ್ನೇಹಿತರ ವಲಯದಲ್ಲಿ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಬಣ್ಣಗಳು ಬೆರೀತಾವೆ, ಆದರೆ ಪಠ್ಯಕ್ರಮವನ್ನು ಅನುಸರ್ತಕ್ಕಂಥ ಶಿಕ್ಷಕ ಸಮರ್ಥವಾಗಿ ಹೇಗೆ ಮತ್ತು ಏಕೆ ಅನ್ನೋದಕ್ಕೆ ಉತ್ತರ ಕೊಟ್ಟಾಗ ಈ ಒಂದು ಸಮುದಾಯದ ಪಠ್ಯಕ್ರಮದ ಬೋಧನೆ ಪ್ರಶ್ನಿಸುವ ಮತ್ತು ತಾರ್ಕಿಕವಾಗಿ ಆಲೋಚಿಸುವ ಗುಣ ಮಗುವಿಗೆ ಆರಂಭಿಕವಾಗಿ ಬೆಳವಣಿಗೆ ಆಗುತ್ತೆ. ಹಾಗಾಗಿ ಈ ಬದಲಾವಣೆ ಕುಟುಂಬದಿಂದ ಸಮುದಾಯದಲ್ಲಿ ಹೆಚ್ಚು ಆಗಬೇಕು ಅಂತ ನನ್ನ ಅಭಿಪ್ರಾಯ.
1: ಈ ನಿಟ್ಟಿನಲ್ಲೇ ಮತ್ತೊಂದು ಪ್ರಶ್ನೆ ಕೇಳೋದು ಅಂತಂದ್ರೆ, ಸರ್, ಮಗುವಿಗೆ ಮೊದಲ ಪಾಠಶಾಲೆ ಮನೆನೆ, ನಾವು ಏನ್ ಮಾಡ್ತೀವಿ ನಮ್ಮ ಮಕ್ಕಳಿಗೆ ನೀವು ಹೇಳಿದಾಗ ಆಚಾರ ವಿಚಾರ ಸಂಸ್ಕೃತಿ ಬಗ್ಗೆ ಹೆಚ್ಚು ತಿಳಿಸ್ಕೊಡ್ತೀವಿ, ಆದರೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸೋದಕ್ಕೂ ಹೋಗೋದಿಲ್ಲ. ದಿನನಿತ್ಯದ ಚಟುವಟಿಕೆಗಳಲ್ಲಿ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವವನ್ನು ಹೇಗೆ ಬೆಳೆಸಬಹುದು ಅಂತ.
0: ಆರಂಭಿಕವಾಗಿ ಮನೆಯಲ್ಲಿ ಆಹಾರದ ಪದ್ಧತಿಗಳನ್ನು ಅನುಸರಿಸುವ ಸಂದರ್ಭಗಳಲ್ಲಿ ಅನೇಕ ಸಂಸ್ಕೃತಿಯ ವಿಷಯಗಳು ಬರುತ್ತವೆ. ಬಾಳೆ ಎಲೆಯ ಊಟವನ್ನ ಮಾಡಬೇಕಾದಂತಹ ಸಂದರ್ಭಗಳಲ್ಲಿ ಬಾಳೆ ಎಲೆಯ ತುದಿ ಎಡಗಡೆಗೆ ಬರಬೇಕು ಅಂತಕ್ಕಂಥದ್ದನ್ನ ಮನೆಯಲ್ಲಿ ಅಪ್ಪ ಅಮ್ಮ ಹೇಳ್ತಾರೆ. ಮಗುವಿನ ಪ್ರಶ್ನೆ ಬರುತ್ತೆ, ಯಾಕೆ ಹಾಕೋಬೇಕು ಅಂತ ಹೇಳಿ. ಆವಾಗ ಆ ಮಗು ಬಲಗೈಲಿ ಊಟ ಮಾಡ್ತಾ ಇದ್ರೆ ಬಲಗಡೆ ಹೆಚ್ಚು ವಿಸ್ತಾರವಾದ ಪ್ರದೇಶಗಳು ಬೇಕು. ಆ ಮಗು ಎಡಗೈಯಲ್ಲಿ ಊಟ ಮಾಡೋದಿದ್ರೆ ಎಡಗಡೆ ಹೆಚ್ಚು ಜಾಗ ಬೇಕಾಗತ್ತೆ. ಹಾಗಾಗಿ ನಾವು ಮಗುವಿಗೆ ಬಲಗೈನಲ್ಲಿ ಊಟ ಮಾಡೋದನ್ನ ನಾವು ಕಲಿಸಿದಾಗ ಬಲಗಡೆ ಹೆಚ್ಚು ವಿಸ್ತೀರ್ಣ ಇದ್ರೆ ನಾನು ಕಲಿಸೋದಕ್ಕೆ ತೆಗೆದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ನಾವು ಹೆಚ್ಚು ತಿಂತಕ್ಕಂತಹ ಶರ್ಕರಗಳು ಅಥವಾ ಕಾರ್ಬೋಹೈಡ್ರೇಟ್ಸ್ಗಳು ವಸ್ತುಗಳು ಬಲಭಾಗದಲ್ಲೇ ಹೆಚ್ಚು ಬಳಸ್ಕೊಳ್ಬೇಕು, ಕಡಿಮೆ ಪ್ರಮಾಣದಲ್ಲಿ ಬಳಸ್ತಕ್ಕಂಥದ್ದನ್ನು ಎಡಗಡೆಗೆ ಬಳಸಬೇಕು. ಇದು ಸಾಮಾನ್ಯ ಜ್ಞಾನ. ಅದಕ್ಕೆ ಹೇಳ್ತೀವಿ, ಎ ನಾಲೆಡ್ಜ್ ವಿಥೌಟ್ ಕಾಮನ್ ಸೆನ್ಸ್ ಈಸ್ ವೇಸ್ಟ್ ಅಂತ ಹೇಳಿ. ಸಾಮಾನ್ಯ ಜ್ಞಾನವಿಲ್ಲದ ಜ್ಞಾನ ಎಂದಿಗೂ ಅರ್ಥಪೂರ್ಣವಾಗಿ ಹೋಗುವುದಿಲ್ಲ. ಜಗತ್ತಿನಲ್ಲಿ ಗರಿಷ್ಠ ನೊಬೆಲ್ ಬಹುಮಾನವನ್ನು ಪಡೆದ ಕುಟುಂಬ ಇದೆ, ಪೇರೆ ಕುಟುಂಬ, ಮೇರಿ ಕ್ಯೂರಿ. ಅವ್ರ ಗಂಡ ಪೇರೆ ಕ್ಯೂರಿ ಅವರೊಂದು ಮಾತು ಹೇಳ್ತಾರೆ, ಐ ಆಮ್ ಥಿಂಕಿಂಗ್ ಇನ್ ದಿ ನಾರ್ಮಲ್ ವೇ ಬಟ್ ಮೈ ಮಾಸ್ಟರ್ ಮೇಕ್ ಮೀ ಟು ಥಿಂಕ್ ಇನ್ ಹಿಸ್ ಓನ್ ವೇ ಅಂತ ಮಾತನ್ನ ಹೇಳ್ತಾರೆ. ಬಹಳ ಹಳೆಯ ಮಾತಿದು. ನಿಜವಾದದನ್ನ ಕೇಳಿದಾಗ ನಮಗನ್ಸುತ್ತೆ ಬಹುತೇಕ ಮಕ್ಕಳ ಮನಸ್ಸನ್ನು ತಿದ್ದಬೇಕಾದ ನಾವು ಅವನ ಮನಸ್ಸು ಹೇಗೆ ಆಲೋಚಿಸುತ್ತೆ ಅಂತ ಅರ್ಥ ಮಾಡಿಕೊಳ್ಳದೆ ನಮ್ಮ ಆಲೋಚನೆಗೆ ಪರಿವರ್ತಿಸ್ತಾ ಇದ್ದೀವಿ. ಇದು ಒಂದು ದೊಡ್ಡ ಅಪಾಯ ಅನ್ನೋದು ಪೇರೆ ಕ್ಯೂರಿಯವರ ಮಾತಿನಿಂದ ನಮಗೆ ಕೇಳಿ ಬರುತ್ತೆ. ಹಾಗಾಗಿ ಸಂಸ್ಕೃತಿಗಳನ್ನು ಕೇವಲ ಆಚರಣೆಗಳಾಗಿ ಮಗುವಿಗೆ ಕಲಿಸ್ತಾನೆ, ಅದರಲ್ಲಿರ್ತಕ್ಕಂತಹ ತಾರ್ಕಿಕ ಆಲೋಚನೆಗಳನ್ನು ವೈಜ್ಞಾನಿಕ ವಿಚಾರಗಳನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಹೆಚ್ಚು ಕಲಿಸಿದ್ರೆ ವೈಜ್ಞಾನಿಕ ದೃಷ್ಟಿಕೋನವನ್ನು ಕುಟುಂಬದಿಂದಲೇ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಹೆಸರಿನಲ್ಲಿ ನಾವು ಬೆಳೆಸಬಹುದಾಗಿದೆ. ಮಳೆ ಬಂದಾಗ ಹಳ್ಳಿಗಳಲ್ಲಿ ಬಹಳ ಬೇಗ ಲೋಹದ ವಸ್ತುಗಳನ್ನು, ಹಾರೆಯನ್ನೋ ಒಂದು ಗುದ್ದಲಿಯನ್ನೋ ಒಂದು ಕುಡುಗೋಲನ್ನೋ ಹೊರಗಡೆಗಾಕು ಅಂತ ಹೇಳಿ ದೊಡ್ಡವರು ಮಕ್ಕಳ ಕೈಲಿ ಹಾಕಿಸ್ತಾರೆ. ಮಗುವಿಗೆ ಪ್ರಶ್ನೆ ಬರುತ್ತೆ, ಮಳೆ ಬಂದಾಗ ಯಾತಕ್ಕೆ ಈ ಥರ ಲೋಹದ ವಸ್ತುಗಳನ್ನು ಆಚೆ ಇಡಬೇಕು ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ಪೋಷಕರಲ್ಲಿ ಅದಕ್ಕೆ ಸಕಾರಣವಾದಂಥ ಉತ್ತರಗಳಿರೋದಿಲ್ಲ. ಆದರೆ ಆ ಮಗು 8ನೇ ತರಗತಿ ಅಥವಾ 9ನೇ ತರಗತಿಯಲ್ಲಿ ಓದಿರುತ್ತೆ. ಲೋಹ ಮಿಂಚು ಬಂಧಕಗಳಾಗಿ ಕೆಲಸ ಮಾಡುತ್ತೆ, ಬಹಳ ಬೇಗ ಮೋಡದಿಂದ ಬರ್ತಕ್ಕಂಥ ವಿದ್ಯುತ್ತನ್ನು ಹೀರಿಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಅನ್ನೋದು. 8-9ನೇ ತರಗತಿಯಲ್ಲಿ ಕಲಿತಂಥ ಮಗುವಿಗೆ

0: ಪಠ್ಯ ಜ್ಞಾನವನ್ನ ಬಳಸುವ ಅವಕಾಶ ಮನೆಯಲ್ಲಿ ಬಂದಿರುತ್ತೆ, ಅದನ್ನು ನೆನಪಿಸುವ ಸನ್ನಿವೇಶ ಕುಟುಂಬಗಳಲ್ಲಿ ಇರುವುದಿಲ್ಲ. ಹೀಗಾಗಿ ಕೆಲವೊಮ್ಮೆ ನಿಜವಾದ ವಿಜ್ಞಾನಗಳು ಪಠ್ಯದಲ್ಲೇ ಉಳ್ಕೊಂಡು ಸಮುದಾಯಕ್ಕೆ ತಲುಪದೇನೆ ಕುಟುಂಬದಲ್ಲಿಯೇ ಮತ್ತಷ್ಟು ಗಟ್ಟಿ ಮೂಢನಂಬಿಕೆಗಳು ಬೆಳೆಯೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಈ ಸಮತೋಲನವನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ. ತರಗತಿಯಲ್ಲಿ ಕಲಿತ ಜ್ಞಾನವನ್ನು ಮಗು ಸಮುದಾಯದಲ್ಲಿ ಬಳಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು.
1: ಅಂದ್ರೆ ನೀವು ಹೇಳೋದು ಈ ಕಡೆ ಸಂಸ್ಕೃತಿ ಸಂಪ್ರದಾಯಗಳನ್ನು ಮತ್ತೆ ನಮ್ಮ ವೈಜ್ಞಾನಿಕ ಮನೋಭಾವ ಎಲ್ಲವನ್ನು ಕೂಡ ಸಮತೋಲನ ಮಾಡಿಕೊಂಡು ಯುವಜನತೆ ಬೆಳಿಬೇಕು ಅಂತ ಹೇಳ್ತಾ ಇದ್ದೀರಿ ಸರ್. ಇನ್ನು ನಮ್ಮ ಯುವಜನರಲ್ಲಿ ಒಂದು ಅದ್ಭುತವಾದ ಪ್ರತಿಭೆ ಇದೆ ಸರ್, ಅದೆಲ್ಲರಿಗೂ ಗೊತ್ತು. ಆದರೆ ಅದು ಈಗೇನಾಗಿದೆ, ಅದು ಐಟಿ ಉದ್ಯೋಗಗಳು, ಬೇರೆ ಬೇರೆ ಉದ್ಯೋಗಗಳು, ವಿದೇಶದಲ್ಲಿ ಹೋಗಬೇಕು, ಹೆಚ್ಚು ಹಣವನ್ನು ಸಂಪಾದನೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಹೆಚ್ಚು ಗಮನವನ್ನು ಕೇಂದ್ರೀಕರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಮೂಲ ವಿಜ್ಞಾನವನ್ನು ಅವರು ಮರೀತಾ ಇದ್ದಾರೆ. ಮೂಲ ವಿಜ್ಞಾನ ಮತ್ತು ಸಂಶೋಧನಾ ಕ್ಷೇತ್ರಗಳತ್ತ ಆಕರ್ಷಿತ ಆಗೋ ಹಾಗೆ ಹೇಗೆ ಮಾಡಬಹುದು ಅಂತ ಸರ್.
0: ಹೌದು, ಇದಕ್ಕೆ 2006 ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಅಂಗಸಂಸ್ಥೆಯಿಂದ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದ್ರು. ವಿಜ್ಞಾನ ಗಾಲಿಗಳ ಮೇಲೆ, ಸೈನ್ಸ್ ಆನ್ ವೀಲ್ಸ್ ಅಂತ ಹೇಳಿ ಯು ಆರ್ ರಾವ್ ಅವರ ನೇತೃತ್ವದಲ್ಲಿ ಅಗಸ್ತ್ಯ ಸಂಸ್ಥೆಯಿಂದ 50-60 ಪ್ರಯೋಗಗಳನ್ನು ಸಿದ್ಧಪಡಿಸಿಕೊಂಡು ವಾಹನದಲ್ಲಿ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಅದನ್ನು ತೋರಿಸಿ ಪ್ರಶ್ನೆಗಳನ್ನು ಕೇಳುವ ಪ್ರಯತ್ನವನ್ನು ಮಾಡಲಾಯಿತು. ಆ ಕಾರ್ಯಕ್ರಮವನ್ನು ಮಂಡ್ಯದಲ್ಲಿಯೇ ಯು ಆರ್ ರಾವ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಶಾಲೆಗಳಲ್ಲಿ ಹೋಗಿ ಮಕ್ಕಳ ಮುಂದೆ ಪ್ರಯೋಗವನ್ನು ಮಾಡಿ ಪ್ರಶ್ನೆಗಳನ್ನು ಕೇಳಿದ್ರೆ ಮಕ್ಕಳು ನಿರರ್ಗಳವಾಗಿ ಉತ್ತರವನ್ನು ಕೊಡ್ತಾ ಬಂದರು. ಜೊತೆಯಲ್ಲೇ ಕುಳಿತಿದ್ದಂಥ ತರಗತಿ ಶಿಕ್ಷಕರಿಗೆ ಇದು ಒಂದು ದೊಡ್ಡ ಆಶ್ಚರ್ಯವಾಗಿ ಕಾಣಿಸ್ತು. ನಾವು ಪಾಠ ಮಾಡಿ ಪ್ರಶ್ನೆಗಳನ್ನು ಕೇಳಿದ್ರೆ ಉತ್ತರಿಸಲಾಗದ ವಿದ್ಯಾರ್ಥಿಗಳು ಇಲ್ಲಿ ಪ್ರಯೋಗಗಳನ್ನು ನೋಡ್ತಿದ್ದ ಹಾಗೆ ಉತ್ತರ ಹೇಗೆ ಬರ್ತಾ ಇದೆ ಅವರಲ್ಲಿ ಅಂತ ಕೇಳಿ ಆಶ್ಚರ್ಯ ಸಿಕ್ಕಿದ್ರಾದ್ರು. ಅಂಥ ಸಂದರ್ಭಗಳಲ್ಲಿ ನಾವು ಹೇಳೋದು ಇಷ್ಟೇ, ನೀವು ನೋಡಿದ್ದೀರಿ ಬೀದಿ ಬದಿಯಲ್ಲಿ ಔಷಧಿಗಳನ್ನು ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿ, ಅಥವಾ ಒಂದು ಮಂಗನ ಕುಣಿತವನ್ನು ಮಾಡ್ತಕ್ಕಂಥ ವ್ಯಕ್ತಿ, ಒಬ್ಬ ಹಾವಾಡಿಗ, ಆ ಹಾವನ್ನು ತೋರಿಸ್ತೀನಿ ಅಂತ ಹೇಳಿ ಸುಮಾರು 1 ಗಂಟೆಗಳ ಕಾಲ ಜನಗಳನ್ನು ಹಿಡಿದಿಟ್ಟಿರ್ತಾನೆ, ಔಷಧಿಗಳ ಬಗ್ಗೆ ಮಾತನಾಡ್ತಾನೆ ಇರ್ತಾನೆ. ಅವ್ರು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ನೆರೆದಿದ್ದಂಥ ಸಮುದಾಯ ಉತ್ತರ ಕೊಡ್ತಾನೆ ಹೋಗುತ್ತೆ. ಹಾಗಾದರೆ ಈ ಶಕ್ತಿ ಎಲ್ಲಿಂದ ಬಂತು? ಪ್ರತಿಯೊಬ್ಬರಲ್ಲೂ ಆ ಒಂದು ಪ್ರತಿಕ್ರಿಯಿಸುವಂತಹ ಗುಣ ಇದ್ದೇ ಇರುತ್ತೆ. ಅದಕ್ಕೆ ನಾವು ಪೂರಕವಾದ ಪ್ರಶ್ನೆಗಳನ್ನು ಹೇಳಿ ಉತ್ತರವನ್ನು ಈಚೆ ಬರಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಮಾತ್ರ ನಾವು ಕೆಲಸ ಮಾಡಬೇಕಾಗಿರುತ್ತೆ. ನಮ್ಮ ತರಗತಿಯಲ್ಲಿ ಡಿಡಕ್ಷನ್ ಮೆಥಡ್ ಮತ್ತು ಇಂಡಕ್ಷನ್ ಮೆಥಡ್ ಅಂತ ಎರಡನ್ನು ಬಳಸ್ತೀವಿ. ಪ್ರಯೋಗಗಳನ್ನು ಮಾಡಿ ನಂತರ ಅವನೇ ಪರಿಕಲ್ಪನೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ನಾವು ಗಾಳಿ ಹಗುರವಾಗಿದೆ, ಗಾಳಿಗೆ ತೂಕವಿದೆ ಅಂತಕ್ಕಂಥದ್ದನ್ನು ಹೇಳ್ತೇವೆ. ಅದೇ ಒಂದು ಬಲೂನ್ಗಳನ್ನು ತೆಗೆದುಕೊಂಡು ಒಂದು ಕಡ್ಡಿಗೆ ಸಮತೋಲನದಲ್ಲಿಟ್ಟಾಗ ಅಥವಾ ಸಮತೋಲನ ಅಲ್ಲದೇ ಇದ್ದಾಗ ಒಂದು ಬಲೂನ್ ಮೇಲಕ್ಕೆ ಹೋಗುತ್ತೆ, ಒಂದು ಬಲೂನ್ ಕೆಳಗಡೆ ಬರುತ್ತೆ. ಹಗುರವಾಗಿರ್ತಕ್ಕಂಥ ಗಾಳಿಯನ್ನು ಅವನು ನೋಡಿದಾಗ ಅದು ಬಹಳ ಸುಲಭವಾಗಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಬಾಷ್ಪ ವಿಸರ್ಜನೆ ಅಂತ ಸರಳ ಕ್ರಿಯೆ, ಸಸ್ಯದಿಂದ ನೀರು ಹೊರಹೋಗುತ್ತೆ, ನೋಡ್ದೇ ಅವನು ನಂಬಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಕಣ್ಣು ಪಂಚೇಂದ್ರಿಯಗಳಲ್ಲಿ ಬಹಳ ದೊಡ್ಡ ಕೆಲಸವನ್ನು ಮಾಡುತ್ತೆ. 80% ಆಫ್ ದಿ ನಾಲೆಡ್ಜ್ ವಿಲ್ ಕಮ್ ಫ್ರಮ್ ದಿ ಐ ಅಂತಲೇ ಹೇಳ್ತೀವಿ, ಆದರೆ ಒಂದು ಸತ್ಯ ಅದರಲ್ಲಿ 60% ಸುಳ್ಳಾಗಿರುತ್ತೆ ಅಂತ ಹೇಳಿ. ಏಕೆಂದರೆ ಬೇರೆ ಪಂಚೇಂದ್ರಿಯಗಳು ಅದನ್ನು ದೃಢೀಕರಿಸಬೇಕು. ಈ ಸಣ್ಣ ಬಾಷ್ಪ ವಿಸರ್ಜನೆಗೆ ತರಗತಿಯಲ್ಲಿ ಇರತಕ್ಕಂಥ ಒಂದು ಗಿಡದ ಒಂದು ಕೊಂಬೆಗೆ ಪ್ಲಾಸ್ಟಿಕ್ ಕವರನ್ನು ಹಾಕಿ ಮಧ್ಯಾಹ್ನ ಅಥವಾ ಸಂಜೆ ಮಗುವನ್ನು ನೋಡು ಅಂತ ಹೇಳಿದ್ರೆ ಆ ಪ್ಲಾಸ್ಟಿಕ್ ಕವರ್ನಲ್ಲಿ ನೀರು ಸಂಗ್ರಹವಾಗಿರುತ್ತೆ. ಹೀಗೆ ಕಾಣದ್ದನ್ನ ಕಾಣಿಸುವ ಪ್ರಯತ್ನವನ್ನು ಮಾಡಿದರೆ ಅದು ಒಂದು ದೊಡ್ಡ ಕಲಿಕೆ. ಈ ಥರದ ಪ್ರಯೋಗ ಆಧಾರಿತ ಬೋಧನೆಗಳು ಹೆಚ್ಚಿದ್ರೆ ಖಂಡಿತ ನಮ್ಮಲ್ಲಿ ಪ್ಯೂರ್ ಸೈನ್ಸ್ ಮೂಲ ವಿಜ್ಞಾನದ ಕಡೆಗೆ ನಾವು ಮಕ್ಕಳನ್ನು ಸೆಳಿಬಹುದು.
1: ಇನ್ನು ನಮ್ಮ ಮಾಧ್ಯಮಗಳ ವಿಚಾರಕ್ಕೆ ಬಂದೆ ಅಂತಂದ್ರೆ ನಮ್ಮ ಸಮೂಹ ಮಾಧ್ಯಮಗಳು ನಮ್ಮ ಆಕಾಶವಾಣಿಯಿಂದ ಹಿಡಿದು ಇಡೀ ಜನತೆಗೆ ವೈಜ್ಞಾನಿಕ ಮನೋಭಾವವನ್ನು ಮೂಡಿಸೋದಕ್ಕೆ ಹೇಗೆ ಪಾತ್ರವನ್ನು ನಿರ್ವಹಿಸಬಲ್ಲದು ಅಂತ ಹೇಳ್ತೀರಿ ಸರ್?
0: ಆಕಾಶವಾಣಿ ಮುಖ್ಯವಾಗಿ ಶ್ರಾವ್ಯ ಮಾಧ್ಯಮ. ಬಹುತೇಕ ಈಗ ಮೊಬೈಲ್ಗಳು ದೃಶ್ಯ ಮತ್ತು ಶ್ರಾವ ಎರಡನ್ನೂ ಕೆಲಸ ಮಾಡ್ತಿರೋದ್ರಿಂದ ಮತ್ತು ಬಹಳ ಬೇಗ ತಲುಪೋದ್ರಿಂದ ಮೊಬೈಲ್ ಹೆಚ್ಚು ಆಕರ್ಷಣವಾಗಿದೆ. ಅಂಥದ್ರಲ್ಲಿ ಮೊದಲು ಮಕ್ಕಳುಗಳು ಆಕಾಶವಾಣಿ ಕೇಳಲಿಕ್ಕೆ ಅಂತ ಒಂದು ಆ್ಯಪ್ಗಳನ್ನು ಹಾಕೊಳ್ಳುವ ಪ್ರಯತ್ನಗಳನ್ನು ಮೊದಲು ಮಾಡಿಸಬೇಕು. ಮತ್ತು ನಿಸರ್ಗದಲ್ಲಿ ಮತ್ತು ಸಮುದಾಯದಲ್ಲಿ ಅನಿರೀಕ್ಷಿತವಾಗಿ ಸಂಶೋಧನೆಗಳು ನಡೀತಾವೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಬೇಗ ಪ್ರಸಾರ ಆಗುತ್ತೆ. ತ್ಯಾಜ್ಯವಾದ ಒಂದು ತಗಡಿನಿಂದ ಒಂದು ಸುಂದರವಾದಂಥ ಹೂವಿನ ಕುಂಡವನ್ನು ಮಾಡ್ತಕ್ಕಂಥದ್ದು,

0: ಅಥವಾ ವಾಟರ್ ಹೀಟರ್ಗಳನ್ನು ಮಾಡ್ತಕ್ಕಂಥದ್ದು, ಈ ಥರದಗಳೆಲ್ಲ ಅನ್ವೇಷಣೆಗಳು ಸಾಮಾಜಿಕ ಜಾಲತಾಣದಲ್ಲಿ ಬರುತ್ತೆ. ಆಕಾಶವಾಣಿ ಮತ್ತು ದೂರದರ್ಶನದಂತಹ ಮಾಧ್ಯಮಗಳು ಅಂತಹ ವಿಚಾರಗಳನ್ನು ನೋಡಿದಂತಹ ಸಂದರ್ಭಗಳಲ್ಲಿ ಅದರ ಸಂಪರ್ಕ ಸಂಖ್ಯೆಯನ್ನು ಪಡೆದು ನೇರವಾಗಿ ನಾವೇ ಹೋಗಿ ಅಂತಹ ಪ್ರತಿಭೆಯನ್ನು ಬೆಳಕಿಗೆ ತರಬೇಕಾದ್ದು ಬಹಳ ಅವಶ್ಯಕ. ಕಲಾಂ ಅವರು ಒಂದು ಮಾತು ಹೇಳ್ತಾರೆ, ದ ಬೆಸ್ಟ್ ಬ್ರೈನ್ ಆಫ್ ದಿ ನೇಷನ್ ವರ್ ಪ್ರೆಸೆಂಟ್ ಇನ್ ದಿ ಲಾಸ್ಟ್ ಬೆಂಚಸ್ ಆಫ್ ದಿ ಕ್ಲಾಸ್ ರೂಮ್, ಸಮ್ ಟೈಮ್ಸ್ ಔಟ್ ಸೈಡ್ ಆಲ್ಸೋ ಅಂತ ಹೇಳ್ತಾರೆ. ಹಾಗಾಗಿ ಮಾಧ್ಯಮಗಳು ಈ ಶಾಲೆಯಿಂದ ಹೊರತಾಗಿರ್ತಕ್ಕಂತಹ ಪ್ರತಿಭೆಗಳನ್ನ ಹುಡುಕಿ ಹೋಗಿ ಅವರನ್ನು ಬೆಳಕಿಗೆ ತರುವಂತದ್ದು ಬಹಳಷ್ಟು ವಿಜ್ಞಾನ ಜನಪ್ರಿಯವಾಗುತ್ತೆ ಅಂತ ನನ್ನ ನಂಬಿಕೆ.
1: ಒಂದು ಸಂತೋಷದ ವಿಚಾರ ಅಂತಂದ್ರೆ, ಈಗಾಗಲೇ ನಮ್ಮ ಆಕಾಶವಾಣಿ ಎಲ್ಲಾ ಕೇಂದ್ರಗಳನ್ನು ಆಪ್ ಮೂಲಕ ಕೇಳಬಹುದು. ಏನು ನಮ್ಮ ಈ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಅದನ್ನು ಕೂಡ ನಮ್ಮ ಶ್ರೋತೃಗಳು ವಿದೇಶದಲ್ಲಿ ಕೂತ್ಕೊಂಡು ಕೇಳುವಂತ ಒಂದು ಅನುಕೂಲವನ್ನ ಆಕಾಶವಾಣಿ ಮಾಡಿಕೊಟ್ಟಿದೆ ಅನ್ನೋದ್ರ ಸಂತೋಷವಾದ ವಿಚಾರವನ್ನ ನಿಮ್ ಜೊತೆ ಹಂಚಿಕೊಳ್ಳಕ್ಕೆ ತುಂಬಾ ಖುಷಿ ಆಗ್ತದೆ.
0: ಒಳ್ಳೆಯ, ನಾನು ಕೂಡ ಕಳೆದ 35 ವರ್ಷಗಳಿಂದ ನಾನು ನಿರಂತರವಾಗಿ ಆಕಾಶವಾಣಿ, ಇವತ್ತಿಗೂ ನಾನು ಬೆಳಗಿನ 6 ಗಂಟೆಯ ಇಂಗ್ಲಿಷ್ ವಾರ್ತೆಯನ್ನು ಕೇಳದೆ ನನ್ನ ಕೆಲಸ ಸ್ಟಾರ್ಟ್ ಆಗೋದೇ ಇಲ್ಲ. ಮತ್ತೆ ನನ್ನ ಎಲ್ಲ ಶಿಕ್ಷಕರ ತರಬೇತಿ ಕೇಂದ್ರಗಳಲ್ಲಿ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರಗಳಲ್ಲಿ ಈ ಆಪ್ ಅನ್ನ ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಿ ಅಂತ ಹೇಳಿ ಕಡ್ಡಾಯವಾಗಿ ಅವರಿಗೆ ತಿಳಿಸಿ ಪ್ರತಿ ದಿವಸ ಪ್ರಸಾರ ಆಗ್ತಕ್ಕಂತಹ ನ್ಯೂಸ್ ಗಳನ್ನ ಕೇಳಿ ಅಂತ ಹೇಳಿ ಪ್ರೋತ್ಸಾಹಿಸ್ತಾ ಇರ್ತದೆ.
1: ಅದು ನಮ್ಮ ಭಾಷೆಯನ್ನ ಬೆಳೆಸುತ್ತೆ ಮತ್ತು ನಮ್ಮ ಸಂವಹನವನ್ನ ಹೇಗೆ ಮಾಡಬಹುದು ಅನ್ನೋದನ್ನ ಚೆನ್ನಾಗಿ ತಿಳಿಸ್ಕೊಡೋದು ನಮ್ಮ ಆಕಾಶವಾಣಿ
0: ಸಂವಹನದ ಅತ್ಯಂತ ಕ್ರಿಯಾಶೀಲ ಮಾಧ್ಯಮ.
1: ಸರ್, ಇನ್ನು ನಮ್ಮ ಗ್ರಾಮೀಣ ಭಾಗದ ಯುವಜನರಿಗೂ ವೈಜ್ಞಾನಿಕ ವೇದಿಕೆಗಳು ಸಿಗುವಂತೆ ಆಗಬೇಕು, ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳ ಪಾತ್ರ ಏನು ಅಂತ ನೀವು ಹೇಳ್ತೀರಿ ಸರ್?
0: ಹಿಂದೆ ಗ್ರಹಣವನ್ನ ವೀಕ್ಷಿಸೋದಿಕ್ಕೆ ಅನೇಕ ಅಪಮಾರ್ಗಗಳನ್ನು ನಾವು ಪಡಿತಾ ಇದ್ವಿ. ಗಾಜಿಗೆ ಮಸಿಯನ್ನ ಬಳಿದು ಅದರ ಮೂಲಕ ನೋಡ್ತಕ್ಕಂಥದ್ದು, ಎಕ್ಸ್ರೇ ಶೀಟ್ಗಳನ್ನ 2-3 ಮಡಚಿ ಅದರ ಮೂಲಕ ನೋಡ್ತಕ್ಕಂಥದ್ದು, ಎಣ್ಣೆಯಲ್ಲಿ ಪ್ರತಿಬಿಂಬವನ್ನು ನೋಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ವಿ. ಪ್ಲಾನಿಟೋರಿಯಂ ಅಂತಹ ಸಂಸ್ಥೆಗಳು ದೂರದರ್ಶಕಗಳನ್ನು ಬಳಸಿ, ಟೆಲಿಸ್ಕೋಪ್ಗಳನ್ನು ಬಳಸಿ ಪರೋಕ್ಷ ಮಾರ್ಗಗಳಲ್ಲಿ ಅದನ್ನು ಪ್ರತಿಫಲಿತ ಮಾರ್ಗಗಳಲ್ಲಿ ಮಾಡಿ ಅಥವಾ ಕನ್ನಡಿಯಿಂದ ಗೋಡೆ ಮೇಲೆ ಅದರ ಪ್ರತಿಫಲನವನ್ನು ಪಡೆದು ಸಾಮಾನ್ಯರಿಗೆ ತೋರಿಸಿದಾಗ, ಮತ್ತು ವಿಶೇಷವಾದ ಸೌರ ಕನ್ನಡಕಗಳನ್ನು ಬಳಸಿ ಗುಂಪು ಗುಂಪಿನಲ್ಲಿ ಮಾಡಿ ತೋರಿಸಿದಾಗ, ಗ್ರಹಣದ ಸಂದರ್ಭಗಳಲ್ಲಿ ಅಲ್ಲಿಯೇ ತಯಾರಿಸಿದ ಆಹಾರಗಳನ್ನು ಹಂಚೋದ್ರ ಮೂಲಕ ಅನೇಕ ವರ್ಷಗಳ ಮೂಢನಂಬಿಕೆಯನ್ನು ನಾವು ಹೊರದಿಟ್ಟಿದ್ವಿ. ಹಾಗಾಗಿ ಪ್ಲಾನಿಟೋರಿಯಂಗಳಾಗಬಹುದು, ವಿಜ್ಞಾನದ ಬಯಲು ಪ್ರಯೋಗಾಲಯಗಳಾಗಬಹುದು, ಹೊಸದಾದ ಒಂದು ಪ್ರಯೋಗಕ್ಕೆ ಒಡ್ಡಿಕೊಳ್ಳೋದಕ್ಕೆ ಸಹಾಯ ನಿರಂತರವಾಗಿ ನಾವು 1985 ಈ ಕೆಲಸಗಳನ್ನು ವಿಜ್ಞಾನ ಪರಿಷತ್ತಿನ ಅನೇಕ ಚಟುವಟಿಕೆಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದುವರೆಗೆ ನಡೆದಿರತಕ್ಕಂಥ ಎಲ್ಲ ಗ್ರಹಣಗಳ ಸಂದರ್ಭಗಳಲ್ಲಿ ನಾವು ಸೌರ ಕನ್ನಡಕಗಳ ಮೂಲಕ ಅದನ್ನು ವೀಕ್ಷಿಸುವ ಹಾಗೆ ಮಾಡಿ ಬಿಸ್ಕತ್ತು, ಪುರಿ, ಚಾಕ್ಲೇಟ್, ಉಪ್ಪಿಟ್ಟುಗಳನ್ನು ಮಾಡಿ ತಿನ್ನಿಸೋದ್ರ ಮೂಲಕ ಜನಗಳಲ್ಲಿ ನೈಜ ಸತ್ಯವನ್ನು ಅರಿಯೋದಿಕ್ಕೆ, ಮತ್ತೆ ಕೇವಲ ಬೆಳಕು ಸರಳ ರೇಖೆಯಲ್ಲಿ ಪ್ರಸಾರ ಆಗುವ ಕಾರಣದಿಂದ ಹಗಲು ರಾತ್ರಿ ಆಗುವ ಹಾಗೆಯೇ ಗ್ರಹಣಗಳೂ ಆಗುತ್ತಿವೆ ಅಂತಕ್ಕಂಥ ಸರಳ ನಿಯಮಗಳನ್ನು ನಾವು ತಿಳಿಸ್ತಾ ಬರ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಗಳು ಅಂದರೆ 1000 ಜನ ನಿಂತು ನೋಡಿರ್ತಕ್ಕಂಥದ್ದನ್ನು ನಾವು ಸಾಕ್ಷೀಕರಿಸಿದ್ದೇವೆ. ಸೂಪರ್ ಮೂನ್ ಮೊದಲ ಬಾರಿಗೆ ಜನಗಳ ಗಮನ ಸೆಳೆದಾಗ ರಾತ್ರಿ 12 ಗಂಟೆ, ಆ 12 ಗಂಟೆಯಲ್ಲೂ ಕೂಡ ಸುಮಾರು 1,500 ಜನ ಕಾದು, ಸರ್ ಎಷ್ಟು ದೊಡ್ಡದಾಗಿ ಕಾಣುತ್ತೆ, ಆಕಾಶ ತುಂಬಾ ಕಾಣುತ್ತಾ ಅಂತ ಪ್ರಶ್ನೆಗಳನ್ನ ಕೇಳಿದಾಗ, ಜಸ್ಟ್ 15% ಅದು ಹೆಚ್ಚಿದೆ ಗಾತ್ರದಲ್ಲಿ, ಆದರೆ ಬೆಳಕು 27% ಹೆಚ್ಚು ಬರ್ತಾ ಇದೆ ಅಂತಕ್ಕಂಥ ಸತ್ಯನ ಅವರು ನೋಡಿದಾಗಲೇ ಗೊತ್ತಾದದ್ದು. ಏಕೆಂದ್ರೆ ಅವರು ಸೂಪರ್ ಮೂನ್ ಅಂದ್ರೆ ದೈತ್ಯ ಚಂದ್ರ ಆಕಾಶದ ತುಂಬಾ ಕಾಣಿಸ್ತಾನೆ ಅಂತಕ್ಕಂಥ ಗೊಡ್ಡು ನಂಬಿಕೆಯಿಂದ ಬಂದಿದ್ರು. ಮತ್ತೆ ಈ ಜ್ಞಾನ ಬಹಳ ದಿನಗಳ ಕಾಲ ಉಳ್ಕೊಳ್ಳುತ್ತೆ. ಯಾವಾಗಲೂ ನಾವು ಕೇಳಿದಂತಹ ಜ್ಞಾನ ಅಥವಾ ನೋಡಿದಂತಹ ಜ್ಞಾನಕ್ಕಿಂತ ಹೆಚ್ಚಾಗಿ ನಾವೇ ಸಾಕ್ಷೀಕರಿಸಿದ ಜ್ಞಾನ ಅನವರತವರೆಗೆ ಉಳ್ಕೊಳ್ಳೋದನ್ನ ನಾವು ನೋಡಿದ್ದೇವೆ.
1: ಸರ್, ವಿಜ್ಞಾನ ಅಂತಂದ್ರೆ ಅದೊಂದು ಕೇವಲ ಪ್ರಯೋಗಾಲಯ, ನಾವು ಲ್ಯಾಬ್ನಲ್ಲಿ ಮಾಡುವಂತದ್ದು, ಮತ್ತು ಜಟಿಲವಾದ ಸೂತ್ರಗಳು ನೆನಪಿನಲ್ಲಿ ಇಡೋದಕ್ಕೆ ಕಷ್ಟವಾಗುತ್ತೆ, ಅಂತಹ ಸೂತ್ರಗಳು ಮಾತ್ರ ಇದೆ ಅಂತ ಕೆಲವರಿಗೆ ಭಯ ಇದೆ ಮತ್ತು ತಪ್ಪು ಕಲ್ಪನೆ ಇದೆ. ಸರ್, ಅದನ್ನ ಹೋಗಲಾಡಿಸ್ಕೊಂಡು ವಿಜ್ಞಾನ ಒಂದು ಆಸಕ್ತಿದಾಯಕ ವಿಚಾರ ಅಂತ ನಮ್ಮ ಯುವಜನತೆಯಲ್ಲಿ ಹೇಗೆ ಮೂಡಿಸಬಹುದು ಸರ್?
0: ಪಂಚೇಂದ್ರಿಯಗಳೇ ಜ್ಞಾನದ ಹೆಬ್ಬಾಗಿಲು, ಸೆನ್ಸರಿ ಆರ್ಗನ್ಸ್ ಆರ್ ದಿ ಗೇಟ್ವೇಸ್ ಆಫ್ ನಾಲೆಡ್ಜ್, ಬಹಳ ಹಳೆಯ ಮಾತಿದು. ಆದರೆ ಇದನ್ನು ಬಳಸೋ ವಿಧಾನವನ್ನು ನಾವು ಎಷ್ಟರ ಮಟ್ಟಿಗೆ ಮಕ್ಕಳಲ್ಲಿ ಕಲಿಸ್ತಾ ಇದ್ದೇವೆ? ಹಾಗಾದ್ರೆ ಜ್ಞಾನ ಅಂದರೆ ಏನು? ವಾಟ್ ಈಸ್ ನಾಲೆಡ್ಜ್? ನಾವು ಅನ್ಕೊಂಡ್ಬಿಟ್ಟಿದೀವಿ ಪುಸ್ತಕದಿಂದ ಬಂದದ್ದು, ಅದು ಮಾಧ್ಯಮಗಳಿಂದ ಬಂದದ್ದು. ಕರೆಕ್ಟ್, ಅವೆಲ್ಲವೂ ಹೊರ ಮಾಧ್ಯಮಗಳೇ. ಆದರೆ ನಮ್ಮ ಮೆದುಳಿಗೆ ತಲುಪಿಸುವ ಪಂಚೇಂದ್ರಿಯಗಳ ಪಾತ್ರ ಎಷ್ಟು ಅನ್ನೋದನ್ನು ಮನವರಿಕೆ ಮಾಡಿಕೊಡಬೇಕಾದ್ದು ಕಲಿಕೆಯಲ್ಲಿ ಬಹಳ ಮುಖ್ಯವಾದದ್ದು. ಕೇವಲ ಕಣ್ಣಿನಿಂದ ಕಂಡೆ, ಕೇವಲ ಕಿವಿಯಿಂದ ಕೇಳಿಸ್ಕೊಂಡೆ, ಚರ್ಮದಿಂದ ಮುಟ್ಟಿ ಪಡ್ಕೊಂಡೆ ಅಂದರೆ ಅದು ಕೇವಲ ಮಾಹಿತಿ, ಜಸ್ಟ್ ಇನ್ಫಾರ್ಮೇಶನ್. ಅದೇ ವಿಚಾರ ಎರಡು ಪಂಚೇಂದ್ರಿಯಗಳಿಂದ ದೃಢೀಕರಿಸಲ್ಪಟ್ಟರೆ ಆಗ ಅದು ಜ್ಞಾನ ಆಗುತ್ತೆ. ಕಣ್ಣಿನಿಂದ ನೋಡಿದ್ದನ್ನ ಕಿವಿ ಸ್ಪಷ್ಟೀಕರಿಸಬೇಕು, ಅಥವಾ ನಾನು ಓದದ್ದು ನಾನು ಚರ್ಮದಿಂದ ಮುಟ್ಟಿ ಅದನ್ನ ದೃಢಪಡಿಸಿಕೊಳ್ಬೇಕು. ಮೂರು ಪಂಚೇಂದ್ರಿಯಗಳಿಂದ ದೃಢಪಡಿಸಲ್ಪಟ್ಟರೆ ಅದು ಸುಜ್ಞಾನ, ಎಕ್ಸ್ಪೀರಿಯನ್ಸ್ ಅಂತ ಅನ್ಸ್ಕೊಳತ್ತೆ. ಹಾಗಾಗಿ ಒಂದು ಮಗುವಿಗೆ ಸುಡುತ್ತೆ ಮುಟ್ಟಬೇಡ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಪಂಚೇಂದ್ರಿಯ ಚರ್ಮದ ಮೂಲಕವೂ ಮಗುವಿಗೆ ತಲುಪಿಬಿಟ್ರೆ ಅದು ಅನುಭವವಾಗಿ ಉಳ್ಕೊಳತ್ತೆ. ನಾಲ್ಕು ಪಂಚೇಂದ್ರಿಯಗಳೇನಾದರೂ ಕೆಲಸ ಮಾಡಿಬಿಟ್ರೆ ಅದನ್ನು ನಾವು ವಿಜ್ಞಾನ ಅಂತ ಕರಿತೇವೆ. ಹಾಗಾಗಿ ವಿಜ್ಞಾನದ ಬೋಧನೆಯಲ್ಲಿ ನಾಲ್ಕು ಇಂದ್ರಿಯಗಳಿಗೆ ಕೆಲಸ ಕೊಡಬೇಕು. ಬರೀ ನೋಡಿದ್ರಾಗೋದಿಲ್ಲ, ಬರೀ ಕೇಳಿಸ್ಕೊಂಡ್ರಾಗೋದಿಲ್ಲ, ಬರೀ ಮುಟ್ಟಿದ್ರಾಗೋದಿಲ್ಲ, ಮೂಸಬೇಕು, ಅಂತಿಮವಾಗಿ ನೆಕ್ಕಬೇಕು.
1: ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅನ್ನೋದು ಮತ್ತೆ ಇದರಲ್ಲಿ ಸಾಬೀತು.
0: ಖಂಡಿತ ಖಂಡಿತ, ಆ ನೈಜ ಅನುಭವ ಇದೆಯಲ್ಲ ಅದನ್ನ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ. ಐದು ಇಂದ್ರಿಯಗಳೇನಾದರೂ ಸಕ್ರಿಯವಾಗಿ ಕೆಲಸ ಮಾಡಿಬಿಟ್ರೆ ಅವನನ್ನು ನಾವು ಜೀನಿಯಸ್ ಅಂತ ಕರಿತೀವಿ. ಕಲಾಂ ಅವರಾಗಿರ್ಬೋದು, ವಿಶ್ವೇಶ್ವರಯ್ಯನವರಾಗಿರ್ಬೋದು, ಗಾಂಧಿಯವರಾಗಿರ್ಬೋದು, ಯಾರೇ ಆದರೂ ಮನುಷ್ಯ ಎಲ್ಲರೂ ವಯಸ್ಸಾದ ಹಾಗೆ ವಿವೇಕಿಗಳಾಗ್ತಾರೆ. ಯಾಕೆಂದರೆ ಐದು ಇಂದ್ರಿಯಗಳನ್ನು ಬಳಸುವ ಮಟ್ಟಕ್ಕೆ ಅವರು ಬಂದಿರ್ತಾರೆ. ನನ್ನ ಉದ್ದೇಶ ಆರಂಭಿಕ ಹಂತದಲ್ಲಿಯೇ ಮಕ್ಕಳಿಗೆ ಐದು ಇಂದ್ರಿಯಗಳನ್ನು ಬಳಸುವುದನ್ನು ಹೇಳಿಕೊಟ್ರೆ ನಮ್ಮ ಕಲಿಕೆ ಒಂದು ವೈಜ್ಞಾನಿಕವಾಗಿ, ನಂತರ ಅದು ವೈಚಾರಿಕತೆಯಾಗಿ, ನಂತರ ಒಂದು ಟೆಂಪರಮೆಂಟ್ ಮನೋಭಾವವಾಗಿ ಹೊರಹೊಮ್ಮುತ್ತೆ ಅಂತ ನನ್ನ ನಂಬಿಕೆ.
1: ಸರ್, ಕೊನೆಯದಾಗಿ ಒಂದು ಪ್ರಶ್ನೆ ಯುವ ಕೇಳುಗರಿಗೆ, ನಿಮ್ಮ ಕಿವಿ ಮಾತು ಮತ್ತು ಸಂದೇಶ ಏನು ಸರ್?
0: ಪ್ರೀತಿಯ ಯುವ ಜನತೆ, ಎಲ್ಲವನ್ನ ನೋಡ್ತೀರಿ. ಒಂದು ಮೊಬೈಲ್ ಮುಟ್ಟಿದ ತಕ್ಷಣ ಅದರಲ್ಲಿ ನೋಡಿದ ಎಲ್ಲ ಮಾಹಿತಿಗಳನ್ನ ಕೇವಲ ನೋಡಿ ಅದನ್ನ ಮರಿತಾ ಇದ್ದೀರಿ. ಒಂದು ಅರೆ ಕ್ಷಣ ನೋಡಿದಂತ ಮಾಹಿತಿ ಎಷ್ಟು ಸತ್ಯಪೂರ್ಣ, ಎಷ್ಟು ನಂಬಿಕೆಗೆ ಅರ್ಹ ಅಂತ ಯೋಚಿಸಿ ನಂತರ ಅದನ್ನ ಫಾರ್ವರ್ಡ್ ಮಾಡಿ. ನಿನಗೆ ಯಾರೋ ಬಂದಿದೆ, ಯಾರೋ ಕಳಿಸಿದರೆ ಅನ್ನೋ ಕಾರಣಕ್ಕೋಸ್ಕರ ಸಾಲ ತೀರಿಸಿಕೊಳ್ಳಿಕ್ಕೆ ನೀವು 10 ಜನರಿಗೆ ಅದನ್ನು ಕಲಿಸೋದಾದರೆ ನೀವು ಒಬ್ಬ ಮೂಢನಂಬಿಕೆಯ ನಿರ್ವಾಹಕರು ಮತ್ತು ವರ್ಗಾವಣೆಕಾರರಾಗಿ ಮುಂದುವರಿತೀರಿ. ಅಲ್ಲೇನಾದ್ರೂ ಬದಲಾವಣೆ ತರೋದಿದ್ರೆ ಖಂಡಿತ ಬದಲಾವಣೆಯನ್ನು ತಂದು ಮಾಡಿ, ಎಡಿಟ್ಗೆ ನಿಮಗೆ ಅವಕಾಶ ಇದೆ. ಆದ್ದರಿಂದ ಒಂದು ಅರೇ ಕ್ಷಣ ನಿಮ್ಮ ಮನಸ್ಸನ್ನು ಗ್ರಹಿಕೆಯಿಂದ ಅದನ್ನು ನೋಡಿ ನಂತರ ವರ್ಗಾಯಿಸಿ, ಆಗ ನೋಡಿ ನಿಮ್ಮ ಘನತೆಯೂ ಹೆಚ್ಚುತ್ತೆ, ನೀವು ಕಳಿಸಿದ ಮಾಹಿತಿಯ ವಿದ್ವತ್ತು ಕೂಡ ಹೆಚ್ಚುತ್ತೆ ಅಂತ ನಾನು ಹೇಳ್ತೀನಿ.
1: ತುಂಬಾ ಸಂತೋಷ ಸರ್. ನಮ್ಮ ಯುವಜನತೆ ವಿಜ್ಞಾನದ ಬಗ್ಗೆ ಕೆಲವೊಂದಿಷ್ಟು ತಪ್ಪನ್ನ, ಕೆಲವೊಂದಿಷ್ಟು ಮೂಢನಂಬಿಕೆಗಳನ್ನ ಇಟ್ಕೊಂಡಿತ್ತು. ನಮ್ಮ ಈ ಚಿಕ್ಕದಾದ ಚೊಕ್ಕದಾದ ಸಂದರ್ಶನದಲ್ಲಿ ಅದೆಲ್ಲವೂ ಕೂಡ ಹೋಗಿದೆ. ವಿಜ್ಞಾನದಲ್ಲಿ ಹೆಚ್ಚಿನ ಆಸಕ್ತಿ ಬರುವಂಗೆ ನಿಮ್ಮ ಸಂದರ್ಶನ ಮಾಡಿದೆ ಅಂತ ಹೇಳೋದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಇಷ್ಟು ವಿಚಾರವನ್ನ ತಿಳಿಸ್ಕೊಟ್ಟ ನಿಮಗೆ ಮೈಸೂರು ಆಕಾಶವಾಣಿ ಪರವಾಗಿ ಹಾಗೂ ಎಲ್ಲ ಶ್ರೋತೃಗಳ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನಮಸ್ಕಾರ ಸರ್.
0: ವಂದನೆಗಳು.
2: ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಹೇಗೆ, ಈ ಕುರಿತು ನಿವೃತ್ತ ವಿಷಯ ಪರಿವೀಕ್ಷಕರಾದ ಮಂಡ್ಯದ ಎಸ್ ಲೋಕೇಶ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಿಎನ್ ಮಂಜುನಾಥ್. ವಿಜ್ಞಾನ ಭಾರತಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಸಮಯ ಸರಿಯಾಗಿ 5:10. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇದೀಗ ಸಂಜೆಯ ಪ್ರಸಾರ ಕಾರ್ಯದಲ್ಲಿ

0: ನಿಮ್ಮೊಂದಿಗೆ ನಾನು ಸಹನ.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463389.
2: ಹಣ್ಣು ಹೊನ್ನು
3: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಏನ್ ಸಮಾಚಾರ? ಬಹಳ ದಿನದಿಂದ ಏನು ಸುದ್ದಿನ ಇಲ್ಲ, ಎಲ್ಲಿ ಹೋಗಿದ್ರಿ?
4: ಅದು ಒಂದು ಹೊಸ ಕಾರ್ಯಕ್ರಮ ಶುರು ಮಾಡೋ ಯೋಚನೆನಲ್ಲಿದ್ದೆ ಅಷ್ಟೇ, ಇನ್ಮೇಲ್ ಸುದ್ದಿ ಕೊಡ್ತಾ ಇರೋದೆ.
3: ಓಹೋ, ಏನ್ ಕಾರ್ಯಕ್ರಮ?
4: ಹೆಸರು ವರ್ತಮಾನ ವೃತ್ತಾಂತ. ಸುದ್ದಿಯ ಹಿಂದಿನ ಕಥೆ ಇದು. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರತಿ ತಿಂಗಳ 2ನೇ ಹಾಗೆ 4ನೇ ಮಂಗಳವಾರ ಪ್ರಸಾರ ಆಗುತ್ತೆ.
3: ಯಾವಾಗಿಂದ ಪ್ರಾರಂಭ ಆಗೋದು?
4: ಇದೇ ಜೂನ್ 23ನೇ ತಾರೀಕಿನಿಂದ ಬೆಳಿಗ್ಗೆ 11-12. ಮರಿದೇ ಕೇಳ್ತೀರಾ ಅಲ್ವಾ?
5: ಕಾಮನ ಬಿಲ್ಲು ಪರಿಚಯ ಕೇಳಿದರೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ತಿಂಗಳ ಮೊದಲ 3ನೇ ಹಾಗೂ 5ನೇ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಬದುಕಿನ ಬಣ್ಣದ ಚಿತ್ತಾರ ಕಾಮನ ಬಿಲ್ಲು.
6: ಕಾಮನ ಬಿಲ್ಲು ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ.
5: ಸಾಧಕರ ವ್ಯಕ್ತಿತ್ವದ ಮತ್ತೊಂದು ಮಜಲಿನ ಅನಾವರಣ ಕಾಮನ ಬಿಲ್ಲು. ತಿಂಗಳ ಮೊದಲ 3ನೇ ಹಾಗೂ 5ನೇ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಕಾಮನ ಬಿಲ್ಲು.
0: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಕೃತಕ ಬುದ್ಧಿಮತ್ತೆ ಸಾಧಕ ಬಾಧಕಗಳು ಚರ್ಚೆ ಕೇಳುವಿರಿ ನಡೆಸಿಕೊಡುತ್ತಾರೆ ಮೈಸೂರು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು.
7: ಇಂದು AI ನಮ್ಮ ಜೀವನಕ್ಕೆ ಬಹಳ ಸಹಾಯ ಮಾಡ್ತಿದ್ರು, ಕೆಲವೊಮ್ಮೆ ಅದು ವ್ಯಕ್ತಿಯ ಸುರಕ್ಷತೆಗೂ ಮತ್ತು ವೈಯಕ್ತಿಕ ಮಾಹಿತಿಗೂ ಅಪಾಯಕಾರಿಯಾಗಿದೆ. ನಾವು ಬಳಸುವ ಮೊಬೈಲ್ ಫೋನ್ ಆಗಿರ್ಬೋದು, ಆಪ್ಸ್ ಆಗಿರ್ಬೋದು ಮತ್ತು ಆನ್ಲೈನ್ ಸರ್ವಿಸ್ಗಳ ಮೂಲಕ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ಗಳನ್ನು ಸಂಗ್ರಹವಾಗುತ್ತದೆ.
0: ಕೇಳಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಸಮಯ 5:05, ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇದೀಗ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂತಹ ಸಮಯ ಆಗಿದೆ. ಕೇಳುಗರೆ, ನಿಮಗೆ ಇಷ್ಟವಾದ ಗೀತೆಯನ್ನು ಆಲಿಸಲು ನೀವು ನಮಗೆ ವಾಟ್ಸ್ಆ್ಯಪ್ ಮೂಲಕ ಸಂದೇಶವನ್ನು ಕಳುಹಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408585823. ಮತ್ತೊಮ್ಮೆ 9408585823. ಕಾರ್ಯಕ್ರಮದ ಮೊದಲಿಗೆ ಎಕ್ಕಾ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಹಾಡಿದ್ದಾರೆ ಆಂಟನಿ ದಾಸನ್ ಹಾಗೂ ಸಂಗಡಿಗರು, ಸಾಹಿತ್ಯ ನಾಗಾರ್ಜುನ್ ಶರ್ಮಾ, ಸಂಗೀತ ಸಂಯೋಜನೆ ಚರಣ್ ರಾಜ್.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
0: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
2: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನು ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಕು.

ಕೇಳುಗರಿಗೆಲ್ಲ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಸ್ವಪ್ನ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಸಂಯೋಜನೆ ಸತ್ಯಂ. ಈ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ಎಸ್ ಪಿ ನಗರದಿಂದ ಸುಜಾತಾ.

ಲಕ್ಷ ದೀಪ ಜೊತೆಯಾಗಿ ಬೆಳಗಿ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು, ಅರಳಿ ನಿಂತ ಕಮಲದಂತೆ ಪಾದ

ಒಡಲಿನಲ್ಲಿ ಕಣ ಕಣವು ನಿನ್ನ ಪ್ರತಿಬಿಂಬ ತುಂಬಿದಾಗ, ಕೋಲವಿನಿಂದ ಕ್ಷಣ ಕ್ಷಣವು ನಿನ್ನ ಹೆಸರನ್ನೇ ಜಪಿಸುವಾಗ, ನಿದಿರೆ ಇಂದು ನಯನದಿಂದ ದೂರ ಪಡೆದುದೆಂದು ತುಟಿಯ ಜೇನ ಸಾರ.

0: ಪ್ರೀತಿಯ ಶ್ರೋತೃಗಳೇ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಲ್ಲಿ ಜೀವನ ಮೌಲ್ಯಗಳು ಮತ್ತು ನಾಯಕತ್ವದ ಅವಶ್ಯಕತೆ ಈ ಕುರಿತು ಮೈಸೂರಿನ ಲೇಖಕರು ಮತ್ತು ಚಿಂತಕರು ಆದ ಎಸ್ಬಿ ನಿತ್ಯಾನಂದ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
1: ಕೇವಲ ಎಲ್ಲವನ್ನು ಮಾರ್ಕ್ಸ್ ನಿಂದ ಅಳತೆ ಮಾಡ್ತಿರೋದ್ರಿಂದ ಈ ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್, ಇದು ಪ್ರಶ್ನೆ ಬರಲ್ಲ ಎಕ್ಸಾಮಿಗೆ, ಅಥವಾ ಈ ಪ್ರಶ್ನೆ ಬೇಕಾಗಿಲ್ಲ, ಇದೆಲ್ಲ ಪ್ರಶ್ನೆ ಯಾಕೆ ಕೇಳ್ತಾ ಇದೆಯಾ ಅಂತಕ್ಕಂಥ ಟ್ಯಾಗ್ಗಳನ್ನ ಮಾಡೋದ್ರಿಂದ ಆ ಮಕ್ಕಳ ಕ್ವಶನ್ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಮುರುಟಿ ಹೋಗುತ್ತೆ ಮತ್ತು ಅವರ ನಾಯಕತ್ವ ಗುಣವೂ ಹಾಗೆ ಕಮರು ಹೋಗುತ್ತೆ.
0: ನೆನಪಿಡಿ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
2: ಕೇಳುಗರೆ, ನಾಳೆ ಸಂಜೆ 4:30 ಸಿಗ್ಮಾ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ: ಎದೆ ಉರಿ, ಹುಳಿ ತೇಗು, ಗ್ಯಾಸ್ಟ್ರೈಟಿಸ್ ಹಾಗೂ ಗ್ಯಾಸ್ಟ್ರೋಸುಫೇಜಲ್ ರಿಫ್ಲೆಕ್ಸ್ ಡಿಸೀಸ್. ಭಾಗವಹಿಸುತ್ತಾರೆ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕೃಷ್ಣ SR. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಗ್ಮಾ ಆಸ್ಪತ್ರೆ, ಸರಸ್ವತಿಪುರಂ, ಮೈಸೂರು. ಮೈಸೂರಿನಿಂದ ಚಂದ್ರಕಲಾ ಸಿದ್ದನಾಯಕ್, ಹನ್ವಿತಾ ಹಾಗೂ ಭುವಿ ಇವರು ಚಂದನದ ಗೊಂಬೆ ಚಿತ್ರದ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. ಗೀತೆಯ ಗಾಯಕಿ SJ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ ಜೋಡಿ.

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಇದೊಂದು ಪ್ರಕಟಣೆ. ಜೆಕೆ ಟೈರ್ ಮತ್ತು ಇಂಡಸ್ಟ್ರೀಸ್ ಮೈಸೂರು ಇವರ ವತಿಯಿಂದ ಕಳೆದ 13 ವರ್ಷಗಳಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗುತ್ತಿದ್ದು, ಈ ವರ್ಷವೂ ಇದೇ ತಿಂಗಳ 20 ತಾರೀಖು ಶನಿವಾರದಂದು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6ರವರೆಗೆ ಜೆಕೆ ಟೈರ್ ಮತ್ತು ಇಂಡಸ್ಟ್ರೀಸ್ ಆವರಣದಲ್ಲಿ ಆಯೋಜಿಸಲಾಗಿರುವ ಈ ಶಿಬಿರದಲ್ಲಿ ಆಸಕ್ತರು ಭಾಗವಹಿಸಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ 9845271044 ಮತ್ತೊಮ್ಮೆ 9845271044 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಇನ್ನು ಮುಂದೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನವಿರುವ ದಿಗ್ಗಜರು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ಮೈಸೂರಿನ ರಾಜೇಶ್ವರಿ ನಗರದಿಂದ ಶಂಕರ್.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಮೈಸೂರಿನ ಅಗ್ರಹಾರದಿಂದ ಎಂಆರ್ ಶ್ರೀಕಂಠನವರು ಗಂಗಾ ಯಮುನಾ ಚಿತ್ರದ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. ಸಾಹಿತ್ಯ ಆರ್ಎನ್ಜಯ್ ಗೋಪಾಲ್, ವಿದ್ಯಾಸಾಗರ್ ಅವರ ಸಂಗೀತ ಸಂಯೋಜನೆಗೆ ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

0: ಆತ್ಮೀಯ ಕೇಳುಗರೇ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಲೇಖಕಿ ಹಾಗೂ ಅಂಕಣಕಾರ್ತಿ ಬಿ ಹೇಮಮಾಲಾ ಅವರೊಂದಿಗೆ ಮಾತುಕತೆ.
1: ಯಾರು ಬೇಕಿದ್ರು ಬರಿಬಹುದು. ನಿಮಗೆ ಅಕ್ಷರದ ಮೇಲೆ ಪ್ರೀತಿ ಇದೆಯಾ, ಅಕ್ಷರದ ಮೇಲೆ ಅಕ್ಕರೆಯುಳ್ಳವರಿಗಾಗಿ ಅಂತ ಮಾಡಿದ್ದೆ. ಯಾಕೆಂತಂದ್ರೆ ಕೆಲವರು ಹೇಳ್ತಾ ಇದ್ರು, ನಮ್ಗೆ ಬರೆಯಕ್ಕೆ ನಂಗೆ ವಿಷಯ ಗೊತ್ತಾಗೋದಿಲ್ಲ, ನಂಗೆ ಹೇಗೆ ಬರಿಬೇಕಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ತೋಚಿದ್ದನ್ನು ಗೀಚಿ ಆಮೇಲೆ ಅದಕ್ಕೆ ಒಂದು ಚೌಕಟ್ಟು ಕೊಡಿ, ಅಥವಾ ಒಂದು ಚಿತ್ರ ಕಾಣಿಸ್ತ ಅದಕ್ಕೊಂದು 2 ಸಾಲು ಬರೀರಿ. ಅದನ್ನೆಲ್ಲ ಬರೆಯಲು ತೀರಾ ವಿದ್ವತ್ತು ಏನು ಬೇಕಾಗಿಲ್ಲ.
0: ಕೇಳಿ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.
2: ಮಂಡ್ಯದಿಂದ ಮಂಜೇಗೌಡ ಹಾಗೂ ಹೊಸಕೋಟೆಯಿಂದ ಲತಾ ಸುಹಾಸ್ ಅವರು ಬೆಳ್ಳಿ ಮೋಡಗಳು ಚಿತ್ರದ ಗೀತೆಯೊಂದನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. ಕೆವಿ ರಾಜು ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಹಾಗೂ ಮನು.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾಗು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ತಪ್ಪದೇ ಆಲಿಸಿ
1: ಸಸ್ಯವೈದ್ಯರ ಕಿವಿ ಮಾತು
0: ಹರಿತೆ ಜಗ.

ಕೇಳುಗರೆ, ಇದೊಂದು ಪ್ರಕಟಣೆ. 2026-27 ಶೈಕ್ಷಣಿಕ ವರ್ಷದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಲಲಿತಕಲಾ ಕಾಲೇಜಿನಲ್ಲಿ ಎಸ್ಇಪಿ 2024 ಅನ್ವಯ ಪ್ರಥಮ ವರ್ಷದ ಬಿಪಿಎ ಪ್ರವೇಶಾತಿಗಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ಜೂನ್ ತಿಂಗಳ 30. ಈ ಪದವಿಯು 3 ಅವಧಿಯದ್ದಾಗಿರುತ್ತದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಗಾಯನ, ನೃತ್ಯ, ಭರತನಾಟ್ಯ, ನಾಟಕ ಮತ್ತು ಗಮಕ, ಇದರಲ್ಲಿ ಕಾವ್ಯವಾಚನ, ಈ ಎಲ್ಲ ವಿಷಯಗಳ ಅಧ್ಯಯನಕ್ಕೆ ಅವಕಾಶವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾನಿಲಯ ಲಲಿತಕಲಾ ಕಾಲೇಜಿನ ದೂರವಾಣಿ ಸಂಖ್ಯೆ 241-95-86 ಅಥವಾ ಮೊಬೈಲ್ ಸಂಖ್ಯೆ 9972223414 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ನೇರವಾಗಿ ಕಾಲೇಜಿನ ಕಚೇರಿಯಲ್ಲಿ ಹೋಗಿ ನೀವು ಮಾಹಿತಿಯನ್ನು ಪಡೆಯಬಹುದಾಗಿದೆ. ವಿಶ್ವವಿದ್ಯಾನಿಲಯ ಲಲಿತಕಲಾ ಕಾಲೇಜು, ಮಾನಸಗಂಗೋತ್ರಿ ಮೈಸೂರು ವಿಶ್ವವಿದ್ಯಾನಿಲಯ, ಇದರ ಪ್ರಕಟಣೆಯೊಂದನ್ನು ಕೇಳಿದಿರಿ. ಮೈಸೂರಿನ ಸರಸ್ವತಿಪುರಂನಿಂದ ಎಚ್.ಎನ್. ವಿಶ್ವನಾಥ್ ಅವರು ಸವತಿಯ ನೆರಳು ಚಿತ್ರದ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. ಹಾಡಿದ್ದಾರೆ ಎಸ್. ಜಾನಕಿ, ಸಾಹಿತ್ಯ ವಿಜಯನಾರಸಿಂಹ, ಸಂಗೀತ ಸಂಯೋಜನೆ ಸತ್ಯಂ.

ಕಾರ್ಯಕ್ರಮದ ಕೊನೆಗೆ ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ವಿ ಹರಿಕೃಷ್ಣ. ಈ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಶ್ರೀರಂಗಪಟ್ಟಣದಿಂದ ಕೃಷ್ಣ ಟೇಲರ್ ಹಾಗೂ ಕುಟುಂಬದವರು.

ಇದುವರೆಗೂ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಸಂಜೆ 5:05 ನಂತರ ಬಂದಂತಹ ಸಂದೇಶಗಳನ್ನು ತೆಗೆದುಕೊಳ್ಳಲಾಯಿತು. ಹಾಗೆ ಮತ್ತಷ್ಟು ಜನ ಸಂದೇಶಗಳನ್ನು ಕಳುಹಿಸಿದರು. ಶ್ರೀರಂಗಪಟ್ಟಣದಿಂದ ಶ್ರೀನಿವಾಸ ಜಿಪಿ, ಮೈಸೂರಿನ ಅಶೋಕಪುರಂನಿಂದ ನೀಲಮ್ಮ ಹಾಗೂ ಕುಟುಂಬದವರು, ನಾಗಮಂಗಲದಿಂದ ರಾಧಾ ಹಿರಿಯಣ್ಣ, ಹನುಮನಾಳು ಗ್ರಾಮದಿಂದ ಶಿಲ್ಪಾ ರಮೇಶ್ ಹಾಗೂ ಕುಟುಂಬ, ಕೆಆರ್ಪೇಟೆಯಿಂದ ಸುಚಿತ್ರ, ಬೆಂಗಳೂರಿನಿಂದ ಸುಬ್ರಹ್ಮಣಿ ಹಾಗೂ ಕುಟುಂಬ, ಮೈಸೂರಿನ ವಿದ್ಯಾರಣ್ಯಪುರಂನಿಂದ ಲತಾ ಹಾಗೂ ವೇದರಂಗಯ್ಯ, ಮೈಸೂರಿನಿಂದ ಮಾದೇಶ್, ಕಿಕ್ಕೇರಿಯಿಂದ ನಾಗರತ್ನ ಶ್ರೀನಿವಾಸ್, ಹೊಸಳ್ಳಿಯಿಂದ ಬಾಲಕೃಷ್ಣ ಹಾಗೂ ಕುಟುಂಬದವರು, ಬೆಂಗಳೂರಿನಿಂದ ಬಿಂದು ಪ್ರಕಾಶ್, ಮೈಸೂರಿನ ದಟ್ಟಗಳ್ಳಿಯಿಂದ ನಾಗಮಧು, ಅಗ್ರಹಾರದಿಂದ ಪುಷ್ಪಲತಾ ಫಣಿರಾಜ್, ಗುಂಡ್ಲುಪೇಟೆಯಿಂದ ನಂದೀಶ್ ಹಾಗೂ ಕುಟುಂಬದವರು, ದೇವಗಳ್ಳಿ ಗ್ರಾಮದಿಂದ ಸಿದ್ದರಾಮ ಹಾಗೂ ಕುಟುಂಬ, ರಾಮಕೃಷ್ಣ ನಗರದಿಂದ ನಿರ್ಮಲಾ ಮಹಾದೇವ್, ಕಾಮನಕೆರೆ ಹುಂಡಿ ಗ್ರಾಮದಿಂದ ಟೇಲರ್ ಶಿವಣ್ಣ ಹಾಗೂ ಕುಟುಂಬ, ಕೋಣನಕೆರೆಯಿಂದ ಶ್ರೀನಿವಾಸ್, ಕಾಸರಗೋಡಿನಿಂದ ರಾಜಾರಾಮ್ ವಸುಧ, ಮೈಸೂರಿನ ಗಣೇಶ್ ನಗರದಿಂದ ರಾಂಪೂರೆ ಕುಟುಂಬದವರು ಹಾಗೂ ಹೇಮರಾಜು ಕುಟುಂಬದವರು, ಮಳವಳ್ಳಿಯಿಂದ ಮಲ್ಲೇಶ್, ಶ್ರೀರಂಗಪಟ್ಟಣದಿಂದ ಬಿಟಿ ದಾಸಪ್ರಕಾಶ್, ಬೆಳವಾಡಿಯಿಂದ ಮೀನಮ್ಮ, ದಾವಣಗೆರೆಯಿಂದ ಉಮೇಶ್, ಸಾವಿತ್ರಿ ಹಾಗೂ ಕುಟುಂಬ, ಮೈಸೂರಿನ ಶಾರದಾದೇವಿ ನಗರದಿಂದ ರಮೇಶ್, ಅಮೆರಿಕದ ನ್ಯೂಜೆರ್ಸಿಯಿಂದ ಕಲ್ಪನಾ, ಮೈಸೂರಿನಿಂದ ಮಂಜು ಪಲ್ಲವಿ, ಶಾಂತಾ ರಮೇಶ್ ಹಾಗೂ ನಂಜನಗೂಡಿನಿಂದ ಮುದ್ದಳ್ಳಿ ಪುಟ್ಟಸ್ವಾಮಿ. ಇವಿಷ್ಟು ಜನ ನಾವು ಗೀತೆಗಳನ್ನು ಪ್ರಸಾರ ಮಾಡಿದ ಹೊರತಾಗಿಯೂ ಸಂದೇಶಗಳನ್ನು ಕಳಿಸಿದರು. ನಾಳಿನ ಕಾರ್ಯಕ್ರಮದಲ್ಲಿ ಮುಂಚಿತವಾಗಿ ಸಂದೇಶವನ್ನು ಕಳುಹಿಸಿ ಅಂತ ಹೇಳ್ತಾ ಇಲ್ಲಿಗೆ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಸಂದೇಶ ಕಳುಹಿಸಿ ಗೀತೆಯನ್ನು ಆಲಿಸಿದ ಎಲ್ಲ ಕೇಳುಗರಿಗೂ ಪ್ರೀತಿಯ ಧನ್ಯವಾದಗಳು. ಆಕಾಶವಾಣಿ ಮೈಸೂರು FM 100.6.

0: मुक्त भारत अभियान।
1: निक्षय मित्र तो हम सबका साथ निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ? ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6 ಗಂಟೆ. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:10 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ, ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿ ರಂಗ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ, ತರಕಾರಿ ಬೆಳೆಗಳ ಸಸಿಮಡಿಯಲ್ಲಿ ಕೀಟ ರೋಗಗಳ ಸಮಗ್ರ ನಿರ್ವಹಣೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾ ಕೆಸಿ ಕಿರಣ್ ಕುಮಾರ್ ಹಾಗೂ ಡಾ ಜಿಕೆ ರಾಮೇಗೌಡ. ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಕನ್ನಡ ಚಿತ್ರಗೀತೆಗಳು. 8 ಗಂಟೆಗೆ ಯುವವಾಣಿಯಲ್ಲಿ ಮೊದಲಿಗೆ ಕೃತಕ ಬುದ್ಧಿಮತ್ತೆ, ಸಾಧಕ ಬಾಧಕಗಳು ಈ ಕುರಿತು ಚರ್ಚೆ. ಭಾಗವಹಿಸುತ್ತಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಾದ ಚರಣ್, ಶಶಿ, ರಮ್ಯಾ, ಜ್ಯೋತ್ಸ್ನಾ, ಎಸ್ ಜಾನ್. ನಡೆಸಿಕೊಡುತ್ತಾರೆ ಬಸವರಾಜ್. ನಂತರ ನಿಮಗಿದು ಗೊತ್ತೇ, ಪ್ರಸ್ತುತಿ ಶೀತಲ್ ಬೆಳಗಲಿ. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾರತಿ. ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು ಮೇ 30ರಂದು ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರ ಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿಮುದ್ರಣ. ಆಕಾಶವಾಣಿ ಸಾಹಿತ್ಯ ಕುರಿತು ಮಾತನಾಡಿರುವವರು ಡಾ ಬಸವರಾಜ್ ಸಾದರ್. ಆಕಾಶವಾಣಿ ಸಂಗೀತದ ಬಗ್ಗೆ ಮಾತನಾಡಿದ್ದಾರೆ ಡಾ ಎನ್ ರಘು. ಆಕಾಶವಾಣಿ ನಾಟಕ ಹಾಗೂ ಕೇಳುಗರ ಬಗ್ಗೆ ಮಾತನಾಡಿದ್ದಾರೆ ಡಾ ಎಂಎಸ್ ವಿದ್ಯಾ. 10 ಗಂಟೆಗೆ ನಾಟಕ ಅಮ್ಮ, ಮೂಲ ಹಿಂದಿ ವಿಷ್ಣು ಪ್ರಭಾಕರ್, ಕನ್ನಡ ಅನುವಾದ ಪಾರ್ವತಿ ಜಿ ಐತಾಳ್, ನಿರ್ಮಾಣ ಡಾ ಬಿಎಂ ಶರಭೇಂದ್ರ ಸ್ವಾಮಿ. ಈ ರಾತ್ರಿ 10:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿರಾಸತ್ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಎಂಪಿಎಂ ಕೊಟ್ರಯ್ಯ ಅವರಿಂದ ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 6:35 ಜ್ಞಾನಜ್ಯೋತಿ, ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ. ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. ನಾಳೆ ಬೆಳಿಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ. ಪ್ರಾಯೋಜಕರು ಪ್ರಭಾ ಸೂಪರ್ ಸ್ಪೆಷಾಲಿಟಿ ಐ ಕ್ಲಿನಿಕ್ ಬೆಂಗಳೂರು ಹಾಗೂ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಮಾಲಜಿ ಬೆಂಗಳೂರು. ಪ್ರಸ್ತುತಿ ಟಿಎಸ್ ಗೋಪಾಲ್. 7:30 ಸೇವಾ ವಾಹಿನಿ. ಬೆಳಿಗ್ಗೆ 7:45 ಹಾಗೂ 9:35 ಕನ್ನಡ ಚಿತ್ರಗೀತೆಗಳು. 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. ನಂತರ ಚಿತ್ರಗೀತೆಗಳು. 9:00 ಯೋಗವಾಣಿ, ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ. ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ, ಈ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 9:30 ಗಾಂಧಿ ಸ್ಮೃತಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಾತಂಗಿ ಸತ್ಯಮೂರ್ತಿಯವರ ಹಾಡುಗಾರಿಕೆ. ಬೆಳಿಗ್ಗೆ 10:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕಾಮನಬಿಲ್ಲು, ಬದುಕಿನ ಬಣ್ಣಗಳ ಚಿತ್ತಾರ, ಪ್ರಸ್ತುತಿ ಜಿಎನ್ ಮಂಜುನಾಥ್. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. 12:35 ಭಕ್ತಿಗೀತೆಗಳು ಅಮೃತ ವಿ ಅವರಿಂದ. 12:45 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿಶಾಂತಕುಮಾರ್. 11:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, ಹಾಡಿದ್ದಾರೆ ಮೈಸೂರು ರಂಗಸ್ವಾಮಿ. 12:30 ಹಾಗೂ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫೀಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಹಾರಾಜಪುರಂ ಸಂತಾನಮ್ಮವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಸಖಿ ಸಾಹಿತ್ಯ, ಮಹಿಳಾ ಬರಹಗಾರರೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಲೇಖಕಿ ಹಾಗೂ ಅಂಕಣಕಾರ್ತಿ ಹೇಮಮಾಲಾ ಬಿ. ಕಾರ್ಯಕ್ರಮದ ಪ್ರಸ್ತುತಿ ನೇತ್ರಾ ಕೆ. ಕೇಳುಗರೆ, ಇವಿಷ್ಟು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಸಮಯ 6:05 ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
5: ದಿಸ್ ಈಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಸುಭದ್ರಾ ರಾಮಚಂದ್ರನ್. Prime Minister Narendra Modi today held a series of high-level meetings with leading French business leaders in Paris as part of efforts to deepen India-France economic and industrial cooperation. Speaking to Akashvani after the meetings, top executives highlighted the growing opportunities in India and announced plans for deeper engagement with the country. Our correspondent covering the Prime Minister's visit reports that discussions focusing on manufacturing, artificial intelligence, sustainability and maritime infrastructure.
6: Senkoba chairman and CEO Benoît Bazin said India is emerging as a major manufacturing and export hub for the Asia-Pacific region. He highlighted the company's investment in low-carbon technologies and energy-efficient building solutions to support India's net-zero goals. Mistral AI CEO Arthur Mensch said the company is keen to strengthen support for Indian languages, expand AI research partnerships and explore greater collaboration on sovereign AI. He also indicated plans to expand the company's presence in India. CMS CGM Chairman and CEO Rodolphe Sade said India is rapidly developing as a hub for green shipbuilding. He welcomed company's decision to build 6 LNG-powered vessels in partnership with Indian shipyards and said discussions with the Prime Minister also covered logistics, ship recycling and deep seaport development. The meetings underscored growing economic and technology cooperation between India and France. This is Mahesh Sopre, Akashvani News, Paris, France.
5: The Prime Minister also met CEO of Alstom, Martin Sean. In a social media post, the Ministry of External Affairs said that the discussions between them focused on opportunities in mobility and railway modernization. Prime Minister Narendra Modi is attending the Viva Tech 2026 alongside French President Emmanuel Macron this evening. He will lead a series of high-level engagements at the summit, culminating in a highly anticipated keynote address that highlights India's skyrocketing global digital footprint. We now go over live to listen to the Prime Minister's address.
7: For physical documents in India anymore, such as your driving license or vehicle registration certificate. Another example is the Gati Shakti platform. Thanks to technology, we have integrated more than 1,600 geographic data layers on a single GIS-based map. We have created an integrated, data-driven, whole-of-government planning platform for infrastructure.
5: The Viva Tech Summit is Europe's largest technology and startup event, where Mr. Modi is expected to highlight India's growing innovation ecosystem and technological advancements. The Prime Minister is also scheduled to address members of the Indian community during a special diaspora event. Education Ministry today said that 52 Indian institutions are featured in the QS World University Rankings 2027. IIT Delhi remains India's highest ranked institution at 118th globally, while

0: India's Meenakshi Hooda advanced to the quarterfinals of the World Boxing Cup 2026 in Guiyang, China today. Meenakshi secured a convincing 5-0 victory over Poland's Natalia Kuchevska in the women's 51 kg round of 16 bout. Four Indian boxers will be in quarterfinal action tomorrow. And that is the end of this news bulletin.
1: ಈಗ ವೇಳೆ 6:10
2: ಆಕಾಶವಾಣಿ ಮೈಸೂರು ದೈಹಿಕ ದೀಕ್ಷೆ ಬಾನುಲಿ ಸರಣಿ ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್.
3: ಪ್ರೆಷರ್ ಸೋರ್, ಬೆಡ್ ಸೋರ್ ಅಥವಾ ಒತ್ತಡದ ಹುಣ್ಣುಗಳು, ಈ ಸಮಸ್ಯೆ ದೀರ್ಘಕಾಲ ಹಾಸಿಗೆಯಲ್ಲಿ ಉಳಿಯುವ ರೋಗಿಗಳು, ಪಾರ್ಶ್ವವಾಯು ಪೀಡಿತರು, ವೃದ್ಧರು, ಬೆನ್ನು ಹುರಿ ಗಾಯ ಹೊಂದಿದವರು ಹಾಗೂ ಐಸಿಯು ರೋಗಿಗಳಲ್ಲಿ ಕಂಡುಬರುತ್ತೆ. ಸರಿಯಾದ ಆರೈಕೆ ಇಲ್ಲದಿದ್ದರೆ ಜೀವಕ್ಕೆ ಅಪಾಯ ಉಂಟು ಮಾಡುವ ಸೋಂಕಿನವರೆಗೂ ಬೆಳೆಯಬಹುದು. ದೇಹದ ಯಾವುದಾದರೂ ಭಾಗದ ಮೇಲೆ ನಿರಂತರವಾಗಿ ಒತ್ತಡ ಬೀಳ್ತಾ ಹೋದರೆ ಆ ಭಾಗಕ್ಕೆ ರಕ್ತ ಸಂಚಾರ ಕಡಿಮೆಯಾಗುತ್ತೆ. ಇದರಿಂದ ಚರ್ಮ ಮತ್ತು ಅದರ ಕೆಳಗಿನ ಅಂಗಾಂಶಗಳಿಗೆ ಆಮ್ಲಜನಕ ಹಾಗೂ ಪೋಷಕಾಂಶಗಳ ಪೂರೈಕೆ ಕಡಿಮೆಯಾಗಿ ಕೋಶಗಳು ನಿರ್ಜೀವವಾಗಲು ತೊಡಗುತ್ತವೆ. ಇದರಿಂದ ಉಂಟಾಗುವ ಗಾಯವನ್ನ ಪ್ರೆಷರ್ ಸೋರ್ ಅಥವಾ ಒತ್ತಡದ ಹುಣ್ಣು ಅಂತ ಕರೀತಾರೆ. ಸಾಮಾನ್ಯವಾಗಿ ಮೂಳೆಗಳು ಹೊರಚಾಚಿರುವ ಭಾಗಗಳಲ್ಲಿ ಈ ಗಾಯಗಳು ಹೆಚ್ಚಾಗಿ ಕಂಡುಬರುತ್ತೆ. ಉದಾಹರಣೆಗೆ ಸೇಕ್ರಮ್ ಅಥವಾ ಬೆನ್ನಿನ ಕೆಳಭಾಗ, ಹೀಲ್ ಅಥವಾ ಹಿಮ್ಮಡಿ, ಸೊಂಟದ ಬದಿಗಳು ಅಥವಾ ಹಿಪ್ಸ್, ಮೊಣಕೈಗಳು, ಭುಜದ ಮೂಳೆಗಳು, ತಲೆ ಹಿಂಭಾಗ, ಗಾಲಿ ಕುರ್ಚಿಯಲ್ಲಿ ಕುಳಿತುಕೊಳ್ಳುವ ರೋಗಿಗಳಲ್ಲಿ ಸೊಂಟ ಮತ್ತು ಕುಳಿತ ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇದಕ್ಕೆ ಕಾರಣಗಳೇನು? ನಿರಂತರವಾದ ಒತ್ತಡ, ಒಂದೇ ಸ್ಥಿತಿಯಲ್ಲಿ ಹಲವು ಗಂಟೆಗಳ ಕಾಲ ಮಲಗಿರುವುದು ಅಥವಾ ಕುಳಿತಿರುವುದು, ಫ್ರಿಕ್ಷನ್ ಅಥವಾ ಘರ್ಷಣೆ, ಚರ್ಮ ಹಾಸಿಗೆಯ ಒರಟು ಮೇಲ್ಮೈಗೆ ಉಜ್ಜಿಕೊಳ್ಳುವುದು, ಶಿಯರಿಂಗ್ ಫೋರ್ಸ್ ದೇಹದ ಚಲನೆಯ ಸಮಯದಲ್ಲಿ ಚರ್ಮವು ಒಂದು ಕಡೆಗೆ, ಅಂಗಾಂಶಗಳು ಮತ್ತೊಂದು ಕಡೆಗೆ ವಾಲುವುದು, ತೇವಾಂಶ ಮೂತ್ರ ಮಲ ಬೆವರು ಇವುಗಳ ತೇವ ಚರ್ಮದ ಮೇಲೆ ಹಾಗೆ ಉಳಿದು ಬಿಡೋದು. ಯಾರಿಗೆಲ್ಲ ಹೆಚ್ಚಾಗಿ ಇದರ ಅಪಾಯ? ವೃದ್ಧರು, ಸ್ಟ್ರೋಕ್ನ ರೋಗಿಗಳು, ಸ್ಪೈನಲ್ ಕಾರ್ಡ್ನ ತೊಂದರೆಗೆ ಒಳಗಾದಂಥ ರೋಗಿಗಳು, ಐಸಿಯುನಲ್ಲಿರುವಂಥ ರೋಗಿಗಳು, ಸಕ್ಕರೆ ಕಾಯಿಲೆ ಇರುವವರು, ಅಪೌಷ್ಟಿಕತೆ ಇರುವವರು, ಕ್ಯಾನ್ಸರ್ ರೋಗಿಗಳು ಹಾಗೂ ದೀರ್ಘಕಾಲ ಹಾಸಿಗೆ ಹಿಡಿದ ರೋಗಿಗಳು. ಇನ್ನು ಇದರ ಹಂತಗಳನ್ನು ನೋಡುವಾಗ ಹಂತ ಒಂದರಲ್ಲಿ ಚರ್ಮ ಕೆಂಪಾಗಿರುತ್ತೆ, ಹಂತ ಎರಡರಲ್ಲಿ ಚರ್ಮದ ಮೇಲ್ಪದರ ಒಡೆದು ಹೋಗುತ್ತೆ, ಹಂತ ಮೂರರಲ್ಲಿ ಚರ್ಮದ ಪೂರ್ಣ ಪದರ ನಾಶವಾಗುತ್ತೆ, ಇನ್ನು ಹಂತ ನಾಲ್ಕರಲ್ಲಿ ಆಳವಾದ ಗಾಯ ಉಂಟಾಗಿ ಮಾಂಸಖಂಡಗಳ ಹಾಗೂ ಮೂಳೆಗಳು ಹೊರಚಾಚಿಕೊಂಡಿರುತ್ತೆ. ಇದು ಕೇವಲ ಚರ್ಮದ ಸಮಸ್ಯೆಯಲ್ಲ, ಇದರಿಂದ ರೋಗಿ ಏನೆಲ್ಲ ಅನುಭವಿಸುತ್ತಾನೆ ಅಂತ ನೋಡಿದರೆ ತೀವ್ರವಾದ ನೋವು, ದುರ್ವಾಸನೆ, ಮತ್ತೆ ಮತ್ತೆ ಉಂಟಾಗುವ ಸೋಂಕು, ಆಸ್ಪತ್ರೆಯಲ್ಲಿ ಉಳಿಯುವ ಅವಧಿ ಹೆಚ್ಚಳ, ಚಿಕಿತ್ಸಾ ವೆಚ್ಚ, ಜೀವನದ ಗುಣಮಟ್ಟದ ಕುಸಿತ, ಚಿಕಿತ್ಸೆಗಿಂತ ತಡೆಗಟ್ಟುವಿಕೆ ಉತ್ತಮ, ಈ ತೊಂದರೆಗೆ ಅದು ಕೂಡ ಅನ್ವಯಿಸುತ್ತದೆ. ನಿಯಮಿತವಾಗಿ ಮಲಗುವ ಸ್ಥಿತಿಯ ಬದಲಾವಣೆ ಇರಬೇಕು. ಹಾಸಿಗೆಯಲ್ಲಿರುವವರನ್ನು 2 ಗಂಟೆಗಳಿಗೊಮ್ಮೆ ಮಗ್ಗುಲನ್ನು ಬದಲಾಯಿಸಿ ಮಲಗಿಸಬೇಕು. ಕುಳಿತಿರುವವರಲ್ಲಿ 15-30 ನಿಮಿಷಕ್ಕೆ ಒಮ್ಮೆ ಎದ್ದು ನಿಂತು ಓಡಾಡುವ ಪ್ರಯತ್ನವನ್ನು ಮಾಡಬೇಕು. ವಿಶೇಷವಾದ ಹಾಸಿಗೆಗಳು, ಏರ್ ಮ್ಯಾಟ್ರಸ್, ಪ್ರೆಷರ್ ರಿಲೀವಿಂಗ್ ಮ್ಯಾಟ್ರಸ್, ಜೆಲ್ ಬೆಡ್ ಹಾಗೂ ಆಲ್ಫಾ ಬೆಡ್ ಮುಂತಾದ ನವೀನ ಬಗೆಯ ಹಾಸಿಗೆಗಳನ್ನು ಬಳಕೆ ಮಾಡುವುದು ಉತ್ತಮ. ಚರ್ಮವನ್ನು ಶುಚಿಯಾಗಿಯೂ ಒಣಗಿಸಿಯೂ ಇಟ್ಟುಕೊಳ್ಳಬೇಕು. ತೇವಾಂಶ ಹೆಚ್ಚು ಕಾಲ ಕೂರದಂತೆ ನೋಡಿಕೊಳ್ಳಬೇಕು. ಹೆಚ್ಚಿನ ಪ್ರೋಟೀನ್, ವಿಟಮಿನ್ ಎ, ಸಿ ಹಾಗೂ ಇ, ಜಿಂಕ್ ಅಂಶ ಹಾಗೂ ಹೆಚ್ಚಿನ ನೀರಿನ ಸೇವನೆಯು ಈ ತೊಂದರೆ ಬಾರದಂತೆ ತಡೆಯುವ ಸಾಧ್ಯತೆ ಇದೆ. ಚಲನೆ ಸಾಧ್ಯವಾದಷ್ಟು ರೋಗಿಯನ್ನ ಚಲಿಸುವಂತೆ ನಾವು ಪ್ರೇರೇಪಿಸಬೇಕು. ಇನ್ನು ಡ್ರೆಸ್ಸಿಂಗ್ನ ಅವಶ್ಯಕತೆ ಇದ್ದಾಗ ಹೈಡ್ರೋಕೊಲಾಯ್ಡ್ ಡ್ರೆಸ್ಸಿಂಗ್, ಫೋಮ್ ಡ್ರೆಸ್ಸಿಂಗ್ ಅಥವಾ ಆಲ್ಜಿನೇಟ್ ಡ್ರೆಸ್ಸಿಂಗ್ ಅನ್ನು ವೈದ್ಯರ ಸಲಹೆಯ ನಂತರ ಉಪಯೋಗಿಸಬೇಕು. ಸೋಂಕು ನಿವಾರಣೆ ಹಾಗೂ ಡಿಬ್ರೆಡ್ಮೆಂಟ್ ಮೂಲಕ ಸತ್ತಂಥ ಅಂಗಾಂಶಗಳನ್ನು ಗಾಯದಿಂದ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ವೈದ್ಯರಿಂದ ಮಾಡಿಸಿಕೊಳ್ಳಬೇಕು. ಗಂಭೀರ ಪರಿಸ್ಥಿತಿಯಲ್ಲಿ ಪ್ಲಾಸ್ಟಿಕ್ ಸರ್ಜರಿಯ ಅವಶ್ಯಕತೆ ಕೂಡ ಬರಬಹುದು. ಈ ಸಮಸ್ಯೆಯ ನಿರ್ವಹಣೆಯಲ್ಲಿ ವೈದ್ಯಕೀಯ ತಂಡಕ್ಕಿಂತ ಹೆಚ್ಚಾಗಿ ರೋಗಿಯ ಕುಟುಂಬಸ್ಥರು ಹಾಗೂ ಆರೈಕೆ ಮಾಡುವ ವ್ಯಕ್ತಿಗಳ ಪಾತ್ರವೇ ಬಹಳ ದೊಡ್ಡದು. ಒತ್ತಡದ ಗಾಯಗಳು ಬಹುಪಾಲು ತಡೆಗಟ್ಟಬಹುದಾದ ಸಮಸ್ಯೆಗಳು. ಸರಿಯಾದ ಆರೈಕೆ, ನಿಯಮಿತವಾದ ದೇಹದ ಸ್ಥಾನದ ಬದಲಾವಣೆ, ಪೌಷ್ಟಿಕ ಆಹಾರ ಹಾಗೂ ಚರ್ಮದ ಬದಲಾವಣೆಗಳ ಬಗೆಗಿನ ತೀವ್ರವಾದ ನಿಗಾ ಹಾಗೂ ಪರಿಶೀಲನೆ, ಇವುಗಳ ಮೂಲಕ ಬಹುತೇಕ ಒತ್ತಡದ ಗಾಯಗಳನ್ನು ಹುಣ್ಣುಗಳು

0: ನಾವು ತಡೆಗಟ್ಟಬಹುದು. ಪ್ರತಿಯೊಬ್ಬ ಆರೋಗ್ಯ ಕಾರ್ಯಕರ್ತ, ವೈದ್ಯ, ನರ್ಸ್ ಹಾಗೂ ಕುಟುಂಬದ ಸದಸ್ಯರು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಹಾಸಿಗೆ ಹಿಡಿದ ರೋಗಿಗಳಿಗೆ ಉತ್ತಮವಾದ ಜೀವನ ಮಟ್ಟವನ್ನು ನೀಡಲು ಸಾಧ್ಯ.
1: ದೈಹಿಕ ದೀಕ್ಷೆ, ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ನೀವು ಕೇಳ್ತಾ ಇದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:15:20.
3: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿ ಇದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
4: ಹಿಂಗೇ ಕಯವ್ವ, ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
4: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಕೇಳುಗರೆ, ನಾಳೆ ಸಂಜೆ 4:30 ಸಿಗ್ಮಾ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ: ಎದೆ ಉರಿ, ಹುಳಿ ತೇಗು, ಗ್ಯಾಸ್ಟ್ರೈಟಿಸ್ ಹಾಗೂ ಗ್ಯಾಸ್ಟ್ರೋಸೊಫಿಜಿಲ್ ರಿಫ್ಲೆಕ್ಸ್ ಡಿಸೀಸ್. ಭಾಗವಹಿಸುತ್ತಾರೆ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕೃಷ್ಣ ಎಸ್ಆರ್. ಪ್ರಸ್ತುತಿ ಕೀರ್ತನಾ ವಿ. ಕಾರ್ಯಕ್ರಮದ ಪ್ರಾಯೋಜಕರು ಸಿಗ್ಮಾ ಆಸ್ಪತ್ರೆ ಮೈಸೂರು. ನಾಳೆ ಸಂಜೆ 5:10 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಂದ ಉದ್ಘಾಟಿಸಲ್ಪಡುವ ನವದೆಹಲಿಯ ವಿಜ್ಞಾನ ಭವನದಲ್ಲಿ ಕಾರ್ಮಿಕ ಹಾಗೂ ಉದ್ಯೋಗ ಸಚಿವಾಲಯದ ವತಿಯಿಂದ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಆಯೋಜಿತವಾಗಿರುವ ರೋಜ್ಗಾರ್ ಮೇಳ 2026 ಸಮಾರಂಭದ ನೇರ ಪ್ರಸಾರ. ಸಂಜೆ 6:30 ಅವಲೋಕನ, 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ. ಪ್ರಾಯೋಜಕರು ಕೃಷಿ ನಿರ್ದೇಶನಾಲಯ ಬೆಂಗಳೂರು. ವಿಷಯ: ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ನಂತರ 7:20 ನಮ್ಮ ನಿಲಯದಿಂದ ಕೃಷಿ ರಂಗದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳ ಹೂಗ್ಲಿ ತಾರಕೇಶ್ವರದಲ್ಲಿ ಜೂನ್ 20 ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಬಿಡುಗಡೆ ಮಾಡುವ ಕುರಿತು ಕಾರ್ಯಕ್ರಮ. ನಾಳೆ ರಾತ್ರಿ 7:45 ಕಗ್ಗಗಳಲ್ಲಿ ಗುರು ಕಂಡ ಪರಿ, ಈ ಕುರಿತು ಮಾತನಾಡುತ್ತಾರೆ ಮಂಡ್ಯದ ಕವಯಿತ್ರಿ ಭವಾನಿ ಲೋಕೇಶ್. 8:00 ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ. ನಿತಿನ್ ಸ್ನಾದಾಮೃತ ಸಂಗೀತ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ಸುರಭಿ ತಾತಾಚಾರ್. ನಾಳೆ ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಾರಾಯಣ ಅಯ್ಯಂಗಾರ್ ಅವರ ಗೋಟುವಾದ್ಯದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳು. 10:00 ತತ್ವ ಸಂಚಾರ. ಭಾಗವಹಿಸುತ್ತಾರೆ ಮಂಡ್ಯ ಜಿಲ್ಲೆ ಕೀಲಾರ ಗ್ರಾಮದ ಸಿಆರ್ ಸಂಜೀವಯ್ಯ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ನಾಳೆ ರಾತ್ರಿ 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಪರ್ಯಾವರಣ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಇದೇ ಜೂನ್ 20 ಶನಿವಾರ ಬೆಳಿಗ್ಗೆ 7:15 ಸಿಕಲ್ ಸೆಲ್ ಅನೀಮಿಯಾ ಜಾಗೃತಿ ದಿನಾಚರಣೆ ಸಂದರ್ಭದಲ್ಲಿ ಸಿಕಲ್ ಸೆಲ್ ಅನೀಮಿಯಾ ಕಾರಣಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ಭಾರತ್ ಹಾಸ್ಪಿಟಲ್ ಆ್ಯಂಡ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಹೆಮಟಾಲಜಿಸ್ಟ್ ಮತ್ತು ಆಂಕಾಲಜಿಸ್ಟ್ ಆದ ಡಾಕ್ಟರ್ ಸೌಮ್ಯ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:20 ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಕೃಷ್ಣಪ್ರಸಾದೋಪಾಧ್ಯಾಯ. ಆದೌ ಮುಖ್ಯಾಃ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ಯಾರಿಸ್ ನಗರೆ ಪ್ರಮುಖೈಃ ಫ್ರಾನ್ಸ್ ದೇಶೀಯೈಃ ವಾಣಿಜ್ಯ ನೇತೃಭಿಃ ಸಹ ಅನೇಕಾನಿ ಉಚ್ಚಸ್ತರೀಯ ಮೇಲನಾನಿ ಕೃತ್ವಾ ವಿವಾಟೆಕ್ 2026 ಇತ್ಯಸ್ಮಿನ್ ಕಾರ್ಯಕ್ರಮೆ ಭಾಗಂ ಗೃಹಣಾತಿ. ಕೇಂದ್ರಂ ಅಸ್ಮಿನ್ ಆರ್ಥಿಕ ವರ್ಷೆ 26,000 ಕಿಲೋಮೀಟರ್ ಮಿತಾನಾಂ ಗ್ರಾಮೀಣ ಮಾರ್ಗಾಣಾಂ ನಿರ್ಮಾಣಾಯ 18,900 ಕೋಟಿ ರೂಪ್ಯಕಾಣಿ ವಿನಿಯೋಜಯತಿ. ಕೇಂದ್ರೀಯ ಶಿಕ್ಷಾ ಮಂತ್ರಿ ಧರ್ಮೇಂದ್ರ ಪ್ರಧಾನ ನೀಟ್ ಯುಜಿ ಇತಿ ಪುನಃ ಪರೀಕ್ಷಾಯೈ ಸರ್ವಾನ್ ಸಂಬಂಧಾನ್ ಅಧಿಕಾರಿಣಃ ಜಾಗರೂಕಾಃ ಭವೇಯುರಿತಿ ನಿರ್ದಿಷ್ಟವಾನ್. ಅಮೆರಿಕಾ ಇರಾನ್ ದೇಶಾಭ್ಯಾಂ ಆಗಾಮಿ 6 ದಿನ ಪರ್ಯಂತಂ ವ್ಯಾಪಕ ಶಾಂತಿ ಸಂಧಿ ವಾರ್ತಾಯಾಂ ಸಹಮತಿಃ ಪ್ರಕಟಿತ. ಅಪಿ ಚ ನ್ಯೂಜಿಲೆಂಡ್ ದೇಶೆ FIH ಮಹಿಳಾ ನೇಷನ್ಸ್ ಕಪ್ ಇತಿ ಹಾಕಿ ಸ್ಪರ್ಧಾಯಾಂ ಭಾರತದಲಂ ಉರುಗ್ವೆ ದೇಶಂ 3-2 ಇತಿ ಅಂತರಾಲೇನ ವಿಜಿತ್ಯ ಉಪಾಂತ್ಯ ಚಕ್ರಂ ಪ್ರವಿಷ್ಟಂ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿಣಃ ಭಾರತ ಫ್ರಾನ್ಸಯೋಃ ಆರ್ಥಿಕ ಔದ್ಯೋಗಿಕ ಸಹಕಾರಂ ಪ್ರಗಾಢಂ ಕರ್ತುಂ ಪ್ರಯತ್ನಸ್ಯ ಭಾಗರೂಪೇಣ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಪ್ಯಾರಿಸ್ ನಗರೆ ಪ್ರಮುಖೈಃ ಫ್ರಾನ್ಸ್ ದೇಶೀಯೈಃ ವಾಣಿಜ್ಯ ನೇತೃಭಿಃ ಸಹ ಅನೇಕಾನಿ ಉಚ್ಚಸ್ತರೀಯ ಮೇಲನಾನಿ ಕೃತಾನಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ದೇಶಸ್ಯ ಪ್ಯಾರಿಸ್ ನಗರೆ ಆಲ್ಸ್ ಟೋಮ್ ಸಂಸ್ಥಾಯಾಃ ಮುಖ್ಯ ಕಾರ್ಯಕಾರಿ ಅಧಿಕಾರಿಣ ಮಾರ್ಟಿನ್ ಸಿಯೋನ್ ಇತ್ಯನೇನ ಸಹ ಮಿಲಿತವಾನ್. ಸಾಮಾಜಿಕ ಪ್ರಸಾರ ಮಾಧ್ಯಮೆ ವಿದೇಶ ಕಾರ್ಯ ಮಂತ್ರಾಲಯ ಅವದತ್ ಯತ್ ಪ್ರಧಾನಮಂತ್ರಿಣಃ ಆಲ್ಸ್ಟೋಮ್ ಇತ್ಯಸ್ಯ ಮುಖ್ಯ ಕಾರ್ಯಕಾರಿ ಅಧಿಕಾರಿಣಃ ಚ ಮಧ್ಯೆ ಆಯೋಜಿತಾ ಚರ್ಚಾ ಮೊಬಿಲಿಟಿ ಇತಿ ಅಥ ರೇಲ್ ಆಧುನಿಕೀಕರಣಸ್ಯ ಅವಸರೇಷು ಕೇಂದ್ರಿತಾ ಆಸೀತ್. ಪ್ರಧಾನಮಂತ್ರಿ ಪ್ಯಾರಿಸ್ ನಗರೆ ಮಿಸ್ಟ್ರಲ್ ಎಐ ಸಂಸ್ಥಾಯಾಃ ಸಹ ಸಂಸ್ಥಾಪಕೇನ ಮುಖ್ಯ ಕಾರ್ಯಕಾರಿ ಅಧಿಕಾರಿಣಾ ಚ ಆರ್ಥರ್ ಮೆನ್ಸ್ ಇತ್ಯನೇನ ಸಹ ಅಪಿ ಮಿಲಿತವಾನ್. ಸಾಮಾಜಿಕ ಪ್ರಸಾರ ಮಾಧ್ಯಮೆ ಪ್ರಧಾನಮಂತ್ರಿಣಾ ಭಾರತಸ್ಯ ವರ್ಧಮಾನ ಎಐ ಇತಿ ಪಾರಿಸ್ಥಿತಿಕ ವ್ಯವಸ್ಥಾಯಾಃ ಅವಸರಾಣಾಂ ವಿಷಯೇಪಿ ಅವಧಾನಂ ದತ್ತಂ. ಪ್ರಧಾನಮಂತ್ರಿ ಮೋದಿ ಸಾಯಂಕಾಲೆ ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿನಾ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಇತ್ಯನೇನ ಸಹ ಬಿಬಾಟೆಕ್ 2026 ಇತ್ಯಸ್ಮಿನ್ ಕಾರ್ಯಕ್ರಮೆ ಭಾಗಂ ಗೃಹಣಾತಿ. ಸಹ ಶಿಖರ ಸಮ್ಮೇಳನೆ ಉಚ್ಚಸ್ತರೀಯ ಸಂವಾದಾನಾಂ ಶೃಂಖಲಾಯಾಃ ನೇತೃತ್ವಂ ಕರಿಷ್ಯತಿ. ಯಸ್ಯ ಪರಿಸಮಾಪ್ತಿಃ ಬಹುಪ್ರತೀಕ್ಷಿತೇನ ಮುಖ್ಯ ಭಾಷಣೇನ ಭವನ್ನಸ್ತಿ. ಯಸ್ಮಿನ್ ಭಾರತಸ್ಯ ಸ್ಖಂಸ್ಪರ್ಶಿನ ವೈಶ್ವಿಕ ಡಿಜಿಟಲ್ ಪದಚಿಹ್ನ ಪ್ರಕಾಶ್ಯತೆ. ಬಿವಾಟೆಕ್ ಶಿಖರ ಸಮ್ಮೇಳನ ಯುರೋಪ್ ದೇಶಸ್ಯ ಬೃಹತ್ತಮಂ ಪ್ರೌದ್ಯೋಗಿಕಿ ಸ್ಟಾರ್ಟ್ಅಪ್ ಇತಿ ಆಯೋಜನಂ ಅಸ್ತಿ. ಯತ್ರ ಮೋದಿ ಭಾರತಸ್ಯ ವರ್ಧಮಾನಂ ನವಾನ್ವೇಷಣಾತ್ಮಕಂ ಪಾರಿಸ್ಥಿತಿಕ ವ್ಯವಸ್ಥಾಂ ಪ್ರೌದ್ಯೋಗಿಕೀಯ ಪ್ರಗತಿಂಚ ಪ್ರಕಾಶಯಿಷ್ಯತಿ ಇತ್ಯಪೇಕ್ಷತೆ. ಬಿಬಾಟೆಕ್ ಶಿಖರ ಸಮ್ಮೇಳನಸ್ಯ ಅಸ್ಮಿನ್ ಸಂಸ್ಕರಣೆ ಭಾರತಸ್ಯ ಬೃಹತ್ತಮಂ ರಾಷ್ಟ್ರೀಯ ಮಂಡಪಂ ಭವಿಷ್ಯತಿ. ಯಹ ಭಾರತೀಯ ಯುರೋಪೀಯ ನವಾನ್ವೇಷಣ ವ್ಯವಸ್ಥಾಯಾಃ ಮಧ್ಯೆ ಸಹಭಾಗಿತ್ವಸ್ಯ ಅಪಾರ ಸಂಭಾವನಾಯಾಃ ಉಪಯುಕ್ತಂ ಪ್ರತೀಕಂ ಭವಿಷ್ಯತಿ. ಪ್ರಧಾನಮಂತ್ರಿ ವಿಶೇಷ ಪ್ರವಾಸೀನಾಂ ಕಾರ್ಯಕ್ರಮೆ ಭಾರತೀಯ ಸಮುದಾಯಸ್ಯ ಸದಸ್ಯಾನ್ ಅಪಿ ಸಂಬೋಧಯಿಷ್ಯತಿ. ಕೇಂದ್ರಂ ಅಸ್ಮಿನ್ ಆರ್ಥಿಕ ವರ್ಷೆ 26,000 ಕಿಲೋಮೀಟರ್ ಮಿತಾನಾಂ ಗ್ರಾಮೀಣ ಮಾರ್ಗಾಣಾಂ ನಿರ್ಮಾಣಂ ಕರಿಷ್ಯತಿ. ಗ್ರಾಮ ವಿಕಾಸ ಮಂತ್ರಾಲಯಾನುಸಾರಂ ಪ್ರಧಾನಮಂತ್ರಿ ಗ್ರಾಮ ಸಡಕ ಯೋಜನಾ ತತ್ಸಂಬದ್ಧ ಗ್ರಾಮೀಣ ಸಂಪರ್ಕ ಉಪಕ್ರಮಾಣಾಂಚ ಅಂತರ್ಗತಂ ಗ್ರಾಮೀಣ ಮಾರ್ಗಾಣಾಂ ನಿರ್ಮಾಣಾರ್ಥಂ 18,900 ಕೋಟಿ ರೂಪ್ಯಕಾಣಿ ವಿನಿಯೋಜಿತಾನಿ ಸಂತಿ. ग्रामीण मार्ग संपर्क परियोजनानां प्रगति मूल्यांकनं कर्तुं उच्चस्तरीय समीक्षा सभा आयोजिता। राष्ट्रपति पदासीना द्रौपदी मुर्मू अद्य मध्य प्रदेश ओडिशा राज्ययोः पंचदिवसीय यात्रां प्रारब्धवती। यात्रायाः प्रथम दिवसे सा बैतूल नगरम् अगच्छत्, यत्र प्रजापिता ब्रह्मा कुमारी संस्थया आयोजिते आध्यात्मिक जागरण

0: आरभ्यते। पश्चात् स्विट्जरलैंड देशः संयुक्तराज्य अमेरिका देशस्य लॉस एंजलिस क्रीडांगणे रात्रौ सार्धद्वादशवादने ग्रुप बी क्रीडायां बोस्निया हर्जेगोविना दले सम्मुखी भवतः। फीफा विश्वचषक स्पर्धायां कोलंबिया देशस्य विजयः। इति वार्ताः। सार्धद्वादशवादने ग्रुप बी क्रीडायां बोस्निया हर्जेगोविना दले सम्मुखी भवतः। फीफा विश्वचषक स्पर्धायां कोलंबिया देशस्य विजयः। इति वार्ताः।
1: नम मुंदिन कार्यक्रम इदीग आरंभ।
2: आकाशवाणी ಉಡುಪಿ ಜಿಲ್ಲಾ ವಾರ್ತಾಪತ್ರ ಬರೆದವರು ನಿಶ್ಮಿತಾ ಬೇಕಲ್, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳಿದ್ದು ಜನಸಾಮಾನ್ಯರಲ್ಲಿ ರೋಗಗಳು ಹರಡುವುದು, ಅವುಗಳ ನಿಯಂತ್ರಣದ ಬಗ್ಗೆ ಮುಂಜಾಗ್ರತೆ ತೆಗೆದುಕೊಳ್ಳುವ ಬಗ್ಗೆ ಆರೋಗ್ಯ ಶಿಕ್ಷಣವನ್ನು ನೀಡಿ ಎಚ್ಚರದಿಂದಿರಲು ಹೆಚ್ಚು ಹೆಚ್ಚು ಅರಿವು ಮೂಡಿಸುವ ಕಾರ್ಯಗಳನ್ನು ಮಾಡಬೇಕೆಂದು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಸೂಚನೆ ನೀಡಿದರು. ಮುಂಗಾರು ಮಳೆ ಈಗಾಗಲೇ ಜಿಲ್ಲೆಯಲ್ಲಿ ಪ್ರಾರಂಭಗೊಂಡಿದೆ. ಮಳೆಯ ನೀರು ಎಲ್ಲೆಂದರಲ್ಲಿ ನಿಂತು ಸೊಳ್ಳೆಗಳ ಸಂತಾನೋತ್ಪತ್ತಿ ವೃದ್ಧಿಗೊಂಡು ಮಲೇರಿಯಾ, ಚಿಕನ್ಗುನ್ಯಾ, ಡೆಂಗ್ಯೂ, ಫೈಲೇರಿಯಾ ಸೇರಿದಂತೆ ಮತ್ತಿತರ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳಿವೆ. ಸಾಮಾನ್ಯವಾಗಿ ಮುಂಗಾರಿನಲ್ಲಿ ಮಳೆಯು ಬಿಟ್ಟು ಬಿಟ್ಟು ಬಂದಂತಹ ಸಂದರ್ಭದಲ್ಲಿ ಮನೆ ಹಾಗೂ ಕಟ್ಟಡಗಳ ಸುತ್ತಮುತ್ತಲಿನ ಹೊರಾಂಗಣದಲ್ಲಿ ಘನತ್ಯಾಜ್ಯ ಅನುಪಯುಕ್ತ ವಸ್ತುಗಳಲ್ಲಿ, ಟೈರುಗಳಲ್ಲಿ, ಎಳನೀರಿನ ಚಿಪ್ಪು ಸೇರಿದಂತೆ ಮತ್ತಿತರ ಸ್ಥಳಗಳಲ್ಲಿ ನೀರು ಶೇಖರಣೆಗೊಂಡು ಆ ಸ್ಥಳಗಳಲ್ಲಿ ಲಾರ್ವಾಗಳು ಉತ್ಪತ್ತಿಯಾಗುತ್ತವೆ. ಸೊಳ್ಳೆಗಳ ತಾಣಗಳ ನಿರ್ಮೂಲನೆಗೆ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಮುಂದಾಗಬೇಕು. ಹೋಟೆಲ್ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಒಂದೊಮ್ಮೆ ಇವುಗಳನ್ನು ಉಲ್ಲಂಘಿಸಿದಲ್ಲಿ ಸ್ಥಳೀಯ ಸಂಸ್ಥೆಗಳು ಅಗತ್ಯ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಎಂದರು. ಕೃಷಿ ಆಧಾರಿತ ಬೆಳೆಗಳ ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಕೃಷಿ ಇಲಾಖೆ ಶಿಫಾರಸು ಮಾಡಿದೆ. ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬೆಳೆಯುವ ಕೃಷಿ ಬೆಳೆಗಳಿಗೆ ಅಗತ್ಯ ಪ್ರಮಾಣದಲ್ಲೇ ರಸಗೊಬ್ಬರಗಳನ್ನು ರೈತರಿಗೆ ವಿತರಿಸುವುದು ಅತ್ಯವಶ್ಯಕವಾಗಿದ್ದು, ಅತಿಯಾದ ಯೂರಿಯಾ ಬಳಕೆಗೂ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸಲಹೆ ನೀಡಲಾಗಿದೆ. ರೈತರು ಬೆಳೆಗಳಿಗೆ ಸಾರಜನಕವನ್ನು ಕೇವಲ ಯೂರಿಯಾ ಮೂಲಕ ನೀಡದೆ ಸಂಯುಕ್ತ ರಸಗೊಬ್ಬರಗಳಾದ 17-17-17, 19-19-19, 10-26-26 ಅಥವಾ ಅಮೋನಿಯಂ ಸಲ್ಫೇಟ್ ಅನ್ನು ಮೂಲಗೊಬ್ಬರವಾಗಿ ಬಳಸಿ ಯೂರಿಯಾವನ್ನು ಮೇಲುಗೊಬ್ಬರಕ್ಕಾಗಿ ಮಾತ್ರ ಬಳಸಬೇಕು. ಹಾಗೆಯೇ ಮೇಲುಗೊಬ್ಬರವಾಗಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿಯನ್ನು ಸಹ ರೈತರು ಯೂರಿಯಾ ಬದಲಾಗಿ ಬಳಸಬಹುದಾಗಿದೆ. ಬೆಳೆಗಳಿಗೆ ಸಮತೋಲನವಾಗಿ ರಸಗೊಬ್ಬರಗಳನ್ನು ಬಳಕೆ ಮಾಡುವುದರಿಂದ ಇಳುವರಿ ಹೆಚ್ಚುವ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬಹುದಾಗಿದೆ ಎಂದು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರು ಮಾಹಿತಿ ನೀಡಿದ್ದಾರೆ. ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಸಾರ್ವಜನಿಕರು, ವ್ಯಾಪಾರೋದ್ಯಮಗಳು, ಬಾರ್ ಮತ್ತು ರೆಸ್ಟೋರೆಂಟ್, ಹೋಟೆಲ್ ಮತ್ತು ಇತರೆ ವಾಣಿಜ್ಯ ಉದ್ದಿಮೆದಾರರು, ಅರಣ್ಯ ಪರಿಸರ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಏಪ್ರಿಲ್ 1, 2026 ಜಾರಿಗೆ ತಂದಿರುವ ಘನತ್ಯಾಜ್ಯ ವಸ್ತು ನಿರ್ವಹಣೆ ನಿಯಮಗಳು 2026 ನಿಯಮದ ಪ್ರಕಾರ ತಮ್ಮ ವ್ಯಾಪ್ತಿಯಲ್ಲಿ ಉತ್ಪತ್ತಿಯಾಗುವ ಘನತ್ಯಾಜ್ಯ ವಸ್ತುಗಳನ್ನು ಹಸಿತ್ಯಾಜ್ಯ, ಒಣತ್ಯಾಜ್ಯ, ಸ್ಯಾನಿಟರಿ ತ್ಯಾಜ್ಯ, ವಿಶೇಷ ಕಾಳಜಿ ತ್ಯಾಜ್ಯ ಎಂದು 4 ವಿಧಗಳಾಗಿ ಕಡ್ಡಾಯವಾಗಿ ಮೂಲದಲ್ಲಿಯೇ ವಿಂಗಡಿಸಿ ಪಟ್ಟಣ ಪಂಚಾಯತ್ ಘನತ್ಯಾಜ್ಯ ವಾಹನಗಳಿಗೆ ನೀಡಬೇಕು. ತಪ್ಪಿದಲ್ಲಿ ಘನತ್ಯಾಜ್ಯ ವಸ್ತು ನಿರ್ವಹಣೆ ನಿಯಮಗಳು 2026 ತ್ಯಾಜ್ಯ ವಿಂಗಡಣೆ ಮಾಡದೇ ಇರುವವರ ವಿರುದ್ದ ದಂಡ ವಿಧಿಸಬಹುದಲ್ಲದೆ ಮೂಲಭೂತ ಸೌಕರ್ಯಗಳಾದ ನೀರು ಮತ್ತು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲು ಕ್ರಮ ವಹಿಸಲಾಗುವುದು ಎಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳ ಕಚೇರಿ ತಿಳಿಸಿದೆ. ಮೀನುಗಾರಿಕೆ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಫಲಾನುಭವಿ ಆಧಾರಿತ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಘಟಕವಾರು ಮತ್ತು ವರ್ಗವಾರು ಗುರಿಗಳನ್ನು ನಿಗದಿಪಡಿಸಿದ್ದು, ಯೋಜನೆಯನ್ನು ಪಾರದರ್ಶಕವಾಗಿ ಅನುಷ್ಠಾನಗೊಳಿಸಲು ಜಿಲ್ಲೆಯ ಅರ್ಹ ಮೀನುಗಾರರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಅರ್ಜಿ ಸಲ್ಲಿಸಲು ಜೂನ್ 20 ಕೊನೆಯ ದಿನ. ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಉಡುಪಿ, ಕುಂದಾಪುರ ಹಾಗೂ ಕಾರ್ಕಳ ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರ ಕಚೇರಿಯನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಇಲಾಖೆಯ ಕಚೇರಿ ಪ್ರಕಟಣೆ ತಿಳಿಸಿದೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ 2025-26 ಶೈಕ್ಷಣಿಕ ಸಾಲಿನಲ್ಲಿ ನಡೆದ ಪಿಯುಸಿ, ಡಿಪ್ಲೊಮೊ, ಪದವಿ, ಸ್ನಾತಕೋತ್ತರ ಪದವಿ, ಮೆಡಿಕಲ್,

0: ಇಂಜಿನಿಯರಿಂಗ್ ಮುಂತಾದ ಕೋರ್ಸ್ಗಳಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಬಹುಮಾನ ಹಣವನ್ನು ಮಂಜೂರು ಮಾಡಲು ಅರ್ಹ ವಿದ್ಯಾರ್ಥಿಗಳಿಂದ ಇಲಾಖೆಯ ವೆಬ್ಸೈಟ್ tdkarnataka.gov.in ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಒಂದು ವಾರದ ಒಳಗಾಗಿ ಅರ್ಜಿಯನ್ನು ಹಾಗೂ ಸಂಬಂಧಿಸಿದ ದಾಖಲಾತಿಗಳನ್ನು ಕಾಲೇಜಿನ ಪ್ರಾಂಶುಪಾಲರಿಂದ ದೃಢೀಕರಿಸಿ ಯೋಜನಾ ಸಮನ್ವಯಾಧಿಕಾರಿಗಳ ಕಚೇರಿ ಐಟಿಡಿಪಿ ಇಲಾಖೆ ರಜತಾದ್ರಿ ಮಣಿಪಾಲ ಇಲ್ಲಿಗೆ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08202574814 ಅನ್ನು ಸಂಪರ್ಕಿಸಬಹುದಾಗಿದೆ ಎಂದು ಐಟಿಡಿಪಿ ಇಲಾಖೆಯ ಯೋಜನಾ ಸಮನ್ವಯಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಇದುವರೆಗೂ ಉಡುಪಿ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ನಿಶ್ಮಿತಾ ಬೇಕಲ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ
2: ಆಕಾಶವಾಣಿ ಮೈಸೂರು ಎಫ್ಎಂ 100.6.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
2: ಇಂದು ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ ಪ್ರಸಾರವಾಗಲಿದೆ. ತರಕಾರಿ ಬೆಳೆಗಳ ಸಸಿ ಮಡಿಯಲ್ಲಿ ಕೀಟರೋಗಗಳ ಸಮಗ್ರ ನಿರ್ವಹಣೆ ಕುರಿತು ಸಂವಾದ ಭಾಗವಹಿಸುತ್ತಾರೆ. ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾ ಕೆಸಿ ಕಿರಣ್ ಕುಮಾರ್ ಹಾಗೂ ಡಾ ಜಿಕೆ ರಾಮೇಗೌಡ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಇನ್ನೀಗ ವಾಣಿಜ್ಯ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
3: I'm looking for a life insurance policy that has a low premium, gives a good bonus, and is truly trustworthy.
4: Go for PLI.
5: Along with government employees, all professionals, graduates, and diploma holders can avail the benefits of the PLI policy. PLI is backed by the trust of Postal Department. Contact your nearest post office today or log into indiapost.gov.in.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 0477 2237 0488, ಎಸ್ಟಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಹಲೋ ಕೃಷಿರಂಗ.
7: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
8: ಹನಿ ಹನಿ ನೀರಿಗೂ ಬೆಲೆ ಇದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿ 222 ಮತಗಳ ಪೈಕಿ ಒಂದು ಮತ ಅಸಿಂಧು. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ರಸ್ತೆ ಅಭಿವೃದ್ಧಿಗೆ 2000 ಕೋಟಿ ರೂಪಾಯಿ ವಿಶೇಷ ಅನುದಾನ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನವಿ. ಇದೇ ಶನಿವಾರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತಿನ ಹಣ ಬಿಡುಗಡೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿದೆ. 222 ಶಾಸಕರ ಮತಗಳ ಪೈಕಿ ಒಂದು ಮತ ಅಸಿಂಧುವಾಗಿದೆ. ಕಾಂಗ್ರೆಸ್ನ 135, ಬಿಜೆಪಿಯ 62, ಜೆಡಿಎಸ್ 18, ಪಕ್ಷೇತರರು 2, ಸರ್ವೋದಯ ಪಕ್ಷ 1, ಬಿಜೆಪಿ ಉಚ್ಚಾಟಿತ ಶಾಸಕರು 3 ಮತಗಳನ್ನು ಚಲಾಯಿಸಿದ್ದಾರೆ. ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ನಿರಾಯಾಸವಾಗಿ ಗೆಲುವು ಸಾಧಿಸಲಿದ್ದಾರೆ. ಒಂದು ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಈ ಬಾರಿ ಶೇಕಡ 100% ಮತದಾನವಾಗಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಉಚ್ಚಾಟಿತ ಬಿಜೆಪಿ ಶಾಸಕರಾದ ಎಸ್ಟಿ ಸೋಮಶೇಖರ ಹಾಗೂ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ಹಾಕಿರುವುದಾಗಿ ದೃಢಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ನಾಯಕರು ಸೌಜನ್ಯಕ್ಕಾಗಿ ಬೆಂಬಲ ಕೋರಿಲ್ಲ ಎಂದು ಆರೋಪಿಸಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಮತ ಹಾಕಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಆತ್ಮಸಾಕ್ಷಿಗೆ ಅನುಗುಣವಾಗಿ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಲಾಗಿದೆಯೇ ಹೊರತು ಬೇರೆ ಯಾವುದೇ ಬೇಡಿಕೆಗಳಿಲ್ಲ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆಯಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡಿನ ಹಿತ ಅಡಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಕುರಿತಂತೆ ತಮಿಳುನಾಡು ಮುಖ್ಯಮಂತ್ರಿ ಜೊತೆ ಮಾತನಾಡಲು ಸಿದ್ಧ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಹೆಚ್ಚು ಅನುಕೂಲವಾಗಲಿದ್ದು ಬೆಂಗಳೂರಿನ ಜನರಿಗೆ ಕುಡಿಯುವ ನೀರು ಒದಗಿಸಲು ಕಾವೇರಿಯೇ ನಮ್ಮ ಮುಂದಿರುವ ಏಕೈಕ ಆಯ್ಕೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಎಲ್ಲಾ ಸಂಸದರು ಮೇಕೆದಾಟು ಯೋಜನೆಗಾಗಿ ಒಗ್ಗಟ್ಟಾಗಿ ಹೋರಾಡುವ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ.
1: ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡಕ್ಕೆ ಸಿದ್ಧ ಇದ್ದೀನಿ. ತಮಿಳ್ನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು, ಒಂದೇ ನದಿ ಒಂದೇ ನೀರು ಕುಡಿಬೇಕಾದವರು. ಕಾವೇರಿ ನೀರು ವ್ಯವಸಾಯಕ್ಕೂ ಬೇಕು, ಕುಡಿಯೋ ನೀರಿಗೂ ಬೇಕು, ಪ್ರಾಣಿ ಪಕ್ಷಿಗೂ ಬೇಕು, ಎಲ್ಲರಿಗೂ ಬೇಕು. ಈ ಪ್ರಾಜೆಕ್ಟ್ ತಮಿಳ್ನಾಡವ್ರಿಗೆ ಜಾಸ್ತಿ ಕರ್ನಾಟಕಿನ ಏನಪ್ಪ ಅಂದ್ರೆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ಏನು ಕಷ್ಟಕಾಲದಲ್ಲಿ ಅವ್ರಿಗೆ ನೀರನ್ನು ಏನು ನಾವು ಕಂಪಲ್ಸರಿ ಕೊಡಬೇಕು, 177 TMC ನೀರು ಕೊಡಬೇಕು, ಆ ನೀರನ್ನು ಅವ್ರಿಗೆ ಕೊಡ್ತೇವೆ. ಅವರು ಕರ್ನಾಟಕದವರು ಬದುಕಬೇಕು, ತಮಿಳುನಾಡಿಗೂ ಬದುಕಬೇಕು.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ವಾರ್ಡ್ ರಸ್ತೆಗಳನ್ನು ಸುಧಾರಿಸಿ ಅಭಿವೃದ್ಧಿಪಡಿಸಲು 2000 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಘನ ತ್ಯಾಜ್ಯ ನಿರ್ವಹಣೆ ಕುರಿತು ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಟ್ಟು ಹೋಗಿರುವ ವಾರ್ಡ್ ರಸ್ತೆಗಳನ್ನು ಗುರುತಿಸಿ ಅಲ್ಪಾವಧಿಯ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭಿಸಲು ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. 5 ನಗರ ಪಾಲಿಕೆಗಳ ಆಯುಕ್ತರು ಹದಗೆಟ್ಟಿರುವ ರಸ್ತೆಗಳನ್ನು ಪಟ್ಟಿ ಮಾಡಬೇಕು, ಶೀಘ್ರವೇ ಕಾಮಗಾರಿಗಳನ್ನು ಆರಂಭಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರ ಹಿತರಕ್ಷಣೆಗಾಗಿ ಈ ವರ್ಷವೂ ಬೆಲೆ ಕೊರತೆ ಪಾವತಿ ಯೋಜನೆ ಮೂಲಕ ನೆರವಾಗುವಂತೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಕೃಷಿ ಸಚಿವರನ್ನು ಒತ್ತಾಯಿಸಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರ ಬವಣೆ ಸಂಕಷ್ಟ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿರುವ ಸಚಿವರು ಸಮಸ್ಯೆಗಳಿಗೆ ಶೀಘ್ರವೇ ಸ್ಪಂದಿಸುವಂತೆ ಮನವಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹವಾಮಾನ ವೈಪರೀತ್ಯ ಮತ್ತು ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದಿಂದ ಮಾವು ಬೆಳೆಗಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ಬೆಲೆ ಕೊರತೆ ಪಾವತಿ ಯೋಜನೆ ಅಡಿ ನೆರವಾಗುವಂತೆ ಕೃಷಿ ಸಚಿವರನ್ನು ಒತ್ತಾಯಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 23ನೇ ಕಂತಿನ ಹಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇದೇ ಶನಿವಾರ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರ್ನಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ರೂಪಾಯಿಗಳು ನೇರವಾಗಿ ವರ್ಗಾವಣೆಯಾಗಲಿದೆ ಎಂದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2,18,00,000 ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯಲಿದ್ದಾರೆ. ಸುಮಾರು 1,00,000,000 ಹೆಚ್ಚು ರೈತರು ಅಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2,400 ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ರಾಜ್ಯದ ಬೆಂಗಳೂರಿನ ವಿವಿಧೆಡೆ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಚಿತ್ರದುರ್ಗ, ಬಳ್ಳಾರಿ, ಕಲಬುರಗಿ, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು, ರಾಯಚೂರು, ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಿಗಳಿಗೆ 15,000 ರೂಪಾಯಿವರೆಗೆ ಮತ್ತು ಪ್ರತಿ ಹೆಚ್ಚುವರಿ ನೇಮಕಾತಿಗೆ ಉದ್ಯೋಗದಾತರಿಗೆ ತಿಂಗಳಿಗೆ 3,000 ರೂಪಾಯಿವರೆಗೆ ಪ್ರೋತ್ಸಾಹಧನ ನೀಡಲಿದೆ. ಇದು ಔಪಚಾರಿಕ ಉದ್ಯೋಗವನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ವಿಸ್ತರಿಸಲಿದೆ. ಕರ್ತವ್ಯ ಯೋಜನೆಯಡಿ ಉದ್ಯೋಗಿಗಳ ನೋಂದಣಿ ಪ್ರಕ್ರಿಯೆಯು ಅತ್ಯಂತ ವೇಗವಾಗಿ ನಡೆಯುತ್ತಿದ್ದು ಈಗಾಗಲೇ 70.6% ಹೆಚ್ಚು ನೌಕರರು ಯಶಸ್ವಿಯಾಗಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ದತ್ತಾಂಶದ ಪ್ರಕಾರ ಒಟ್ಟು 43 ಪ್ರಮುಖ ಇಲಾಖೆಗಳು ಹಾಗೂ 137 ಸರಣಿ ಇಲಾಖೆಗಳು ಸಂಸ್ಥೆಗಳ ವ್ಯಾಪ್ತಿಯಲ್ಲಿರುವ 4,78,181 ನೌಕರರ ಪೈಕಿ 3,37,748 ನೌಕರರು ಈಗಾಗಲೇ ಆಪ್ನಲ್ಲಿ ಯಶಸ್ವಿಯಾಗಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ತಿಳಿಸಿದೆ. ಕರ್ತವ್ಯ ತಂತ್ರಾಂಶವು ಸರ್ಕಾರಿ ನೌಕರರ ಹಾಜರಾತಿಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ತರಲು ರೂಪಿಸಲಾದ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಎಂದು ಸರ್ಕಾರ ಪುನರುಚ್ಚರಿಸಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಇಂದು ಕೊಪ್ಪಳ ಜಿಲ್ಲೆಗೆ ಆಗಮಿಸಿ ತುಂಗಭದ್ರಾ ಜಲಾಶಯಕ್ಕೆ ಹೊಸದಾಗಿ ಅಳವಡಿಸಿದ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಗೇಟ್ಗಳನ್ನು ಬದಲಾಯಿಸುವ ಕಾಮಗಾರಿ ಪೂರ್ಣಗೊಂಡಿದ್ದು ಇದಕ್ಕಾಗಿ 51 ಕೋಟಿ ರೂಪಾಯಿ ಖರ್ಚಾಗಿದೆ. ಈ ಗೇಟ್ಗಳು 55-60 ವರ್ಷಗಳವರೆಗೆ ಬಾಳಿಕೆ ಬರಲಿವೆ ಎಂದು ತಿಳಿಸಿದರು. ನೂತನ ಗೇಟ್ಗಳ ಲೋಕಾರ್ಪಣೆ ಸಮಾರಂಭಕ್ಕೆ ಕೇಂದ್ರ ಜಲಸಂಪನ್ಮೂಲ ಸಚಿವರು, ತೆಲಂಗಾಣ ಮತ್ತು ಆಂಧ್ರ ರಾಜ್ಯಗಳ ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು ಆಗಮಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಶಾಸನಬದ್ದ ನಿಯಮಗಳನ್ನು ಅಳವಡಿಸಿಕೊಂಡು ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಪ್ರಯತ್ನಿಸಬೇಕು ಎಂದು ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಚಿತ್ರೋದ್ಯಮಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೂಕರು ಹಾಗೂ ಕಿವುಡರಿಗೆ ಅನೇಕ ಸೌಕರ್ಯಗಳನ್ನು ಸಿನಿಮಾ ಹಾಗೂ ಸಿನಿಮಾ ಮಂದಿರಗಳು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರೋಗಿಗಳ ಆರೋಗ್ಯದ ತುರ್ತು ಪರಿಸ್ಥಿತಿ ಗಮನದಲ್ಲಿ ಇಟ್ಟುಕೊಂಡು ಎಲ್ಲಾ ವೈದ್ಯಕೀಯ ವರದಿಗಳನ್ನು ವಿಳಂಬವಿಲ್ಲದೆ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಸಮೀಪದ ದಾಸನಪುರದಲ್ಲಿ ವೈದ್ಯರ ಸಲಹೆ ಇಲ್ಲದೆ ಔಷಧಿ ಮಾರಾಟ ಮಾಡುತ್ತಿದ್ದ ಖಾಸಗಿ ಮೆಡಿಕಲ್ ಶಾಪ್ ಪರವಾನಗಿ ರದ್ದುಪಡಿಸಲಾಗಿದೆ ಎಂದು ಸಹಾಯಕ ಔಷಧ ನಿಯಂತ್ರಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿ 222 ಮತಗಳ ಪೈಕಿ 1 ಮತ ಅಸಿಂಧು. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ರಸ್ತೆ ಅಭಿವೃದ್ಧಿಗೆ 2,000 ಕೋಟಿ ರೂಪಾಯಿ ವಿಶೇಷ ಅನುದಾನ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನವಿ. ಇದೇ ಶನಿವಾರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತಿನ ಹಣ ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50. ಕೃಷಿ ರಂಗ ಕಿಸಾನ್ ವಾಣಿ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.
1: ಅನ್ನದಾತಾ ಕಿಸಾನೋ ಕಿ ಖುಷಹಾಲಿ ಔರ್ ಉನ್ಕಿ ಆಯ್ ಮೇ ಬಢೋತ್ರಿ ಕೆ ಲಿಯೆ ಭಾರತ ಸರ್ಕಾರ ಲಗಾತಾರ್ ಪ್ರಯಾಸರತ್ ಹೈ. ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ದೂರದರ್ಶಿ ನೇತೃತ್ವ ಮೇ ಪಿಛಲೆ 7 ವರ್ಷೋ ಮೇ ಖೇತಿ ಕೋ ಆಧುನಿಕ ಔರ್ ಕಿಸಾನೋ ಕೋ ಆತ್ಮನಿರ್ಭರ್ ಬನಾನೆ ಕೆ ಲಿಯೆ ಕೈ ನಿರ್ಣಯ ಲಿಯೆ ಗಯೆ ಹೈ.
2: ಛೋಟಾ ಕಿಸಾನ್ ಬನೆ ದೇಶ ಕಿ ಶಾನ್, ಯೆ ಹಮಾರಾ ಸಪ್ನಾ ಹೈ. ದೇಶ ಕೆ 80% ಸೆ ಜ್ಯಾದಾ ಕಿಸಾನ್ ಐಸೆ ಹೈ ಜಿನ್ಕೆ ಪಾಸ್ 2 ಹೆಕ್ಟರ್ ಸೆ ಭಿ ಕಮ್ ಜಮೀನ್ ಹೈ. ಅಬ್ ದೇಶ ಮೇ ಇನ್ಹೀ ಛೋಟೆ ಕಿಸಾನೋ ಕೋ ಧ್ಯಾನ್ ಮೇ ರಖತೆ ಹುಯೆ ಕೃಷಿ ಸುಧಾರ ಕಿಯೆ ಜಾ ರಹೆ ಹೈ, ನಿರ್ಣಯ ಲಿಯೆ ಜಾ ರಹೆ ಹೈ.
1: इस योजना से मिले लाभ तथा आवेदन की स्थिति देखने के लिए पीएम किसान पोर्टल लॉन्च किया गया है. इस पोर्टल के माध्यम से पात्र किसान अपना पंजीकरण स्वयं करने के साथ साथ अब तक मिले लाभ और अपने आवेदन की स्थिति फार्मर्स कॉर्नर से देख सकते हैं. इस योजना का लाभ पात्र किसानों को ही मिल सके, इसके लिए इस प्रक्रिया को फूल प्रूफ बनाते हुए इसे आधार और इनकम टैक्स वेरिफिकेशन के साथ साथ फिजिकल वेरिफिकेशन से भी जोड़ा गया है. इसके अलावा किसानों की सुविधाओं और जानकारी के लिए पीएम किसान मोबाइल ऐप भी विकसित किया गया है. पीएम किसान सम्मान निधि योजना का लाभ देश के सभी राज्यों और केंद्र शासित प्रदेशों के किसानों को मिल रहा है. इसे हासिल करके हमारा किसान सबल और आत्मनिर्भर हो रहा है.
3: इस स्कीम ने हमारा भारत सरकार ने हमारा किसान के लिए बहुत बड़ा सम्मान दिया है, इसीलिए हम भारत सरकार को प्रधानमंत्री नरेंद्र मोदी जी को हम बहुत बहुत धन्यवाद देती हूँ.
1: आत्मनिर्भर भारत की पहचान प्रगतिशील और समर्थ किसान.
4: ಹಣ್ಣು ಹೊನ್ನು
5: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯನ್ನು ಕುರಿತ ಬಾನುಲಿ ಸರಣಿ.
6: ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು ಹಬ್ಬದ ಹಾಡು
4: ಕೇಳಿ ಹಣ್ಣು ಹೊನ್ನು.
7: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ತರಕಾರಿ ಬೆಳೆಗಳ ಸಸಿ ಮಡಿಯಲ್ಲಿ ಕೀಟರೋಗಗಳ ಸಮಗ್ರ ನಿರ್ವಹಣೆ ಕುರಿತು ಸಂವಾದ ಪ್ರಸಾರ ಮಾಡುತ್ತಿದ್ದೇವೆ. ಇದರಲ್ಲಿ ಭಾಗವಹಿಸಿದ್ದಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಸಿ ಕಿರಣ್ ಕುಮಾರ್ ಹಾಗೂ ಜಿಕೆ ರಾಮೇಗೌಡ. ಸಂವಾದವನ್ನು ನಡೆಸಿಕೊಡುತ್ತಾರೆ ಎನ್ ಕೇಶವಮೂರ್ತಿ.
8: ಡಾಕ್ಟರ್ ರಾಮೇಗೌಡರೇ ನಮಸ್ಕಾರ.
9: ನಮಸ್ತೆ ಸರ್.
8: ಡಾಕ್ಟರ್ ಕಿರಣ್ ಕುಮಾರ್ ಅವರೇ ತಮಗೂ ನಮಸ್ಕಾರ.
10: ಸರ್ ನಮಸ್ತೆ.
8: ತಾವಿಬ್ರು ಇವತ್ತು ತರಕಾರಿ ಬೆಳೆಗಳ ಸಸಿ ಮಡಿಯಲ್ಲಿ ರೋಗ ಮತ್ತು ಕೀಟಗಳ ನಿರ್ವಹಣೆ, ಇದರ ಮಹತ್ವ ಮತ್ತು ಇದರ ಅನಿವಾರ್ಯತೆ, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಡಾಕ್ಟರ್ ಕಿರಣ್ ಕುಮಾರ್ ಅವರೇ ತಾವೇ ವಿಚಾರ ಆರಂಭ ಮಾಡಿ.
10: ಎಲ್ಲ ರೈತರು ಬಂದವರಿಗೆ ನಮಸ್ಕಾರ. ಯಾಕೆ ನಾವು ಸಸಿ ಮಡಿಗಳ ರೋಗಗಳ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅನ್ನೋದಾಯಿತು ಅಂದರೆ, ಹಿರಿಯರು ಹೇಳಿರಂಗೆ ಒಂದು ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂದಂಗೆ ಒಂದು ಯಾವುದೇ ಒಂದು ಸಸಿಗಳನ್ನ ಅಥವಾ ಯಾವುದೇ ಒಂದು ಬೆಳೆ ನೋಡಬೇಕಾದ್ರೆ ಅವುಗಳು ಮೊಳಕೆಯಲ್ಲಿ ಅಥವಾ ಅವುಗಳ ನರ್ಸರಿ ಅಥವಾ ಏನು ನಾವು ಸಸಿ ಮಡಿನಲ್ಲಿ ಹೇಗೆ ಅದನ್ನು ತಯಾರಿಸ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಬಲಿಷ್ಠವಾಗಿರ್ತಕ್ಕಂಥ ಒಂದು ಆರೋಗ್ಯವಾಗಿರ್ತಕ್ಕಂಥ ಸಸಿ ಮಡಿನ ನಾವು ರೈಸ್ ಮಾಡ್ಕೊಂಡಿದ್ದೇ ಆಗಿದೆ ಅಲ್ಲಿ ನಾವು ಒಳ್ಳೆ ಇಳುವರಿ ಅಥವಾ ಒಳ್ಳೆ ಬೆಳೆನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ನಿಟ್ಟಲ್ಲಿ ನಾವು ಸಸಿ ಮಡಿನಲ್ಲೇ ನಾವು ಏನೇನು ಮುಂಜಾಗ್ರತೆ ಕ್ರಮಗಳನ್ನ ತಗೋಬೇಕು ಅಥವಾ ಅದನ್ನು ಒಳ್ಳೆ ಆರೋಗ್ಯಯುತವಾಗಿ ಬೆಳೆಸಬೇಕು ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಮಾಡೋದಾದರೆ, ನಾವು ಸಸಿ ಮಡಿನಲ್ಲೇ ನಾವು ಏನೇ ಒಂದು ರೋಗ ಅಥವಾ ಕೀಟನ ಹತೋಟಿ ಮಾಡಿದ್ರೆ ನಾವು ಮುಖ್ಯ ಜಮೀನಿನಲ್ಲಿ ಅಥವಾ ಮೇಯ್ನ್ ಫೀಲ್ಡಲ್ಲಿ ನಾವೇನು ಅದನ್ನು ನಾಟಿ ಮಾಡಿದ್ಮೇಲೆ ತಗಲಂಥ ಖರ್ಚನ್ನ ಲೆಕ್ಕ ಹಾಕಿದರೆ ಸಸಿ ಮಡಿನಲ್ಲಿ ನಾವು ಮ್ಯಾನೇಜ್ ಮಾಡಿದ್ರೆ ಅಥವಾ ರೋಗ ಹತೋಟಿ ಮಾಡಿಕೊಂಡ್ರೆ ಅದಕ್ಕೆ ತಗಲಂತಕ್ಕ ವೆಚ್ಚ ಬರೀ 10%. ಅದರಲ್ಲಿ 100 ರೂಪಾಯಿ ಖರ್ಚು ಮಾಡೋದ ಬದಲು 10 ರೂಪಾಯಿ ಖರ್ಚು ಮಾಡಿ ನಾವು ಲಾಭದಾಯಕವಾಗಿ ಮಾಡ್ಕೋಬೋದು. ಒಂದು ಅದರ ಮಹತ್ವ. ಎರಡನೇದು, ಈ ರೋಗದ ತೀವ್ರತೆಯನ್ನು ಸಪೋಸ್ ನಾವೇನಾದರೂ ಈಗ ನರ್ಸರಿನಲ್ಲೇ ನಾವು ಅಥವಾ ಸಸಿ ಮಡಿನಲ್ಲೇ ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಂಬಿಟ್ರೆ ಮೇಯ್ನ್ ಫೀಲ್ಡಲ್ಲಿ ಕಂಟ್ರೋಲ್ ಮಾಡೋದು ಕಂಪೇರ್ ಮಾಡಿಕೊಂಡ್ರೆ ಒಂದು 1/2 50% ಅಷ್ಟು ನಾವು ರೋಗದ ತೀವ್ರತೆಯನ್ನು ನಾವು ಹತೋಟಿ ಮಾಡ್ಕೋಬೋದು. ಮತ್ತು ಮೂರನೇ ಪಾಯಿಂಟ್ ಹೇಳೋದಾಯಿತು ಅಂದರೆ, ಪ್ರಾರಂಭದಲ್ಲೇ ನಾವು ಹತೋಟಿ ಮಾಡೋದ್ರಿಂದ ಆರೋಗ್ಯಕರ ಸಸಿಗಳನ್ನು ನಾವು ಒದಗಿಸ್ಬೋದು ಮತ್ತು ಅದರಿಂದ ನಾವು ಲಾಭದಾಯಕವನ್ನು ಕಂಡಿಡ್ಕೋಬೋದು. ಇನ್ನೊಂದು, ಇತ್ತೀಚಿನ ದಿನಗಳಲ್ಲಿ ನಾವು ಜೈವಿಕ ನಿಯಂತ್ರಣ ಅಂತ ಏನು ಹೇಳ್ತೀವಿ, ಆ ಒಂದು ಜೈವಿಕ ನಿಯಂತ್ರಣ ಅಥವಾ ಜೀವಿಗಳನ್ನ ನಾವು ಉಪಯೋಗಿಸಿದಾಗ ಆ ಜೀವಿಗಳು ಈ ಗಿಡಗಳಲ್ಲಿ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕು ಅಂದರೆ ಅದರದೇ ಆಗಿರ್ತಕ್ಕಂಥ ಕಾಲಾವಕಾಶಗಳಿರುತ್ತೆ. ಈ ಒಂದು ಕಾಲಾವಕಾಶನ ನಾವು ಮೇನ್ ಫೀಲ್ಡಲ್ಲಿ ನಾವು ಜೈವಿಕ ನಿಯಂತ್ರಣಗಳನ್ನು ಹಾಕಿದಾಗ ಅದು ಒದಗಿ ಬರಲ್ಲ. ಅಷ್ಟರಲ್ಲಿ ನಮಗೆ ಈಗ ನಾವು ಏನು ತರಕಾರಿ ಬೆಳೆಗಳು 3-4 ತಿಂಗಳೊಳಗಡೆ ಆ ಒಂದು ಫಸಲು ಬಂದುಬಿಟ್ಟಿರುತ್ತೆ, ಅದರಲ್ಲಿ ಅದು ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡಿ ಅದರದ್ದು ಪ್ರತಿಫಲ ನಾವು ಎಕ್ಸ್ಪೆಕ್ಟ್ ಮಾಡೋ ಅಷ್ಟರಲ್ಲಿ ಬೆಳೆ ಬಂದುಬಿಟ್ಟಿರೋದ್ರಿಂದ ನಾವು ನರ್ಸರಿನಲ್ಲೇ ಈ ಒಂದು ಜೈವಿಕ ನಿಯಂತ್ರಣಗಳನ್ನ ಹಾಕೋದ್ರಿಂದ ಇಲ್ಲಿ ಗಿಡಗಳಿಗೆ ಸಸಿಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಅದು ನಮಗೆ ಮುಖ್ಯ ಜಮೀನಿನಲ್ಲಿ ನಾಟಿ ಮಾಡಿದಾಗಲೂ ಕೂಡ ಅದರಿಂದ ಲಾಭದಾಯಕ ಹೆಚ್ಚು. ಸೊ ಹೀಗೆ ಮುಖ್ಯ ಭೂಮಿನಲ್ಲಿ ನಾವು ಜೈವಿಕ ನಿಯಂತ್ರಣಗಳನ್ನು ಬಳಸೋದ್ರಿಂದ ನಾವು ಸಪೋಸ್ 1 ಎಕರೆಗೆ ನಾವು ಒಂದು 5 ಕೆಜಿಯಿಂದ 10 ಕೆಜಿಯಷ್ಟು ಟ್ರೈಕೋಡರ್ಮಾ ಆಗಿರ್ಬೋದು ಅಥವಾ ಸೂಡೋಮೋನಸ್ ಫ್ಲೋರೋಸೆನ್ಸ್ ಯಾವುದೇ ಇನ್ನಿತರ ಜೈವಿಕ ನಿಯಂತ್ರಣಗಳನ್ನು ಬಳಸಿದಾಗ ಏನಾಗುತ್ತೆ, ಅದಕ್ಕೆ ತಗಲ್ತಕ್ಕಂಥ ವೆಚ್ಚನೇ ಜಾಸ್ತಿ. ಅದೇ ನರ್ಸರಿ ಬೆಡ್ನಲ್ಲಿ ಅದು ಚಿಕ್ಕದಾಗಿರೋದ್ರಿಂದ ಅದರ ವಿಸ್ತೀರ್ಣ ಕಡಿಮೆ ಇರೋದ್ರಿಂದ ನಾವು ಕಡಿಮೆ ಕ್ವಾಂಟಿಟಿನಲ್ಲಿ ಅಥವಾ ಕಡಿಮೆ ವೆಚ್ಚದಲ್ಲಿ ನಾವು ಜೈವಿಕ ನಿಯಂತ್ರಣಗಳನ್ನು ಅದಕ್ಕೆ ನಾವು ಉಪಚಾರ ಮಾಡ್ಕೋಬೋದು. ಸೊ ಹೀಗಾಗಿ ಈ ಒಂದು ನರ್ಸರಿ ಮಡಿ ಅಥವಾ ಸಸಿ ಮಡಿಗಳಲ್ಲೇ ನಾವು ರೋಗ ನಿಯಂತ್ರಣ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಈ ಮೂಲಕ ನಾನು ನಿಮಗೆ ಹೇಳಿದೆ. ಈಗ ಸಸಿ ಮಡಿಗಳಲ್ಲಿ ಬಂತು ಅಂದರೆ ಯಾವುದೇ ಒಂದು ರೋಗಗಳ ವಿಚಾರ ಬಂತು ಅಂದಾಗ ಅದರಲ್ಲಿ 3 ಅಂಶಗಳು ನಮಗೆ ಪ್ರಮುಖವಾಗ್ತವೆ. ಒಂದು ಸಸ್ಯ ಅಥವಾ ಹೋಸ್ಟ್ ಅಂತ ಏನು ಹೇಳ್ತೀವಿ, ಅದು ಬೀಜ ಆಗಿರ್ಬೋದು ಅಥವಾ ಒಂದು ಸೀಡ್ಲಿಂಗ್ಸ್ ಅಥವಾ ಸಸಿಗಳಾಗಿರ್ಬೋದು. ಸೊ ಇದರಲ್ಲಿ ಆ ಒಂದು ರೋಗ ನಿರೋಧಕ ಶಕ್ತಿ ಇದೆಯಾ, ಅದು ಒಂದು ರೋಗನ ತನಕ್ಕೆ ತಾನೇ ಅದನ್ನ ನಿರೋಧಕತೆ ಮಾಡ್ಕೊಳ್ಳೋ ಶಕ್ತಿ ಇದೆಯಾ ಅನ್ನೋದನ್ನ ಒಂದು ಡಿಸೈಡ್ ಮಾಡ್ತಕ್ಕಂಥದ್ದು ಹೋಸ್ಟ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅದೇ ಥರ ಒಂದು ರೋಗ ಉಲ್ಬಣಗೊಳ್ಳಬೇಕು ಅಂದರೆ ಸಾಕಷ್ಟು ರೋಗಾಣುಗಳಿರ್ತವೆ, ಅದರಲ್ಲಿ ಎಲ್ಲವೂ ಕೂಡ ರೋಗಕಾರಕಗಳಾಗಿರಲ್ಲ. ಸೊ ಅದರಲ್ಲಿ ವಿರುಲೆಂಟ್ ಅಥವಾ ಏವರ್ಲೆಂಟ್ ಆ ಒಂದು ಬಲಿಷ್ಠವಾಗಿರ್ತಕ್ಕಂಥ ರೋಗಾಣು ಮಾತ್ರ ಇದ್ದರೆ ಆ ಒಂದು ರೋಗ ಬರೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಈ ಒಂದು ರೋಗಾಣು ಕೂಡ ಬಲಿಷ್ಠವಾಗಿದ್ದು ನಮ್ಮ ಸಸ್ಯಗಳು ಕೂಡ ಅದಕ್ಕೆ ಪೂರಕವಾಗಿ ಅವುಗಳು ಸಹಿಷ್ಣುತೆಯನ್ನು ಕಳ್ಕೊಂಡಿದ್ದಲ್ಲಿ ವಾತಾವರಣ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ, ಅದಕ್ಕೆ ಅದು ಸಮಂಜಸವಾಗಿರಲಿಲ್ಲ ಅಂದರೂ ಕೂಡ ರೋಗ ಬರುವುದಿಲ್ಲ. ಸೊ ಹಾಗಾಗಿ 3 ಅಂಶಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ, ಒಂದು ಸಸ್ಯ, ಇನ್ನೊಂದು ರೋಗಾಣು, ಮತ್ತು ಇನ್ನೊಂದು ವಾತಾವರಣ. ಪ್ರಮುಖವಾಗಿ ವಾತಾವರಣ. ವಾತಾವರಣ ಅಂದರೆ ನಮ್ಮ ಹವಾಗುಣ ಆಗಿರ್ಬೋದು, ಮಳೆ ಗಾಳಿ ಬಿಸಿಲು ಟೆಂಪ್ರೇಚರ್ ಆಗಿರ್ಬೋದು ಅದು, ಅಥವಾ ಇಲ್ಲ ಅಂದರೆ ಮಣ್ಣಿನ ಹವಾಗುಣ ಆಗಿರ್ಬೋದು. ಈವನ್ ಮಣ್ಣಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ ಅಂದರೆ ವಿವಿಧ ಮಣ್ಣಿನ ತರಾವರಿಗಳಿರ್ಬೋದು ಅಥವಾ ಆ ಮಣ್ಣಲ್ಲಿರ್ತಕ್ಕಂಥ ಫಲವತ್ತತೆ ಕೂಡ ಅದಕ್ಕೆ ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ಈ 3ನ್ನು ನಾವು ಮನಸ್ಸಲ್ಲಿಟ್ಟುಕೊಂಡು ರೋಗ ಹತೋಟಿ ಕ್ರಮಗಳನ್ನು ನಾವು ತಗೋಬೇಕಾಗುತ್ತೆ.
8: ಕಿರಣ್ ಕುಮಾರ್ ಹೇಳಿದಾಗೆ ಈ 3 ಫ್ಯಾಕ್ಟರ್ಸ್ ನಮಗೆ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಈ ಒಂದು ನಮ್ಮ ಆಧುನಿಕ ಕೃಷಿನಲ್ಲಿ ಪೂರಕ ಸಸಿ ಮಡಿಯನ್ನು ತಯಾರಿಸೋದಕ್ಕೋಸ್ಕರ ನಮ್ಮಲ್ಲಿ ನೆರಳಿನ ಮನೆ ಅಥವಾ ಪಾಲಿ ಮನೆಯಲ್ಲಿ ಈ ಸಸಿ ತಯಾರಿಸುವಂಥ ತಂತ್ರಜ್ಞಾನ ನಮಗೆ ಬಂತು. ಮತ್ತು ಈ ಬೇರುಗಳ ಬೆಳವಣಿಗೆ ತುಂಬ ಉತ್ತಮವಾಗಿರಲಿ ಅಂತೇಳ್ಬಿಟ್ಟು ಈ ಕೋಕೋಪೀಟನ್ನು ಬಳಸ್ಕೊಂಡು ಅಥವಾ ಈ ಕಳಿತ ಚಗರೆ ಪುಡಿಯನ್ನು ಬಳಸ್ಕೊಂಡು ಸಸಿ ಮಡಿ ತಯಾರಿಸುವಂಥದ್ದು ಅದು, ಮತ್ತು ಆ ಗಿಡಗಳ ಅಂತರ ಒಂದು ಯೂನಿಫಾರ್ಮ್ ಆಗಿರಲಿ ಅಂತೇಳ್ಬಿಟ್ಟು ಈ ಪ್ರೋಟ್ರೇಗಳನ್ನು ಬಳಸ್ಕೊಂಡು ಬರುವಂಥ ತಂತ್ರಜ್ಞಾನ ಕಳೆದ ಒಂದು 30-40 ವರ್ಷಗಳಿಂದ ಭಾಳ ಪ್ರಚಲಿತದೆ. ಇವತ್ತಂತೂ 90%+

0: ಉತ್ತರ ಕರ್ನಾಟಕದ ಭಾಗದಲ್ಲಿ ಮೆಣಸಿನಕಾಯಿ ಬಿಟ್ಟರೆ ಎಲ್ಲೋ ಕೆಲವೊಂದಷ್ಟು ಜನ ಕುಂಬಳ ಅಥವಾ ನಮ್ಮ ಕುಂಬಳ ಜಾತಿ ತರಕಾರಿಗಳಿಗೆ ಅಥವಾ ಕೆಲವರು ಮಾತ್ರ ಬೆಂಡಿಗಷ್ಟೇ ಇವತ್ತು ಬೀಜ ಊರ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಇನ್ನು ಮಿಕ್ಕವರೆಲ್ಲರೂ ಕೂಡ ಶೇಕಡ 90%+ ಇವತ್ತು ಸಸಿಮಡಿಗೇನೆ ಬದಲಾಗಿದ್ದಾರೆ. ಅದರ ಜೊತೆಗೆ ಈ ಸಸಿಮಡಿಯಿಂದ ಸಿಗುವಂಥ ಇನ್ನೊಂದು ಪ್ರಮುಖವಾದ ಲಾಭ ಏನಪ್ಪ ಅಂದರೆ ಭಾಳಷ್ಟು ಸಮಯ ಉಳಿತದೆ. ಅವರು ಬೆಳೆ ಪರಿವರ್ತನೆ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಭೂಮಿಯನ್ನು ಬಿಸಿಲಿಗೆ ಒಣಗಿಸ್ಕೊಳ್ಳೋದಕ್ಕಾಗಲಿ ಅಥವಾ ಹೆಚ್ಚು ಬೆಳೆಗಳನ್ನು ಒಂದು ವರ್ಷದಲ್ಲಿ ಒಂದೇ ಕ್ಷೇತ್ರದಲ್ಲಿ ತಗೊಳ್ಳೋದಕ್ಕೆ ಅನುಕೂಲ ಮಾಡಿಕೊಳ್ಳೋದಕ್ಕೆ ಇವತ್ತಿನ ಈ ಸಸಿಮಡಿ ತಂತ್ರಜ್ಞಾನ ನಮಗೆ ಭಾಳ ಸಹಾಯ ಮಾಡ್ತದೆ.
1: ಹಾಗೆ ಈ ಸಸಿಮಡಿನಲ್ಲಿ ಪ್ರಮುಖವಾಗಿ ರೋಗಗಳು ಅಂತಂದರೆ ಸಸಿ ಕೊಳೆ ರೋಗ ಆಗಿರ್ಬೋದು, ಅದನ್ನು ನಾವು ಕುತ್ತಿಗೆ ಕೊಳೆ ಅಥವಾ ಡ್ಯಾಂಪಿಂಗ್ ಆಫ್ ಅಂತ ಹೇಳ್ತೀವಿ. ಇನ್ನೊಂದು ಅಂದರೆ ಅರ್ಲಿ ಬ್ಲೈಟ್ ಅಥವಾ ಮೊದಲ ಅಂಗಮಾರಿ ಅಥವಾ ಕೊನೆಯ ಅಂಗಮಾರಿ ಅಂದರೆ ಲೇಟ್ ಬ್ಲೈಟ್ ಅಂತ ಹೇಳ್ತೀವಿ. ಮೂರನೇದಾಗಿ ನಾವು ಜಂತುಹುಳುಗಳು, ಈ ರೂಟ್ ನಾಟ್ ನೆಮೆಟೋಡ್ ಅಥವಾ ಬೇರುಗಂಟು ರೋಗ ಅಂತ ಏನು ಹೇಳ್ತೀವಿ, ಇವು ಜಂತು ಬಾಧೆ ಆಗಿರ್ಬೋದು. ಮತ್ತು ದುಂಡಾಣು ಸೊರಗು ರೋಗಗಳು ಕಾಣಿಸ್ಕೊಳ್ತವೆ. ಮತ್ತು ಐದನೇದಾಗಿ ಒಂದು ಸ್ಲೀರೋಶಿಯಲ್ ಅಥವಾ ಬೇರು ಕೊಳೆ ರೋಗ ಅಂತ ಈ ಒಂದು ಐದು ಪ್ರಮುಖ ರೋಗಗಳು ನಮಗೆ ನರ್ಸರಿ ಅಥವಾ ಸಸಿಮಡಿನಲ್ಲಿ ಕಂಡುಬರುತ್ತೆ. ಈ ಒಂದು ನರ್ಸರಿನಲ್ಲಿ ಇನ್ಹೌಸ್ ಅಥವಾ ಪಾಲಿ ಹೌಸ್ನಲ್ಲಿ ಮಾಡಿರ್ತಕ್ಕಂಥ ಸಸಿಮಡಿಗಳಲ್ಲೂ ಕೂಡ ಬರೋದುಂಟು. ಹಾಗೆ ಈಗ ಡೈರೆಕ್ಟಾಗಿ ನಾವೇನಾದರೂ ಜಮೀನಲ್ಲಿ ನಾವು ನಾಟಿ ಮಾಡಿದಾಗ ಪ್ರಾರಂಭಿಕ ಹಂತದಲ್ಲೂ ಕೂಡ ಈ ರೋಗಗಳು ಕಾಣಿಸ್ಕೊಳ್ತಾವುಂಟು. ಸೊ ಇವುಗಳಿಗೆ ನಾವು ಒಂದು ಸಮಗ್ರವಾಗಿ ಈ ಒಂದು ರೋಗಗಳನ್ನ ನಾವು ಹತೋಟಿ ಮಾಡಬೇಕು ಅನ್ನೋದಾಯ್ತಂದರೆ ಸುಮಾರು ವಿಧಾನಗಳಿದ್ದಾವೆ. ಅದರಲ್ಲಿ ಜೈವಿಕ ಆಗಿರ್ಬೋದು, ರಾಸಾಯನಿಕ ಆಗಿರ್ಬೋದು, ಅಥವಾ ಕಲ್ಚರಲ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ಅಂದರೆ ಬೇಸಾಯ ಪದ್ಧತಿಗಳಿಂದನೂ ಕೂಡ ನಾವು ಗಮನದಲ್ಲಿಟ್ಟುಕೊಂಡು ನಾವು ರೋಗ ಹತೋಟಿನ ಮಾಡಿದರೆ ಒಂದು ಲಾಭದಾಯಕವಾಗಿರುತ್ತೆ ರೈತರಿಗೆ ಅಂತ.
0: ಇನ್ನು ಕೀಟಗಳಿಗೆ ಬಂದರೆ ನಾವು ಹೆಚ್ಚಾನೆಚ್ಚು ಎರಡು ಥರದ ಕೀಟಗಳಿದ್ದೇವೆ. ಒಂದು ಕಣ್ಣಿಗೆ ಕಾಣಿಸುವಂಥ ದೊಡ್ಡ ಮಟ್ಟದ ಕೀಟಗಳಾಗ್ತವೆ. ಅವುಗಳು ಅಂದರೆ ನಮ್ಮ ಸಸಿ ಕತ್ತರಿಸುವಂಥ ಹುಳು ಅಥವಾ ನಾವು ಕಟ್ವಾಮ್ಸ್ ಅಂತೇಳಿ ಸಾಧಾರಣವಾಗಿ ಕರಿತೀವಿ ಇಂಗ್ಲೀಷ್ನಲ್ಲಿ. ಇವು ಕಣ್ಣಿಗೆ ಕಾಣಿಸ್ತವೆ. ನಮ್ಮ ತಂಬಾಕಿನ ಕೀಡೆ ಇರ್ಬೋದು, ಇವು ಕೂಡ ಕಾಣಿಸ್ತವೆ. ಇವೇನು ಮಾಡ್ತವೆ, ಅಗಲೊತ್ತು ಇವು ಸಾಧಾರಣವಾಗಿ ಗಿಡಗಳ ಕೆಳಗೆ ಅಥವಾ ನಮ್ಮ ಪ್ರೋಟ್ರೇಗಳ ಕೆಳಗೆ ಹೊತ್ಕೊಂಡು ಕೂತಿರ್ತವೆ. ಅಥವಾ ನಾವು ವೀಡ್ ಮ್ಯಾಟನ್ನು ಬಳಸಿದರೆ ಅದ್ರ ಕೆಳಗೂ ಸಹ ಇವು ಸೇರಿಕೊಂಡಿರ್ತವೆ ಅಥವಾ ಮಣ್ಣಿಗೂ ಹೋಗಿ ಸೇರಿಕೊಂಡಿರ್ತವೆ. ಆದರೆ ನಾವು ಅಗಲೊತ್ತು ಇವು ಕಾಣಿಸೋದೇ ಇಲ್ಲ. ರಾತ್ರಿ ನಾವು ಕೆಲಸ ಬಿಟ್ಟು ಮನೆಗೆ ಬಂದಾಗ ಇವು ಗಿಡಗಳನ್ನು ಕತ್ತರಿಸಿ ನಾಶ ಮಾಡಿಬಿಡ್ತವೆ. ನಾಳೆ ಯಾರಿಗೂ ನಾವು ಗಿಡ ಕೊಡ್ತೀವಿ ಅಂತ ಒಪ್ಕೊಂಡಿರ್ತೀವಿ, ಆದರೆ ನಮಗೆ ನಾಳೆ ಬೆಳಗ್ಗೆ ಗಿಡ ಇರೋದಿಲ್ಲ. ಈ ಥರ ಆಗುತ್ತೆ. ಅವುಗಳನ್ನು ನಿರ್ವಹಣೆ ಮಾಡೋದು ನಮಗೇನು ಅಷ್ಟು ದುಸ್ತರ ಅಲ್ಲ. ಆದರೆ ಪಾಲಿ ಮನೆಯಲ್ಲಿ ಅಥವಾ ಸಸಿ ಮಡಿನಲ್ಲಿ ನೆರಳಿನ ಮನೆಯಲ್ಲಿ ನಮಗೆ ಭಾಳಷ್ಟು ತೊಂದರೆ ಕೊಡುವಂಥವು ಅಂದರೆ ನಮಗೆ ಥ್ರಿಪ್ಸ್ ಮತ್ತು ಬಿಳಿ ಏನು ಮತ್ತು ನುಶಿಗಳು. ಇವುಗಳೇನಾದರೂ ನಮ್ಮ ಸಸಿ ಮಡಿಗೆ ಬಂತು ಅಂದರೆ ಅವುಗಳ ಆರೋಗ್ಯ ಹಾಳಾಗದ ಜೊತೆಗೆ ಅವುಗಳೇನಾದರೂ ಈ ನಂಜಾಣು ರೋಗಗಳನ್ನು ಸಸಿಗಳಿಗೆ ಹರಡಿಬಿಡ್ತು ಅಂತಂದರೆ ಮುಂದಿನ ಬೆಳೆ ನಮಗೆ ತೊಂದರೆ ಉಂಟಾಗ್ತದೆ.
1: ಈ ವಿಧಾನಗಳಿಗೆ ಬಂತು ಅನ್ನೋದಾದರೆ ನಾನು ಒಂದೊಂದೇ ರೋಗವನ್ನು ತಗೊಂಡು ಹೇಳೋ ಬದಲಿಗೆ ಸಮಂಜಸವಾಗಿ ಈ ಮೂರಿಂದ ನಾಲ್ಕು, ಶಿಲೀಂಧ್ರದಿಂದ ಅಥವಾ ದುಂಡಾಣುಯಿಂದ ಅಥವಾ ನಂಜಾಣುಯಿಂದ ಬರ್ತಕ್ಕಂಥದ್ದು ಹಾಗೂ ಜಂತುಹುಳಿಂದ ಬರ್ತಕ್ಕಂಥ ರೋಗಗಳನ್ನ ಸಮಗ್ರವಾಗಿ ಹತೋಟಿ ಮಾಡೋದಾಯಿತು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹೇಳಿದರೆ ನಾವು ಮೊದಲನೇದಾಗಿ ಸಸಿಮಡಿಗಳನ್ನ ಮಾಡ್ಕೊಳ್ಬೇಕಾದಾಗ ಒಂದು ಏರು ಸಸಿಮಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ಈ ಒಂದು ರೋಗ ಬಾಧೆ, ಅದರಲ್ಲೂ ಈ ಒಂದು ಡ್ಯಾಂಪಿಂಗ್ ಆಫ್ ಅಥವಾ ಸಸಿ ಕೊಳೆ ಅಥವಾ ಕುತ್ತಿಗೆ ಕೊಳೆ ರೋಗ ಅಂತ ಏನು ಹೇಳ್ತೀವಿ ಅದಕ್ಕೆ ಒಂದು ಹೇಳಿ ಮಾಡಿಸಿದಂಥ ವಿಧಾನ ಇದು. ಸೊ ಇದರಲ್ಲಿ ಎಷ್ಟು ಎತ್ತರಕ್ಕೆ ಮಾಡ್ಕೋಬೇಕು ಸಸಿ ಮಡಿನ ಏರಿಸಬೇಕು ಮತ್ತು ಎಷ್ಟು ಉದ್ದಕ್ಕೆ ಮಾಡಬೇಕು ಅನ್ನೋದಾಯಿತು ಅಂದರೆ ಸುಮಾರು 15-20 ಸೆಂಟಿಮೀಟರ್ ಎತ್ತರಕ್ಕೆ ಈ ಒಂದು ಸಸಿ ಮಡಿನ ಏರಿಸ್ಕೋಬೇಕಾಗುತ್ತೆ. ಮತ್ತು ಇದರಿಂದ ನಾವು ಒಂದು 3-3.5 ಅಡಿ ಅಗಲ, ಅಂದರೆ 1 ಮೀಟರ್ ಸರಾಸರಿ ಅಗಲ ಇಟ್ಕೊಂಡು ಒಂದು 25-30 ಅಡಿಯಷ್ಟು ಉದ್ದಕ್ಕೆ ನಾವು ಸಸಿ ಮಡಿನ ಮಾಡ್ಕೊಳ್ಳೋದೇ ಆದರೆ ಆಗಿಂದಾಗೆ ನಾವು ಅದನ್ನು ಮಾನಿಟರ್ ಮಾಡೋದಕ್ಕೂ ಈಸಿ ಆಗುತ್ತೆ. ಮತ್ತು ಮಧ್ಯದಲ್ಲಿ ಅದರದ್ದೇನಾದ್ರು ತೊಂದರೆಗಳಿದ್ರೆ ಅಥವಾ ಅದಕ್ಕೆ ನೀರು ಹಾಕೋದಾಗಿರ್ಬೋದು, ಗೊಬ್ಬರ ಹಾಕೋದಾಗಿರ್ಬೋದು ಅಥವಾ ರೋಗ ಹತೋಟಿ ಕ್ರಮಗಳೇನಾದ್ರು ಒಂದು ಸ್ಪ್ರೇ ಮಾಡೋದಕ್ಕಾಗಲಿ ಇದು ಅನುಕೂಲಕರವಾಗಿರುತ್ತೆ. ಹಾಗಾಗಿ ಈ ಒಂದು ಡೈಮೆನ್ಷನ್ ಏನು ಹೇಳಿದ್ದೀವಿ ಆ ಒಂದು ಡೈಮೆನ್ಷನಲ್ಲೇ ನಾವು ಸಸಿ ಮಡಿನ ನಾವು ನಿರ್ಮಿಸ್ಕೊಂಡ್ರೆ ರೋಗ ಹತೋಟಿ ತುಂಬ ಉಪಯೋಗ. ಈ ಏರು ಸಸಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಒಂದು ನೀರು ಏನು ನೀರು ನಿಲ್ಲ ಅಂತ ವ್ಯವಸ್ಥೆ ಇರುತ್ತೆ ಅದು ಸರಾಗವಾಗಿ ಬಸಿದು ಹೋಗ್ಬಿಡುತ್ತೆ. ಬಸಿದು ಹೋದಾಗ ಏನಾಗುತ್ತೆ, ಅದರ ನೀರು ಇಲ್ಲ ಅಂತಂದರೆ ನಮ್ಮ ಈ ಪಿಥಿಯಂ ಅಥವಾ ಫೈಟಾಫ್ಥರ ಅಂತ ಏನು ಶಿಲೀಂಧ್ರಗಳು ಹೇಳ್ತೀವಿ ಅದು ಒಂದು ಈ ಸಸಿ ಅಥವಾ ಕುತ್ತಿಗೆ ಕೊಳೆ ರೋಗ ತರ್ತಕ್ಕಂಥ ಶಿಲೀಂಧ್ರಗಳು ಒಂದು 50-60% ಅಷ್ಟು ಕಡಿಮೆ ಆಗ್ಬಿಡುತ್ತೆ. ನಂತರ ನಾವು ಯಾವುದಾದ್ರೂ ಒಂದು ಜೈವಿಕ ನಿಯಂತ್ರಣನೋ ಅಥವಾ ರಾಸಾಯನಿಕ ನಿಯಂತ್ರಣನೋ ಉಪಯೋಗಿಸ್ಕೊಂಡು ಬೇಕಿದ್ರೆ ನಾವು ರೋಗನ ಹತೋಟಿ ಮಾಡ್ಕೋಬೋದು. ಇನ್ನೊಂದು ಎರಡನೇದು ಹೇಳೋದಾಯಿತು ಅಂದರೆ ಈಗಾಗಲೇ ನಮ್ಮ ರಾಮೇಗೌಡ ಸರ್ ಹೇಳ್ದಂಗೆ ಪಾಲಿ ಹೌಸ್ ಅಥವಾ ನೆಟ್ ಹೌಸ್ನ ಬಳಕೆ. ಇದು ಮುಖ್ಯವಾಗಿ ಪಾರದರ್ಶಕ ಪಾಲಿ ಹಾಳೆಗಳನ್ನ ರಚಿಸಿದಲ್ಲಿ ಹೆಚ್ಚಾದ ಮಳೆ ಹನಿಯಿಂದ ಅಥವಾ ಪುಟಿದೇಳ್ತಕ್ಕಂಥ ಸಿಡಿದೇಳ್ತಕ್ಕಂಥ ಸಸಿಗಳ ಮೇಲಿನ ಹಾನಿ, ಅಂದರ�ೆ ಈ ಮಳೆ ನೀರು ಡ್ರಾಪ್ ಬಿದ್ದಾಗ ಅದು ವಾಪಸ್ ರಿಫ್ಲೆಕ್ಟ್ ಆಗಿ ಬರುತ್ತೆ, ಆ ಒಂದು ಪುಟ ಆರ್ದಾಗ ಏನಾಗುತ್ತೆ, ಆ ಮಣ್ಣಲ್ಲಿರ್ತಕ್ಕಂಥ ರೋಗ

0: ಕಾಣುಗಳು ಮಣ್ಣಿಗೆ ಅಥವಾ ರೈಜೋಸ್ಪಿಯರ್ನಲ್ಲಿ ಏನು ಅದಕ್ಕೆ ಅಡೇರಾಗಿರ್ತೋ ಅದರ ಉಳ್ಕೊಂಡಿರುತ್ತೋ, ಈ ಸಿಡಿದಾಗ ಆ ಒಂದು ಮಳೆ ನೀರಿನ ಸಿಡಿತಕ್ಕೆ ವಾಪಸ್ ಹೋಗ್ತಕ್ಕಂಥ ಹನಿಗಳಲ್ಲಿ ಕೂಡ ನಮ್ಮ ಒಂದು ಶಿಲೀಂಧ್ರಗಳು ಅಥವಾ ದುಂಡಾಣುಗಳು ವಾಪಸ್ ಹೋಗಿ ಗಿಡಗಳಿಗೆ ಅಥವಾ ನಮ್ಮ ಸಸಿಗಳಿಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಈ ಪಾಲಿ ಹೌಸ್ ಮಾಡೋದ್ರಿಂದ ನಾವು ಆ ಒಂದು ತೊಂದರೆಯಿಂದ ನಾವು ಹೊರಗಡೆ ಬರ್ಬೋದು ಅಥವಾ ಹೋಗಲಾಡಿಸ್ಬೋದು. ಎರಡನೇದಾಗಿ ನೆಟ್ ಹೌಸು ಸಸಿಮಡಿಗಳಲ್ಲಿ ಪ್ರಮುಖವಾಗಿ ವೈರಸ್ ರೋಗ ಅಥವಾ ವೈರಾಣುಗಳಿಂದ ಬರ್ತಕ್ಕಂಥ ರೋಗಗಳು ಅಥವಾ ನಂಜಾಣು ರೋಗಗಳನ್ನು ಏನು ಬರ್ತಾ ಇರ್ತವೆ, ಅವುಗಳು ವಿವಿಧ ರಸ ಇರ್ತಕ್ಕಂಥ ಕೀಟಗಳಿಂದ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಪ್ರಸಾರ ಮಾಡ್ತಾ ಇರ್ತವೆ. ಸೊ ಈ ಕೀಟಗಳನ್ನು ಹತೋಟಿ ಮಾಡೋದ್ರ ಮುಖಾಂತರ ನಾವು ನಂಜಾಣು ರೋಗಗಳನ್ನು ನಾವು ಹತೋಟಿ ಮಾಡ್ಬೋದು. ಹಾಗಾಗಿ ನಾವು ಈ ಒಂದು ಪರದೆ ಅಥವಾ ನೆಟ್ ಹೌಸ್ ಅಂತ ಏನಿದೆ ಅದನ್ನು ನಾವು ಬಳಕೆ ಮಾಡಿದ್ದೆ ಆದಲ್ಲಿ ನೈಲಾನ್ ನೆಟ್ ಮೆಶ್ ಅಂತ ಹೇಳ್ತೀವಿ. ಸೊ ಅದನ್ನು ಬಳಕೆ ಮಾಡಿದ್ದಲ್ಲಿ ನಾವು ಈ ರೋಗ ಪ್ರಸಾರ ಮಾಡ್ತಕ್ಕಂಥ ರಸ ಇರ್ತಕ್ಕಂಥ ಕೀಟಗಳನ್ನು ನಾವು ತಡೆಗಟ್ಟೋದ್ರ ಮುಖಾಂತರ ಸಸಿಮಡಿಗಳಿಗೆ ಬರ್ತಕ್ಕಂಥ ವೈರಸ್ ರೋಗಗಳನ್ನು ನಾವು ಹತೋಟಿ ಮಾಡ್ಬೋದು.
1: ಇನ್ನು ಈ ನೆರಳಿನ ಮನೆ ಅಥವಾ ಪಾಲಿ ಮನೆಯಲ್ಲಿ ನಾವು ಈ ಒಂದು ಸಸಿಮಡಿಯನ್ನು ಮಾಡ್ತಾ ಇದ್ಬೇಕಾದ್ರೆ ಒಂದು ಅತ್ಯಂತ ಗಮನವಿಡಬೇಕಾದ ಅಂಶ ಏನಪ್ಪ ಅಂದರೆ ಈ ಪಾಲಿ ಮನೆಯ ಬಾಗಿಲು ಡಬಲ್ ಡೋರ್ ಸಿಸ್ಟಮ್ ಇರಬೇಕು. ಅಂದರೆ ನಾವು ಬಾಗಿಲು ತೆಗೆದ ತಕ್ಷಣ ನೇರವಾಗಿ ಸಸಿಗಳ ಹತ್ರ ಹೋಗಬಾರ್ದು. ಒಂದು ಕ್ಯಾಬಿನ್ ಟೈಪು ಹೊರಗಡೆ ಇರುತ್ತೆ, ಆ ಕ್ಯಾಬಿನಲ್ಲಿ ಫಸ್ಟು ಹೊಳಗೆ ಹೋಗಿ ನಂತರ ಆ ಡೋರನ್ನು ಕ್ಲೋಸ್ ಮಾಡಿಕೊಂಡು ನಂತರ ಹೊಳಗಿನ ಡೋರನ್ನು ತೆಗಿಬೇಕು. ಮತ್ತು ಅನುಕೂಲ ಇದ್ದರೆ ವಿದ್ಯುತ್ತಿನ ವ್ಯವಸ್ಥೆ ಇಂಥವೆಲ್ಲ ಇತ್ತು ಅಂತಂದರೆ ಆ ಒಳಗಿನ ಮನೆಗೆ ನಾವು ಒಳಗೆ ಎಂಟ್ರಾಗಿ ಹೋಗೋಕೆ ಮೊದಲೇ ನಮ್ಮ ಮೇಲುಗಡೆ ಒಂದು ಗಾಳಿಯಿಂದ ಫ್ಯಾನ್ ಬೀಸುವಂಥ ಒಂದು ವ್ಯವಸ್ಥೆನ ಮಾಡಿಕೊಂಡ್ರೆ ನಮ್ಮ ಮೈ ಮೇಲಿರುವಂಥ ಹುಳಗಳು ಹೊರಗಡೆನೆ ಹುಡ್ಕೋತವೆ, ಇಲ್ಲ ಅಂದರೆ ಅವು ನಮ್ಮ ಜೊತೆನೂ ಸಹ ಹೊಳಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಆದರೆ ದುರಾದೃಷ್ಟವಶಾತ್ ಇವತ್ತು ನಮ್ಮ ಹಲವಾರು ರೈತರುಗಳ ನರ್ಸರಿಗಳಲ್ಲಿ ಈ ಒಂದು ವ್ಯವಸ್ಥೆ ಇಲ್ಲ. ಬಹುತೇಕ ಜನಗಳಲ್ಲಿ ನಾವು 40 mesh ಅಥವಾ 60 mesh ಅಥವಾ ಕನಿಷ್ಠ 50 mesh ನೈಲಾನ್ ಮೆಶನ್ನು ಹೇಳ್ತೀವಿ, ಆ ನೆರಳಿನ ಪರದೆಯನ್ನು ಅವ್ರು ಬಳಸ್ತಾ ಇಲ್ಲ. ಅದ್ರ ಬದಲು ಸಾಧಾರಣ 70% ಶೇಡ್ ಅಥವಾ 60% ಶೇಡ್ ಇರುವಂಥ ಅಥವಾ ಕೆಲವರು ಈವನ್ 30% ಶೇಡ್ನಲ್ಲೂ ಕೂಡ ಬಳಸಿ ಬೆಳೀತಾ ಇದ್ದಾರೆ. ಆದರೆ ಆ ಶೇಡ್ ಹೌಸ್ನಲ್ಲಿ ಅಥವಾ ಶೇಡ್ ನೆಟ್ಟಲ್ಲಿ ಏನಾಗ್ಬಿಡ್ತದೆ, ಭಾಳಷ್ಟು ದೊಡ್ಡ ಹುಳಗಳೇ ಒಳಗೆ ಹೋಗ್ಬಿಡ್ತವೆ. ಟ್ರಿಪ್ಸ್ಗಂತೂ ಅದು ಈಸಿ ವೀಸಾ, ಒಳಕ್ಕೆ ಆರಾಮಾಗಿ ಹೋಗಿ ಒಳಗಡೆ ಹೊರಗಡೆ ತಿರುಗಾಡ್ಕೋತಾ ಬಂದುಬಿಡ್ತವೆ. ಇದು ಒಂದು ಭಾಳ ಗಮನಿಸಬೇಕಾದಂಥದ್ದು. ಆದಷ್ಟು ಡಬಲ್ ಡೋರ್ ಸಿಸ್ಟಮ್ ಇರುವಂಥ ನೆರಳಿನ ಮನೆ ಅಥವಾ ಪಾಲಿ ಮನೆಗಳನ್ನು ಮಾಡ್ಕೋಬೇಕು. ಅದ್ರ ಜೊತೆಗೆ ಕನಿಷ್ಠ 40 mesh ಇರೋದಾದರೂ ನಾವು ಬಳಸಬೇಕು. 60 mesh ಭಾಳ ಉತ್ತಮ ಉತ್ಕೃಷ್ಟ ಕ್ವಾಲಿಟಿ, ಅದು ಸಿಗಲಿಲ್ಲ ಅದು ತುಟ್ಟಿ ಆಗುತ್ತೆ ಅಂದರೆ ಅಟ್ಲೀಸ್ಟ್ 40 mesh ಆದರೂ ನಾವು ಬಳಸ್ಕೊಳ್ಳೋದ್ರಿಂದ ಈ ಒಂದು ಕೀಟಗಳನ್ನು ಒಳಕ್ಕೆ ಹೋಗೋದು ಅಥವಾ ಒಳಗಿದ್ದವನ ಹೊರಗೆ ಈಚೆ ತಪ್ಪಿಸ್ಕೊಳ್ಳೋದನ್ನು ನಾವು ಅವಾಯ್ಡ್ ಮಾಡ್ಬೋದು.
0: ಮತ್ತೊಂದು ವಿಧಾನ ಹೇಳೋದಾಯಿತು ಅಂದರೆ ಪ್ರೋಟ್ರೇ ಬಳಕೆ, ಆಲೆ ರಾಮೇಗೌಡ ಸರ್ ಹೇಳಿದ್ರು. ಸೊ ಇದನ್ನು ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಮಣ್ಣಿನಿಂದ ಆಡ್ತಕ್ಕಂಥ ರೋಗಾಣುಗಳು ಅಥವಾ ಅದರದ್ದೇನು ಸೋಂಕುಗಳಿರ್ತವೆ ಅದು ತಡೆಗಟ್ಬೋದು. ಹೇಗಪ್ಪ ಅಂತಂದರೆ ನಾವು ಡೈರೆಕ್ಟಾಗಿ ಒಂದು ಭೂಮಿನ ಹದ ಮಾಡಿಕೊಂಡು ನಾವು ಅಲ್ಲಿ ನಾವು ನಾಟಿ ಅಥವಾ ಸೋಯಿಂಗ್ ಮಾಡಿದ್ರೆ ಅಥವಾ ನಾವೇನು ಬೀಜ ಬಿತ್ತನೆ ಮಾಡಿದ್ರೆ ಅದರಲ್ಲಿ ಮಣ್ಣಿಂದ ನಾವು ಬಳಸಿರ್ತಕ್ಕಂಥ ಮಣ್ಣಲ್ಲಿ ಏನಾದರೂ ರೋಗಾಣುಗಳಿತ್ತು ಅಂದರೆ ಆ ಮಣ್ಣಿಂದ ನಮಗೆ ಮತ್ತೆ ನಾವು ಬೆಳೀತಕ್ಕಂಥ ಹೊಸ ಸಸಿಗಳು ಅಥವಾ ಸಸಿ ಮಡಿ ಏನು ರೈಸ್ ಮಾಡ್ತೀವಿ ಅವುಗಳಲ್ಲೂ ಕೂಡ ರೋಗ ಹರಡೋಂಥ ಚಾನ್ಸಸ್ಸು ಜಾಸ್ತಿ. ಹಾಗಾಗಿ ಪ್ರೋಟ್ರೇ ಮಾಡಿದಾಗ ಏನಾಗುತ್ತೆ, ತೆಂಗಿನ ನಾರು ಪುಡಿ ಇರ್ಬೋದು ಅಥವಾ ಇನ್ಯಾವುದೇ ಒಂದು ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ನಾವು ಮಾಡಿದಾಗ ಅದನ್ನು ನಾವು ಕಂಪ್ಲೀಟಾಗಿ ಸ್ಟರ್ಲೈಸ್ ಮಾಡ್ಕೋಬೋದು. ಅಂದರೆ ಬಿಫೋರ್ ಯೂಸ್ ಮಾಡೋಕ್ಕೂ ಮೊದಲೇ ನಾವು ಸ್ಟರ್ಲೈಸ್ ಮಾಡ್ಕೊಳ್ಳೋ ಒಂದು ಪದ್ಧತಿ ಅದರಲ್ಲಿ ಈಸಿಯಾಗಿ ಅಡ್ವಾಲ್ಕೆ ಮಾಡ್ಕೊಳ್ಳೋದ್ರಿಂದ ನಾವೇನು ಹೇಳ್ತೀವಿ ಅಂದರೆ ತೆಂಗಿನ ನಾರಿನ ಪುಡಿ ಅಥವಾ ಕಾಯಿರ್ಪಿತಿ ಏನಿದೆ ಅದನ್ನು ಬಳಸಿ ಪ್ರೋಟ್ರೇ ಬಳಕೆ ಮಾಡೋದ್ರಿಂದ ಈ ಒಂದು ಮಣ್ಣಿನಿಂದ ಆಡ್ತಕ್ಕಂಥ ರೋಗಗಳನ್ನು ನಾವು ಸಸಿಮಡಿನಲ್ಲಿ ಹತೋಟಿ ಮಾಡ್ಬೋದು. ಜೊತೆಗೆ ಅದಕ್ಕೆ ಬಳಸ್ತಕ್ಕಂಥ ಮಣ್ಣು ಮರಳು ಅಥವಾ ಕೊಟ್ಟಿಗೆ ಗೊಬ್ಬರ ಇವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಅಂದರೆ ಈ ಮಣ್ಣಿಂದ ಬರ್ತಕ್ಕಂಥ ಶಿಲೀಂಧ್ರ ಆಗಿರ್ಬೋದು ಅಥವಾ ಜಂತುಹುಳುಗಳಾಗಿರ್ಬೋದು ಎಲ್ಲಿ ನಮಗೆ ಕಪ್ಪು ಮಣ್ಣಾಗಿ ಅವುಗಳು ಏರೇಷನ್ ಸರಿಯಾಗದೆ ಗಾಳಿ ಆಡದೆ ಇರತಕ್ಕಂಥ ಒಂದು ಕ್ಲೇ ಕಂಟೆಂಟ್ ಜಾಸ್ತಿ ಇರತಕ್ಕಂಥ ಅಂಟು ಮಣ್ಣು ಇರ್ತೋ ಅಲ್ಲಿ ರೋಗಗಳು ಕೂಡ ಜಾಸ್ತಿ. ಎಸ್ಪೆಷಲಿ ನಮ್ಮ ಪಿತಿಯಂ ಅಥವಾ ಫೈಟಾಪ್ದಿರದಿಂದ ಕುತ್ತಿಗೆ ಕೊಳ ರೋಗ ಏನು ಹೇಳ್ತೀವಿ ಅದು. ಅದಕ್ಕೆ ಆದಷ್ಟು ನೀರು ಬಸಿದು ಹೋಗುವಂಥ ಪರಿಸ್ಥಿತಿ ಇರಬೇಕು. ಕೆಂಪು ಮಣ್ಣು ಮತ್ತು ಮರಳು ಮಿಶ್ರಿತ ಮಣ್ಣು ಜೊತೆಗೆ ಕೊಟ್ಟಿಗೆ ಗೊಬ್ಬರ ಇವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸಿ ಪ್ರೋಟ್ರೇನಲ್ಲಿ ಕಾರಿಪಿತ್ತನ್ನು ಕೂಡ ಬಳಸ್ಕೊಂಡು ನಾವು ಮಾಡಿದ್ದೆ ಅಲ್ಲಿ ನಾವು ರೋಗನ ಹತೋಟಿ ಮಾಡ್ಕೋಬೋದು ಮತ್ತು ಅದು ಪ್ರಸಾರ ಆಗದೇ ಇರೋ ರೀತಿನೂ ಕೂಡ ನಾವು ನೋಡ್ಕೋಬೋದು. ಜೊತೆಗೆ ವೆಂಟಿಲೇಷನ್ ಅಂತ ಏನು ಹೇಳ್ತೀವಿ ಅಂದರೆ ಗಿಡಗಳಿಂದ ಗಿಡಕ್ಕೆ ನಾವು ಸರಿಯಾದ ಒಂದು ಅಂತರ ಕೊಟ್ಟು ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಏನಪ್ಪ ಅಂದರೆ ನರ್ಸರಿ ಬೆಡ್ ರೈಸ್ ಮಾಡಿದಾಗ ರೈತರು ಏನು ಮಾಡ್ತೀವಿ, ಬೀಜಗಳನ್ನೆಲ್ಲ ತೊಗೊಂಡೋಗಿ ಸುಮ್ಮನೆ ಎರಚೋದು ಅಥವಾ ಒಂದು ಹ್ಯಾಪಸಾರ್ಡಾಗಿ ಏನು ಯಾವುದೇ ಥರದ ಒಂದು ಲೈನ್ ಟು ಲೈನ್ ಮಾಡ್ದೇನೆ, ಸ್ಪೇಸಿಂಗ್ ಮೇಂಟೈನ್ ಮಾಡ್ದೇನೆ ಅಥವಾ ಅಂತರ ನಾವು ಮೇಂಟೈನ್ ಮಾಡ್ದೇನೆ, ನಾವು ಸಾಲು ಬಿತ್ತನೆ ಮಾಡ್ದೇನೆ ಸ್ಪ್ರೆಡ್ ಮಾಡಿ ನಾವು ಹಾಕಿದಾಗ ಏನಾಗುತ್ತೆ, ಅವುಗಳಲ್ಲಿ ಸರಿಯಾದ ಗಾಳಿ ಬೆಳಕು ಗಿಡದಿಂದ ಗಿಡಕ್ಕೆ ಅಥವಾ ಸಾಲಿಂದ ಸಾಲಕ್ಕೆ ಇರದೇ ಇರೋದ್ರಿಂದ ಅದರಲ್ಲಿ ಆರ್ದ್ರತೆ ಜಾಸ್ತಿಯಾಗಿ ಅದರಿಂದ ರೋಗಗಳು ಉಲ್ಬಣಗೊಳ್ಳೋ ಅಂತ

0: ಉತ್ತಮ ಮತ್ತು ಸರಳವಾದ ವಿಧಾನ ಏನಪ್ಪ ಅಂದರೆ, ಈ ಭಾಳಷ್ಟು ಸಂದರ್ಭಗಳಲ್ಲಿ ನಮ್ಮ ಥ್ರಿಪ್ಸ್ಗಳು ಮಣ್ಣಿನಲ್ಲಿ ಅವು ಒಂದು ಕೋಶಾವಸ್ಥೆಗೆ ಹೋಗ್ತವೆ. ಹಾಗಾಗಿ ಇವುಗಳನ್ನು ಅಲ್ಲೂ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಈ ಒಂದು ಸಸಿ ಮಡಿಗೆ ಬಳಸುವಂಥ ಮಾಧ್ಯಮ ಏನಿದೆ, ನಾರಿನ ಪುಡಿ ಇರ್ಬೋದು ಅಥವಾ ಮಣ್ಣಿರ್ಬೋದು ಅಥವಾ ಕಾಂಪೋಸ್ಟ್ ಇರ್ಬೋದು, ಇವುಗಳ ಜೊತೆಗೆ ಮೆಟರೈಸಿಯಂ ಅಥವಾ ಲೆಕ್ಯಾನಿಸೀಲಿಯಂ ಅಥವಾ ಈವನ್ ಬಿವೇರಿಯಾ, ಇವುಗಳಲ್ಲಿ ಯಾವುದನ್ನಾದ್ರೂ ಸಹ ಪ್ರತಿ ಕ್ವಿಂಟಾಲ್ಗೆ 1 kg ಈ ಒಂದು ಶಿಲೀಂಧ್ರದ ಪುಡಿಯನ್ನು ಸೇರಿಸೋದ್ರಿಂದ ಥ್ರಿಪ್ಸ್ನ ಕೋಶಾವಸ್ಥೆ ಮಣ್ಣಿನಲ್ಲಿ ಅಥವಾ ನಾರಿನ ಪುಡಿನಲ್ಲಿ ಆಗೋದ್ರಿಂದ ಅದನ್ನು ಮುಂದೆ ಅಭಿವೃದ್ಧಿ ಆಗದಂಗೆ ನಿರ್ವಹಣೆ ಮಾಡ್ಬೋದು. ಅದ್ರ ಜೊತೆಗೆ ಈಗಾಗಲೇ ನಮ್ಮ ಕಿರಣ್ ಹೇಳ್ತಾ ಇದ್ರು, ಗಿಡಗಳಿಗೆ ಅದರದೇ ಆದಂಥ ನಿರೋಧಕ ಶಕ್ತಿಯನ್ನು ಒದಗಿಸ್ಲಿಕ್ಕೆ ಬೇವಿನ ಬೀಜದ ಪುಡಿಯನ್ನು ಕೂಡ ನಾವು ಸೇರಿಸ್ಬೋದು. ಈ ಜೈವಿಕ ಶಿಲೀಂಧ್ರ ಈಗಾಗಲೇ ಅವರು ಟ್ರೈಕೋಡರ್ಮಾ ಸುಡೋಮಾನಸ್ ಇಂಥವುಗಳನ್ನು ಸೇರಿಸಿದ್ರು, ಅದ್ರ ಜೊತೆಗೆ ನಮ್ಮ ಮೆಟರೈಸಿಯಂ ಅಥವಾ ಲೆಕ್ಯಾನಿಸಿಲಿಯಂ ಇವುಗಳನ್ನು ಸೇರಿಸಿದ್ರೆ ಏನಾಗುತ್ತೆ, ಅದರಲ್ಲಿರುವಂಥ ಈ ಬೇವಿನ ಬೀಜದ ಪುಡಿ ಮತ್ತು ನಮ್ಮ ಗೊಬ್ಬರ ಇವುಗಳಿಂದ ಸೇರಿಕೊಂಡು ಪೋಷಕಾಂಶಗಳೆಲ್ಲ ಸೇರಿಕೊಂಡಾಗ ಅಲ್ಲೊಂದು ಉತ್ಕೃಷ್ಟವಾದ ವಾತಾವರಣ ಸೃಷ್ಟಿಯಾಗುತ್ತೆ. ಅದರಿಂದ ಆ ಗಿಡದ ಒಂದು ಕೀಟಗಳನ್ನು ತಡ್ಕೊಳ್ಳುವಂಥದ್ದು, ಆಳಿಯನ್ನು ತಡ್ಕೊಳ್ಳುವಂಥ ಧಾರಣೆ ಅಥವಾ ತಡ್ಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ಹೆಚ್ಚಾಗುತ್ತೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಭಾಳ ಹಿಂದೆ ನಾವು ಈ ಕರೋನಾ ಬಂದಾಗ ನಾವೆಲ್ಲರೂ ಒಳಗಡೆನೆ ಇದ್ವಿ, ಎಲ್ಲೂ ಜಾಸ್ತಿ ಒಬ್ಬರಿಂದ ಒಬ್ಬರು ಈ ಹರಡೋದನ್ನು ಕಡಿಮೆ ಮಾಡ್ಕೋತಿದ್ವಿ. ಅಂಥ ಒಂದು ಪರಿಸ್ಥಿತಿಯನ್ನು ನಾವು ಈ ಇದರಲ್ಲಿ ನಮ್ಮ ಥ್ರಿಪ್ಸ್ಗಳ ಸಂಖ್ಯೆ ಹೆಚ್ಚು ಉಲ್ಬಣ ಆಗದಂಗೆ ತಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗ್ತದೆ.
1: ಜೊತೆಗೆ ಇನ್ನೂ ಪ್ರಮುಖವಾಗಿರ್ತಕ್ಕಂಥ ವಿಧಾನಗಳಲ್ಲಿ ಈ ನಮ್ಮ ರೈತರು ನಮ್ಮನ್ನು ಸೇರಿಸ್ಕೊಂಡು ನಾವು ಮಾಡುವಾಗ ಏನಾಗುತ್ತೆ, ಒಂದೇ ಪಾಲಿ ಹೌಸ್ನಲ್ಲಿ ನಾವು ಪದೇ ಪದೇ ಒಂದು ಸೀಸನ್ ಬಿಟ್ಟರೆ ಇನ್ನೊಂದು ಸೀಸನಲ್ಲಿ ಅದೇ ನರ್ಸರಿ ಬೆಡ್ಡನ್ನು ಉಪಯೋಗಿಸ್ಕೊಂಡು ಮತ್ತೆ ಮತ್ತೆ ಇನ್ನೊಂದು ಅದೇ ಬೆಳೆನ ನಾವು ಬೆಳೀತಾ ಇದ್ದರೆ ಅಥವಾ ಅದೇ ಸಸಿ ಮಡಿನ ಈಗ ಟೊಮ್ಯಾಟೊ ಬೆಳೆದ ನರ್ಸರಿ ಬೆಡ್ನಲ್ಲಿ ಮುಂದಿನ ಸೀಸನಲ್ಲಿ ಮತ್ತೆ ನಾವು ಟೊಮ್ಯಾಟೊನ ಹಾಕಿದರೆ ಅದರಲ್ಲಿ ಟೊಮ್ಯಾಟೋಗೆ ಬರ್ತಕ್ಕಂಥ ರೋಗಗಳಲ್ಲಿ ತುಂಬ ಜಾಸ್ತಿ ಆಗ್ತವೆ. ಎಸ್ಪೆಷಲಿ ಟೊಮ್ಯಾಟೊ, ಮೆಣಸು, ಬದನೆ ಈ ಥರದ ಒಂದು ಸೊಲನೇಷಿಯಸ್ ಗುಂಪಿಗೆ ಸೇರ್ತಕ್ಕಂಥ ಬೆಳೆಗಳನ್ನು ಆದಷ್ಟು ಒಂದು ಸರಿ ನಾವು ನರ್ಸರಿ ಬೆಡ್ನಲ್ಲಿ ಬೆಳೆದ್ರೆ ಆ ಬೆಡ್ಡನ್ನು ಚೇಂಜ್ ಮಾಡಬೇಕು ಅಥವಾ ಅದನ್ನು ಒಂದು ಸೀಸನ್ಗಾದ್ರೂ ನಾವು ಖಾಲಿ ಬಿಟ್ಟು ಅದರಲ್ಲಿ ನಾವು ಬೆಳೆ ಪರಿವರ್ತನೆ ಬೇರೆ ಯಾವುದಾದ್ರೂ ಒಂದು ಬೇರಿನಲ್ಲಿ ಬಿಡ್ತಕ್ಕಂಥ ಈಗ ಮೂಲಂಗಿ ಆಗಿರ್ಬೋದು ಅಥವಾ ಇನ್ಯಾವುದಾದ್ರು ಜಾತಿಯ ಬೆಳೆಗಳನ್ನು ಅಲ್ಲಿ ಬೆಳ್ಕೊಂಡ ಬೆಡ್ನಲ್ಲಿ ನಾವು ಅದನ್ನು ಖಾಲಿ ಬಿಡಬೇಕಾಗುತ್ತೆ. ಖಾಲಿ ಬಿಟ್ಟಾಗ ಏನಾಗುತ್ತೆ, ಆ ಮಣ್ಣಿನಲ್ಲಿ ಬರ್ತಕ್ಕಂಥ ರೋಗಾಣುಗಳು ಕಂಟಿನ್ಯೂಸ್ ಅವುಗಳಿಗೆ ಆಹಾರ ಸಿಗದೇ ಕೂಡ ಅದು ಅದರಲ್ಲಿ ಬ್ರೇಕಪ್ ಆಗುತ್ತೆ. ಹಾಗಾಗಿ ರೋಗದ ಉಲ್ಬಣತೆಯನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ಜೊತೆಗೆ ಆ ಸುತ್ತಮುತ್ತ ಇರ್ತಕ್ಕಂಥ ಅಥವಾ ಬಂಡುಗಳಲ್ಲಿ ಅಥವಾ ಬದುಗಳಲ್ಲಿ ಏನಾಗಿರ್ತವೆ, ಕಳೆ ಗಿಡಗಳು ಬೆಳ್ಕೊಂಡಿರ್ತವೆ. ಆ ಕಳೆ ಗಿಡಗಳಲ್ಲಿ ಕೀಟಗಳಾಗಿರ್ಬೋದು ಅಥವಾ ರೋಗಾಣುಗಳಾಗಿರ್ಬೋದು, ಆ ಕಳೆ ಗಿಡಗಳು ಆಶ್ರಯ ಸಸ್ಯಗಳಾಗಿ ಪರಿವರ್ತನೆಗೊಂಡಿರ್ತವೆ. ಅಂದರೆ ನಾವು ಮುಖ್ಯ ಬೆಳೆ ಈಗ ಟೊಮ್ಯಾಟೊ, ಮೆಣಸು ಈ ಥರದ್ದು ಹಾಕ್ಕೊಂಡಿರ್ತೀವಿ, ಸೊ ಅದ್ರ ಬದಲಿಗೆ ನಾವು ಕಳೆ ಗಿಡಗಳನ್ನ ಅಲ್ಲೇ ಬಿಟ್ಕೊಂಡಿತ್ತು ಅಥವಾ ಏನೋ ಆ ಒಂದು ಸಸಿನ ತಕ್ಕೊಂಡು ನೆಕ್ಸ್ಟ್ ಸೀಸನ್ವರೆಗೂ ನಾವು ಕಳೆ ಹಾಗೆ ಬಿಟ್ಟಿತ್ತು, ಅದನ್ನು ನೆಕ್ಸ್ಟ್ ಸೀಸನ್ ಬೆಳೆಯುವಾಗ ಕಳೆ ಗಿಡನ ನಾವು ನಿರ್ಮೂಲನೆ ಮಾಡ್ದೇ ಮತ್ತೆ ನಾವು ಅದೇ ಬೆಡ್ ಉಪಯೋಗಿಸಿದಲ್ಲಿ ಅದರಲ್ಲಿ ಅದು ಆಶ್ರಯ ಸಸ್ಯಾಗಿ ಅದರಲ್ಲಿ ಸೋಂಕುಗಳನ್ನು ತಡೆದಿಟ್ಕೊಂಡಿರುತ್ತೆ, ಅದು ಮುಂದಿನ ಬೆಳೆ ಹಾಕಿದಾಗ ಅದರಲ್ಲೂ ಬರೋ ಚಾನ್ಸಸ್ ಇರುತ್ತೆ. ನಾನು ಹೇಳೋದಿಷ್ಟೇ, ಅದರಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ನಾವು ಆ ಕಳೆ ಗಿಡ ಸುತ್ತ ಬಂಡಲ್ಲಿ ಅಥವಾ ಬದುನಲ್ಲಿ ಏನಿರ್ತವೋ ಅದನ್ನು ನಾವು ಕಿತ್ತು ಅದನ್ನು ಸುಡಬೇಕಾಗುತ್ತೆ ಅಥವಾ ಅದನ್ನು ನಿರ್ಮೂಲನೆ ಮಾಡಬೇಕಾಗುತ್ತೆ. ಅದರಿಂದ ನಾವು ಒಂದು ಸೀಸನಿಂದ ಇನ್ನೊಂದು ಸೀಸನ್ಗೆ ರೋಗ ಹರಡೋದನ್ನು ಕೂಡ ನಾವು ತಪ್ಪಿಸ್ಬೋದು. ಮತ್ತು ಇನ್ನೊಂದು, ಒಂದು ನರ್ಸರಿ ಪಾಲಿ ಹೌಸ್ ಒಳಗಡೆ ನಾವು ಒಂದು 5 ಬೆಡ್ಡನ್ನು ಈ ಸೀಸನ್ಗೆ ಉಪಯೋಗಿಸ್ಕೊಂಡ್ರೆ ನೆಕ್ಸ್ಟ್ ಸೀಸನ್ಗೆ ನಾವು ಇನ್ನೊಂದು 5 ಬೆಡ್ಡನ್ನು ಪಕ್ಕದಲ್ಲಿರೋದನ್ನು ಉಪಯೋಗಿಸ್ಕೋಬೇಕು. ಈ 5 ಫಸ್ಟಿಗೆ ಏನು ಉಪಯೋಗಿಸಿರ್ತೀವಿ ಅದನ್ನು ನಾವು ಆದಷ್ಟು ಏನೂ ಬೆಳೀದೇನೆ ಖಾಲಿ ಬಿಟ್ಟರೆ ತುಂಬ ಒಳ್ಳೆಯದು.
0: ಅನಿವಾರ್ಯತೆ ಇತ್ತು ಅಂತಂದರೆ ಈ ಒಂದು ಕಳೆಗಳನ್ನು ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ನಾವು ವೀಡ್ ಮ್ಯಾಟ್ಗಳನ್ನು ಬಳಸ್ಕೊಂಡು ಕಳೆಗಳು ಬೆಳೆದಾಗೆ ಅವುಗಳನ್ನು ಸಪ್ರೆಸ್ ಮಾಡ್ಕೊಳ್ಳೋದು ಒಂದು. ಒಳಗಡೆ ಅಷ್ಟೇ ಅಲ್ಲದೇ ಕೂಡ ಈ ವೀಡ್ ಮ್ಯಾಟನ್ನು ಈ ನಮ್ಮ ಸಸಿ ಮಡಿಯಿಂದ ಹೊರಗಡೆ ನಮ್ಮ ಶೇಡ್ ನೆಟ್ ಅಥವಾ ಪಾಲಿ ಮನೆಯಿಂದ ಹೊರಗಡೆನೂ ಸಹ ಕನಿಷ್ಠ 2-3 meters ಅಗಲವರೆಗೂ ಯಾವುದೇ ಕಳೆ ಗಿಡಗಳು ಬೆಳೆದಂಗೆ ನಾವು ನಿರ್ವಹಣೆ ಮಾಡೋದ್ರಿಂದ ಈ ಕಳೆ ಗಿಡಗಳ ಮೇಲೆ ಈ ನಮ್ಮ ಕೀಟಗಳು ಆಸರೆ ತಗೊಂಡು ತದನಂತರ ಅವಕಾಶ ಸಿಕ್ಕಾಗ ಒಳಗಡೆ ಇರುವಂಥ ಸಸಿ ಮಡಿಗಳಿಗೆ ಅವು ಹೋಗೋದನ್ನು ತಡೆಗಟ್ಟೋದಕ್ಕೂ ಒಂದು ಸರಳವಾದಂಥ ವಿಧಾನ ಇದೆ.
1: ಮತ್ತಷ್ಟು ರೈತರು ನಾವು ನೋಡಿರೋ ಹಾಗೆಯೇ ಏನು ಮಾಡ್ತಾರೆ, ಈಗ ಟಾಪ್ ಲೇಯರ್ ಸಾಯಿಲ್ ಅಥವಾ ನರ್ಸರಿ ಅಥವಾ ಪಾಲಿ ಹೌಸ್ನಲ್ಲಿ ಏನು ಮಾಡ್ತಾ ಇದ್ದಾರೆ, 10-15 cm ಅಂದರೆ 1/4 adi ಮಣ್ಣನ್ನೇ ಅವರು ಒಂದು ಸೀಸನಿಂದ ಇನ್ನೊಂದು ಸೀಸನ್ಗೆ ಚೇಂಜ್ ಮಾಡ್ತಾರೆ. ಅಂದರೆ ಸ್ಕ್ರೇಪ್ ಮಾಡಿ ಅದನ್ನು ಕೆರೆದು ಮತ್ತು ಅದನ್ನು ಆ ಪಾಲಿ ಹೌಸಿಂದ ಹೊರಗಡೆಗೆ ಹಾಕಿ ಮತ್ತೆ ಇನ್ನೊಂದು ಸ್ಟೆರ್ಲೈಸ್ ಮಾಡಿರ್ತಕ್ಕಂಥ ನಿರ್ಜೀವೀಕರಣಗೊಳಿಸಿರ್ತಕ್ಕಂಥ ಮಣ್ಣನ್ನು ಉಪಯೋಗಿಸೋದ್ರಿಂದ ಅವರು ಹೆಚ್ಚಿನ ಲಾಭವನ್ನು ಪಡಿತಿದ್ದಾರೆ. ಅದು ಆ ಒಂದು ವೆಚ್ಚ ನಮ್ಮ ರೋಗ ಅಥವಾ ಕೀಟ ಬಂದಾಗ ಏನು ಪೆಸ್ಟಿಸೈಡು ಅಥವಾ ರಾಸಾಯನಿಕಗಳು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಕ್ರಮಗಳನ್ನ ಬೆಳೆಸ್ತಕ್ಕಂಥ ವೆಚ್ಚಕ್ಕಿಂತ ಕಡಿಮೆ ಇರುತ್ತೆ. ಹಾಗಾಗಿ ಅವರು ಟಾಪ್ ಲೇಯರ್ ಸಾಯಿಲ್ ಅಥವಾ ಮೇಲ್ಪದರ ಮಣ್ಣು ಏನಿರುತ್ತೆ ಅದನ್ನು 15 cm ತೆಗೆದು ಮತ್ತೆ ಇನ್ನೊಂದು ಸೀಸನ್ಗೆ ಹೊಸ ಮಣ್ಣಿನ ಲೇಯರಿಂದನೇ ಮಾಡೋದ್ರಿಂದ ಕೂಡ

0: ಲಾಭನ ಕಂಡಿಡ್ಕೊಂಡಿದ್ದಾರೆ. ಮತ್ತು ಇನ್ನೊಂದು ಈ ಸ್ಟೆರಲೈಜೇಷನ್ ಅಂತ ಹೇಳಿದೆ, ಅದರಲ್ಲಿ ಸೌರೀಕರಣ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಸೋಲರೈಜೇಷನ್. ಬೇಸಿಗೆ ಬಿಸಿಲಿಗೆ ನಾವು ಉಪಯೋಗಿಸ್ತಕ್ಕಂಥ ಮಣ್ಣು ಮರಳು ಅಥವಾ ಕೊಟ್ಟಿಗೆ ಗೊಬ್ಬರನ್ನು ಆದಷ್ಟು ಅದನ್ನು ಹೊರಚಾಚಬೇಕು. ಆ ಒಂದು ಬಿಸಿಲಿನಲ್ಲಿ ಇರ್ತಕ್ಕಂಥ ಈ ರೋಗಾಣಿನ ಸೋಂಕುಗಳೆಲ್ಲ ಸಾಯ್ತಾ ಇರ್ತವೆ. ಮತ್ತು ಸಪೋಸ್ ಮಳೆ ಬರ್ತಾಯಿದೆ, ನಮಗೆ ಬಿಸಿಲು ಒಣಗಿಸೋಕ್ಕಾಗಲ್ಲ, ಅಷ್ಟು ಜಾಗನೂ ಇಲ್ಲ ಅಂದಾಗ ನಿರ್ಜೀವೀಕರಣ ಅಥವಾ ಸ್ಟೆರಲೈಜೇಷನ್ ಮೆಥಡ್ಸ್ ಅಂದರೆ ನಾವು ಒಂದು ಬ್ಲೀಚಿಂಗ್ ಪೌಡರು ಅಥವಾ ಫಾರ್ಮಲಿನ್ಗಳನ್ನು ನಾವು ಬಳಕೆ ಮಾಡಬೇಕಾಗತ್ತೆ. ಆದಷ್ಟು ಎಲ್ಲಿ ಬಿಸಿಲಿದೆ ಅದನ್ನು ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋದು ಒಳ್ಳೆಯದು, ಕೆಮಿಕಲ್ಸ್ಗೆ ಹೋಗೋದಕ್ಕೂ ಮೊದಲೇ. ಎಲ್ಲೂ ಆಪ್ಷನ್ ಇಲ್ಲ, ಮಳೆ ಕಂಟಿನ್ಯೂಸ್ ಬರ್ತಾ ಇದೆ ಒಂದು ತಿಂಗಳುಗಟ್ಟಲೇ ಅಂದಾಗ ನಾವು ಈ ಒಂದು ಬ್ಲೀಚಿಂಗ್ ಪೌಡರ್ ಅಥವಾ ಫಾರ್ಮಲಿನ್ ಮೊರೆ ಹೋಗೋದ್ರಲ್ಲಿ ತಪ್ಪಿಲ್ಲ.
1: ಬಿಸಿಲಿದ್ದಾಗ ಈ ಪ್ಲಾಸ್ಟಿಕ್ ಹಾಳೆಯನ್ನು ನಾವು ಮುಚ್ಚೋದ್ರಿಂದ ಏನಾಗ್ತದೆ, ಒಳಗಡೆ ಬಿಸಿ ಉಂಟಾಗ್ತದೆ. ಈ ಬಿಸಿ ಉಂಟಾದದ್ದು ಈ ಒಳಗಡೆ ಇರುವಂಥ ಕೀಟಗಳು ಅಥವಾ ಅದರಗಳ ಹಂತಗಳನ್ನು ಭಾಳ ಚೆನ್ನಾಗಿ ನಿರ್ವಹಣೆ ಮಾಡುತ್ತೆ. ಇದ್ರ ಜೊತೆಗೇ ಹಲವಾರು ರೋಗಗಳು ಕೂಡ ಹೋಗ್ತವೆ. ಕೆಲವೊಂದಷ್ಟು ನಮಗೆ ಬೇಕಾದಂಥ ಉಪಕಾರಿ ಜೀವಿಗಳು, ಮೈಕ್ರೋ ಜೀವಿಗಳು ಹೋಗ್ಬೋದು, ಆದರೆ ಕೆಟ್ಟ ಹುಳುಗಳನ್ನು ಕೊಲ್ಲಬೇಕಾದ್ರೆ ನಾವು ಒಂದಷ್ಟು ಒಳ್ಳೆ ಜೀವಿಗಳನ್ನು ಕಳ್ಕೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ. ಅದನ್ನು ನಾವು ನಂತರ ನಮ್ಮ ಜೈವಿಕ ಕೀಟನಾಶಕಗಳನ್ನು ಮತ್ತು ಜೈವಿಕ ಸಪ್ಲಿಮೆಂಟ್ಗಳನ್ನು ನಾವು ನಮ್ಮ ಗೊಬ್ಬರದ ಜೊತೆ ಕೊಡೋದ್ರಿಂದ ಅವು ಮತ್ತೆ ಅಲ್ಲಿ ಪುನರುತ್ಪತ್ತಿ ಆಗ್ತವೆ. ಏಕೆಂದರೆ ಅಲ್ಲಿ ಯಾವುದೇ ಕೀಟಗಳು ಇರೋದಿಲ್ಲ, ಮತ್ತು ಬೇಡದ ರೋಗ ರುಜಿನಗಳು ಸಹ ಒಳಗಿರದೇ ಇದ್ದಾಗ ಅದೊಂದು ಸ್ಟರೈಲ್ ಮೀಡಿಯಾ ಇರುತ್ತೆ. ಅದನ್ನು ಈ ಬೆಳಕು ಸೌರ ಅಥವಾ ಬಿಸಿಲಿನ ಶಾಖವನ್ನು ಉಪಯೋಗಿಸ್ಕೊಂಡು ಪ್ಲಾಸ್ಟಿಕ್ ಹಾಳೆಯನ್ನು ಬಳಸ್ಕೊಂಡು ನಾವು ಇದನ್ನು ಭಾಳ ಚೆನ್ನಾಗಿ ಬಳಸ್ಕೋಬೋದು. ಇದೊಂದು ಭಾಳ ಸರಳವಾದ ವಿಧಾನ. ಇನ್ನು ಈ ಕೀಟಗಳನ್ನು ವಿಶೇಷವಾಗಿ ಈ ಒಂದು ಯಾವುದೇ ರಾಸಾಯನಿಕ ರಹಿತವಾಗಿ ನಿರ್ವಹಣೆ ಮಾಡ್ಕೊಳ್ಳೋದಕ್ಕಿರುವಂಥ ಅವಕಾಶಗಳು ಅಂದರೆ, ಸಸಿಮಡಿನಲ್ಲಿ ಕನಿಷ್ಠ 4 ಮೂಲೆಗಳಲ್ಲಿ ನಾವು ಈ ಅಂಟುಬಲೆಗಳು, ಹಳದಿ ಮತ್ತು ನೀಲಿ ಬಣ್ಣದ ಅಂಟುಬಲೆಗಳನ್ನು ಹಾಕ್ಕೊಳ್ಳೋದು. ಹಳದಿ ಬಲೆಯ ಅಂಟುಬಲೆಗಳನ್ನು ಹಾಕ್ಕೊಂಡ್ರೆ ನಮಗೆ ಹೆಚ್ಚಾನೆಚ್ಚು ಬರುವಂಥ ರಂಗೋಲಿ ಹುಳ, ರಂಗೋಲಿ ಹುಳುಗಳು ವಿಶೇಷವಾಗಿ ಹಳದಿ ಬಲೆಗೆ ಅಟ್ರ್ಯಾಕ್ಟ್ ಆಗ್ತವೆ. ಹಾಗಾಗಿ ಅವುಗಳನ್ನು ನಾವು ಸಸಿಮಡಿ ಹತ್ರ ಹೋಗ್ದಂಗೆ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದೇ ರೀತಿ ಬಿಳಿ ನೊಣಗಳು, ಭಾಳಷ್ಟು ಸಲ ಹಲವಾರು ಜಾತಿಯ ನಂಜಾಣುಗಳನ್ನು ಹರಡುವಂಥದ್ದು, ಮತ್ತು ಭಾಳಷ್ಟು ಸಲ ನಮಗೆ ಗೊತ್ತಾಗೋದಿಲ್ಲ ಆ ನಂಜಾಣು ನಮ್ಮ ಸಸಿಮಡಿನಲ್ಲಿದೆ ಅಂತೇಳಿ. ಮುಖ್ಯ ಫೀಲ್ಡ್ಗೆ ಹೋದಾಗ ನಾಟಿ ಮಾಡಿದ ನಂತರವೂ ಅಷ್ಟೇ ಅದರ ಲಕ್ಷಣ ನಮಗೆ ಗೋಚರಿಸ್ತದೆ. ಹಾಗಾಗಿ ಬಿಳಿ ನೊಣಗಳನ್ನು ವಿಶೇಷವಾಗಿ ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಈ ಹಳದಿ ಅಂಟು ಬಲೆಗಳನ್ನು ಹಾಕೋದ್ರಿಂದ ಈ ಬಿಳಿ ನೊಣಗಳನ್ನು ಭಾಳ ಪರಿಪಕ್ವವಾಗಿ ನಿರ್ವಹಣೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ. ಅದಲ್ಲದೆ ಥ್ರಿಪ್ಸ್ಗಳ ಹಾವಳಿ ಇದೆ, ಎಸ್ಪೆಷಲಿ ಹಿಂಗಾರು ಕಾಲದಲ್ಲಿ, ಹಿಂಗಾರು ಮತ್ತು ಬೇಸಿಗೆ ಹಂಗಾಮಗಳಲ್ಲಿ ನಾವು ಇದನ್ನು ಅನಿವಾರ್ಯವಾಗಿ ಮಾಡಲೇಬೇಕು. ನೀಲಿ ಬಣ್ಣದ ಅಂಟು ಬಲೆಗಳನ್ನು ಸುಮಾರು ಭೂಮಿಯಿಂದ ಅಥವಾ ಸಸಿಮಡಿಯ ಎತ್ತರದಿಂದ 1 ಎತ್ತರದಲ್ಲಿ ನಾವು ಇವುಗಳನ್ನು ಹಾಕೋದ್ರಿಂದ ಆ ಥ್ರಿಪ್ಸ್ಗಳು ಇವಕ್ಕೆ ವಿಶೇಷವಾಗಿ ಆಕರ್ಷಿತವಾಗ್ತವೆ. ಇವುಗಳನ್ನು ಭಾಳ ಪರಿಣಾಮಕಾರಿ ಆದಷ್ಟು ನಮ್ಮ ಈ ಶೇಡ್ ನೆಟ್ ಅಥವಾ ಪಾಲಿ ಮನೆ ಹಂಚಿನಲ್ಲಿ ಇದನ್ನು ಹಾಕ್ಕೊಳ್ಳೋದ್ರಿಂದ ಅವು ಅಲ್ಲಿಗೆ ವಿಶೇಷವಾಗಿ ಆಕರ್ಷಿತವಾಗಿ ಫಸ್ಟು ಗಿಡಕ್ಕಿಂತ ಮೊದಲೇ ಇವುಗಳಿಗೆ ಅಂಟು ಬಲೆ ಸಿಕ್ತು ಅಂದರೆ ಅವು ಅಲ್ಲಿಗೆ ಆಕರ್ಷಿತವಾಗ್ತವೆ. ನಮ್ಮ ಗಿಡಗಳಿಗೆ ಈ ಕೀಟಗಳ ಹಾವಳಿ ತಪ್ಪುತ್ತದೆ.
0: ಜೊತೆಗೆ ಸಾವಯವ ವಿಧಾನದಲ್ಲೇ ಹೇಳೋದಾಯಿತು ಅಂದರೆ, ನಾವು ನರ್ಸರಿ ಬೆಡ್ ಅಥವಾ ಸಸಿ ಮಡಿನೆಲ್ಲ ಅಷ್ಟೇ ಒಂದು ಸ್ಟೆರಲೈಸೇಷನ್ ಪದ್ಧತಿ ಉಪಯೋಗಿಸೋ ಬದಲು, ಸಪೋಸ್ ನಾವೇನಾದ್ರು ಡೈರೆಕ್ಟಾಗಿ ನಾವು ನಾಟಿ ಮಾಡ್ತಾ ಇದ್ದೀವಿ, ಡೈರೆಕ್ಟಾಗಿ ನಾವು ಮೇನ್ ಫೀಲ್ಡಲ್ಲಿ ಅದನ್ನು ನಾವು ಬಿತ್ತನೆ ಮಾಡ್ತಾ ಇದ್ದೀವಿ ಅಂದಾಗ, ಅಲ್ಲೂ ಕೂಡ ಈ ಬೇಸಿಗೆ ಉಳುಮೆ ಅಥವಾ ಮಾಗಿ ಉಳುಮೆ ಏನಿರುತ್ತೆ ಅದನ್ನು 2-3 ಬಾರಿ ಮಾಡಿಕೊಂಡ್ರೆ ನಾವು ಈ ಜಂತು ಹುಳು, ಪರ್ಟಿಕ್ಯುಲರ್ಲಿ ಜಂತು ಹುಳುಗಳು, ರೂಟ್ ನಾಟ್ ನೆಮೆಟೋಡ್ ಅಂತ ಏನು ಹೇಳ್ತೀವಿ, ಅದನ್ನು ಒಂದು 50-60 ಭಾಗದಷ್ಟು ನಾವು ಹತೋಟಿ ಮಾಡ್ಬೋದು. ಜೊತೆಗೆ ನಾವು ಬಳಸ್ತಕ್ಕಂಥ ಈ ಕೊಟ್ಟಿಗೆ ಗೊಬ್ಬರ ಏನಿರುತ್ತೆ ಅದು ಚೆನ್ನಾಗಿ ಕಳಿತಿರಬೇಕು. ಕಳಿದೇ ಇರತಕ್ಕಂಥ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸಿದಾಗಲೂ ಕೂಡ ಈ ನಮ್ಮ ಡ್ಯಾಂಪಿಂಗ್ ಆಫ್ ಅಥವಾ ಕುತ್ತಿಗೆ ಕೊಳೆ ರೋಗ ತುಂಬ ಯಥೇಚ್ಛಿನ ಪ್ರಮಾಣದಲ್ಲಿ ಕಂಡುಬಂದಿದೆ. ಅದ್ರ ಬಿಟ್ಟು ನಾವು ಒಂದು ಈ ಎಣ್ಣೆ ಹಿಂಡಿಗಳು, ಈ ಬೇವಿನ ಹಿಂಡಿ ಆಗಿರ್ಬೋದು, ಹಿಪ್ಪೆ ಹಿಂಡಿ ಅಥವಾ ವಂಗೆ ಹಿಂಡಿ, ಇವುಗಳನ್ನ ನಾವು ಒಂದು ಎಷ್ಟು ಉಪಯೋಗಿಸ್ಬೇಕು ಅನ್ನೋದಾಯಿತು ಅಂದರೆ, ಒಂದು 300-400 ಗ್ರಾಮಷ್ಟು 1 meter square ಏರಿಯಾಗೆ ನೈಲಾನ್ ಪರದೆ ಒಳಗಡೆ ಬೆಳೀತಕ್ಕಂಥ ನರ್ಸರಿ ಬೆಡ್ನಲ್ಲಿ 300-400 ಗ್ರಾಮ್ ಪರ್ ಮೀಟ್ರ್ ಸ್ಕ್ವೇರ್ಗೆ ನಾವು ಬೆಳೆಸೋದ್ರಲ್ಲಿ ಅಲ್ಲಿ ನಮಗೆ ಕೀಟಗಳ ಬಾಧೆ ಕಡಿಮೆ ಆಗುತ್ತೆ, ಮತ್ತು ಸಸಿಗಳು ಕೂಡ ಸದೃಢವಾಗಿ ಬೆಳೆಯುತ್ತೆ, ಮತ್ತು ಮಣ್ಣಿನಿಂದ ಬರ್ತಕ್ಕಂಥ ಜಂತು ಹುಳುಗಳಿಗೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಹತೋಟಿ ಮಾಡಲು ಹೆಲ್ಪ್ ಆಗುತ್ತೆ. ಮತ್ತು ಈ ಒಂದು ಹಿಂಡಿಗಳನ್ನ ಕೊಟ್ಟ ಮೇಲೆ ನಾವು ಸಫಿಷಿಯೆಂಟಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ನೀರನ್ನು ಒದಗಿಸ್ಲಿಲ್ಲ ಅಂದ್ರೂ ತೊಂದರೆ ಆಗದಂತೆ, ಹಾಗಾಗಿ 3-5 ದಿನಗಳಿಗೊಮ್ಮೆ ನೀರನ್ನ ಹಾಯಿಸೋದನ್ನು ನಾವು ಮರಿಬಾರ್ದು. ಮೊದಲೆಲ್ಲ ನಾವು ಸಾಯಿಲ್ ಅಥವಾ ಮಣ್ಣಿನ ಪರೀಕ್ಷೆನ ನಾವು ಪೋಷಕಾಂಶಗಳಿಗಷ್ಟೇ ಮಾಡ್ತಾ ಇದ್ವಿ, ಈಗ ನೈಲಾನ್ ನೆಟ್ ಒಳಗಡೆ ನಾವು ಬಳಸ್ತಕ್ಕಂಥ ನರ್ಸರಿನಲ್ಲಿ ಸಾಯಿಲ್ ಅನಾಲಿಸಿಸ್ ಫಾರ್ ದಿ ಮೈಕ್ರೋ ಆರ್ಗಾನಿಸಮ್ಸ್ ಅಂತಂದರೆ, ನಾವು ರೋಗಾಣುಗಳೇನಾದ್ರು ಇದೆಯಾ ನಾವು ಬಳಸ್ತಕ್ಕಂಥ ಮಣ್ಣಲ್ಲಿ ಅಥವಾ ಮೆಟೀರಿಯಲಲ್ಲಿ ಅನ್ನೋದನ್ನು ನಾವು ಪರೀಕ್ಷೆ ಮಾಡಿಸ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಆಗಿರ್ತಕ್ಕಂಥ ಸ್ಯಾಂಪಲ್ ಮಾಡಿಕೊಂಡು ನಾವು ಎಲ್ಲಿ ಒಂದು ಪ್ರಾಮಾಣೀಕೃತ ಕೇಂದ್ರಗಳಿರ್ತವೋ ಅಲ್ಲಿ ನಾವು ಅದನ್ನ ಪರೀಕ್ಷೆಗೆ ಒಳಪಡಿಸಿ ಆ ಮಣ್ಣಲ್ಲಿ ಏನಾದರೂ ಜಂತುಹುಳುಗಳಿದೆಯಾ ಅಥವಾ ದುಂಡಾಣು ಇದೆಯಾ ಅಥವಾ ಶಿಲೀಂಧ್ರಗಳಿದೆಯಾ ಅದನ್ನು ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ರೋಗಾಣುಗಳ ಅನುಗುಣವಾಗಿ ಸೂಕ್ತ ಕ್ರಮಗಳನ್ನು ಸೂಕ್ತ ಪ್ರಮಾಣದಲ್ಲಿ ಬಳಸೋದು ಬಹುಮುಖ್ಯ ಪಾತ್ರ ವಹಿಸುತ್ತೆ.
1: ಇನ್ನು ಈ ಸಸಿ ಮಡಿನಲ್ಲಿ ಬರುವಂಥ ರೋಗಗಳ ಕೀಟಗಳನ್ನು ನಿರ್ವಹಣೆ ಮಾಡೋದಕ್ಕೆ ಇನ್ನೊಂದು ಸರಳವಾದಂಥ ವಿಚಾರ ಏನಪ್ಪ ಅಂದರೆ, ನಾವು ಯಾವಾಗ ಈ ನೆರಳಿನ ಮಲೆ ಅಥವಾ ಪಾಲಿಮನೆಯನ್ನು ಬಳಸ್ಕೊಂಡಿರ್ತೀವೋ ಆಗ ನಮ್ಮ ಸಸಿಗಳಿಗೆ ನೇರವಾಗಿ ಸಿಂಪರಣೆ ಮಾಡುವುದಕ್ಕಿಂತ ಹೆಚ್ಚಾಗಿ ಈ ಒಂದು ನೆರಳಿನ ಪರದೆ ಅಥವಾ ಪಾಲಿ ಪರದೆ ಏನಿರುತ್ತದೆ ಅದಕ್ಕೆ ಸಿಂಪರಣೆ ಮಾಡೋದ್ರಿಂದ ಏನಾಗ್ತದೆ, ಈ ಕೀಟಗಳು ಅದ್ರ ಮೇಲೆ ಬಂದು ಆಶ್ರಯ ತಗೊಳ್ಬೇಕಾದ್ರೆ ಕೆಲವೊಂದ್ಸಲಿ ಅಲ್ಲಿ ನಿದ್ರೆ ಮಾಡೋದಕ್ಕೋ ಸುಮ್ಮನೆ ಕೂತ್ಕೊಳ್ಳೋದಕ್ಕೋ ಅಥವಾ ಯಾವ ಕಡೆ ಹೋಗಲಿ ಅಂತ ಯೋಚನೆ ಮಾಡ್ತಾ ವಿಚಾರ ಮಾಡ್ತಾ ಕೂತ್ಕೊಂಡಿದ್ದಂಥ ಸಂದರ್ಭದಲ್ಲಿ ಭಾಳ ಸರಳವಾಗಿ ಅವನ್ನು ಅಟ್ಯಾಕ್ ಮಾಡ್ಬೋದು. ಮತ್ತು ಭಾಳಷ್ಟು ಸಂದರ್ಭದಲ್ಲಿ ಅವು ಹೊರ ಜಗತ್ತಿನಿಂದ ನಮ್ಮ ಪಾಲಿಮನೆ ಒಳಗೆ ಬರೋದಕ್ಕೆ ಅದನ್ನೇ ಉಳಿಸ್ತದೆ ಈಗಿರುವಂಥ ಪರಿಸ್ಥಿತಿಯಲ್ಲಿ. ಆ್ಯಕ್ಚುಲಿ ನಾವು ಮೊದಲೇ ಹೇಳಿದಾಗೆ 60 mesh ಅಥವಾ ಕನಿಷ್ಠ 40 mesh ಪಾಲಿಮೆಶ್ ಬಳಸಿದ್ರೆ ಇವು ಒಳಗೆ ಬರೋ ಸಾಧ್ಯತೆ ಕಡಿಮೆ. ಆದರೆ ಇವತ್ತು ನಮ್ಮಲ್ಲಿ ಭಾಳಷ್ಟು ಜನ ಎಲ್ಲರೂ ಶೇಡ್ ನೆಟ್ಟನ್ನೇ ಬಳಸ್ತಾ ಇರೋದರಿಂದ ಅವರು ಆದಷ್ಟು ಆ ಶೇಡ್ ನೆಟ್ಗೆ ಈ ಸಿಂಪರಣೆಯನ್ನು ಕೈಗೊಳ್ಳೋದ್ರಿಂದ ರಾಸಾಯನಿಕ ಅದರಲ್ಲೂ ಅತ್ಯಂತ ಪ್ರಮುಖವಾಗಿ ಈ ಕಾಂಟ್ಯಾಕ್ಟ್ ಆ್ಯಕ್ಷನ್ ಇರುವಂಥ ನಮ್ಮ ಪೈರಥ್ರಾಯ್ಡ್ಗಳ ಗುಂಪಿಗೆ ಸೇರಿದಂಥ ಲ್ಯಾಮ್ಡಾಸೈನೋತ್ರಿನ್ ಇರ್ಬೋದು ಅಥವಾ ಆರ್ಗೆನೋ ಕ್ಲೋರಿನ್ ಗ್ರೂಪಿಗೆ ಸೇರಿದಂಥ ಕಾರ್ಬೋಸಲ್ಫಾನ್ ಇರ್ಬೋದು, ಇಂಥ ಕೀಟನಾಶಕಗಳನ್ನು ಸಿಂಪರಣೆ ಮಾಡೋದ್ರಿಂದ ಭಾಳ ಪರಿಣಾಮಕಾರಿಯಾಗಿ ಇವುಗಳು ನಮ್ಮ ಪಾಲಿ ಮನೆ ಒಳಗೆ ಅಥವಾ ನೆರಳಿನ ಮನೆ ಒಳಗೆ ಹೋಗೋದನ್ನು ತಡೆಗಟ್ಬೋದು.
0: ಏನಂದರೆ ನಾವು ನರ್ಸರಿ ಬೆಡ್ನಲ್ಲಿ ಅಥವಾ ನಾವು ಪಾಲಿ ಹೌಸ್ನಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕೊಟ್ಟರೂ ಕೂಡ ಮಣ್ಣಿನಿಂದ ಬರ್ತಕ್ಕಂಥ ರೋಗಾಣುಗಳನ್ನ ನಾವೇ ಅದನ್ನು ಹೆಚ್ಚು ಮಾಡ್ದಂಗೆ ಆಗುತ್ತೆ. ಮಣ್ಣಿನಿಂದ ಹರಡ್ತಕ್ಕಂಥ ರೋಗಗಳೇನಾದ್ರು ಕಂಡು ಬಂದಲ್ಲಿ ಅಲ್ಲಿ ನೀವು ಈ ಫ್ಲಡ್ ಇರಿಗೇಷನ್ ಅಥವಾ ಸಂಪೂರ್ಣ ಭೂಮಿನ ನೀರು ಹಾಯಿಸೋ ಏನು ಪದ್ಧತಿ ಉಪಯೋಗಿಸ್ತಿದ್ರೆ ಅದನ್ನು ಖಂಡಿತವಾಗಿ ನೀವು ಅವಾಯ್ಡ್ ಮಾಡಬೇಕು ಅಥವಾ ಅದನ್ನು ಬಿಟ್ಬಿಡಬೇಕು. ಇನ್ನೊಂದು, ಈ ಗಿಡಗಳಲ್ಲಿ ಎಲೆ ಚುಕ್ಕೆ ರೋಗ ಅಥವಾ ಗಿಡದಿಂದ ಗಿಡಕ್ಕೆ ಅಂಟತಕ್ಕಂಥದ್ದು ಅಂದರೆ ಫೋಲಿಯಾರ್ ಡಿಸೀಸ್ ಅಂತ ಏನು ಹೇಳ್ತೀವಿ, ಅಂಥ ರೋಗಗಳೇನಾದ್ರು ಇತ್ತು ಅಂದರೆ ಸ್ಪ್ರಿಂಕ್ಲರ್ ಇರಿಗೇಷನ್ಸ್ನ ಬಳಸೋದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕು. ಇಲ್ಲ ಅಂದೇನಾಗುತ್ತೆ, ನೀವು ಒಂದು 10 ಗಿಡಕ್ಕಿತ್ತು ಒಂದು ನರ್ಸರಿ ಬೆಡ್ನಲ್ಲಿ ಅಂದರೆ ಅದು ಒಂದು ಫ್ರ್ಯಾಕ್ಷನ್ ಆಫ್ ವೀಕ್ಸ್ ಅಂದರೆ 1 week ಅಥವಾ 2 week ಒಳಗಡೆ ನಿಮಗೆ ಆ ಒಂದು ರೋಗ ಎಂಟೈರ್ ನರ್ಸರಿ ಬೆಡ್ನಲ್ಲಿ ನೀವು ಕಾಣಿಸ್ಕೊಂಡ್ಬಿಡುತ್ತೆ. ಇವಾಗ ಫ್ಲಡ್ ಇರಿಗೇಷನು ಮಾಡಬಾರ್ದು, ಸ್ಪ್ರಿಂಕ್ಲರು ಮಾಡಬಾರ್ದು ಅಂತ ಇನ್ನೇನು ಸರ್ ನೆಕ್ಸ್ಟ್ ಅನ್ನೋದಾದರೆ, ಅದಕ್ಕೆ ನಾವು ಈ ಹನಿ ನೀರಾವರಿ ಅಥವಾ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಏನಿರುತ್ತೆ ಅದನ್ನು ಅಡವಳಿಕೆ ಮಾಡ್ಕೋಬೇಕು. ಅಟ್ಲೀಸ್ಟ್ ಎಲ್ಲೆಲ್ಲಿ ರೋಗಗಳ ಬಾಧೆ ಜಾಸ್ತಿ ಕಂಡು ಬಂದಿದೆ ಅಂಥ ನರ್ಸರಿ ಪಾಲಿ ಹೌಸ್ಗಳಲ್ಲಾದರೂ ನೀವು ಡ್ರಿಪ್ ಅಡವಳಿಕೆ ಮಾಡ್ಕೊಳ್ಳೋದ್ರಿಂದ ಮಣ್ಣಿಂದ ಹರ್ತಕ್ಕಂಥ ರೋಗಗಳು ಮತ್ತು ಒಂದು ಈ ನೀರು ಪುಡಿದೇಳಿದಾಗ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹರಡ್ತಕ್ಕಂಥ ರೋಗಗಳನ್ನ ನಾವು ಹತೋಟಿ ಮಾಡ್ಬೋದು. ಪ್ರಮುಖವಾಗಿ ಇನ್ನೊಂದು, ಬೀಜನ ನಾವು ಒಂದು ಸರ್ಟಿಫೈಡ್ ಏಜೆನ್ಸಿ ಅಥವಾ ನಾವೊಂದು ಪ್ರಮಾಣೀಕೃತ ಕೇಂದ್ರಗಳಿಂದ ನಾವು ಅದನ್ನು ಕೊಂಡ್ಕೋಬೇಕಾಗುತ್ತೆ. ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ಅಥವಾ ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಯಿಂದ ಆಗಿರ್ಬೋದು ಅಥವಾ ರಾಷ್ಟ್ರೀಯ ಬೀಜ ನಿಗಮಗಳಿಂದ ಆಗಿರ್ಬೋದು, ಈ ಥರ ಒಂದು ಪ್ರಮಾಣೀಕರಿಸಿದ ಬೀಜ ನಿಗಮಗಳಿಂದ ನಾವು ಬೀಜಗಳನ್ನು ಕೊಂಡ್ಕೊಂಡಲ್ಲಿ ಧೈರ್ಯವಾಗಿ ನಾವು ಅದನ್ನು ರೋಗಮುಕ್ತ ಬೀಜಗಳು ಅಂತ ಕನ್ಸಿಡರ್ ಮಾಡ್ಕೋಬೋದು. ಅದರಲ್ಲೂ ಆಯ್ಕೆ ಮಾಡಿಕೊಳ್ಳುವಾಗ ತಳಿಗಳಲ್ಲಿ ರೋಗ ಅಥವಾ ಕೀಟಗಳ ನಿರೋಧಕ ತಳಿಗಳು ಒಂದಿಷ್ಟು ಇರ್ತವೆ, ಅವುಗಳ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ನೀವು ನಿಮ್ಮ ನಿಮ್ಮ ಪ್ರದೇಶಕ್ಕೆ ಸೂಕ್ತವಾಗಿರ್ತಕ್ಕಂಥ ತಳಿಗಳಿರ್ತವೆ ಅದನ್ನು ಪ್ರದೇಶಕ್ಕೆ ಸೂಕ್ತವಾದ ತಳಿ, ರೋಗ ಕೀಟ ನಿರೋಧಕ ತಳಿಗಳು ಮತ್ತು ರೋಗ ಮುಕ್ತ ಬೀಜಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಈ ಒಂದು ಗೆಡ್ಡೆ ಅಥವಾ ಈಗ ಸಪೋಸ್ ಆಲೂಗೆಡ್ಡೆ ಶುಂಠಿಯನ್ನು ಬಳಸಬೇಕಾದಾಗ ಅದು ನಿಮಗೆ ಸೀಡ್ನ ಯಾವುದು ರೈಸೋಮ್ ಅಥವಾ ಅದು ಒಂದು ಮೆಟೀರಿಯಲ್ನ ನಾವು ಪ್ಲಾಂಟಿಂಗ್ ಮಾಡಬೇಕಾದಾಗ ಏನಾಗುತ್ತೆ, ತಂದು ಅದನ್ನು ನಾವು ಬೀಜೋಪಚಾರ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ನಾವು ಆ ತಾಯಿ ಮರ ಅಥವಾ ತಾಯಿ ಗಿಡಗಳು ಅಥವಾ ತಾಯಿ ಸಸಿಗಳು ಆ ಒಂದು ಜಮೀನಲ್ಲಿ ಎಲ್ಲಿ ಬೆಳೆದಿರ್ತಾರೆ ಅದರದ್ದು ಒಂದು ಸ್ವಲ್ಪ ನಾವು ಇತಿಹಾಸನ ತಿಳ್ಕೋಬೇಕು. ಅಲ್ಲಿ ಮೊದಲೇನಾದ್ರು ಆ ಒಂದು ಸೀಸನಲ್ಲಿ ಮಳೆಗೋ ಅಥವಾ ಇನ್ನೊಂದು ಯಾವುದೋ ಕಾರಣಕ್ಕೆ ರೋಗಗಳು ಅಥವಾ ಕೀಟಗಳ ಬಾಧೆ ಜಾಸ್ತಿ ಆಗಿತ್ತಾ ಇಲ್ವಾ, ಆ ಥರ ಏನಾದರೂ ಜಾಸ್ತಿ ರೋಗಗಳು ಕಂಡು ಬಂದಿರತಕ್ಕಂಥ ಜಮೀನುಗಳಲ್ಲಿ ಬೀಜಗಳ ಆಯ್ಕೆಗಳನ್ನ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಸೊ ತಗೊಂಡು ಬಂದಮೇಲೂ ಕೂಡ ನಾವು ಸಣ್ಣ ಪುಟ್ಟ ಗ್ರೋಯಿಂಗ್ ಟೆಸ್ಟ್ ಅಂತ ಏನು ಹೇಳ್ತೀವಿ, ನಾವು ಆ ಒಂದು ಗೆಡ್ಡೆಗಳನ್ನು ಮಿತವಾಗಿ ಒಂದು 10-15 ಗೆಡ್ಡೆಗಳನ್ನು ನಾವೇ ಒಂದು ಟ್ರೇನಲ್ಲಿ ಹಾಕಿ ಬೆಳೆಸಿ ನೋಡಬೇಕು ಅದು ಮೊಳಕೆ ಸರಿಯಾಗಿ ಒಡೆಯುತ್ತಾ ಇಲ್ಲ, ಮೊಳಕೆ ಒಡೆಯೋ ಟೈಮಲ್ಲಿ ಏನಾದರೂ ಆ ಗೆಡ್ಡೆನಲ್ಲಿ ಏನಾದರೂ ರೋಗಾಣು ಇದೆಯಾ ಅದನ್ನು ನೋಡ್ಕೋಬೇಕು. ನೋಡಿಕೊಂಡು ಅದರಲ್ಲಿ ಏನಾದರೂ ಕೊಳತಾಗಿರ್ತಕ್ಕಂಥದ್ದು ಅಥವಾ ಗೆಡ್ಡೆ ಕೊಳೆ ರೋಗದ ಯಾವುದೇ ಒಂದು ರೋಗಾಣು ಕಂಡು ಬಂತು ಆ ಸಸಿ ಸರಿಯಾಗಿ ಬಂದಿಲ್ಲ ಅಂದರೆ ನಾವು ಇನ್ನು ಮಿಕ್ಕ ಉಳಿದ ಲಾಟ್ ಏನಿರುತ್ತೆ ಅದನ್ನು ನಾವು ನೆಡದೇ ಕೂಡ ನಾವು ಅದನ್ನು ಅವಾಯ್ಡ್ ಮಾಡ್ಬೋದು. ಹೀಗೇ ಬೀಜೋಪಚಾರಗಳಿಗೆ ಬಂದಾಗ ಒಂದು ನಾವು ಬೀಜ ಆಯ್ಕೆ ಅಥವಾ ಸರ್ಟಿಫೈಡ್ ಸೀಡ್ಸ್ನ ಅಥವಾ ಬೀಜಗಳನ್ನು ಉಪಯೋಗಿಸ್ಬೇಕು ಅನ್ನೋದು ಎಷ್ಟು ಮುಖ್ಯನೋ, ಹಾಗೆ ತಂದ ಮೇಲೆ ಅದನ್ನು ಸೀಡ್ ಟ್ರೀಟ್ಮೆಂಟ್ ಅಥವಾ ಬೀಜೋಪಚಾರ ಆಗಿದೆಯೇ ಇಲ್ವಾ ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇತ್ತೀಚಿನ ದಿನಗಳಲ್ಲಿ ಪ್ರೈವೇಟ್ ಕಂಪ್ನಿಗಳಲ್ಲಿ ಬರ್ತಕ್ಕಂಥ ಬೀಜಗಳೇನಿರ್ತವೆ ಅದು ಆಲ್ರೆಡಿ ಅವರು ಟ್ರೀಟ್ ಮಾಡಿರ್ತಾರೆ. ಸೊ ಮಾಡಿದಾರೋ ಇಲ್ವೋ ಅನ್ನೋದನ್ನು ನೀವು ಅದ್ರ ಮೇಲ್ಗಡೆ ಲೇಬಲ್ ಕೊಟ್ಟಿರ್ತಾರೆ, ಯಾವಾಗ ಟ್ರೀಟ್ ಮಾಡಿರ್ತಾರೆ, ಏನು ಕೆಮಿಕಲಲ್ಲಿ ಟ್ರೀಟ್ ಮಾಡಿದ್ದಾರೆ, ಆ ಒಂದು ಕೆಮಿಕಲ್ಲು ನಿಮ್ಮ ಪ್ರದೇಶದಲ್ಲಿ ಬರ್ತಕ್ಕಂಥ ರೋಗಗಳಿಗೆ ಸೂಕ್ತವಾಗಿ ಇದೆಯಾ ಅಥವಾ ಆ ರೋಗದ ಬಿಟ್ಟು ಬೇರೆ ರೋಗಕ್ಕೆ ಸೂಕ್ತ ಆಗಂಗೆ ಏನಾದ್ರೂ ಸೀಡ್ ಟ್ರೀಟ್ಮೆಂಟ್ ಮಾಡಿದಾರಾ ಅದನ್ನು ನೋಡಿಕೊಂಡು ನೀವು ಮಾಡಿಲ್ಲ ಸಪೋಸ್ ಅನ್ನೋದಾಯಿತು ಅಂದರೆ ನೀವು ನಿಮ್ಮ ಲೆವೆಲಲ್ಲೇ ಒಂದ್ಸರಿ ಬೀಜೋಪಚಾರ ಮಾಡ್ಕೋಬೇಕಾಗುತ್ತೆ. ಬೀಜೋಪಚಾರಕ್ಕೆ ಬಂದಾಗ ಒಂದು ಬಿಸಿ ನೀರಿನಲ್ಲಿ ಹಾಟ್ ವಾಟರ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ ಅದು ರಾಸಾಯನಿಕೇತರ ವಿಧಾನದಲ್ಲಿ ಮಾಡ್ಬೋದು. ಬಿಸಿ ನೀರನ್ನ ನೀವು ಒಂದು ಕೊಪ್ಪರಕ್ಕಿನಲ್ಲೋ ಅಥವಾ ಒಂದು ದೊಡ್ಡದೊಂದು ಬಾಂಡಿನಲ್ಲೋ ಹಾಕ್ಕೊಂಡು ಅದು ಒಂದು 50-52 ಡಿಗ್ರಿ ಸೆಂಟಿಗ್ರೇಡ್ಗೆ ಒಂದು 10-15 ನಿಮಿಷ ಇಟ್ಟರೂ ಸಾಕು. ಎಸ್ಪೆಷಲಿ ಈ ಸಣ್ಣ ಬೀಜಗಳ ಬದಲು ಅಟ್ಲೀಸ್ಟ್ ಈ ಗೆಡ್ಡೆ ರೂಪದಲ್ಲಿ ಏನು ಬೆಳಿತೀವಿ ಆಲೂಗೆಡ್ಡೆ ಅಥವಾ ಶುಂಠಿ ಆಗಿರ್ಬೋದು ಅಂಥವನ್ನ ನೀವು ಬಿಸಿ ನೀರನ್ನ ಒಂದು ಉಪಚಾರ ಮಾಡಿದಲ್ಲಿ ಒಂದು ರೋಗನ ಹತೋಟಿ ಮಾಡ್ಬೋದು. ಜೊತೆಗೆ ರಾಸಾಯನಿಕವಾಗಿ ಉಪಯೋಗಿಸೋದಾಯಿತು ಅಂದರೆ ಬೀಜೋಪಚಾರಕ್ಕೆ ಆಗಿರ್ತಕ್ಕಂಥ ಒಂದು ಶಿಲೀಂಧ್ರ ನಾಶಕ ಆಗಿರ್ತಕ್ಕಂಥ ಕ್ಯಾಪ್ಟಾನ್ ಅಥವಾ ಥೈರಾಮ್ ಆಗಿರ್ಬೋದು ಅದು 3-5 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ನಾವು ಉಪಯೋಗಿಸ್ಬೇಕಾಗುತ್ತೆ. ಅದೇ ಗೆಡ್ಡೆಗಳಾಯಿತು ಅಂದರೆ ಮ್ಯಾಂಕೋಸೆಬ್ ಆಗಿರ್ಬೋದು ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಆಗಿರ್ಬೋದು ಅದನ್ನು 3 ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ನಾವು ಬೆರೆಸಿ ಅದನ್ನು ಡಿಪ್ ಮಾಡಿ ಒಂದು 1/2 ಗಂಟೆ ನೆರಳಲ್ಲಿ ಒಣಗಿಸಿ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಾಟಿ ಮಾಡಬೇಕಾಗುತ್ತೆ.
1: ಇನ್ನು ಕೀಟಗಳಿಗೆ ರಾಸಾಯನಿಕ ಬೀಜೋಪಚಾರ ಅಂತಂದರೆ ಬಹುತೇಕ ಖಾಸಗಿ ಕಂಪ್ನಿನಲ್ಲಿ ಬರ್ತಾ ಇರುವಂಥ ಬೀಜಗಳಲ್ಲಿ ಈ ಕೀಟನಾಶಕಗಳಿಂದ ಬೀಜೋಪಚಾರ ಆಗಿರ್ತದೆ. ಕೆಲವೊಂದಷ್ಟು ಬೀಜಗಳಿಗೆ ಮಾಡಿಲ್ಲ ಅಂತಂದರೆ ಥಯೋಮೆಥಾಕ್ಸಾಮ್ 30 FS ಅನ್ನೋ ಕೀಟನಾಶಕದಿಂದ ಅದನ್ನು ಬೀಜೋಪಚಾರ ಮಾಡ್ಬೋದು. ಇದರ ಜೊತೆಗೆ ಇದೇ ಒಂದು ಕೀಟನಾಶಕವನ್ನು ನಾವು ಮತ್ತೆ ಬೇರಿಗೆ ಬೀಜೋಪಚಾರ ಮಾಡೋದಾಗೆ ನಾಟಿ ಮಾಡೋದಕ್ಕಿಂತ ಮೊದಲೇ ಒಂದು ಸಲ ಒಂದು ದಿನ ಅಥವಾ 2 ದಿನ ಮೊದಲೇ ಇದೇ ಕೀಟವನ್ನು ಈ ಕೀಟನಾಶಕದ ದ್ರಾವಣವನ್ನು ಸುರುವಿ ನಂತರ ನಾಟಿ ಮಾಡೋದು ಬಹಳ ಉತ್ತಮ.
0: ಜೊತೆಗೆ ನಾವು ಜೈವಿಕ ನಿಯಂತ್ರಣದಲ್ಲಿ ಅಂದರೆ ಟ್ರೈಕೋಡರ್ಮ ಹಾರ್ಜಿಯಾನಮ್ ಅಂತ ಸಿಗುತ್ತೆ, ಹಾಗೂ ಸೂಡೋಮೋನಸ್ ಫ್ಲೋರಸೆನ್ಸ್ ಅಂತ ಸಿಗುತ್ತೆ, ಬ್ಯಾಸಿಲಸ್ ಸಬ್ಟಿಲಿಸ್ ಹಾಗೆ ಪಿಸಿಲೊಮೈಸಿಸ್ ಅನ್ನೋದು ಈ ಶಿಲೀಂಧ್ರ ನಾಶಕಗಳು ಸಿಗ್ತವೆ, ಅದನ್ನು ಕೂಡ ಬಳಸ್ಬೋದು. ಸರ್ ಹೇಳ್ದಂಗೆ ಹಾಗೆ ಡ್ರೆಂಚಿಂಗ್ ಮೆಥಡಲ್ಲೂ ಕೂಡ ನಾವು ಆ ಸಸಿಗಳಿಗೆ ನೀವು ಪ್ರೋಟ್ರೇಗೂ ಕೂಡ ಸುರಿಬೋದು. ಇಲ್ಲ ಅಂದರೆ ಆ ಸಸಿಗಳ ಬೇರ್ನ ಕಿತ್ಬಿಟ್ಟು ಬೇಕಿದ್ರೆ ನೀವು ನಾಟಿ ಮಾಡೋಕ್ಕೂ ಮೊದಲೇ ಒಂದು 1/2 ಗಂಟೆ ಒಂದು 30 ನಿಮಿಷ ಬೇಕಿರೋ ಅದನ್ನು ಬೇರ್ಗಳನ್ನ ಡಿಪ್ ಮಾಡಿಬಿಟ್ಟು ಆಮೇಲೂ ಕೂಡ ನೀವು ಮೇಯ್ನ್ ಫೀಲ್ಡಲ್ಲಿ ಅದನ್ನು ನಾಟಿ ಮಾಡಿದ್ರೆ ಈ ಒಂದು ರೋಗಗಳನ್ನ ಹೋಗಲಾಡಿಸ್ಬೋದು.
2: ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಮಾತಾಡಿಸ್ಬೇಕು ತಂದ್ರೆ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಕಿರಣ್ ಕುಮಾರ್ ಅವರೇ?
0: 9740-17-27-29.
2: ನಿಧಾನವಾಗಿ ಹೇಳಿ ಇನ್ನೊಂದ್ಸರಿ.
0: 9740-17-27-29.
2: ಇನ್ನೂ ಒಂದ್ಸರಿ ಹೇಳ್ಬಿಡಿ.
0: 9740-17-27-29.
2: ತಮ್ಮದು ಡಾಕ್ಟರ್ ರಾಮೇಗೌಡ್ರ
1: 9108-35-45-73. ಇನ್ನೂ ಒಂದು ಸಲ ಹೇಳ್ತೀನಿ, 9108-35-45-73.
2: ಇನ್ನೂ ಒಂದ್ಸಲ
1: 9108-35-45-73.
2: ಒಳ್ಳೆಯದು ಡಾಕ್ಟರ್ ರಾಮೇಗೌಡ್ರೆ ಹಾಗೂ ಡಾಕ್ಟರ್ ಕಿರಣ್ ಕುಮಾರ್ ಅವರೇ, ತರಕಾರಿ ಬೆಳೆಗಳ ಸಸಿಮಡಿಗಳಲ್ಲಿ ಕೀಟರೋಗಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ವಂದನೆಗಳು. ನಮಸ್ಕಾರ.
1: ನಮಸ್ಕಾರ.
3: ತರಕಾರಿ ಬೆಳೆಗಳ ಸಸಿ ಮಡಿಯಲ್ಲಿ ಕೀಟರೋಗಗಳ ಸಮಗ್ರ ನಿರ್ವಹಣೆ ಕುರಿತು ಸಂವಾದವನ್ನು ಕೇಳಿದ್ರಲ್ಲ, ಇದರಲ್ಲಿ ಭಾಗವಹಿಸಿದ್ದವರು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಸಿ ಕಿರಣ್ ಕುಮಾರ್ ಹಾಗೂ ಜಿಕೆ ರಾಮೇಗೌಡ. ಸಂವಾದವನ್ನು ನಡೆಸಿಕೊಟ್ಟವರು ಎನ್ ಕೇಶವಮೂರ್ತಿ. ಮುಂದಿನ ಗುರುವಾರ 25ನೇ ತಾರೀಕು ಇದೇ ಸರಣಿಯಲ್ಲಿ ತಾಳೆ ಹಾಗೂ ತರಕಾರಿ ಬೆಳೆ ಬೇಸಾಯಕ್ಕೆ ಹೆಚ್ಚಿಕೋಟೆ ತಾಲೂಕಿನಲ್ಲಿರುವ ಅವಕಾಶಗಳು ಹಾಗೂ ಇಲಾಖೆಯ ಕಾರ್ಯಕ್ರಮಗಳನ್ನು ಕುರಿತು ಸಂವಾದ ಭಾಗವಹಿಸುತ್ತಾರೆ ಹೆಚ್ಚಿಕೋಟೆ ತಾಲೂಕಿನ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಎಸ್ ನೇತ್ರಾವತಿ ಹಾಗೂ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಜೆಎಸ್ ಅರವಿಂದ್ ಕುಮಾರ್ ಅವರು.
4: ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ.

0: ನೆರವು ಜಿಎನ್ ಮಂಜುನಾಥ್.
1: ನಿರ್ಮಾಣ ಎನ್ ಕೇಶವಮೂರ್ತಿ.
0: ಹಣ್ಣು ಹೊನ್ನು
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ.

0: ತಗೊಳ್ಳದಿದ್ರೆ ಆರ್ಬಿಐನ ಓಂಬಡ್ಸ್ಮನ್ಗೆ ದೂರು ನೀಡಿ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
1: ಬಾನುಲಿ ಕೃಷಿ ಬೆಳಗು.
2: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
3: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.
4: ಅಣ್ಣ,

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನು ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಗು.

ಇದಾಗಿತ್ತು ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ನಾಳಿನ ಕಾರ್ಯಕ್ರಮದಲ್ಲಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ಕೃಷಿ ನಿರ್ದೇಶನಾಲಯ ಬೆಂಗಳೂರು. ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಅನಂತರ ನಮ್ಮ ನಿಲಯದಿಂದ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹೂಗ್ಲಿ ತಾರಕೇಶ್ವರದಲ್ಲಿ ಜೂನ್ 20 ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಬಿಡುಗಡೆ ಮಾಡುವ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:34 ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಪ್ರಕಟಣೆ. 7:35 ಕ್ಕೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತಾ ಪ್ರಸಾರ.

ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ, ಕಾಂಗ್ರೆಸ್ನ 5, ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಗೆಲುವು. ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಉನ್ನತ ಮಟ್ಟದ ಸಭೆ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಉದ್ಯೋಗ ಯೋಜನೆಯಡಿ ನಾಳೆ ಪ್ರಧಾನಿ ಅವರಿಂದ ಪ್ರೋತ್ಸಾಹಧನ ವಿತರಣೆ. ಆಹಾರ ಭದ್ರತೆ ಖಚಿತಪಡಿಸಿಕೊಳ್ಳಲು ವೈಜ್ಞಾನಿಕ ಸಂಗ್ರಹಣೆ, ಧಾನ್ಯಗಳ ಪರಿಣಾಮಕಾರಿ ವಿತರಣೆ ಅಗತ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಗುಜರಾತ್ ಬಂದರಿಗೆ ಆಗಮನ. ವಾರ್ತೆಗಳ ವಿವರ: ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಮತ್ತು ಬಿಜೆಪಿಯ 2 ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. 14 ಮತಗಳನ್ನು ಪಡೆದ ಜೆಡಿಎಸ್ ಅಭ್ಯರ್ಥಿ ಗೋವಿಂದ ರಾಜು ಪರಾಭವಗೊಂಡಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ 30 ಮತಗಳು, ಪಿವಿ ಮೋಹನ್ 29 ಮತಗಳು, ಬಿಎಸ್ ಶಿವಣ್ಣ 30 ಮತಗಳು, ತಿಪ್ಪಣ್ಣಪ್ಪ ಕಮಕನೂರ 30 ಮತಗಳು ಹಾಗೂ ವಿನಯ್ ಕಾರ್ತಿಕ್ 32 ಮತಗಳನ್ನು ಪಡೆದಿದ್ದಾರೆ. ಇದೇ ವೇಳೆ ಬಿಜೆಪಿಯ ರಘು ಕೌಟಿಲ್ಯ 29 ಮತಗಳು ಹಾಗೂ ಲಿಂಗರಾಜ ಪಾಟೀಲ್ 27 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. 222 ಶಾಸಕರ ಮತಗಳ ಪೈಕಿ 1 ಮತ ಅಸಿಂಧುವಾಗಿದೆ. ಭಾರತ ಫ್ರಾನ್ಸ್ ಆರ್ಥಿಕ ಮತ್ತು ಕೈಗಾರಿಕಾ ಸಹಕಾರವನ್ನು ಗಾಢಗೊಳಿಸುವ ಪ್ರಯತ್ನಗಳ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ವಿವಾಟೆಕ್ 2026 ಭಾಗವಹಿಸಲಿದ್ದಾರೆ. ವಿವಾಟೆಕ್ ಶೃಂಗಸಭೆಯು ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಮತ್ತು ನವೋದ್ಯಮ ಕಾರ್ಯಕ್ರಮವಾಗಿದ್ದು, ಅಲ್ಲಿ ಪ್ರಧಾನಿ ಮೋದಿ ಅವರು ಭಾರತದ ಬೆಳೆಯುತ್ತಿರುವ ನಾವೀನ್ಯತೆ, ಪರಿಸರ ವ್ಯವಸ್ಥೆ ಮತ್ತು ತಾಂತ್ರಿಕ ಪ್ರಗತಿಯನ್ನು ಪ್ರಸ್ತಾಪಿಸಲಿದ್ದಾರೆ. ಈ ಆವೃತ್ತಿಯ ವಿವಾಟೆಕ್ ಶೃಂಗಸಭೆಯಲ್ಲಿ ಭಾರತ ಅತಿದೊಡ್ಡ ರಾಷ್ಟೀಯ ವೇದಿಕೆಯನ್ನು ಹೊಂದಿರುತ್ತದೆ. ಇದು ಭಾರತೀಯ ಮತ್ತು ಯುರೋಪಿಯನ್ ನಾವೀನ್ಯತೆ ಪರಿಸರ ವ್ಯವಸ್ಥೆಗಳ ನಡುವಿನ ಪಾಲುದಾರಿಕೆಯ ಅಗಾಧ ಸಾಮರ್ಥ್ಯದ ಸಂಕೇತವಾಗಿದೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಸಮುದಾಯದ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಆಲ್ಸ್ಟೋಮ್ನ ಸಿಇಒ ಮಾರ್ಟಿನ್ ಸಿಯಾನ್ ಅವರನ್ನು ಭೇಟಿಯಾದರು. ಸಭೆಯಲ್ಲಿ ಪ್ರಧಾನಮಂತ್ರಿಯವರು ಭಾರತದಲ್ಲಿ ಆಲ್ಸ್ಟೋಮ್ನ ಮಹತ್ವದ ಹೂಡಿಕೆಗಳ ಕುರಿತು ಮಾಹಿತಿ ಪಡೆದರು. ಇದು ಉದ್ಯೋಗ ಸೃಷ್ಟಿ ಮತ್ತು ಭಾರತದ ರೈಲು ಕ್ಷೇತ್ರದ ಬೆಳವಣಿಗೆಗೆ ಕೊಡುಗೆ ನೀಡುತ್ತಿದೆ. ಭಾರತದಲ್ಲಿ ಮತ್ತಷ್ಟು ವಿತರಣೆ ಮತ್ತು ಹೂಡಿಕೆಗಳಿಗಾಗಿ ಆಲ್ಸ್ಟೋಮ್ನ ಯೋಜನೆಗಳ ಕುರಿತು ಮಾರ್ಟಿನ್ ಸಿಯಾನ್ ಅವರು ಮಾಹಿತಿಯನ್ನು ಹಂಚಿಕೊಂಡರು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ನವದೆಹಲಿಯಲ್ಲಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ವಿತರಿಸಲಿದ್ದಾರೆ. ಈ ಯೋಜನೆ ಕುರಿತು ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಕಳೆದ ವರ್ಷದ ಆಗಸ್ಟ್ನಿಂದ ಇಲ್ಲಿಯವರೆಗೆ 63 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಪಿಎಂ ವಿಬಿಆರ್ವೈ ಯೋಜನೆಯಡಿ ಔಪಚಾರಿಕ ಉದ್ಯೋಗ ವಲಯಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ಇವರಲ್ಲಿ ಸುಮಾರು 30% ಮಹಿಳೆಯರಾಗಿದ್ದಾರೆ ಎಂದು ತಿಳಿಸಿದರು. ಈ ಯೋಜನೆಯಡಿ ಪ್ರೋತ್ಸಾಹಧನ ಪಡೆದಿರುವ ಸಂಸ್ಥೆಗಳಲ್ಲಿ 80% ಹೆಚ್ಚು ಸಂಸ್ಥೆಗಳು 25 ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ. ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆದ ಯುವಜನರಿಗೆ 15,000 ರೂಪಾಯಿವರೆಗೆ ಪ್ರೋತ್ಸಾಹಧನವನ್ನು 2 ಕಂತುಗಳಲ್ಲಿ ನೀಡಲಾಗುವುದು ಎಂದು ಸಚಿವರು ಹೇಳಿದರು. ಈ ಕಾರ್ಯಕ್ರಮದ ವೇಳೆ 15 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಮೂಲಕ ಪ್ರೋತ್ಸಾಹಧನ ಜಮಾ ಮಾಡಲಾಗುವುದು ಎಂದು ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಇದೇ ಶನಿವಾರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23 ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9.44 ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2.18 ಕೋಟಿಗೂ ಹೆಚ್ಚು ಮಹಿಳಾ ರೈತರು ಸಹ ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. ಈ ಬಿಡುಗಡೆಯೊಂದಿಗೆ 2019 ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಒಟ್ಟು ವಿತರಣೆ 4.46 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಹಾರ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಕೃಷಿ ಉತ್ಪಾದನೆ ಮಾತ್ರವಲ್ಲದೆ ವೈಜ್ಞಾನಿಕ ಸಂಗ್ರಹಣೆ ಮತ್ತು ಆಹಾರ ಧಾನ್ಯಗಳ ಪರಿಣಾಮಕಾರಿ ವಿತರಣೆಯೂ ಅಗತ್ಯ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಆಹಾರ ನಿಗಮದ ವತಿಯಿಂದ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಗೋದಾಮುಗಳಿಗೆ ಸ್ಮಾರ್ಟ್ ವೇರ್ ಹೌಸಿಂಗ್ ವ್ಯವಸ್ಥೆಯ ಉದ್ಘಾಟನಾ ಸಮಾರಂಭ ಮತ್ತು ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಈ ತಂತ್ರಜ್ಞಾನ ಮತ್ತು ಡಿಜಿಟಲೀಕರಣವು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಪರಿವರ್ತಿಸಿದೆ ಮತ್ತು ಆಹಾರ ಧಾನ್ಯ ವಿತರಣೆಯಲ್ಲಿ ಪಾರದರ್ಶಕತೆಯನ್ನು ಬಲಪಡಿಸಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ ವಿತರಿಸಲಾದ ಸುಮಾರು 98.5% ಆಹಾರ ಧಾನ್ಯಗಳು ಈ POS ಸಾಧನಗಳ ಮೂಲಕ ಆಧಾರ್ ದೃಢೀಕರಿಸಲ್ಪಟ್ಟಿದೆ ಎಂದು ಅವರು ಹೇಳಿದರು. ಎಲ್ಲಾ ಸಂಸ್ಕರಣಾಗಾರಗಳು ಹೆಚ್ಚಿನ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಾಕಷ್ಟು ಕಚ್ಚಾ ತೈಲ ದಾಸ್ತಾನುಗಳನ್ನು ಹೊಂದಿವೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಕಳೆದ 3 ದಿನಗಳಲ್ಲಿ 1.36 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳು ಬುಕಿಂಗ್ಗಳನ್ನು ಸ್ವೀಕರಿಸಲಾಗಿದೆ ಮತ್ತು 1.47 ಕೋಟಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು. ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯದ ನಿರ್ದೇಶಕ ಓಪೇಶ್ ಕುಮಾರ್ ಶರ್ಮಾ ಮಾತನಾಡಿ, 62,370 ಮೆಟ್ರಿಕ್ ಟನ್ ಸರಕುಗಳನ್ನು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಬೆಳಗ್ಗೆ ಗುಜರಾತ್ನ ದಹೇಜ್ ಬಂದರು ತಲುಪುವ ನಿರೀಕ್ಷೆಯಿದೆ. ಈ ಹಡಗು ಸೋಮವಾರ ಹರ್ಮೋಜ್ ಜಲಸಂಧಿಯನ್ನು ದಾಟಿತ್ತು ಎಂದು ಮಾಹಿತಿ ನೀಡಿದರು. ಅಮೆರಿಕ ಮತ್ತು ಇರಾನ್ ನಡುವಿನ ಮಹತ್ವದ ಒಪ್ಪಂದ ಜಾರಿಗೆ ಬಂದಿದ್ದು ಸುಮಾರು 4 ತಿಂಗಳಿಂದ ಮುಂದುವರೆದಿದ್ದ ನೇರ ಸಂಘರ್ಷಕ್ಕೆ ತಕ್ಷಣದ ವಿರಾಮ ದೊರೆತಿದೆ. ಜೊತೆಗೆ ಸಮಗ್ರ ಶಾಂತಿ ಒಪ್ಪಂದದ ಕುರಿತು ಮಾತುಕತೆ ನಡೆಸಲು 60 ದಿನಗಳ ಕಾಲಾವಕಾಶವನ್ನು ಒದಗಿಸಿದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆಯಲಿರುವ ಸಭೆಗೆ ಮುನ್ನ ಡಿಜಿಟಲ್ ಸಹಿ ಮಾಡಲಾದ 14 ಅಂಶಗಳ ಈ ಒಪ್ಪಂದವು ತಕ್ಷಣದ ಕದನ ವಿರಾಮವನ್ನು ಜಾರಿಗೊಳಿಸುವುದರ ಜೊತೆಗೆ ಉಭಯ ರಾಷ್ಟಗಳು ಪರಸ್ಪರ ದಾಳಿ ನಡೆಸುವ ಕ್ರಮಗಳಿಂದ ದೂರವಿರಲು ಬದ್ದವಾಗಿದೆ. ಅಲ್ಲದೆ ಇರಾನ್ನ ಅಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ವಿಷಯಗಳಿಗೆ ಸಂಬಂಧಿಸಿದ ದೀರ್ಘಕಾಲೀನ ವಿವಾದಗಳನ್ನು ಬಗೆಹರಿಸಲು ಒಂದು ಚೌಕಟ್ಟನ್ನು ರೂಪಿಸಿದೆ. ಅಮೆರಿಕ ರಾಯಭಾರಿ ಸರ್ಜಿಯೋ ಗೋರ್ ನವದೆಹಲಿಯಲ್ಲಿ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಸಚಿವ ಅಮಿತ್ ಶಾ, ಉಭಯ ರಾಷ್ಟಗಳ ನಡುವಿನ ಭದ್ರತಾ ಸಹಕಾರವನ್ನು ವಿಶೇಷವಾಗಿ ಭಯೋತ್ಪಾದನೆ ನಿಗ್ರಹ ಮತ್ತು ಮಾದಕ ವಸ್ತುಗಳ ನಿಯಂತ್ರಣ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತಷ್ಟು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಮುದಾಯ ರೇಡಿಯೋಗಳು ದೇಶದ ಕೊನೆಯ ಜನರನ್ನು ತಲುಪುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ AIR ಇಂದು ನಡೆದ ಪುಸ್ತಕ ಬಿಡುಗಡೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಜನರ ಪ್ರಯೋಜನಕ್ಕಾಗಿ ಜಾಗೃತಿ ಸಂದೇಶಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ತಲುಪಿಸಲು ರೇಡಿಯೋದಲ್ಲಿನ ನಾವೀನ್ಯತೆ ಮುಖ್ಯವಾಗಿದೆ ಎಂದು ಹೇಳಿದರು. ಬ್ರೆಜಿಲ್ನ ಬ್ರೆಸಿಯಾದಲ್ಲಿ ನಡೆದ 16ನೇ ಅಂತಾರಾಷ್ಟೀಯ ವಿಶ್ವ ಔಷಧೀಯ ಉತ್ಪನ್ನಗಳ ಸಭೆಯಲ್ಲಿ ಭಾರತ ಜಾಗತಿಕ ಔಷಧೀಯ ಗುಣಮಟ್ಟದ ಮಾನದಂಡಗಳಲ್ಲಿ ತನ್ನ ಬೆಳೆಯುತ್ತಿರುವ ನಾಯಕತ್ವವನ್ನು ಪುನರುಚ್ಚರಿಸಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುವ ಭಾರತೀಯ ಔಷಧೀಯ ಆಯೋಗದ ನಿಗಮವು ಈ ತಿಂಗಳ 15ರಿಂದ 17ರವರೆಗೆ ನಡೆದ 3 ದಿನಗಳ ಸಭೆಯಲ್ಲಿ ಭಾಗವಹಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಕಾಂಗ್ರೆಸ್ನ 5 ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಗೆಲುವು. ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಉನ್ನತ ಮಟ್ಟದ ಸಭೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ನಾಳೆ ಪ್ರಧಾನಿ ಅವರಿಂದ ಪ್ರೋತ್ಸಾಹಧನ ವಿತರಣೆ. ಆಹಾರ ಭದ್ರತೆ ಖಚಿತಪಡಿಸಿಕೊಳ್ಳಲು ವೈಜ್ಞಾನಿಕ ಸಂಗ್ರಹಣೆ, ಧಾನ್ಯಗಳ ಪರಿಣಾಮಕಾರಿ ವಿತರಣೆ ಅಗತ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಗುಜರಾತ್ ಬಂದರಿಗೆ ಆಗಮನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:45. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ವಿಜಯ್ ಯೇಸುದಾಸ್ ಹಾಗೂ ನಂದಿತಾ ಅವರು ಹಾಡಿರುವ ಆ ದಿನಗಳು ಚಿತ್ರದ ಗೀತೆ. ಸಾಹಿತ್ಯ ಡಿ ಸುಮನಾ ಕಿತ್ತೂರ್, ಸಂಗೀತ ಸಂಯೋಜನೆ ಇಳಿಯರಾಜಾ.

ಕೇಳುಗರೆ, ನಾಳೆ ಸಂಜೆ 4:30 ಸಿಗ್ಮಾ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ: ಎದೆ ಉರಿ, ಹುಳಿ ತೇಗು, ಗ್ಯಾಸ್ಟ್ರೈಟಿಸ್ ಹಾಗೂ ಗ್ಯಾಸ್ಟ್ರೋಎಸೋಫಿಜಿಯಲ್ ರಿಫ್ಲೆಕ್ಸ್ ಡಿಸೀಸ್. ಭಾಗವಹಿಸುತ್ತಾರೆ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕೃಷ್ಣ ಎಸ್ ಆರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಗ್ಮಾ ಆಸ್ಪತ್ರೆ, ಸರಸ್ವತಿಪುರಂ, ಮೈಸೂರು. ಕಾರ್ಯಕ್ರಮದ ಮುಂದಿನ ಗೀತೆ ಕನಸುಗಾರ ಚಿತ್ರದಿಂದ. ಹಾಡಿದ್ದಾರೆ ಚಿತ್ರ, ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಸಂಯೋಜನೆ ರಾಜೇಶ್ ರಾಮನಾಥ್.

ಕಾರ್ಯಕ್ರಮದ ಕೊನೆಯದಾಗಿ ಕೃಷ್ಣನ್ ಲವ್ ಸ್ಟೋರಿ ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ ಸಂಯೋಜನೆಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

0: ಸಮಯ ಸರಿಯಾಗಿ 8 ಗಂಟೆ.
1: ಆಕಾಶವಾಣಿ ಮೈಸೂರು. ಯುವವಾಣಿ.

0: ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆ, ಸಾಧಕ ಬಾಧಕಗಳು ಈ ಕುರಿತು ಚರ್ಚೆ ಪ್ರಸಾರವಾಗುತ್ತಿದೆ. ನಡೆಸಿಕೊಡುತ್ತಾರೆ ಮೈಸೂರು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಾದ ಬಸವರಾಜ್, ಚರಣ್, ಶಶಿ, ರಮ್ಯಾ ಹಾಗೂ ಜೋತ್ಸ್ನಾ ಎಸ್ ಜಾನ್.
1: ಎಲ್ಲ ಕೇಳುಗರಿಗೂ ನಮಸ್ಕಾರ. ನಾನು ಬಸವರಾಜ್, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪತ್ರಿಕೋದ್ಯಮ ವಿಭಾಗದಲ್ಲಿ ಅಧ್ಯಯನ ಮಾಡ್ತಾ ಇದ್ದೇನೆ. ನನ್ನ ಜೊತೆ ನನ್ನದೇ ಕಾಲೇಜಿನ ಸ್ನೇಹಿತರಾದಂತಹ ಚರಣ್ ಅವರಿದ್ದಾರೆ. ಬನ್ನಿ, ಮುಂದಿನ ಪರಿಚಯ ಮಾಡಿಕೊಳ್ಳೋಣ.
2: ನಾನು ಚರಣ್, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಜರ್ನಲಿಸಂ ಪದವಿಯನ್ನು ಓದ್ತಾ ಇದ್ದೀನಿ. ನನ್ನ ಹವ್ಯಾಸ ಅಂತ ಹೇಳೋದಾದ್ರೆ ನಾನು ಕತೆಗಳನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಪ್ರಕಟಿಸೋದಾಗಿರುತ್ತೆ.
3: ನನ್ನ ಹೆಸರು ಶಶಿ, ನಾನು ಪ್ರಥಮ ವರ್ಷದ ಪತ್ರಿಕೋದ್ಯಮ ವಿದ್ಯಾರ್ಥಿನಿಯಾಗಿ ಮಾನಸಗಂಗೋತ್ರಿ ಮೈಸೂರಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ. ನಾನು ಮೂಲತಃ ಹಾಸನದವಳು. ನನ್ನ ಹವ್ಯಾಸಗಳೆಂದರೆ ಕತೆ, ಕಾದಂಬರಿ, ಪುಸ್ತಕಗಳನ್ನು ಓದುವುದು ಹಾಗೂ ದಿನನಿತ್ಯದ ಡೈರಿ ಬರೆಯುವುದಾಗಿದೆ.
4: ಎಲ್ರಿಗೂ ನಮಸ್ತೆ, ನಾನು ರಮ್ಯಾ. ನಾನು ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸಗಂಗೋತ್ರಿಯಲ್ಲಿ ಪತ್ರಿಕೋದ್ಯಮ ವಿದ್ಯಾರ್ಥಿನಿಯಾಗಿ ಓದ್ತಾ ಇದ್ದೀನಿ. ನನ್ನ ಹವ್ಯಾಸ ಬಂದು ಚಿತ್ರಕಲೆ ಆಗಿದೆ.
5: ಎಲ್ಲರಿಗೂ ನಮಸ್ಕಾರ, ನಾನು ಜೋತ್ಸ್ನಾ ಎಸ್ ಜಾನ್, ಮೂಲತಃ ಉಡುಪಿಯವಳು. ಪ್ರಸ್ತುತ ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸಗಂಗೋತ್ರಿ ಕ್ಯಾಂಪಸ್ನಲ್ಲಿ ಜರ್ನಲಿಸಂ ಅಂಡ್ ಮಾಸ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ಪ್ರಥಮ ವರ್ಷ ವಿದ್ಯಾರ್ಥಿಯಾಗಿ ಓದ್ತಿದ್ದೇನೆ. ನನ್ನ ಹವ್ಯಾಸಗಳ ಬಗ್ಗೆ ಹೇಳೋದಾದರೆ ಕತೆ ಪುಸ್ತಕ ಓದುವುದು, ಹೊಸ ಜಾಗಗಳಿಗೆ ಪ್ರವಾಸ ಮಾಡುವುದು, ಆಮೇಲೆ ಡಿಫ್ರೆಂಟ್ ಆದ ಫುಡ್ ಸ್ಪಾಟ್ಗಳನ್ನು ಎಕ್ಸ್ಪ್ಲೋರ್ ಮಾಡೋದಂದರೆ ನನಗೆ ತುಂಬಾ ಇಷ್ಟ.
1: ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. 1998 ಅಂದಿನ ಭಾರತೀಯ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ತಂತ್ರಜ್ಞಾನ ಇಲ್ಲವೇ ವಿನಾಶ ಎಂಬ ಘೋಷಣೆಯನ್ನು ಕೊಟ್ಟಿದ್ದು ತಮ್ಮೆಲ್ಲರಿಗೂ ಚಿರಪರಿಚಿತ. ಈ ಘೋಷಣೆಯಂತೆಯೇ ಇಂದು AI ಎಂಬ ಒಂದು ಪದವನ್ನು ಬೆಳಗಿನ ಚಹಾದಿಂದ ಹಿಡಿದು ರಾತ್ರಿಯ ಊಟದವರೆಗೂ ಎಲ್ಲರೂ ಕೇಳ್ತಾನೆ ಇದ್ದೇವೆ. ಈ AI ಕುರಿತು ಒಂದಿಷ್ಟು ಚರ್ಚೆಯನ್ನು ನಿಮ್ಮೊಂದಿಗೆ ಇಂದು ನಾವು ಮಾಡಲಿದ್ದೇವೆ. ಮೊದಲನೇದಾಗಿ ರಮ್ಯಾರವರೇ, ಈ AI ಎನ್ನುವುದು ಇಂದು ಹುಟ್ಟಿದ್ದ ಅಥವಾ ಇದರ ಹಿಂದೆ ದಶಕಗಳ ಪರಿಶ್ರಮವೇ ಇದೆಯಾ?
4: ಈ AI ಅನ್ನೋದು ಸುಮಾರು ವರ್ಷಗಳಿಂದ ನಮ್ಮ ಜೊತೆನಲ್ಲೇ ಇದೆ. 1950 ಬ್ರಿಟಿಷ್ ವಿಜ್ಞಾನಿಯಾದಂತಹ ಅಲನ್ ಟ್ಯೂರಿಂಗ್ ರವರು ಒಂದು ಸಲ ಅವರಿಗೆ ಒಂದು ಅನುಮಾನ ಬರುತ್ತೆ. ಅದೇನೆಂದರೆ ಮನುಷ್ಯರ ಹಾಗೆ ಯಂತ್ರಗಳಿಗೂ ಯೋಚನೆ ಮಾಡೋ ಶಕ್ತಿ ಇದೆಯಾ ಅನ್ನೋದು. ಆ ವಿಷಯವಾಗಿ ಅವರು ಕಂಪ್ಯೂಟಿಂಗ್ ಮಷಿನರಿ ಆ್ಯಂಡ್ ಇಂಟೆಲಿಜೆನ್ಸ್ ಅನ್ನೋ ಒಂದು ಪ್ರಬಂಧ ಕೂಡ ಬರೀತಾರೆ. ನಂತರ 1956 ಅಮೆರಿಕಾದ ನ್ಯೂ ಹ್ಯಾಮ್ಶೈರ್ನ ಪ್ರಸಿದ್ಧ ಕಾಲೇಜ್ ಆಗಿರುವಂತಹ ಡಾರ್ಟ್ಮೌತ್ ಕಾಲೇಜ್ನಲ್ಲಿ 8 ವಾರಗಳ ಕಾಲ ಒಂದು ಸಮ್ಮೇಳನ ಕೂಡ ನಡೆಯುತ್ತೆ. ಅಲ್ಲಿ ವಿಜ್ಞಾನಿಯಾಗಿದ್ದಂತಹ ಜಾನ್ ಮೆಕಾರ್ಥಿ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಪದವನ್ನು ಮೊದಲನೇ ಬಾರಿಗೆ ಅವರು ಪರಿಚಯಿಸ್ತಾರೆ. ಈ ವಿಷಯಕ್ಕೆ ಡಾರ್ಟ್ಮೌತ್ ಕಾಲೇಜನ್ನು AIನ ಹುಟ್ಟು ಸ್ಥಾನ ಅಥವಾ ಬರ್ತ್ ಪ್ಲೇಸ್ ಆಫ್ AI ಅಂತ ಕೂಡ ಕರೀತಾರೆ. ಆದರೆ AI ಅನ್ನೋದು ವಿಶ್ವದ ಗಮನ ಸೆಳೆದಿದ್ದು 1996 ಫಿಲಡೆಲ್ಫಿಯಾದಲ್ಲಿ ನಡೆದ ಒಂದು ಚೆಸ್ ಪಂದ್ಯದಿಂದ. ಅವತ್ತಿನ ಚೆಸ್ ಚಾಂಪಿಯನ್ ಆಗಿದ್ದಂತಹ ಗ್ಯಾರಿ ಕಾಸ್ಪರವ್ ಅವರು IBM ಕಂಪನಿಯ ಒಂದು ಡೀಪ್ ಬ್ಲೂ ಅನ್ನೋ ಒಂದು ಕಂಪ್ಯೂಟರ್ ಜೊತೆ ಚೆಸ್ ಪಂದ್ಯನ ಆಡ್ತಾರೆ. ಮೊದಲನೇ ಬಾರಿ ಅವರು ಗೆಲ್ತಾರೆ ಕೂಡ. ನಂತರ ಆ ಕಂಪನಿಯು ಡೀಪ್ ಬ್ಲೂ ಅನ್ನೋ ಕಂಪ್ಯೂಟರ್ನ 1 ವರ್ಷದ ಕಾಲಾವಧಿಯಲ್ಲಿ ಸ್ವಲ್ಪ ಅಪ್ಡೇಟ್ ಕೂಡ ಮಾಡ್ತಾರೆ. ನಂತರ 1997 ಮತ್ತೆ ಅವರು ಗ್ಯಾರಿ ಕಾಸ್ಪರವ್ ಅವರು ಆ ಕಂಪ್ಯೂಟರ್ನ ಜೊತೆ ಮತ್ತೊಮ್ಮೆ ಪಂದ್ಯ ಕೇಳಿದಾಗ ಈ ಸಾಲಿ ಅವರು ಸಂಪೂರ್ಣವಾಗಿ ಸೋಲೊಪ್ಕೋಬೇಕಾಗತ್ತೆ. ಈ ವಿಷಯ ಎಷ್ಟು ಮಟ್ಟಿಗೆ ಸುದ್ದಿ ಆಯಿತು ಅಂದರೆ ವಿಶ್ವದ 1 ಪತ್ರಿಕೆಯಾದಂತಹ ನ್ಯೂಯಾರ್ಕ್ ಟೈಮ್ಸ್ ತನ್ನ ಫ್ರಂಟ್ ಪೇಜ್ನಲ್ಲಿ ಇದನ್ನು ಬ್ರೇಕಿಂಗ್ ನ್ಯೂಸ್ ಆಗಿ ಕೂಡ ಹಾಕಿತ್ತು. ಮತ್ತೆ ನ್ಯೂಸ್ ವೀಕ್ ಮ್ಯಾಗ್ಝಿನ್ ಕೂಡ ದಿ ಬ್ರೈನ್ಸ್ ಲಾಸ್ಟ್ ಸ್ಟ್ಯಾಂಡ್ ಅಂತ, ಅಂದರೆ ಮನುಷ್ಯನ ಮೆದುಳಿನ ಕೊನೆಯ ಹೋರಾಟ ಅಂತ ಕೂಡ ತನ್ನ ಕವರ್ ಸ್ಟೋರಿನಲ್ಲಿ ಕೂಡ ಈ ವಿಷಯನ ಹಾಕಿತ್ತು. AI ಅನ್ನೋದು ಅವತ್ತಿನ ಕಾಲಕ್ಕೂ ಮತ್ತೆ ಇವತ್ತಿನ ಕಾಲಕ್ಕೂ ನಮ್ಮ ಜೊತೆನಲ್ಲೇ ಇದೆ. ಇದು ಹಂತ ಹಂತವಾಗಿ ಬೆಳೆದು ಬಂದಿರೋದು, ಇತ್ತೀಚೆಗೆ ಬಂದ ಒಂದು ಟೆಕ್ನಾಲಜಿ ಅಂತ ಎಲ್ಲರೂ ತಪ್ಪಾಗಿ ಭಾವಿಸ್ತಾ ಇದ್ದಾರೆ ಅಷ್ಟೇ.
1: ರಮ್ಯಾರವರ AI ಕುರಿತಾದಂತಹ ಇತಿಹಾಸ ಮತ್ತು ಅದರ ಹಿನ್ನೆಲೆ ತುಂಬಾನೇ ಆಸಕ್ತಿದಾಯಕವಾಗಿತ್ತು. ಆದರೆ ಈ AIಯಿಂದ ಇರುವಂತಹ ಕೆಲವು ಅನುಕೂಲತೆಗಳ ಬಗ್ಗೆ ಮತ್ತು ಕೆಲವು ಉಪಯೋಗಗಳ ಬಗ್ಗೆ ನಾವು ಚರಣ್ ರವರ ಬಳಿ ಕೇಳಿ ತಿಳ್ಕೊಳ್ಳೋಣ.
2: ಖಂಡಿತ ಬಸವರಾಜ್, AIನಿಂದ ಸಾಕಷ್ಟು ಉಪಯೋಗಗಳು ಇದೆ ಅಂತಲೇ ಹೇಳ್ಬೋದು. ನಾವು ಈ ಕೃತಕ ಬುದ್ಧಿಮತ್ತೆಯನ್ನು ಹೇಗೆ ಬಳಕೆ ಮಾಡ್ತೀವಿ ಅನ್ನೋದರ ಮೇಲೆ ಅನುಕೂಲ ಹಾಗೆ ಅನನುಕೂಲತೆ ನಿಂತಿದೆ. ಯಾವುದೇ ಒಂದು ವಿಷಯ ತಗೊಂಡಾಗ ಅಲ್ಲಿ ಗುಣಾತ್ಮಕ ಮತ್ತು

0: ಋಣಾತ್ಮಕ ಎರಡು ಅಂಶಗಳು ಇದ್ದೇ ಇರುತ್ತೆ. ಎಐ ಕುರಿತಾಗಿ ನಾನು ಮಾತಾಡ್ತಾ ಇರೋ ವಿಷಯ ಅಂದರೆ ಅದು ಎಐನ ಅನುಕೂಲಗಳು. ಏನೆಲ್ಲ ಅನುಕೂಲಗಳು ಇದೆ ಅನ್ನೋದನ್ನು ತಿಳಿದ ಮಟ್ಟಿಗೆ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಉದ್ಯೋಗಾವಕಾಶದ ವಿಚಾರಕ್ಕೆ ಬಂದರೆ ಎಐ ಬಂದು ಎಲ್ಲರ ಕೆಲಸಗಳನ್ನ ಕಿತ್ಕೊಳ್ತಾ ಇದೆ ಅಂತ ಎಲ್ಲರ ಅನುಮಾನ. ಆದರೆ ಎಐ ಹೊಸ ಹೊಸ ಬಗೆಯ ಉದ್ಯೋಗಾವಕಾಶಗಳನ್ನು ಕೊಡ್ತಾ ಇದೆ. ಜಾಗತಿಕ ಮಟ್ಟದ ವರ್ಲ್ಡ್ ಎಕಾನಮಿ ಫೋರಂ ಕೊಟ್ಟಿರುವ ಅಧಿಕೃತ ವರದಿಯ ಪ್ರಕಾರ ಮುಂಬರುವ ದಿನಗಳಲ್ಲಿ ಪ್ರಾಂಪ್ಟ್ ಇಂಜಿನಿಯರಿಂಗ್, ಡೇಟಾ ಅನಾಲಿಸಿಸ್ ಈ ತರಹದ ಬರೋಬ್ಬರಿ 9.7 ಕೋಟಿ ಹೊಸ ಉದ್ಯೋಗಗಳನ್ನು ಇದೇ ಎಐ ಸೃಷ್ಟಿ ಮಾಡಿದೆ. ಎಐ ಕೆಲಸ ಕಿತ್ಕೊಳ್ತಾ ಇಲ್ಲ, ಎಐನ ಪರಿಪೂರ್ಣವಾಗಿ ಬಳಸುವ ಸ್ಮಾರ್ಟ್ ಯುವಕ ನಮ್ಮ ಕೆಲಸವನ್ನು ಕಿತ್ಕೊಳ್ತಾನೆ. ಹಾಗಾಗಿ ಬದಲಾಗ್ತಿರೋ ತಂತ್ರಜ್ಞಾನಕ್ಕೆ ತಕ್ಕಂತೆ ನಾವು ಹೊಸ ಸ್ಕಿಲ್ಸ್ನ ಕಲಿತರೆ ಇದೇ ಎಐ ನಮಗೆ ನೂರಾರು ಹೊಸ ಕೆರಿಯರ್ ಅವಕಾಶಗಳನ್ನು ಕೊಡುತ್ತೆ ಅಂತಲೇ ಹೇಳಬಹುದು.
1: ಹೌದು, ಚರಣ್ ಹೇಳ್ದಾಗೆ ಇತ್ತೀಚೆಗೆ ನೀವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೋಡೇ ಇರ್ತೀರಾ, ಕೊಳವೆ ಬಾವಿಯಲ್ಲಿ ಸಿಲುಕಿದ ಮಗುವೊಂದನ್ನ ರೋಬೋಟ್ ಬಳಸಿ ಸುರಕ್ಷಿತವಾಗಿ ಹೊರತೆಗೆದ ಸಂಗತಿಯನ್ನ ನೀವು ನೋಡೇ ಇರ್ತೀರಾ. ಹೀಗೆ ಎಐ ನೆರವಿನಿಂದ ಇಂತಹ ಅಪಾಯಕಾರಿ ಸಂದರ್ಭಗಳಲ್ಲಿ ಮಾನವನ ಜೀವ ಉಳಿಸಲು ತುಂಬಾ ಉಪಯೋಗವಾಗ್ತಿದೆ ಅನ್ನೋದನ್ನ ನೋಡಬಹುದಾಗಿದೆ.
2: ಖಂಡಿತ, ಎಐ ಅನ್ನೋದು ಕೃಷಿ ಕ್ಷೇತ್ರದಲ್ಲೂ ನಾವು ಬಳಸ್ಕೋಬಹುದಾಗಿದೆ. ಬೆಳೆಗಳ ಆರೋಗ್ಯನ ಪರಿಶೀಲನೆ ಮಾಡೋದಕ್ಕೆ ಎಐ ಡ್ರೋನ್ ಮತ್ತು ಸೆನ್ಸಾರ್ಗಳನ್ನು ಬಳಸಬಹುದಾಗಿದೆ. ಹವಾಮಾನ ಮುನ್ಸೂಚನೆ ನೋಡೋದಕ್ಕೆ ಎಐ ತುಂಬ ಉಪಯೋಗ ಆಗಿದೆ. ಯಾವ ಸಮಯಕ್ಕೆ ಬೀಜ ಬಿತ್ತನೆ ಮಾಡಬೇಕು ಅಥವಾ ಕೊಯ್ಲಿ ಮಾಡಬೇಕು ಅನ್ನೋದನ್ನು ಅದೇ ತಿಳಿಸ್ಕೊಳುತ್ತೆ. ಮಣ್ಣಿನ ತೇವಾಂಶವನ್ನು ನಾವು ನೋಡಲಿಕ್ಕೆ ಎಐನ ಉಪಯೋಗಿಸ್ಕೋಬಹುದು. ಅದರಿಂದ ಅನಗತ್ಯ ನೀರನ್ನು ಖರ್ಚು ಮಾಡೋದನ್ನು ತಪ್ಪಿಸ್ಬೋದಾಗಿದೆ. ಸ್ವಯಂಚಾಲಿತ ಯಂತ್ರಗಳು ಕೂಡ ನಮಗೆ ಎಐಯಿಂದ ಸಿಗುತ್ತೆ. ಇದು ಕಾರ್ಮಿಕರ ಅವಲಂಬನೆಯನ್ನು ಕಡಿಮೆ ಮಾಡುತ್ತೆ. ನಮಗೆ ಕಡಿಮೆ ವೆಚ್ಚದಲ್ಲಿ ವೇಗವಾಗಿ ನಾವು ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡೋದಕ್ಕೆ ಎಐ ಕೂಡ ಒಂದು ಉಪಕಾರಿಯಾಗಿ ನಾವು ಬಳಕೆ ಮಾಡ್ಕೋಬಹುದಾಗಿದೆ.
3: ರಮ್ಯಾ ಹೇಳಿದಂತೆ ಎಐ ಕೃಷಿ ಕ್ಷೇತ್ರದಲ್ಲಿ ತುಂಬಾ ಉಪಯೋಗಕಾರಿಯಾಗಿದೆ. ಅದೇ ರೀತಿಯಲ್ಲಿ ಇದು ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ತುಂಬಾ ಬಳಕೆಗೆ ಬರುತ್ತಿದೆ ಅಂತ ಹೇಳಬಹುದು. ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಎಐ ಟೆಕ್ನಾಲಜಿ ತುಂಬಾ ಬಳಕೆ ಆಗ್ತಿದೆ. ಆಸ್ಪತ್ರೆಯಲ್ಲಿ ರೋಗಗಳನ್ನು ಬೇಗ ಗುರುತು ಹಿಡಿಯಲು ಇದು ತುಂಬಾ ಉಪಕಾರಿ. ಉದಾಹರಣೆ ಹೇಳೋದಾದ್ರೆ ಕ್ಯಾನ್ಸರ್ ಅಥವಾ ಹಾರ್ಟ್ ಅಟ್ಯಾಕ್ ಅಂತಹ ದೊಡ್ಡ ರೋಗಗಳು ಬರೋಕ್ಕಿಂತ ಮುಂಚಿತವೇ ಅದನ್ನು ಕಂಡುಹಿಡಿದು ಸರಿ ಸಮಯದಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನು ನೀಡಿ ಜನರನ್ನು ಗುಣಪಡಿಸಲಿಕ್ಕಾಗ್ತಾ ಇದೆ. ಇನ್ನು ಆಪರೇಷನ್ ಥಿಯೇಟ್ರಲ್ಲೂ ಕೂಡ ಎಐ ಬಳಸಿಕೊಂಡು ಶಸ್ತ್ರಚಿಕಿತ್ಸೆಯನ್ನು ಹೆಚ್ಚು ನಿಖರವಾಗಿ ಮತ್ತು ಸುರಕ್ಷಿತವಾಗಿ ಮಾಡಬಹುದಾಗಿದೆ. ಅದೇ ರೀತಿಯಲ್ಲಿ ನಾವು ಬಳಸುವ ಮೊಬೈಲ್ ಫೋನ್ ಆಗಿರ್ಬೋದು, ಸ್ಮಾರ್ಟ್ ವಾಚ್ ಆಗಿರ್ಬೋದು, ಅದರಲ್ಲೂ ಕೂಡ ಎಐ ಇದೆ. ನಮ್ಮ ಹೃದಯದ ಮಿಡಿತ ಅಥವಾ ಆರೋಗ್ಯಕ್ಕೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೇನು ಅದು ತಿಳಿಸಿಕೊಡುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಎಐ ಒಂದು ದೊಡ್ಡ ಸಹಾಯಕಾರಿ ಆಗಿದೆ ಅಂತ ಹೇಳ್ತೇನೆ.
0: ನನ್ನ ಸ್ನೇಹಿತರು ಹೇಳಿದ ಹಾಗೆ ಎಐ ಅನ್ನೋದು ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವಾಗದೆ ವಿವಿಧ ಕ್ಷೇತ್ರಗಳಲ್ಲಿ ತನ್ನದೇ ಆದ ರೀತಿಯಲ್ಲಿ ತನ್ನ ಛಾಪನ್ನು ಮೂಡಿಸಿದೆ ಅಂತಲೇ ಹೇಳ್ಬೋದು. ಇದನ್ನು ತುಂಬ ಚಿಕ್ಕದಾಗಿ ಹೇಳೋದಾದರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಸ್ಮಾರ್ಟ್ ಸಿಗ್ನಲ್ಗಳು ಇರಬಹುದು, ಹಾಗೆ ಕಣ್ಣು ಕಾಣದವರಿಗೆ ಮತ್ತು ಕಿವಿ ಕೇಳದವರಿಗೆ ಸಹಾಯ ಮಾಡೋ ಟೆಕ್ನಾಲಜಿ ಇರಬಹುದು. ಎಲ್ಲದರಲ್ಲೂ ಎಐ ಇದೆ. ಅಷ್ಟೇ ಯಾಕೆ, ಪ್ರವಾಹ ಚಂಡಮಾರುತ ಬರೋದನ್ನು ಮೊದಲೇ ಊಹಿಸಿ ಜನರ ಪ್ರಾಣ ಉಳಿಸೋದ್ರಿಂದ ಹಿಡಿದು ಮೊನ್ನೆ ನಮ್ಮ ಬಾಹ್ಯಾಕಾಶದ ಚಂದ್ರಯಾನ 3 ರೋವರ್ ಚಂದ್ರನ ಮೇಲೆ ತಾನಾಗಿಯೇ ದಾರಿ ಹುಡುಕಿಕೊಂಡು ಹೋಗೋ ಹಾಗೆ ಮಾಡಿದ್ದು ಸಹ ಇದೇ ಎಐ. ಹೀಗೆ ನಾವು ಎಐ ಅನುಕೂಲಗಳನ್ನು ನೋಡೋದಾದ್ರೆ ಭೂಮಿಯಿಂದ ಹಿಡಿದು ಸ್ಪೇಸ್ವರೆಗೂ ಇದೊಂದು ದೊಡ್ಡ ಅವಕಾಶ ಅಂತಲೇ ಹೇಳಬಹುದು.
4: ಎಲ್ಲರೂ ಎಐ ಅನ್ನು ಬಳಸಿಕೊಂಡು ಯಾವ ರೀತಿ ಜೀವನದಲ್ಲಿ ಅಭಿವೃದ್ಧಿ ಸಾಧಿಸಬಹುದು ಮತ್ತು ಅದರಿಂದ ಆಗುವ ಅನುಕೂಲತೆಗಳ ಬಗ್ಗೆ ವಿವರಿಸಿದ್ರಿ. ಆದರೆ ಶಶಿ ಅವರೇ, ಈ ಎಐ ಅನ್ನುವುದು ನಮ್ಮ ಶೈಕ್ಷಣಿಕ ವೃತ್ತಿ ಜೀವನದಲ್ಲಿ ಮತ್ತು ಯುವಕರ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಿದೆ ಎನ್ನುವುದನ್ನು ತಿಳಿಸಿಕೊಡ್ತೀರಾ?
1: ಖಂಡಿತ ಬಸವರಾಜ್ ಅವರೇ, ಈಗಿನ ಯುವಜನತೆ ಎಐ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗ್ಬಿಟ್ಟಿದ್ದಾರೆ. ನಮ್ಮ ಯುವಜನತೆ ಎಷ್ಟು ಬೇಗ ಎಐನ ಒಪ್ಕೊಂಡಿದ್ದಾರೆ ಅನ್ನೋದಕ್ಕೆ ನಾನೊಂದು ಬಲವಾದ ಸಾಕ್ಷಿನ ಕೊಡ್ತೀನಿ. ಮನರಂಜನಾ ಪ್ಲಾಟ್ಫಾರ್ಮ್ಗಳಾದ ಯೂಟ್ಯೂಬ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಈ ತರ ಪ್ಲಾಟ್ಫಾರ್ಮ್ಗಳು ಜನರನ್ನ ರೀಚ್ ಆಗೋದಕ್ಕೆ ಬಹಳಷ್ಟು ವರ್ಷಗಳನ್ನೇ ತಗೊಂಡ್ವು. ಆದ್ರೆ ಅದೇ ಚಾಟ್ ಜಿಪಿಟಿ ಬಿಡುಗಡೆ ಆದ 2 ತಿಂಗಳುಗಳಲ್ಲಿ ಸುಮಾರು 100 ಮಿಲಿಯನ್ ಜನರನ್ನ ತಲುಪಿದೆ ಅಂದ್ರೆ ನೀವು ನಂಬ್ತೀರಾ? ಹಾಗೆ ನಮ್ಮ ಟೀಚರ್ಸ್ ಯಾವ್ದಾದ್ರು ಪ್ರಾಜೆಕ್ಟ್ ಅಥವಾ ಅಸೈನ್ಮೆಂಟ್ ಮಾಡಿ ಅಂತ ಹೇಳಿದ್ರೆ ಮುಂಚೆ ಎಲ್ಲ ಲೈಬ್ರರಿಗೆ ಹೋಗಿ ಬೇಕಾದ ಪುಸ್ತಕಗಳನ್ನ ರೆಫರ್ ಮಾಡಿ ಅಲ್ಲಿಂದ ಮಾಹಿತಿಗಳನ್ನ ತಗೋತಿದ್ವಿ. ಆದ್ರೆ ಇವಾಗಿನ ಮಕ್ಕಳು ಟೀಚರ್ಸ್ ಯಾವ್ದಾದ್ರು ಕ್ವೆಶನ್ಸ್ ಅಥವಾ ಅಸೈನ್ಮೆಂಟ್ ಪ್ರಾಜೆಕ್ಟ್ ಏನಾದ್ರೂ ಕೊಟ್ರೆ ಎಲ್ಲದಕ್ಕೂ ಎಐ ಮೊರೆ ಹೋಗಿ ಅದನ್ನೇ ಅವಲಂಬಿತರಾಗ್ಬಿಟ್ಟಿದ್ದಾರೆ.
4: ಶಶಿ ಅವರೇ, ನೀವು ಹೇಳಿದ್ರಿ ಎಐ ಟೂಲ್ಸ್ ನ ಬಳಸ್ಕೊಂಡು ವಿದ್ಯಾರ್ಥಿಗಳು ತಮ್ಮ ಟೀಚರ್ಸ್ ಕೊಟ್ಟಂತಹ ಅಸೈನ್ಮೆಂಟ್ ಆಗಿರ್ಬೋದು ಮತ್ತು ಚಟುವಟಿಕೆಗಳನ್ನ ಎಐ ಟೂಲ್ಸ್ ಆದಂತಹ ಚಾಟ್ ಜಿಪಿಟಿ ಜಿಮೇನಿಯಿಂದ ಈಸಿಯಾಗಿ ಕಾಪಿ ಮಾಡ್ಕೊಂಡ್ ಬರ್ತಾರೆ ಅಂತ. ಸೊ ಇದರಿಂದ ವಿದ್ಯಾರ್ಥಿಗಳ ಕ್ರಿಯಾಶೀಲತೆ ಮೇಲೆ ಯಾವ್ದಾದ್ರೂ ದುಷ್ಪರಿಣಾಮ ಬೀರಬಹುದಾ?
1: ಖಂಡಿತ ಬಸವರಾಜ್ ಅವರೇ, ಯುವ ಜನತೆಯಲ್ಲಿ ಇದರಿಂದ ಸೋಮಾರಿತನ ಅನ್ನೋದು ಹೆಚ್ಚಾಗ್ತಾ ಇದೆ. ಹಾಗೆ ಅವರ ಪರಿಶ್ರಮ ಕೂಡ ಕಡಿಮೆ ಆಗ್ತಾ ಇದೆ. ಎಐ ಯುವಜನರಲ್ಲಿನ ವಿಮರ್ಶನಾತ್ಮಕ ಚಿಂತನೆಗಳನ್ನು ಕೂಡ ಕಡಿಮೆ ಮಾಡ್ತಾ ಇದೆ. ಹಾಗೆ ಅವರಲ್ಲಿನ ಸೃಜನ

0: ಅನಾನುಕೂಲಗಳನ್ನು ನಮ್ಮ ಜೋಶ್ನ ಅವರ ಬಳಿ ನಾವು ಕೇಳಿ ತಿಳಿದುಕೊಳ್ಳೋಣ.
1: ಹೌದು, ಬಸವರಾಜ್ ಹೇಳಿದಂತೆ ಪ್ರತಿಯೊಂದು ವಿಷಯಕ್ಕೂ ಎರಡು ಮುಖಗಳಿರುತ್ತವೆ. ಕೆಲವು ನಿಮಿಷಗಳ ಹಿಂದೆ ನಾವು ಕೃತಕ ಬುದ್ಧಿಯ ಒಳ್ಳೆಯ ಅಂಶಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಅದರ ನಕಾರಾತ್ಮಕ ಅಂಶಗಳನ್ನು ನೋಡೋಣ. ಇಂದು AI ನಮ್ಮ ಜೀವನಕ್ಕೆ ಬಹಳ ಸಹಾಯ ಮಾಡ್ತಿದ್ರೂ ಕೆಲವೊಮ್ಮೆ ಅದು ವ್ಯಕ್ತಿಯ ಸುರಕ್ಷತೆಗೂ ಮತ್ತು ವೈಯಕ್ತಿಕ ಮಾಹಿತಿಗೂ ಅಪಾಯಕಾರಿಯಾಗಿದೆ. ನಾವು ಬಳಸುವ ಮೊಬೈಲ್ ಫೋನ್ ಆಗಿರ್ಬೋದು, ಆಪ್ಸ್ ಆಗಿರ್ಬೋದು ಮತ್ತು ಆನ್ಲೈನ್ ಸರ್ವಿಸ್ಗಳ ಮೂಲಕ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ಗಳನ್ನು ಸಂಗ್ರಹವಾಗುತ್ತದೆ. ಆದರೆ ಅದು ಎಷ್ಟು ಸುರಕ್ಷಿತವಾಗಿದೆ ಎಂಬುದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ.
0: ಹಾ ಜೋಶ್ನಾರವರೇ, AIಯಿಂದ ಅನೇಕ ದುಷ್ಕೃತ್ಯಗಳು ನಡೆದಿದ್ದಾವೆ ಮತ್ತು ಕ್ರಿಮಿನಲ್ ಚಟುವಟಿಕೆಗಳು ನಡೆದಿದ್ದಾವೆ ಅಂತ ಹೇಳಿದ್ರಿ. ಆ ರೀತಿ ಕೆಲವು ಪೂರಕವಾದ ಉದಾಹರಣೆಗಳು ಏನಾದರೂ ಇದಾವ?
1: AIಯ ನಕಾರಾತ್ಮಕ ಅಂಶಗಳ ಬಗ್ಗೆ ಹೇಳುವುದಾದರೆ ಅದರಲ್ಲಿ ಮುಖ್ಯವಾಗಿ ಸಮಸ್ಯೆ ಅಂದರೆ ಡೀಪ್ ಫೇಕ್ ಆಗಿದೆ. ಡೀಪ್ ಫೇಕ್ ಅಂದರೆ AI ಟೂಲ್ ಬಳಸಿ ಬೇರೆಯವರ ವೈಯಕ್ತಿಕ ಚಿತ್ರವನ್ನು ತಪ್ಪು ರೀತಿಯಾಗಿ ಎಡಿಟ್ ಮಾಡಿ ಅಸಭ್ಯ ಅಥವಾ ಅಶ್ಲೀಲ ರೀತಿಯಲ್ಲಿ ತೋರಿಸುವುದು. ಅಂದರೆ ಒಂದು ನೆನಪಿರಲಿ, ಇದು ಕೇವಲ ಸೆಲೆಬ್ರಿಟೀಸ್ಗಳಿಗೆ ಮಾತ್ರ ಆಗುವುದಲ್ಲ, ನಮ್ಮಂತಹ ಸಾಮಾನ್ಯ ಜನರಿಗೂ ಕೂಡ ಅಪಾಯಕಾರಿಯಾಗಿದೆ. ಇದಕ್ಕೆ ಉದಾಹರಣೆ ಹೇಳ್ಬೋದಾದರೆ ಇತ್ತೀಚೆಗೆ ನಡೆದ ರಶ್ಮಿಕಾ ಮಂದಾನದವರ ಫೋಟೋ ಬದಲಿಸಿ ಮಾರ್ಫ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾ ಬಳಸಿದ ಘಟನೆ, ಇದು ತುಂಬ ದೊಡ್ಡ ಚರ್ಚೆಯಾಗಿತ್ತು. ಅದೇ ರೀತಿಯ ನಮ್ಮ ಹತ್ತಿರದಲ್ಲೇ ವಿಜಯನಗರದಲ್ಲಿ ಒಬ್ಬ ಕಾಲೇಜ್ ವಿದ್ಯಾರ್ಥಿನಿಯ ಫೋಟೋವನ್ನು ಇನ್ಸ್ಟಾಗ್ರಾಮಿಂದ ತೆಗೆದು ಅದನ್ನು ದುರುಪಯೋಗ ಮಾಡಿ ಅದು ತಪ್ಪು ರೀತಿಯಲ್ಲಿ ಬಳಸಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ಘಟನೆ ಕೂಡ ನಡೆದಿದೆ.
2: ಜೋಸ್ನ ಹೇಳಿದ್ದು ಒಂದು ರೀತಿಯ ಸಮಸ್ಯೆ, ಆದರೆ AIನ ಟೆಕ್ನಾಲಜಿ ಬಳಸಿಕೊಂಡು ಮತ್ತೊಂದು ರೀತಿಯ ಸಮಸ್ಯೆಗಳನ್ನು ನಾವು ಕಾಣಬಹುದು. ವಾಯ್ಸ್ ಕ್ಲೋನಿಂಗ್ ಅನ್ನೋದು AI ಟೆಕ್ನಾಲಜಿಯ ಮತ್ತೊಂದು ಭಾಗ ಆಗಿದೆ. ವಾಯ್ಸ್ ಕ್ಲೋನಿಂಗ್ ಅನ್ನೋ ಟೆಕ್ನಾಲಜಿ ಏನು ಅಂತ ಹೇಳೋದಾದರೆ, ಒಬ್ಬರ ಧ್ವನಿಯ ಏರಿಳಿತವನ್ನು ಬಳಸಿಕೊಂಡು ನಕಲಿ ಧ್ವನಿ ಸೃಷ್ಟಿ ಮಾಡೋದು, ಇದನ್ನು ವಾಯ್ಸ್ ಕ್ಲೋನಿಂಗ್ ಅಂತ ಕರೀತಾರೆ. ಇದಕ್ಕೆ ಉದಾಹರಣೆಯಾಗಿ ಹೇಳೋದಾದರೆ, ಬೆಂಗಳೂರಿನ ಒಬ್ಬ ವ್ಯಕ್ತಿಗೆ ಫೋನ್ ಕರೆ ಬರುತ್ತೆ. ಅದರಲ್ಲಿ ತನ್ನ ಮಗನೇ ಮಾತನಾಡುವ ರೀತಿಯಲ್ಲಿ ತಂದೆಗೆ ಕರೆ ಹೋಗಿರುತ್ತೆ. ಅಪ್ಪ, ನನಗೆ ಆಕ್ಸಿಡೆಂಟ್ ಆಗಿದೆ, ಪೊಲೀಸರು ನನ್ನ ಹಿಡಿದಿದ್ದಾರೆ, ಅರ್ಜೆಂಟಾಗಿ 50,000 ರೂಪಾಯಿಗಳನ್ನು ಕಳಿಸು ಅಂತ. ಕಂಗಾಲಾದ ತಂದೆ ಅದೇ ಸಮಯದಲ್ಲಿ 50,000 ರೂಪಾಯಿಗಳನ್ನು ಕಳಿಸಿದ್ದಾರೆ. ತದನಂತರ ಸಮಯದಲ್ಲಿ ಮತ್ತೆ ತಂದೆಯು ಮಗನಿಗೆ ಫೋನ್ ಮಾಡಿದಾಗ ಮಗನು ಕಾಲೇಜಿನಲ್ಲಿ ಆರಾಮಾಗಿ ಇರೋದು ತಿಳಿದು ಬಂದಿದೆ. ವಂಚನೆಗೊಳಗಾದ ತಂದೆಯು ಠಾಣೆಗೆ ದೂರು ನೀಡಿರುತ್ತಾರೆ. ಈ ರೀತಿ AI ಟೂಲ್ಸ್ ಅನ್ನು ಬಳಸಿಕೊಂಡು ಜನರಿಗೆ ಅನೇಕ ದುಷ್ಕರ್ಮಿಗಳು ಮೋಸ ಮಾಡಿರುವುದು ಕೂಡ AIನಿಂದ ಕಂಡುಬರುವ ಮತ್ತೊಂದು ಅನಾನುಕೂಲತೆಯ ಭಾಗವಾಗಿದೆ ಅಂತಲೇ ಹೇಳಬಹುದು.
3: ಹೌದು, ಚರಣ್ ಹೇಳ್ದಾಗೆ AIನಿಂದ ದೊರೆತದ್ದು ಮತ್ತು ದೊರೆಯುವ ಮಾಹಿತಿ ಎಲ್ಲಾನೂ ಸರಿಯಾಗಿ ಇರುವುದಿಲ್ಲ. ಕೆಲವೊಂದ್ಸರಿ AIಗೆ ಗೊತ್ತಿಲ್ಲದೆ ಇರೋ ಮಾಹಿತಿನ 100ಕ್ಕೆ 100 ಸತ್ಯ ಅನ್ನೋ ಥರ ಕೊಟ್ಬಿಡುತ್ತೆ. ಇದನ್ನ ನಮ್ಮ ಟೆಕ್ನಿಕಲ್ ಭಾಷೆಯಲ್ಲಿ ಹೇಳೋದಾದ್ರೆ AI ಹ್ಯಾಲುಸಿನೇಷನ್ ಅಂತ ಕರೀತಾರೆ.
4: ಇವರೆಲ್ಲ ಹೇಳೋದನ್ನ ಕೇಳಿದ್ರೆ ಇಷ್ಟು ದಿನ ನಾವು AIನ ಒಂದು ಅಡ್ವಾಂಟೇಜಸ್ನ ನಾವು ನೋಡಿದ್ವಿ, ಇದನ್ನೆಲ್ಲ ಕೇಳ್ತಾ ಇದ್ರೆ ಅದರದ್ದು ಡಿಸ್ಅಡ್ವಾಂಟೇಜಸ್ ಕೂಡ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಪ್ರಸ್ತುತವಾಗಿ ನೋಡೋದಾದರೆ AI ಒಂದು ದುಬಾರಿ ಅಂತ ಹೇಳ್ಬೋದು. ಯಾಕಂದರೆ ಅದು ಕೆಲವೇ ಒಂದು ದಿನಗಳವರೆಗೆ ಮಾತ್ರ ನಮಗೆ ಅದು ಫ್ರೀಯಾಗಿ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಬಿಡುತ್ತೆ. ಆಮೇಲಿಂದ ಅದರದ್ದು ನಾವು ಖಂಡಿತವಾಗಿ ಸಬ್ಸ್ಕ್ರಿಪ್ಷನನ್ನು ನಾವು ತಗೊಳ್ಳೇಬೇಕಾಗಿದೆ. ಮತ್ತು ನಮ್ಮ ವೈಯಕ್ತಿಕ ಡೇಟಾಗಳು ಮತ್ತು ನಮ್ಮ ಪರ್ಸ್ನಲ್ ಫೋನ್ ನಂಬರ್ ಆಗಿರ್ಬೋದು, ಪಾಸ್ವರ್ಡ್ಸ್ಗಳಾಗಿರ್ಬೋದು, ನಮ್ಮ ಬ್ಯಾಂಕ್ ಡೀಟೇಲ್ಸ್ಗಳಾಗಿರ್ಬೋದು, ಈ ಥರದ ನಮ್ಮ ವೈಯಕ್ತಿಕವಾದಂತಹ ವಿಷಯಗಳನ್ನು ಹ್ಯಾಕಿಂಗ್ ಮಾಡಿ ಅದ್ರ ಮುಖಾಂತರ ನಾವು ಇದು ಎಷ್ಟು ಮಟ್ಟಿಗೆ ಸೇಫ್ ಅಂತ ನಾವು ಯೋಚನೆ ಕೂಡ ಮಾಡಬೇಕಾಗಿರುತ್ತೆ. AI ಅನ್ನೋದು ಸಿಕ್ಕಿದೆ ಅಂದ ತಕ್ಷಣ ಅದನ್ನು ಸರಿಯಾಗಿ ಬಳಸ್ಕೋಬೇಕು, ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದು ಕೂಡ ನಮಗೆ ಇಲ್ಲಿ ಒಂದು ಯೋಚನೆ ಮಾಡುವಂಥ ವಿಷಯ ಕೂಡ ಆಗಿದೆ ಇವತ್ತು.
1: ಈ ಎಲ್ಲ ಜೊತೆಗೂ ಮಾನಸಿಕ ಆರೋಗ್ಯದ ಮೇಲೆ ಬೀರುವ ಪರಿಣಾಮವೇ ಒಂದು ದೊಡ್ಡ ಸಮಸ್ಯೆ ಅಂತ ನಾನು ಹೇಳ್ಬೋದು. ಇಂದು AI ಬಳಕೆಯಿಂದ ಹೆಚ್ಚಾದ ಕಾರಣ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಮೊಬೈಲ್ ಯೂಸ್ ಮಾಡುವುದು ತುಂಬ ಜಾಸ್ತಿ ಆಗಿದೆ. ಇದರಿಂದ ಫೇಸ್ ಟು ಫೇಸ್ ಮಾತನಾಡುವುದು ಕಮ್ಮಿಯಾಗಿ ಜನರ ಮುಂದೆ ಮಾತನಾಡುವಂತಹ ಆತ್ಮವಿಶ್ವಾಸವನ್ನು ಎಲ್ಲರೂ ಕಳೆದುಕೊಳ್ಳುತ್ತಿದ್ದಾರೆ. ಮತ್ತೆ ಹೆಚ್ಚು ಸೋಷಿಯಲ್ ಮೀಡಿಯಾ ಬಳಸುವುದರಿಂದ ಒಂಟಿತನ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗುತ್ತಿದೆ. ಇದರ ಜೊತೆಗೆ ವಿದ್ಯಾರ್ಥಿಗಳ ಕ್ರಿಯೇಟಿವಿಟಿ ಕೂಡ ಕಡಿಮೆ ಆಗ್ತಾ ಇದೆ. ಒಟ್ಟಾರೆ ಹೇಳೋದು ಅಂದರೆ AI ಅನ್ನು ಅತಿಯಾಗಿ ಬಳಸಿ ನಮ್ಮ ಮಾನಸಿಕ ಆರೋಗ್ಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ ಅಂತ ನನ್ನ ಅಭಿಪ್ರಾಯವಾಗಿದೆ.
0: ಎಲ್ಲರೂ AI ಬಳಸಿಕೊಂಡು ನಡೆದಂಥ ಕೆಲವು ದುಷ್ಕೃತ್ಯಗಳ ಬಗ್ಗೆ, ಕ್ರಿಮಿನಲ್ ಆಕ್ಟಿವಿಟಿಗಳ ಬಗ್ಗೆ ತಿಳಿಸಿದ್ರಿ. ಈ ರೀತಿ ಯಾರಾದರೂ AI ಬಳಸಿಕೊಂಡು ನಿಮಗೆ ವಂಚಿಸಿದಲ್ಲಿ ನೀವು ಕರ್ನಾಟಕ ಸರ್ಕಾರದ ಫ್ರೀ ಟೋಲ್ ನಂಬರ್ ಆದಂಥ 1930ಗೆ ಕರೆ ಮಾಡಿ ನಿಮ್ಮ ದೂರನ್ನು ದಾಖಲಿಸಿಕೊಳ್ಳಬಹುದಾಗಿದೆ. ಹಾಗೆ ಇನ್ನೊಂದು ವಿಷಯ, ನೀವೆಲ್ಲರೂ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಾಗಿರೋದ್ರಿಂದ ಈ AI ಅನ್ನುವುದು ನಿಮ್ಮ ಪತ್ರಿಕೋದ್ಯಮ ವಿಭಾಗದ ಮೇಲೆ ಯಾವ ರೀತಿ ಪ್ರಭಾವನ ಬೀರಿದೆ?
3: ಖಂಡಿತ ಬಸವರಾಜ್ ಅವರೇ, ನಾವು ಪತ್ರಿಕೋದ್ಯಮ ವಿದ್ಯಾರ್ಥಿ ಆಗಿರೋದರಿಂದ ನಮ್ಮ ಪತ್ರಿಕೋದ್ಯಮದಲ್ಲಿ AIನ ಹಲವಾರು ವಿಭಾಗಗಳಲ್ಲಿ ಪ್ರಮುಖವಾಗಿ ಬಳಕೆ ಮಾಡ್ತೀವಿ. ಪತ್ರಿಕೋದ್ಯಮದಲ್ಲಿ ಇದು 24/7 ಪರ್ಸನಲ್ ಟೀಚರ್ ಆಗಿ ಕೆಲಸ ಮಾಡುತ್ತೆ ಅಂದರೆ ತಪ್ಪಾಗಲ್ಲ. ಮತ್ತು ಎಐ

0: ಎಲ್ಲ ಭಾಷೆಗಳಲ್ಲೂ ದೊರೆಯುತ್ತಿರುವುದರಿಂದ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಅನುವಾದ ಮಾಡಲು ತುಂಬಾ ಸಹಾಯ ಆಗ್ತಿದೆ. ಹಾಗೆ ತಪ್ಪು ಮಾಹಿತಿಗಳನ್ನ ಗುರುತಿಸಲು ತುಂಬಾ ಸಹಾಯ ಆಗ್ತಿದೆ. ಪತ್ರಿಕೋದ್ಯಮದಲ್ಲಿ ನಾವು AIನ ಬಳಸೋದ್ರಿಂದ ಜನರನ್ನ ಆದಷ್ಟು ಬೇಗ ರೀಚ್ ಆಗಕ್ಕೆ ಸಹಾಯ ಆಗ್ತಾ ಇದೆ.
1: ಹೌದು ಶಶಿ, ನೀವು ಹೇಳಿದ್ದು ಸರಿಯಾಗಿದೆ. ಆದರೆ ನಮ್ಮ ಪತ್ರಿಕಾ ರಂಗದಲ್ಲೂ ಕೂಡ ಅದರದ್ದು ಅನಾನುಕೂಲ ಕೂಡ ನಾವು ನೋಡ್ಬೋದು. ಯಾಕಂದರೆ ಇತ್ತೀಚೆಗೆ 2023 ಇಂಡಿಯಾ ಟುಡೇ ಗ್ರೂಪ್ ಅವರು ಸನಾ ಅನ್ನೋ ಒಂದು AI ಆ್ಯಂಕರ್ನ ಒಂದು ಪರಿಚಯ ಮಾಡಿಸಿದ್ರು. ಅದು ಎಷ್ಟು ಮಟ್ಟಿಗೆ ಇವಾಗ ಉದ್ಯೋಗ ಭೀತಿ ಅಂತ ಉಂಟು ಮಾಡಿದೆ ಅಂದರೆ ಅದು ಆಟೋಮೆಟೆಡ್ ನ್ಯೂಸ್ ಬರವಣಿಗೆಯನ್ನು ಮಾಡುತ್ತೆ, ಮತ್ತು ತಕ್ಷಣಕ್ಕೆ ಅದು ವರದಿಯನ್ನು ಮಾಡುತ್ತೆ. ಇದರಿಂದ ನಮಗೆ ಉದ್ಯೋಗದ ಭೀತಿ ಎಷ್ಟು ಮಟ್ಟಿಗೆ ಹೆಚ್ಚಾಗ್ತಿದೆ ಅಂದರೆ, ನಾವು 10 ಮಾಡುವಂಥ ಕೆಲಸ ಅದು ಒಂದೇ ರೋಬೋ ಮಾಡೋದ್ರಿಂದ ನಮಗೆ ಇಲ್ಲಿ ಕೆಲಸದ ಭೀತಿ ಹೆಚ್ಚಾಗ್ತಾ ಇದೆ. ಮತ್ತು ನಾವು ಸುದ್ದಿಯನ್ನು ಓದಬೇಕಾದ್ರೆ ಉಚ್ಚಾರಣೆ ತಪ್ಪಾಗುವಂಥದ್ದು ಇದೆಲ್ಲನೂ ಅದು ಮಾಡೋದೇ ಇಲ್ಲ. ಇದನ್ನ ಬಳಸಿ ಅವರು ಅಡ್ವಾಂಟೇಜಸ್ನ ನೋಡ್ತಾ ಇದ್ದಾರೆ. ಬಟ್ ಇಲ್ಲಿ ನಮಗೆ ಅಂದರೆ ಮನುಷ್ಯರಿಗೆ ನಮ್ಮ ಜಾಗನ ಅದು ಕಸ್ಗೊಳ್ತಾ ಇದೆ ಅಂತ ನಾವು ಹೇಳ್ಬೋದು.
2: ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ AI ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾಗಿದೆ. ಆದರೆ ಅದನ್ನು ಜವಾಬ್ದಾರಿಯಿಂದ ಬಳಸಿದಾಗ ಮಾತ್ರ ಅದು ಫಲ ನೀಡುತ್ತದೆ.
3: ರಮ್ಯಾ, ಶಶಿ ಹಾಗೂ ಜ್ಯೋತ್ಸ್ನ ಹೇಳಿದ ಹಾಗೆ ಪತ್ರಿಕಾ ರಂಗದಲ್ಲಿ ಅನುಕೂಲತೆಗಳು, AIನಿಂದ ಅನುಕೂಲತೆಗಳು ಹಾಗೂ ಅನಾನುಕೂಲತೆಗಳು ಸಹ ಕಂಡು ಬರ್ತಾ ಇದೆ. ಇದಕ್ಕೆ ಒಂದು ಉದಾಹರಣೆಯಾಗಿ ಹೇಳೋದಾದರೆ, ಇತ್ತೀಚೆಗೆ ನಮ್ಮ ಚಾಮರಾಜನಗರದ ಬಂಡೀಪುರದ ಭಾಗದಲ್ಲಿ ಯಾರೋ ಕಿಡಿಗೇಡಿಗಳು AI ಟೆಕ್ನಾಲಜಿಯನ್ನು ಬಳಸಿ ರಸ್ತೆಯಲ್ಲಿ ಹುಲಿ ಓಡಾಡ್ತಾ ಇರೋ ಹಾಗೆ ಫೇಕ್ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಿಗೆ ಹರಿಬಿಟ್ಟಿದ್ರು. ಮೊದಲೇ ಅದು ಹುಲಿ ಸಂರಕ್ಷಿತ ಅರಣ್ಯ ಭಾಗವಾಗಿತ್ತು, ಹೀಗಾಗಿ ಸಮೀಪದ ಗ್ರಾಮದಲ್ಲಿ ಹುಲಿಗಳು ಕಾಣಿಸಿಕೊಂಡು ಭಯವನ್ನು ಉಂಟು ಮಾಡ್ತಾ ಇತ್ತು. ಇದೇ ಕಾರಣವನ್ನು ಬಳಸಿಕೊಂಡು AI ಹುಲಿ ಫೇಕ್ ಫೋಟೋಗಳನ್ನು ಹರಿಬಿಟ್ಟಿದ್ರು. ಅಲ್ಲಿನ ಜನಗಳು ಇದಕ್ಕೆ ಹೆದರಿ ಹೊಲ ಗದ್ದೆಗಳಿಗೆ ಹೋಗದನ್ನೇ ಬಿಟ್ಟಿದ್ರು. ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಹೋಗಿ ಹುಡುಕಾಡಿದಾಗ ಅದು AI ಸೃಷ್ಟಿಸಿದ ಸುಳ್ಳು ಸುದ್ದಿ ಅನ್ನೋದು ಗೊತ್ತಾಯಿತು. ನಾನೊಬ್ಬ ಜರ್ನಲಿಸಂ ಸ್ಟೂಡೆಂಟ್ ಆಗಿ ಹೇಳೋದಾದ್ರೆ AI ಅನ್ನೋದು ನಮಗೆ ಸಿಕ್ಕಿರೋ ಹೊರ. ಆದರೆ ಈ ರೀತಿ AI ಬಳಸಿ ಫೇಕ್ ನ್ಯೂಸ್ ಸೃಷ್ಟಿ ಮಾಡಿ ಸಮಾಜದಲ್ಲಿ ಆತಂಕ ಹುಟ್ಟಿಸುತ್ತಿರೋದು ಇವತ್ತಿನ ಮೀಡಿಯಾಗೆ ದೊಡ್ಡ ಶಾಪ ಅಂತಲೇ ಹೇಳಬಹುದು. ಬಸವರಾಜ್
0: ಬಸವರಾಜ್ ಅವರೇ, AIನ ಯುವಜನತೆ ಹೇಗೆಲ್ಲ ಬಳಸಬಹುದು ಅಂತ ನಿಮ್ಮ ಅಭಿಪ್ರಾಯದ ಮೂಲಕ ನಮಗೆ ತಿಳಿಸ್ಕೊಡ್ಬಹುದಾ?
4: ಈ AIನಿಂದ ಪರ್ಸ್ನಲ್ ಆಗಿ ನಾನು ಕೆಲವೊಂದಿಷ್ಟು ಟೂಲ್ಸ್ಗಳನ್ನು ಯೂಸ್ ಮಾಡ್ಕೋತೀನಿ. ಅದರಲ್ಲಿ ಗೂಗಲ್ ಜಿಮೆನಿಯಿಂದ ನನ್ನದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ಗೆ ಥಂಬ್ನೇಲ್ ಮಾಡಿಕೊಡಲು ನನಗೆ ತುಂಬಾ ಸಹಕಾರಿಯಾಗಿ ಗೂಗಲ್ ಜಿಮೆನಿ ಉಪಯುಕ್ತವಾಗಿದೆ.
3: ನಾನು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಜಾಸ್ತಿ ಕಥೆಗಳನ್ನು ಬರೆಯುವುದರಿಂದ ಒಂದೊಂದು ಘಟನೆಗಾಗಿ ನಾನು AIನಿಂದ ದೃಶ್ಯ ಚಿತ್ರಣ ಮತ್ತು ಶೀರ್ಷಿಕೆ ಚಿತ್ರಣಗಳಿಗಾಗಿ ನಾನು AIನ ಬಳಸ್ಕೊಳ್ತೀನಿ. ಇದರಿಂದಾಗಿ ನಾನು ಹೆಚ್ಚು ಓದುಗರನ್ನು ತಲುಪೋದಕ್ಕೆ ಸಹಾಯ ಆಗಿದೆ.
0: ನನ್ನಲ್ಲಿ ಮಾಹಿತಿಯ ಬಗ್ಗೆ ಗೊಂದಲಗಳು ಹೆಚ್ಚಾದಾಗ ನಾನು ಯಾವಾಗಲೂ ಕನ್ಸಲ್ಟ್ ಮಾಡೋದು ಗ್ರೋಕ್ನ, ಯಾಕಂದರೆ ಅದು ಯಾವಾಗಲೂ ಅಥೆಂಟಿಕ್ ಆಗಿರೋ ಇನ್ಫಾರ್ಮೇಷನ್ನ ಕೊಡುತ್ತೆ.
1: ನಾನು AI ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಆದರೆ, ಸಡನ್ ಆಗಿ ನನಗೆ ಯಾವುದಾದ್ರೂ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂದಾಗ ತಕ್ಷಣಕ್ಕೆ ನಾನು ಲೈಬ್ರರಿಗಳಿಗೆ ಹೋಗಿ ಅದನ್ನು ಸಂಪೂರ್ಣವಾಗಿ ಅಲ್ಲಿ ಹುಡುಕಿ ನಾನು ವಿಷಯ ತೆಗೆಯೋದು ಸ್ವಲ್ಪ ನನಗೆ ಕಷ್ಟ ಆಗಬಹುದು, ಅಂದರೆ ಸಮಯ ಜಾಸ್ತಿ ಹಿಡಿಯುತ್ತೆ. ಸೊ ಅದಕ್ಕಾಗಿ ನಾನು AIನ ಟೂಲ್ಗಳೇನಿದೆ ಲೈಕ್ ChatGPT ಅಥವಾ ಗ್ರೋಕ್ ಇತ್ಯಾದಿ ಆ್ಯಪ್ಗಳೇನಿದೆ ಅದನ್ನು ಯೂಸ್ ಮಾಡಿ ನನಗೆ ಬೇಕಾದಂತಹ ಡೇಟಾವನ್ನು ನಾನು ತಕ್ಷಣಕ್ಕೆ ತೆಗೆಯೋದಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
2: ನಾನು AIನನ್ನು ನನ್ನ ಒಂದು ವಿಷಯ ಅರ್ಥ ಆಗಲಿಲ್ಲ ಆದರೆ ಅದರ ಬಗ್ಗೆ ಸಿಂಪಲಾಗಿ ಹೇಳಿಕೊಡಲಿಕ್ಕೆ ಇರ್ಬೋದು. ಆದರೆ ನನ್ನಲ್ಲಿ ಪದೇ ಪದೇ ಪ್ರಶ್ನೆಗಳು ಒಂದು ವಿಷಯದ ಬಗ್ಗೆ ಹುಟ್ಟಿದಾಗ ಅದರಲ್ಲಿ ಆಗಿ ತಕ್ಷಣವೇ ನನಗೆ ಆನ್ಸರ್ ಸಿಗಲಿಕ್ಕಾಗಿರ್ಬೋದು. ಈ AIನ್ನು ನಾನು ತುಂಬ ಆಗಿ ಯೂಸ್ ಮಾಡ್ತೇನೆ.
3: ಇಷ್ಟು ನಾವು ಚರ್ಚೆ ಮಾಡಿದ್ವಿ. ನಾನು ತಿಳಿದುಕೊಂಡ ವಿಷಯ ಏನು ಅಂದರೆ, AI ಅನ್ನೋದು ಹರಿತವಾದ ಚಾಕು ಇದ್ದ ಹಾಗೆ, ಅದನ್ನು ಬಳಸಿಕೊಂಡು ಹಣ್ಣುಗಳನ್ನು ಕೂಡ ಕುಯ್ಯಬಹುದು, ಹಾಗೆ ನಂಬಿಸಿ ಕತ್ತನ್ನು ಕುಯ್ಯಬಹುದು. ಹಾಗಾಗಿ AI ಅನ್ನೋದು ಅನುಕೂಲನೂ ಹೌದು ಅನಾನುಕೂಲನೂ ಹೌದು, ಅದನ್ನು ಬಳಸುವ ವ್ಯಕ್ತಿಗಳ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಹಾಗಾಗಿ AIಯನ್ನು ನಾವು ಸಾಧ್ಯವಾದಷ್ಟು ಅನುಕೂಲಕರವಾಗಿ ಬಳಸಿಕೊಳ್ಳೋದನ್ನು ಕಲಿತುಕೊಳ್ಳಬೇಕಾಗುತ್ತದೆ.
5: ಎಲ್ಲರಿಗೂ ನಮಸ್ಕಾರಗಳು.
6: ಇದುವರೆಗೂ ಕೃತಕ ಬುದ್ಧಿಮತ್ತೆ ಸಾಧಕ ಬಾಧಕಗಳು ಈ ಕುರಿತು ಚರ್ಚೆ ಕೇಳಿದಿರಿ. ನಡೆಸಿಕೊಟ್ಟವರು ಮೈಸೂರು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಾದ ಬಸವರಾಜ್, ಚರಣ್, ಶಶಿ, ರಮ್ಯಾ ಹಾಗೂ ಜ್ಯೋತ್ಸ್ನಾ ಎಸ್ ಜಾನ್. ಸಂಕಲನ ತೇಜಸ್ವಿನಿ ಗಿರೀಶ್. ಈಗೊಂದು ಭಾವಗೀತೆಯನ್ನು ಕೇಳೋಣ. ರಚನೆ BR ಲಕ್ಷ್ಮಣ್ ರಾವ್.

0: ಭಾವಗೀತೆ ಕೇಳಿದಿರಿ. ಇನ್ನು ಮುಂದೆ ಪ್ರಕೃತಿಯ ವಿಸ್ಮಯಗಳ ಕುರಿತು ಕಾರ್ಯಕ್ರಮ ನಿಮಗಿದು ಗೊತ್ತೇ. ಪ್ರಸ್ತುತಿ ಶೀತಲ್ ಬೆಳಗಲಿ.
1: ಸ್ನೇಹಿತರೆ, ಇಡೀ ಬ್ರಹ್ಮಾಂಡದಲ್ಲಿ ಅದೆಷ್ಟೊಂದು ನಕ್ಷತ್ರಗಳಿವೆ. ಆ ಅಷ್ಟೂ ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರ ಭೂಮಿ ಮತ್ತು ಭೂಮಿಯಲ್ಲಿರೋ ಎಲ್ಲಾ ಜೀವಿಗಳಿಗೂ ತುಂಬಾ ಮುಖ್ಯ. ಯಾವುದು ಈ ನಕ್ಷತ್ರ ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ಸೂರ್ಯ. ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಒರಾಯನ್ ಸ್ಪರ್ ಆಕಾಶಗಂಗೆಯಲ್ಲಿ ಸೋಲಾರ್ ನೆಬ್ಯುಲಾ ಅನ್ನೋ ಅನಿಲ ಮತ್ತು ಧೂಳಿನ ಮೋಡಗಳು ಕುಸಿದಾಗ ಉರಿಯುವ ಬೆಂಕಿಯ ಚಂಡಿನಾಕಾರದಲ್ಲಿ ರೂಪುಗೊಂಡಿರೋ ನಕ್ಷತ್ರನೇ ಸೂರ್ಯ. ಸೂರ್ಯನ ಬಲವಾದ ಗುರುತ್ವಾಕರ್ಷಣೆಯ ಎಳೆತ ಅಂದರೆ ಗ್ರಾವಿಟೇಷನಲ್ ಪುಲ್ ಮತ್ತು ವಿಸ್ತಾರವಾದ ಕಾಂತ ಕ್ಷೇತ್ರ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ನಿಂದ ಸೌರಮಂಡಲದ ಕೇಂದ್ರ ಆಗಿದೆ. ನಾವು ಸೂರ್ಯನ ಚಿತ್ರ ಬಿಡಿಸಬೇಕಾದ್ರೆ ಸಾಮಾನ್ಯವಾಗಿ ಹಳದಿ ಬಣ್ಣ ಉಪಯೋಗಿಸ್ತೀವಿ, ಆದರೆ ಅದರ ನಿಜವಾದ ಬಣ್ಣ ಶ್ವೇತವರ್ಣ. ಸೂರ್ಯನಿಂದ ಮಳೆ ಬಿಲ್ಲಿನ ಎಲ್ಲಾ ಬಣ್ಣಗಳು ಹೊರಹೊಮ್ಮುತ್ತವೆ. ಆ ಎಲ್ಲಾ ಬಣ್ಣಗಳು ಒಟ್ಟಿಗೆ ಬೆರೆತಾಗ ಬಿಳಿ ಬಣ್ಣದ ಬೆಳಕು ಸೃಷ್ಟಿಯಾಗುತ್ತೆ. ಇನ್ನು ಸೂರ್ಯನೊಳಗೆ ಏನೇನಿರ್ಬೋದು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಸೂರ್ಯನಲ್ಲಿ 6 ಸ್ತರಗಳಿವೆ. ಅವು ಯಾವುವು ಅಂದರೆ ಕೊರೋನಾ, ಕ್ರೋಮೋಸ್ಫಿಯರ್, ಫೋಟೋಸ್ಫಿಯರ್, ಕನ್ವೆಕ್ಟಿವ್ ಝೋನ್, ರೇಡಿಯೇಟಿವ್ ಝೋನ್ ಮತ್ತು ಕೋರ್. ಸೂರ್ಯನಲ್ಲಿ 91%ನಷ್ಟು ಹೈಡ್ರೋಜನ್, 8.9%ನಷ್ಟು ಹೀಲಿಯಂ ಹಾಗೂ 0.1%ನಷ್ಟು ಕಾರ್ಬನ್ ಹಾಗೂ ನೈಟ್ರೋಜನ್ ನಂತಹ ಅಂಶಗಳಿವೆ. ಸೂರ್ಯನ ತಾಪಮಾನ ಅತಿ ಹೆಚ್ಚು ಇರೋದ್ರಿಂದ ಈ ಅಂಶಗಳು ಪ್ಲಾಸ್ಮಾ ಅನ್ನೋ ಅನಿಲದಂತಹ ಸ್ಥಿತಿಯಲ್ಲಿರುತ್ತೆ. ಸೂರ್ಯನ ಮಧ್ಯಭಾಗದಲ್ಲಿನ ತಾಪಮಾನ 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ನಷ್ಟಿರುತ್ತೆ. ಇಂತಹ ಹೆಚ್ಚಿನ ತಾಪಮಾನದಲ್ಲಿ ಹೈಡ್ರೋಜನ್ ಅಂಶಗಳು ಸೇರಿ ಹೀಲಿಯಂ ಉತ್ಪತ್ತಿಯಾಗುತ್ತೆ. ಈ ಪ್ರಕ್ರಿಯೆಯನ್ನು ಥರ್ಮೋನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರೀತಾರೆ. ಇದರಿಂದ ಹೊರಬಂದ ಅಗಾಧ ಶಕ್ತಿಯು ರೇಡಿಯೇಷನ್, ವಿದ್ಯುತ್ ಶಕ್ತಿ ಹಾಗೂ ಸೌರಮಾರುತ ಅಂದರೆ ಸೋಲಾರ್ ವಿಂಡ್ ರೀತಿಯಲ್ಲಿ ಹೊರಹೊಮ್ಮುತ್ತೆ. ಇದು ನಮಗೆ ಜೀವಿಸೋಕೆ ಬೇಕಾಗೋ ಬೆಳಕು ಹಾಗೂ ಬಿಸಿಲಾಗಿ ತಲುಪುತ್ತೆ. ಸೂರ್ಯನ ತಾಪಮಾನ ಇಷ್ಟು ಜಾಸ್ತಿ ಇದ್ರೂ ನಮಗೆ ಅಷ್ಟು ತೀವ್ರತೆಯಿಂದ ಅದರ ಕಿರಣಗಳು ತಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಭೂಮಿಯ ವಾತಾವರಣವು ಅಪಾಯಕಾರಿಯಾದ ಹೆಚ್ಚಿನ ಶಕ್ತಿಯ ವಿಕಿರಣವನ್ನು ಶೋಧಿಸುತ್ತೆ, ಅಂದರೆ ಫಿಲ್ಟರ್ ಮಾಡುತ್ತೆ. ಜೊತೆಗೆ ನಮ್ಮ ಮೈಯಲ್ಲಿರೋ ಮೆಲನಿನ್ ಯುವಿ ಕಿರಣಗಳನ್ನು ಹೀರ್ಕೊಳ್ಳುತ್ತೆ, ಆಮೇಲೆ ಜೀವಕೋಶಗಳಿಗೆ ಹಾನಿಯಾಗದಂತೆ ನೋಡ್ಕೊಳ್ಳುತ್ತೆ. ಸೂರ್ಯನ ಆಕಾರ ಎಷ್ಟು ದೊಡ್ಡದಿರ್ಬೋದು ಅಂತ ಗೊತ್ತಾ ನಿಮಗೆ? ಸೂರ್ಯನ ಅಗಲದುದ್ದಕ್ಕೂ ಏನಿಲ್ಲ ಅಂತ ಹೇಳಿದ್ರೂ 100 ಭೂಮಿಗಳನ್ನು ನೆಡ್ಬೋದು. ಆಮೇಲೆ ಸೂರ್ಯ ಒಂದು ಬಿಂದಿಗೆ ಅಂತಿದ್ರೆ ಅದರೊಳಗೆ ಎಲ್ಲಾ ಗ್ರಹಗಳನ್ನು 600 ಬಾರಿ ತುಂಬಬಹುದು. ಹಾಗಾದರೆ ಸೂರ್ಯನ ತೂಕ ಎಷ್ಟಿರ್ಬೋದು ಅಂತ ನೀವೇ ಊಹಿಸ್ಬೋದು. ತೂಕ ಹೆಚ್ಚಿದ್ದಷ್ಟು ಗುರುತ್ವಾಕರ್ಷಣೆ ಕೂಡ ಅಷ್ಟೇ ಜಾಸ್ತಿ ಇದೆ. ಆದ್ದರಿಂದ ಸೌರಮಂಡಲದಲ್ಲಿರೋ 8 ಗ್ರಹಗಳು, 170 ಚಂದ್ರಗಳು, ಧೂಮಕೇತುಗಳು ಅಂದರೆ ಕಾಮೆಟ್ಸ್, ಕ್ಷುದ್ರ ಗ್ರಹಗಳು ಅಂದರೆ ಆಸ್ಟ್ರಾಯ್ಡ್ಸ್ ಮುಂತಾದವು ಸೂರ್ಯನ ಸುತ್ತಲೂ ಚಲಿಸುತ್ತವೆ. ಸೂರ್ಯ ಇರಲಿಲ್ಲ ಅಂತ ಹೇಳಿದ್ರೆ ಇವೆಲ್ಲ ಆಕಾಶಕಾಯಗಳು ಒಂದೊಂದು ದಿಕ್ಕಿನಲ್ಲಿ ಕಳೆದು ಹೋಗ್ತಿದ್ವು. ಆಮೇಲೆ ಇನ್ನೊಂದು ಕುತೂಹಲಕಾರಿ ವಿಷಯ ಏನಂತ ಹೇಳಿದ್ರೆ ಸೂರ್ಯನ ಮೇಲೆ ಒಂದಷ್ಟು ಜಾಗಗಳಲ್ಲಿ ಕಾಂತಕ್ಷೇತ್ರ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಬಹಳ ಬಲವಾಗಿದೆ. ಇವುಗಳು ದೂರದಿಂದ ಕಪ್ಪು ಚುಕ್ಕಿಗಳಂತೆ ಕಾಣುತ್ತೆ. ಇವುಗಳು ಭೂಮಿ ಹಾಗೂ ಬೇರೆ ಗ್ರಹಗಳ ವಾತಾವರಣದ ಮೇಲೆ ಪ್ರಭಾವ ಬೀರಿದಾಗ ಆಕಾಶದಲ್ಲಿ ಬಣ್ಣ ಬಣ್ಣದ ಒರೋರಾಗಳಾಗಿ ಕಾಣಿಸಿಕೊಳ್ಳುತ್ತವೆ. ಈ ಒರೋರಾಗಳು ಹೇಗೆ ಕಾಣಿಸುತ್ತೆ ಅಂತ ಅಂತರ್ಜಾಲದಲ್ಲಿ ಚಿತ್ರಗಳನ್ನು ನೋಡಬಹುದು. ಇನ್ನು ಸೂರ್ಯನ ಆಯಸ್ಸು ಎಷ್ಟು ಅಂತ ನಿಮ್ಮಲ್ಲಿ ಪ್ರಶ್ನೆ ಇದ್ರೆ ಅದರ ಉತ್ತರ 6.5 ಬಿಲಿಯನ್ ವರ್ಷಗಳು. ಹೌದು, 6.5 ಬಿಲಿಯನ್ ವರ್ಷಗಳು. ಈ ಅವಧಿಯ ಕೊನೆಯಲ್ಲಿ ಸೂರ್ಯನಲ್ಲಿರೋ ಹೈಡ್ರೋಜನ್ ಇಂಧನ ನಶಿಸಿ ಹೋಗುತ್ತೆ. ಆನಂತರ ಸೂರ್ಯ ಮೊದಲಿಗೆ ಅತಿಕ್ರಮಿಸಿ ಅಂದರೆ ಎಕ್ಸ್ಪ್ಯಾಂಡ್ ಆಗಿ ಬುಧ ಮತ್ತು ಶುಕ್ರ ಗ್ರಹಗಳ ಜೊತೆ ಭೂಮಿಯನ್ನೂ ಸೆಳೆದುಕೊಂಡು ಕುಸಿದು ಹೋಗುತ್ತೆ. ಅದಾದ ನಂತರ ವೈಟ್ ಡ್ವಾರ್ಫ್ ಅಂತ ಅನ್ನೋ ಪುಟ್ಟ ನಕ್ಷತ್ರ ಆಗುತ್ತೆ. ಅಲ್ಲಿ ತನಕ ಇಡೀ ಸೌರಮಂಡಲವನ್ನೇ ತನ್ನ ಹಿಡಿತದಲ್ಲಿಟ್ಟುಕೊಂಡು ನಮ್ಮನ್ನು ಕಾಪಾಡ್ತಾ ಸೂರ್ಯ ಅನ್ನೋ ಈ ನಕ್ಷತ್ರ ಆಕಾಶದಲ್ಲಿ ಹೊಳಿತಾ ಇರ್ತಾನೆ. ಕೇಳುಗರೆ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಕುತೂಹಲಕರವಾದ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಮತ್ತೆ ಸಿಗೋಣ.
0: ಇದುವರೆಗೂ ಪ್ರಕೃತಿಯ ವಿಸ್ಮಯಗಳ ಕುರಿತ ಕಾರ್ಯಕ್ರಮ ನಿಮಗಿದುಗುತ್ತೆ ಪ್ರಸಾರವಾಯಿತು. ಪ್ರಸ್ತುತಿ ಶೀತಲ್ ಬೆಳಗಲಿ.
1: ಇದು ಇಂದಿನ ಯುವವಾಣಿ.

0: ಏನ್ ಸಮಾಚಾರ? ಬಹಳ ದಿನದಿಂದ ಏನು ಸುದ್ದಿನ ಇಲ್ಲ, ಎಲ್ಲಿ ಹೋಗಿದ್ರಿ?
1: ಅದು ಒಂದು ಹೊಸ ಕಾರ್ಯಕ್ರಮ ಶುರು ಮಾಡೋ ಯೋಚನೆನಲ್ಲಿದ್ದೆ ಅಷ್ಟೇ, ಇನ್ಮೇಲೆ ಸುದ್ದಿ ಕೊಡ್ತಾ ಇರೋದೆ.
0: ಓಹೋ, ಏನ್ ಕಾರ್ಯಕ್ರಮ?
1: ಹೆಸರು ವರ್ತಮಾನ ವೃತ್ತಾಂತ. ಸುದ್ದಿಯ ಹಿಂದಿನ ಕಥೆ ಇದು. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರತಿ ತಿಂಗಳ 2ನೇ ಹಾಗೆ 4ನೇ ಮಂಗಳವಾರ ಪ್ರಸಾರ ಆಗುತ್ತೆ.
0: ಯಾವಾಗಿಂದ ಪ್ರಾರಂಭ ಆಗೋದು?
1: ಇದೇ ಜೂನ್ 23ನೇ ತಾರೀಕಿನಿಂದ ಬೆಳಿಗ್ಗೆ 11ರಿಂದ 12ರವರೆಗೆ. ಮರಿದೆ ಕೇಳ್ತೀರಾ ಅಲ್ವಾ?

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 8:30. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕುಮಾರ್ ಸಾನು ಹಾಗೂ ಸಂಜೀವಾಣಿ ಅವರು ಹಾಡಿರುವ ಕರೀಬ್ ಚಿತ್ರದ ಗೀತೆ.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
0: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
2: ನಾನು ಸುಬ್ಬಣ್ಣ ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.
3: ಅಣ್ಣಯ್ಯ

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಗು.
2: ಆಶಾ ಭೋಸ್ಲೆಯವರು ಹಾಡಿರುವ ಉಮ್ರಾವ್ ಜಾನ್ ಚಿತ್ರದ ಗೀತೆ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕನ್ನಡ ಭಾರತಿ. ಆತ್ಮೀಯ ಕೇಳುಗರೆ, ಕನ್ನಡ ಭಾರತಿ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶವಾಣಿಗೆ ತೊಂಬತ್ತು ತುಂಬಿದ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳು ಆಯೋಜಿತವಾಗ್ತಾ ಇದೆ, ಅದನ್ನು ನೀವು ಗಮನಿಸಿದ್ದೀರಿ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಗಾಯನ ಸಮಾಜದಲ್ಲಿ ಮೇ 30ನೇ ತಾರೀಕು ಸ್ವರಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಸಾಹಿತ್ಯ, ಸಂಗೀತ, ನಾಟಕ ಮತ್ತು ಕೇಳುಗರು ಈ ಎಲ್ಲ ವಿಷಯಗಳ ಬಗ್ಗೆ ತಜ್ಞರು ವಿಷಯಗಳನ್ನು ಮಂಡಿಸಿದರು. ಈ ದಿನ ಆ ಕಾರ್ಯಕ್ರಮದಿಂದ ಆಯ್ದ ಭಾಗಗಳನ್ನು ನೀವು ಆಲಿಸಲಿದ್ದೀರಿ. ಮೊದಲು ಕೇಳೋಣ ಆಕಾಶವಾಣಿ ಮತ್ತು ಸಾಹಿತ್ಯ. ಈ ವಿಷಯವಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ನಿವೃತ್ತ ಕೇಂದ್ರ ನಿರ್ದೇಶಕರಾದ ಡಾಕ್ಟರ್ ಬಸವರಾಜ ಸಾದರ್ ಅವರ ಮಾತುಗಳು.
2: ಸಾಹಿತ್ಯ ನಮ್ಮೆಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳೇ ಆಗಿರೋ

0: ಸಾಹಿತ್ಯದ ಬಗ್ಗೆ ನಮ್ಮ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಒಂದು ಮಾತು ಬರ್ತದೆ, ಶಬ್ದಾರ್ಥವು ಸಹಿತವು ಕಾವ್ಯಂ ಅಂತ ಹೇಳಿ, ಸಹಿತವಾದದ್ದು ಅಂತ. ಈ ಸಹಿತ ಅನ್ನೋದು ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನೋದಕ್ಕೂ ನಾವು ಸಿಕ್ವಲ್ ಆಗಿ ಬಳಸಿದರೆ ಆಕಾಶವಾಣಿ ಪ್ರಸಾರ ಮಾಡ್ತಾ ಇರುವಂತ ಸಂಗೀತ ಸಾಹಿತ್ಯ ಅಥವಾ ಇತರೆ ಯಾವುದೇ ಕಾರ್ಯಕ್ರಮಗಳು ಬಹುಜನರ ಹಿತವನ್ನು ಬಹುಜನರ ಸುಖವನ್ನು ಬಯಸುವಂಥ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವೆಲ್ಲ ಎಂ ಎ ಓದ್ತಾ ಇರುವಾಗ ನನಗೆ ಬಹಳ ನೆನಪಿರುವಂಥ ಒಂದು ಸಂದರ್ಭ, ಅಡಿಗರ ಭೂಮಿಗೀತವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಅಡಿಗರ ಭೂಮಿಗೀತವನ್ನು ಅಭ್ಯಾಸ ಮಾಡುವಾಗ ನಮ್ಮ ಕಲಿಸೋರು ಅದರ ಪ್ರತಿ ಶಬ್ದದ ಒಂದೊಂದು ಅರ್ಥವನ್ನು ಬಿಡಿಸಿ ಅದರ ಆಳಕ್ಕೆ ಹೋಗಿ ಹೇಳುವಾಗ ಆ ಶಬ್ದಗಳನ್ನ ಇಲ್ಲಿ ಹೇಳಕ್ ಹೋದ್ರೆ ಸಮಯ ಹೋಗುತ್ತೆ. ಅಡಿಗರು ಭೂಮಿಯ ಒಳಕ್ಕೆ ಒಳಕ್ಕೆ ಕುಕ್ಕಿ ಕುಕ್ಕಿ ಆಳಕ್ಕೆ ಹೆಕ್ಕಿ ತೆಗೆದಂತೆ ಗರಿ ಮಿದಿರುವ ಚಿನ್ನ ಸಿಗತ್ತೆ ಅಂತ ಹೇಳ್ತಾರೆ. ಅದು ಅದಿರು ಸಿಗತ್ತೆ, ಅದನ್ನು ಪುಟ್ಟಕ್ಕಿಟ್ಟು ಚಿನ್ನ ಮಾಡುದು. ಈ ಕವಿ ಹೆಂಗಿರ್ಬೇಕು ಅಂತ ಹೇಳಿ ಒಂಥರ ನಿಜವಾಗಿ ಅವಾಗ ಊಹೆ ಮಾಡ್ಕೊಳ್ತಿದ್ವಿ. ಅಡಿಗರ ಭೂಮಿಗೀತ ಕವಿತೆ ಎಷ್ಟು ಅದ್ಭುತವಾದದ್ದಿದೆ, ಈ ಭೂಮಿಗೀತ ಕವಿತೆ ಹುಟ್ಟಿದ್ದೆ ಆಕಾಶವಾಣಿ ಮೈಸೂರಿನಿಂದ ಅಂತ ಕೇಳಿದಾಗ ನಿಜಕ್ಕೂ ನನಗೆ ರೋಮಾಂಚನ. ಭುವಿ ನೀಡಿದ ಬೆಳಕು ಅಂತ ಮೈಸೂರು ಆಕಾಶವಾಣಿ ಒಂದು ಕವಿಗೋಷ್ಠಿಯನ್ನು ಮಾಡಿ ಅದಕ್ಕೆ ಅಧ್ಯಕ್ಷತೆಗೆ ಅಡಿಗರನ್ನ ಕರೆದಾಗ ಅವರು ಬರೆದ ಗೀತೆ ಮೊದಲಿದ್ದು ಭೂಮಿಗೀತೆ. ನೋಡಿ, ಒಂದು ನಮ್ಮೆ ಘಟ್ಟದ ಪ್ರವರ್ಧಮಾನಕ್ಕೆ ಕಾರಣರಾದ ಅಡಿಗರು ಆ ಕವಿತೆಯನ್ನ ಬರೆದಿದ್ದು ಆಕಾಶವಾಣಿಯಿಂದ. ಆಕಾಶವಾಣಿಯನ್ನ ಆರಂಭಿಸಿದ ಎಂ.ಇ. ಗೋಪಾಲಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ರು. ಆಕಾಶವಾಣಿಯ ಆರಂಭದಲ್ಲಿ ಮೊಟ್ಟ ಮೊದಲು ಪ್ರಸಾರ ಆದ ಭಾಷಣ ಕುವೆಂಪು ಅವರ ಸಾಹಿತ್ಯದ ಭಾಷಣ ಅನ್ನೋದು ಕೂಡ ಅಷ್ಟೇ ಮುಖ್ಯವಾದದ್ದು. ಸೊ ಸಾಹಿತ್ಯ ಮತ್ತು ಆಕಾಶವಾಣಿ ಅನ್ನೋದು ಅಭಿನ್ನವಾದ ಎರಡು ಅಂಗಗಳು ಅನ್ನೋದು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಮಾಡಿದ ಸಾಹಿತ್ಯದ ಕಾರ್ಯಕ್ರಮಗಳ ಒಂದು ದೊಡ್ಡ ಯಾದಿಯನ್ನು ಕೊಟ್ಟುಕೊಳ್ತಾ ಹೋದರೆ ಒಂದು ತಿಂಗಳವರೆಗೆ ಅದನ್ನು ಹೇಳಬಹುದು. ಅಷ್ಟು ಸಮೃದ್ಧವಾದದ್ದು ಆಕಾಶವಾಣಿ ಮಾಡಿರುವಂತಹ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ನಾವು ನೋಡಿದ್ದಿದೆ, ನಮ್ಮ ಹಿಂದಿನವರು ಮಾಡಿ ಹೋಗಿದ್ದಿದೆಯಲ್ಲ ಅದನ್ನು ನಾವು ಕೇಳಿ ಕೂಡ ನಾವು ಅದನ್ನು ಸಂತೋಷಪಟ್ಟಿದ್ದೇವೆ. ಉದಾಹರಣೆಗೆ ನಮ್ಮ ಆರ್ಕೇವಲ್ಲಿ ಅಲ್ಲಿರುವಂತಹ ಎಷ್ಟೆಷ್ಟು ಮಾಸ್ತಿಯವರದು, ಕುವೆಂಪು ಅವರದು, ಬೇಂದ್ರೆ ಅವರ ಸಂದರ್ಶನಗಳು, ಅವರ ಭಾಷಣಗಳನ್ನು ಕೇಳಿಬಿಟ್ರೆ ಆ ವ್ಯಕ್ತಿಗಳನ್ನು ನಾವು ನೋಡ್ಬೇಕಿತ್ತಲ್ಲ ಅನ್ನುವಷ್ಟು. ನನ್ನ ಭಾಗ್ಯ ಅಂದರೆ ಆಕಾಶವಾಣಿ ಸೇರಿದ್ದು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಕುವೆಂಪು ಮತ್ತು ಮಾಸ್ತಿ ಅವರು ಇಬ್ಬರನ್ನ ಬಿಟ್ಟರೆ ಉಳಿದ ಆರು ಜನ ಜ್ಞಾನಪೀಠ ಪ್ರಶಸ್ತಿ ವಿದೇಶರನ್ನ ಸಂದರ್ಶನ ಮಾಡೋ ಭಾಗ್ಯ ನನಗೆ ಆಕಾಶವಾಣಿಯಲ್ಲಿ ಸಿಕ್ಕಿತು. ಇದು ಸಂದರ್ಶನ ಮಾಡೋ ಭಾಗ್ಯ ಅಷ್ಟೇ ಅಲ್ಲ, ಅವರ ವಿಚಾರಗಳನ್ನು ಹಂಚಿಕೊಳ್ಳುವಂಥದ್ದು. ಇದೆಲ್ಲದರಿಂದ ಪ್ರೇರಿತನಾಗಿ ನಾನು ಆಕಾಶವಾಣಿಯಲ್ಲಿ ಮಾಡಿದ ಸಾಹಿತ್ಯಿಕ ಪ್ರಯೋಗಗಳನ್ನು ಒಂದೆರಡನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. 1992 ಆಕಾಶವಾಣಿಯ ಇತಿಹಾಸದಲ್ಲಿ ಒಂದು ಮೊಟ್ಟ ಮೊದಲನೇ ಪ್ರಯೋಗವನ್ನು ಮಾಡಿದ್ವಿ. ಅದರ ಹೆಸರು ನೇರ ನಗೆಜಾಲ ಅಂತ. ಬಹುಶಃ ನಮ್ಮ ಇಂಜಿನಿಯರ್ ವಿಭಾಗದಲ್ಲಿ ಇದ್ದಾರೆ ಅನಿಲ್ ಕುಮಾರ್ ಅಂತ ಒಬ್ಬ ಇಂಜಿನಿಯರ್ ಇದ್ರು, ಅಸಿಸ್ಟೆಂಟ್ ಇಂಜಿನಿಯರು. ಕರ್ನಾಟಕದಲ್ಲಿ ಅವತ್ತು 6 ಕೇಂದ್ರಗಳಿದ್ವು. 6 ಕೇಂದ್ರಗಳನ್ನು ಅಟ್ ಎ ಟೈಮ್ ಲೈವ್ ಲಿಂಕ್ ಮಾಡಿ ಪ್ರಸಾರ ಮಾಡಬೇಕು ಅನ್ನೋದೊಂದು ಚಾಲೆಂಜ್ ಅನ್ನು ಅವ್ರಿಗೆ ಹೇಳಿದ್ದೀನಿ. ಇವತ್ತು ತಾಂತ್ರಿಕ ಯುಗದಲ್ಲಿ ಇದು ಸುಲಭ ಆಗ್ಬಹುದು. ಆದ್ರೆ ಎಂಥ ದೊಡ್ಡ ಸಾಧನೆ ಅಂದ್ರೆ ನಮ್ಮ ಡಾಕ್ಟರ್ ಜೋತ್ಸ್ನಾ ಕಾಮತ್ ಅವರು ಇದನ್ನ ಹೆಂಗ್ ಮಾಡ್ತೀರಿ ಅಂತ ನನ್ನನ್ನು ಪ್ರಶ್ನೆ ಮಾಡ್ತಿದ್ರು. ನೀವು ಬಂದು ಸ್ಟುಡಿಯೋದಾಗ ಕುಂತ ನೋಡ್ರಿ ಅಂತ ಹೇಳ್ತಿದ್ದೆ. ಎಷ್ಟು ಸಕ್ಸಸ್ಫುಲ್ ಆಯ್ತಂದ್ರೆ 6 ಕೇಂದ್ರಗಳನ್ನ ಅಟ್ ಎ ಟೈಮ್ ಲೈವ್ ಲಿಂಕ್ ಮಾಡಿ ಒನ್ ಸ್ಟೇಷನ್ ಟು ಅನದರ್ ಸ್ಟೇಷನ್ ಹಿಂಗ್ ಹೋಗಿ ನಮ್ಮ ಹಲವಾರು ಕಲಾವಿದರು ಕೂಡ ಅದನ್ನು ನೋಡಿದ್ದಾರೆ. ಆ ಕಾರ್ಯಕ್ರಮ ಪ್ರಸಾರ ಆದ್ಮೇಲೆ ಅವಾಗ ಎ.ಆರ್. ಸಿಂಧೆ ಅಂತೇಳಿ ನಮ್ಮ ಡೈರೆಕ್ಟರ್ ಜನರಲ್ ಇದ್ರು, ಅದ್ರದೊಂದು ರಿಪೋರ್ಟ್ ನಮ್ಮ ಚಂದ್ರಮೌಳಿ ಅವರು ಕಳಿಸಿದಾಗ ಆಕಾಶವಾಣಿ ಬೆಂಗಳೂರು ಮಾಡಿದ ಈ ಕಾರ್ಯಕ್ರಮದ ರೀತಿಯಲ್ಲಿನೇ ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರಗಳು ಮಾಡಬೇಕು ಅಂತ ಹೇಳಿ ಒಂದು ಫರ್ಮಾನ ಹೊರಡಿಸಿ. ಇದು ಆಕಾಶವಾಣಿಯ ಕೊಡುಗೆ. ಇಂಥ ಹಲವಾರು ಕಾರ್ಯಕ್ರಮಗಳು. ಇನ್ನೊಂದು ನನಗೆ ನೆನಪಾಗ್ತಾ ಇದೆ, ಬೇಂದ್ರೆ ಅವರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ನಾನು ಧಾರವಾಡದಲ್ಲಿದ್ದೆ. ಒಂದು 100 ವರ್ಷಕ್ಕೆ ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಒಂದು 100 ವರ್ಷಕ್ಕೆ 100 ನಿಮಿಷದ ಕಾರ್ಯಕ್ರಮ, 100 ಶ್ರೋತೃಗಳನ್ನು ಕರೆಯೋದು ಸ್ಟುಡಿಯೋದಲ್ಲಿ, ಇದು ಒಂದು ಹಾಲಲ್ಲಿ 100 ನಿಮಿಷಕ್ಕೆ ಪ್ರಸಾರ ಮಾಡೋದು, ಆಮೇಲೆ ನೇರ ಪ್ರಸಾರ ಅಲ್ಲಿಂದನೇ ಎಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ಅರೇಂಜ್ ಮಾಡಿ ಅಲ್ಲಿಂದ ಲೈವ್ ಮಾಡೋದು. ಬಹುಶಃ ಭಾರತದ ಪ್ರಸಾರ ಇತಿಹಾಸದಲ್ಲಿ ಅದು ಕೂಡ ಒಂದು ಮೈಲಿಗಲ್ಲಾಗಿ ಉಳಿತು. ಇವೆಲ್ಲವನ್ನು ನೆನೆಸಿಕೊಂಡಾಗ ಆಕಾಶವಾಣಿಯಿಂದ ಕಾರ್ಯಕ್ರಮ ಮಾಡುವಾಗ ಏನೇನು ಸಾಧ್ಯತೆಗಳಿದ್ದಾವೆ, ಒಂದು ಮಾಡಿದ್ಮೇಲೆ ಹಳತಾಗತ್ತೆ ಇನ್ನೊಂದು ಬರ್ತದೆ. ಇದರ ಜೊತೆಗೆ ಹಲವಾರು ನಾಟಕಗಳನ್ನು ಪ್ರೊಡ್ಯೂಸ್ ಮಾಡುವಾಗ ನಮ್ಮ ಸಂಗೀತ ವಿಭಾಗದ ಹಲವಾರು ಕಲಾವಿದರನ್ನು ನಾನು ಬಳಸ್ಕೊಂಡಿದ್ದೇನೆ. ಮಾಲ್ತಿಯವರಿದ್ದಾರೆ ನೆನಪಾಗತ್ತೆ, ಒಂದು ಜೇನಹನಿ ಅಂತ ಕೇವಲ ಒಂದೇ ಒಂದು ನಿಮಿಷದ ಕಾರ್ಯಕ್ರಮ ಪ್ರಸಾರ ಮಾಡುತ್ತಿದ್ದೆ. ಈ ಜೇನಹನಿಯನ್ನು ಕೇಳೋದಕ್ಕೆ ಲಕ್ಷಾಂತರ ಜನರ ಕಿವಿಗಳು ಕಾಯ್ತಿದ್ವು ಅನ್ನೋದನ್ನು. ಅಪರ್ಣ ಮತ್ತು ನಾನು ಒಂದು ವರ್ಷದವರೆಗೆ ಒಂದು ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರ ಮಾಡಿದ್ವಿ, ಬರೀ ಸಾಹಿತ್ಯ ಆಧಾರಿತ. ಆ ಕಾರ್ಯಕ್ರಮ ರಾತ್ರಿ 10 ಆ ವೇಳೆಯಲ್ಲಿಯೂ ಕೂಡ ಎಚ್ಚರಿದು ಕೇಳುವಂಥ ಒಂದು ಕೇಳುವ ವರ್ಗ ನಿರ್ಮಾಣ ಆಯಿತು. ಸಾಹಿತ್ಯದ ಶಕ್ತಿ ಎಷ್ಟು. ಬೆಂಗಳೂರು ಮತ್ತು ಕರ್ನಾಟಕದ ಆಕಾಶವಾಣಿಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ದೊಡ್ಡ ಕ್ರಾಂತಿ ಏನಂತಂದರೆ, ಆಕಾಶವಾಣಿಯಲ್ಲಿ ಪ್ರಸಾರ ಮಾಡೋದಿದೆ, ಪ್ರಕಟಣೆಯ ಒಂದು ಪ್ರಯೋಜನ ಇಲ್ಲ ನಮ್ಮಲ್ಲಿ. ಆದರೆ ಈ ಬ್ಯಾರಿಯರನ್ನು ಮುರಿದು ಬೆಂಗಳೂರು ಆಕಾಶವಾಣಿ ಪ್ರಸಾರ ಪ್ರಕಟಣೆ ಅನ್ನುವ ಯೋಜನೆಯನ್ನು ಆರಂಭಿಸಿ ಬಹುಶಃ ಇಡೀ ಭಾರತದ ಚರಿತ್ರೆಯಲ್ಲಿ, ಆಕಾಶವಾಣಿಯ ಚರಿತ್ರೆಯಲ್ಲಿ 10-12 ಪುಸ್ತಕಗಳನ್ನು 1992, 1993, 1994 ಮೂರೇ ಮೂರು ವರ್ಷಗಳಲ್ಲಿ 12 ಪುಸ್ತಕಗಳನ್ನು ಆಕಾಶವಾಣಿಯ ಸಾಹಿತ್ಯದ ಪುಸ್ತಕಗಳನ್ನು ಪ್ರಕಟಿಸಿತ್ತು. ಇದು ಬಹಳ ಮುಖ್ಯವಾದದ್ದು. ಇದೇ ಮುಂದುವರೆದ ಭಾಗವಾಗಿ ಗುಲ್ಬರ್ಗ ಆಕಾಶವಾಣಿಯಲ್ಲಿದ್ದಾಗ 20ನೇ ಶತಮಾನದ ಕನ್ನಡ ಸಾಹಿತ್ಯ ಘಟ್ಟಗಳು ಅಂತ ಒಂದು ಸೆಮಿನಾರ್ ಮಾಡಿ 7 ದಿವಸ ಆ 7 ದಿವಸದ ಸೆಮಿನಾರ್ ಲೈವ್ ಮಾಡಿ ಅವೆಲ್ಲ ಭಾಷಣಗಳನ್ನು ಪ್ರಕಟಿಸಿದ್ದೇವೆ. ಅದು ಇವತ್ತು 450 ಪುಟದ ಒಂದು ಪುಸ್ತಕ ಇದೆ, 3 ಮುದ್ರಣಗಳನ್ನು ಕೊಂಡಿದೆ. ಇವತ್ತು ಕನ್ನಡ ಓದುವ ವಿದ್ಯಾರ್ಥಿಗಳಿಗೆ, IAS KAS ವಿದ್ಯಾರ್ಥಿಗಳಿಗೆ ಅದು ಟೆಕ್ಸ್ಟ್ ಆಗಿದೆ. ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಟೆಕ್ಸ್ಟ್ ಆಗಿದೆ. ಇದನ್ನು ನಾನು ಯಾಕೆ ಹೇಳ್ತೇನೆ ಅಂದರೆ, ಆಕಾಶವಾಣಿಯ ಸಾಹಿತ್ಯ ಕಾರ್ಯಕ್ರಮಗಳು ಬರೀ ಕೇಳುವುದಕ್ಕಾಗಿಲ್ಲ, ಮುಂದಿನ ತಲೆಮಾರಿಗೆ ತಲುಪಿಸುವ ಒಂದು ಕೆಲಸವನ್ನು ಮಾಡುತ್ತೆ. ಈ ಪರಂಪರೆಯ ಮುಂದುವರಿಕೆ ಇದೆಯಲ್ಲ, ಇದು ಆಕಾಶವಾಣಿ ಸಾಹಿತ್ಯದ ಮೂಲಕ ಮಾಡ್ತಾ ಇದೆ. ಒಂದು 2 ಸಂದರ್ಭಗಳನ್ನು ಹೇಳಬೇಕು. GS ಶಿವರುದ್ರಪ್ಪ ಅವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಬಂದಾಗ ಬೆಂಗಳೂರು ಆಕಾಶವಾಣಿಯವರು ಒಂದು ವಾರ ಪರ್ಯಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮ ಮಾಡಿ ಆಕಾಶದೀಪ ಅಂತ ಒಂದು ಪುಸ್ತಕವನ್ನು ತಂದಿದ್ದಾರೆ. ಅದು ಇವತ್ತಿಗೂ ಕೂಡ ಅವರ ಒಂದು ಸಮಗ್ರ ವ್ಯಕ್ತಿತ್ವ ಕಟ್ಕೊಡೋದು. ಸುಮತಿಯವರು ಒಂದು ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ, ಬಾನುಲಿಯನ್ನು ಕಟ್ಟಿ ಬೆಳೆಸಿದವರ ಒಂದು ದೊಡ್ಡ ಸರಣಿಯನ್ನು ಪ್ರಸಾರ ಮಾಡಿದರು. ಹೀಗೆ ಹೇಳ್ತಾ ಹೋದರೆ ಮುಗಿಯಲಾರದ ಕತೆ. ನಮ್ಮ ಆರ್ಕೇವಲಲ್ಲಿ ಇರುವಂಥ ಅಶರೀರವಾಣಿಯ ಧ್ವನಿಗಳೇನದವಲ್ಲ, ಅವು ಮುಂದಿನ ತಲೆಮಾರಿಗೆ ದೊಡ್ಡ ಸಂಪತ್ತು. ಅದರ ಜೊತೆಗೆ ಸಂಗೀತದ ಜೊತೆಗೆ ಜನಪದ ಸಾಹಿತ್ಯವನ್ನು ಪ್ರಿಸರ್ವ್ ಮಾಡಿರುವ ಯಾವುದಾದ್ರೂ ಒಂದು ಮಾಧ್ಯಮ ಇದೆ ಅಂದರೆ ಅದು ಆಕಾಶವಾಣಿ ಮಾತ್ರ. ಇವತ್ತು ಕರ್ನಾಟಕದ ಎಲ್ಲ ಆಕಾಶವಾಣಿ ಕೇಂದ್ರಗಳಲ್ಲಿ ಸಂಗ್ರಹಿತವಾದಂಥ ಧ್ವನಿಮುದ್ರಿತವಾದಂಥ ಜನಪದ ಸಾಹಿತ್ಯವನ್ನು ಸಂಗ್ರಹಿಸಿದರೆ ಬಹುಶಃ ಒಂದು 700-800 ತಾಸುಗಳಿಗಿಂತ ಜಾಸ್ತಿ ಆಗುತ್ತೆ. ಅದೇ ರೀತಿ ಸಂಗೀತ, ಈ ಥರದ ಎಲ್ಲ ಕಾರ್ಯಕ್ರಮಗಳು. ಬಹಳ ಮುಖ್ಯವಾಗಿ ಏನಂದರೆ, ಆಕಾಶವಾಣಿ ಅನ್ನೋ ಶಬ್ದ ಇದೆಯಲ್ಲ, ಗೋಪಾಲಸ್ವಾಮಿ ಅವರು ಕಾಯಿನ್ ಮಾಡಿದರು ಅಂತ ಹೇಳ್ತೇವೆ ನಾ ಕಸ್ತೂರಿ ಅವರು. ಅದಕ್ಕೂ ಮುಂಚೆ ನಮ್ಮ ರಾಮಾಯಣ, ಮಹಾಭಾರತ, ಪುರಾಣ ಮಹಾಕಾವ್ಯಗಳಲ್ಲಿ ಆಕಾಶವಾಣಿ ಶಬ್ದ ಇದೆ. ಇದು ನನ್ನ ಕೊನೆಯ ಮಾತು. ಆಕಾಶವಾಣಿ ಅನ್ನೋ ಶಬ್ದ ಎಷ್ಟು ಅರ್ಥಪೂರ್ಣವಾಗಿದೆ ಅಂದರೆ ನಾವು ಅಲ್ಲಿಗೆ ಹೋಗಬೇಕು. ನೀವು ಗಮನಿಸ್ರಿ, ಆಕಾಶವಾಣಿ ಯಾವಾಗಿದೆ ಆ ಸಂದರ್ಭಗಳನ್ನು ಯೋಚಿಸಿ. ಮನುಷ್ಯನಿಗೆ ಯಾವುದಾದ್ರು ಒಂದು ಗಂಡಾಂತರ ಬಂದಾಗ, ಏನಾದರೂ ಒಂದು ಅವಘಡ ಆದಾಗ, ಸೀತೆಯನ್ನು ರಾವಣ ಹೊತ್ಕೊಂಡು ಹೋಗಾಕತ್ತಾನನ್ನುವಾಗ, ಅಥವಾ ಇಂಥ ಸಂದರ್ಭದಲ್ಲಿ ಅಶರೀರವಾಣಿ ಆಕಾಶವಾಣಿಯಾಗಿ ಈ ಸಂದರ್ಭವನ್ನು ಹೇಗೆ ಗೆಲ್ಲಬೇಕು, ಈ ಸಂದರ್ಭವನ್ನು ಹೇಗೆ ಎದುರಿಸಬೇಕು ಅನ್ನುವ ಹಿನ್ನೆಲೆಯೊಳಗೆ ಆಕಾಶವಾಣಿ ಆಗ್ತಿತ್ತು. ಆ ಆಕಾಶವಾಣಿಯ ಆ ಧ್ವನಿಯನ್ನು ಇವತ್ತು ನಾವು ನಮ್ಮ ವರ್ತಮಾನಕ್ಕೆ ತಂದು ಹಚ್ಚಿಕೊಂಡ್ರೆ, ಎಂಥ ಕೆಟ್ಟ ಸಂದರ್ಭಗಳಲ್ಲಿ, ದುರ್ದರ ಸಂದರ್ಭಗಳಲ್ಲಿಯೂ ಆಕಾಶವಾಣಿ ಪ್ರತಿಪಾದಿಸುವ ಸತ್ಯ, ನ್ಯಾಯ ಮತ್ತು ಸಮಾನತೆ, ಇವುಗಳಿಗೆ ಆಕಾಶವಾಣಿ ನಿಂತಿದೆ. ಅದನ್ನು ಮುಂದುವರಿಸಿಕೊಂಡು ಹೋಗುವ ಪರಂಪರೆಯನ್ನು ನಮ್ಮ ಆಕಾಶವಾಣಿ ಮಾಡಲಿ, ಇದು ಬೆಳೆಯಲಿ ಅಂತ ಹಾರೈಸ್ತೇನೆ ಅಷ್ಟೇ. 90 ವರ್ಷ ಏನು ದೊಡ್ಡದಲ್ಲ, ಮನುಷ್ಯನೇ 100 ವರ್ಷ ಬದುಕ್ತಾ ಇದ್ದಾನೆ, ಒಂದು ಸಂಸ್ಥೆ ಬಾಳೋದೇನು ಕಷ್ಟ ಅಲ್ಲ. ಆ ಬೆಳವಣಿಗೆಯನ್ನು ನಾವೆಲ್ಲ ನೋಡಬೇಕು ಅನ್ನೋ ಒಂದು ಅಪೇಕ್ಷೆಯಲ್ಲಿ ಇದ್ದೇವೆ. ಇಂಥ ಒಂದು ಅವಕಾಶ ಕೊಟ್ಟದ್ದಕ್ಕೆ ಬೆಂಗಳೂರು ಆಕಾಶವಾಣಿ ನಿಮಗೆಲ್ಲ ಧನ್ಯವಾದಗಳು. ಕೇಳಿದ್ದಕ್ಕೆ ಎಲ್ಲ ಪ್ರೀತಿಯ ಸಹೃದಯರಿಗೂ ನಮಸ್ಕಾರ.
1: ಇದುವರೆಗೆ ಆಕಾಶವಾಣಿ ಮತ್ತು ಸಾಹಿತ್ಯ ಈ ವಿಷಯವಾಗಿ ವಿಷಯ ಮಂಡನೆ ಮಾಡಿದವರು ಆಕಾಶವಾಣಿ ಬೆಂಗಳೂರು ಕೇಂದ್ರದ ನಿವೃತ್ತ ಕೇಂದ್ರ ನಿರ್ದೇಶಕರು ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಡಾಕ್ಟರ್ ಬಸವರಾಜ ಸಾದರ್ ಅವರು. ಈಗ ಆಕಾಶವಾಣಿ ಮತ್ತು ಸಂಗೀತ ಈ ವಿಷಯದ ಮಂಡನೆಯನ್ನ ಕೇಳೋಣ. ಸಂಗೀತ ತಜ್ಞರು ಮತ್ತು ಆಕಾಶವಾಣಿ ದೂರದರ್ಶನ ದಕ್ಷಿಣ ವಲಯದ ಕಾರ್ಯಕ್ರಮ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಎನ್ ರಘು ಅವರಿಂದ.
2: ಭಾರತದ ಸಂಗೀತ ಕ್ಷೇತ್ರದಲ್ಲಿ ಬೆಂಗಳೂರಿನ ಸಂಗೀತ ಕಲಾವಿದರ ಹೆಸರುಗಳು ಚಲಾವಣೆಗೆ ಬರೋಕೆ ಇಲ್ಲಿನ ಆಕಾಶವಾಣಿಯ ಕೊಡುಗೆ ದೊಡ್ಡ ಪ್ರಮಾಣದ್ದು. 1955 ನವೆಂಬರ್ 2 ವಿದ್ಯುಕ್ತವಾಗಿ ಬೆಂಗಳೂರಿನಲ್ಲಿ ಪ್ರಾರಂಭಗೊಂಡ ಆಕಾಶವಾಣಿ ಕೇಂದ್ರದ ಸಿಬ್ಬಂದಿ, ಆ ಮೊದಲು ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವರು, ಕೇಂದ್ರದೊಂದಿಗೆ ಸಿಬ್ಬಂದಿಗಳು ಸ್ಥಳಾಂತರಗೊಂಡು ಬೆಂಗಳೂರಿಗೆ ಬಂದದ್ದು ಇಲ್ಲಿನ ರಸಿಕ ಕಲಾವಿದ ವಿದ್ಯಾರ್ಥಿಗಳ ಭಾಗ್ಯೋದಯ ಆಯಿತು ಅಂತಲೇ ಹೇಳಬೇಕು. ರಾಜಭವನದ ಎದುರಿಗಿನ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಮಗನ ಮನೆಯನ್ನು ಬಾಡಿಗೆಗೆ ಪಡ್ಕೊಂಡು ಅದರಲ್ಲೇ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ಧ್ವನಿ ಮುದ್ರಣ ಸ್ಟುಡಿಯೋಗಳನ್ನು, ಪ್ರಸಾರ ಸ್ಟುಡಿಯೋಗಳನ್ನು ನಿರ್ಮಾಣ ಮಾಡಿಕೊಂಡು ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸಿದಾಗ ಬೆಂಗಳೂರಿನ ಸ್ಥಳೀಯ ಸಾಹಿತಿ ಕಲಾವಿದರಿಗೆ ಉನ್ನತ ತಂತ್ರಜ್ಞಾನ ಒದಗಿಸಿಕೊಟ್ಟ ಸಾಮಾಜಿಕ ವೇದಿಕೆ ಒಂದು ದೊರಕಿದ ಹಾಗಾಯಿತು. ಇವತ್ತು ಸಾಮಾಜಿಕ ಮಾಧ್ಯಮ ಏನು ಮಾಹಿತಿ ಕ್ರಾಂತಿ ಮಾಡಿದೆಯೋ ಅದಕ್ಕಿಂತಲೂ ಹೆಚ್ಚು ಗುಣಾತ್ಮಕವಾದ ಮೌಲ್ಯಾಧಾರಿತ ಸಾಂಸ್ಕೃತಿಕ ಕ್ರಾಂತಿಗೆ ಬೆಂಗಳೂರು ಆಕಾಶವಾಣಿ ಮುನ್ನುಡಿ ಬರೀತು, ಸಾಕಷ್ಟು ಅದ್ಭುತಗಳನ್ನು ಸಾಧಿಸಿತು ಕೂಡ. ಆಗಿನ ಕಾಲದಲ್ಲಿ ಆಕಾಶವಾಣಿಯ ಪ್ರಸಾರದ ಶೇಕಡ 60% ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳೇ ಆಗಿದ್ದುದು ಗಮನಾರ್ಹವಾದ ಸಂಗತಿ. ಅದರಲ್ಲೂ ಶಾಸ್ತ್ರೀಯ ಸಂಗೀತಕ್ಕೆ, ವಿಶೇಷವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ. ಉಳಿದಂತೆ ವಾದ್ಯವೃಂದ, ಭಕ್ತಿ ಸಂಗೀತ, ಹಿಂದೂಸ್ಥಾನಿ ಸಂಗೀತ, ಸುಗಮ ಸಂಗೀತಗಳ ಜೊತೆ

ಕಡೆಗೆ ಚಲನಚಿತ್ರ ಗೀತೆಗಳು ಮೂಡಿ ಬರ್ತಾ ಇತ್ತು. ಕನ್ನಡ ಗೀತೆಗಳು ಅಂತ ಕರೆಯಲಾಗ್ತಾ ಇದ್ದ ಸುಗಮ ಸಂಗೀತ ಆ ಹೊತ್ತಿಗೆ ಇನ್ನೂ ಹೆಚ್ಚಿನ ಪ್ರಚಾರ ಪಡೆಯದೇ ಇದ್ದ ಒಂದು ನವೀನ ಸಂಗೀತ ಪ್ರಕಾರ. ಬೆಂಗಳೂರಿನಲ್ಲಿ ಹಿಂದೂಸ್ತಾನಿ ಸಂಗೀತ ಕಲಾವಿದರು ಕೇಳುಗರು ಕೇವಲ ಬೆರಳಿಕೆಯಲ್ಲಿ ಇದ್ದ ಕಾಲ ಅದು. ಇಂಥ ಒಂದು ಸಂಕೀರ್ಣ ಸಂಕ್ರಮಣ ಸ್ಥಿತಿಯಲ್ಲಿ ಬೆಂಗಳೂರು ಆಕಾಶವಾಣಿ ಭಾರತೀಯ ಸಂಗೀತದ ವಿವಿಧ ಪ್ರಕಾರಗಳಿಗೆ ಸಮಾನ ಅವಕಾಶಗಳನ್ನು ಒದಗಿಸಿಕೊಡೋದ್ರ ಮೂಲಕ ಆ ಎಲ್ಲ ಪ್ರಕಾರಗಳಿಗೂ ಕೇಳುಗರನ್ನು ಹುಟ್ಟು ಹಾಕಿದ ಪರಿ ಒಂದು ದೊಡ್ಡ ಯಶೋಗಾಥೆ. ಬೆಂಗಳೂರು ಆಕಾಶವಾಣಿಯ ಸಂಗೀತ ಸೇವೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ನಿಲಯದ ಕಲಾವಿದರು, ಕಾರ್ಯಕ್ರಮ ನಿರ್ಮಾಪಕರು, ಕಾರ್ಯಕ್ರಮ ನಿರ್ವಾಹಕರು ಮತ್ತು ಸಾಹಿತಿಗಳು. ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್, ಡಾಕ್ಟರ್ ಆರ್ ಕೆ ಶ್ರೀಕಂಠನ್, ಶಲ್ಲುಪಿಳ್ಳೆ ಅಯ್ಯಂಗಾರ್, ಪಿಟೀಲು ಚೌಡಯ್ಯನವರ ಸಹೋದರಿ ಗಾಯಕಿ ಟಿ ನಾಗಮ್ಮ, ಮೃದಂಗದ ಎಂ ಎಸ್ ರಾಮಯ್ಯ, ವಯಾಪುರಿ ದೇವರ್, ವಿ ಎಸ್ ರಾಜಗೋಪಾಲ್, ಘಟ ವಿದ್ವಾಂಸರಾದ ಕೆ ಎಸ್ ಮಂಜುನಾಥ್, ಸೀತಾರಾಮ ಶಾಸ್ತ್ರಿ, ಖಂಜಿರ ವಿದ್ವಾಂಸರಾದ ಸೋಸಲೆ ಶೇಷಗಿರಿದಾಸ್, ಕೊಳಲು ವಿದ್ವಾಂಸರಾದ ಎಸ್ ಪಿ ನಟರಾಜನ್, ವಯಲಿನ್ ವಿದ್ವಾಂಸರಾದ ಕೃಷ್ಣಮಾಚಾರ್ ಅಂದರೆ ಪದ್ಮಚರಣ್ ಅವರು, ಟಿ ಎಸ್ ತಾತಾಚಾರ್, ಜೆ ಎಲ್ ಕಾಶಿನಾಥ ಶಾಸ್ತ್ರಿ ಜಕರಯ್ಯ, ಗೋಟುವಾದ್ಯದ ಎಂ ವಿ ವರಹಸ್ವಾಮಿ, ಮುಖವೀಣೆ ನಾಗೇಂದ್ರಪ್ಪ, ಸೆಲ್ಲೋ ನಾಗೇಂದ್ರಪ್ಪ, ದಿಲ್ರೂಬ ಕಲಾವಿದ ನಾಗರಾಜ್ ಶಾಸ್ತ್ರಿ ಇವರೆಲ್ಲ ಹಿರಿ ತಲೆಮಾರಿನ ಕಲಾವಿದರು. ಇವರೆಲ್ಲ ಬೆಂಗಳೂರಿನಲ್ಲಿ ನೆಲೆಸಿದ್ರಿಂದ ಇವರ ಶಿಷ್ಯ ಪರಂಪರೆ ಬೆಳೆದು ಇಲ್ಲಿನ ಸಂಗೀತ ಕ್ಷೇತ್ರವನ್ನು ಸಮೃದ್ಧಗೊಳಿಸಿತು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಚೇರಿಗಳನ್ನು ನೀಡೋಕೆ ಸ್ಥಳೀಯ ಕಲಾವಿದರಿಗೆ ಈ ಹಿರಿಯ ಕಲಾವಿದರು ಸಹಕಾರ ಕೊಡ್ತಾ ಇದ್ದಿದ್ದರಿಂದ ಕಿರಿಯ ಕಲಾವಿದರಿಗೆ ಇವರೆಲ್ಲರ ಅನುಭವದ ಮಾರ್ಗದರ್ಶನ ನೇರವಾಗಿ ದೊರಕ್ತಾ ಇದ್ದಿದ್ದು ಅವರ ಅಹೋಭಾಗ್ಯ ಅಂತಾನೇ ಅವರೆಲ್ಲರ ಭಾವನೆ ಆಗಿತ್ತು. ಶಲ್ವಪಿಳ್ಳೆ ಅಯ್ಯಂಗಾರ್ ಮತ್ತು ಆರ್ ಕೆ ಶ್ರೀಕಂಠನ್ ಜೋಡಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಅತ್ಯುಚ್ಚ ಮಟ್ಟವನ್ನು ಕೇಳುಗರಿಗೆ ಪರಿಚಯಿಸುವುದರಲ್ಲಿ ಸಫಲವಾಯಿತು ಅಂತ ಆ ಕಾಲದ ಕೇಳುಗರು ಹಿರಿಯರು ಅವರು ಹೇಳ್ತಾರೆ. ಅದು ಅವರ ಹಾಗೂ ಈಗಿನವರ ಅನುಭವಸಿದ್ಧವಾದ ಮಾತು. ಆಗ್ಗೆ ಪ್ರಸಾರ ಆಗ್ತಾ ಇದ್ದ ವಿಶೇಷ ಸಂಗೀತ ಸಂಚಿಕೆಗಳು ಶೋಧಪೂರ್ಣ ಮಾಹಿತಿಯಿಂದ ತುಂಬಿರ್ತಾ ಇದ್ವು ಅನ್ನೋದಕ್ಕೆ ಇವತ್ತಿಗೂ ಲಭ್ಯವಿರುವಂಥ ಹಲವಾರು ಧ್ವನಿಮುದ್ರಣಗಳೇ ಪ್ರಮಾಣ. ಆ ಕಾಲದಲ್ಲೇ ನಿರ್ಮಾಣ ಮಾಡಿದಂಥ 77 ಮೇಳ ರಾಗಮಾಲಿಕೆಯ ವಿವರಣಾತ್ಮಕ ಕಾರ್ಯಕ್ರಮ ಇವತ್ತಿಗೂ ಶ್ರೋತೃಗಳಿಗೆ ಮೆಚ್ಚುಗೆಯಾಗುವಂಥದ್ದು. ನಿಲಯದ ಕಲಾವಿದರ ಪ್ರತಿಭೆಗೆ ಸಾಣೆ ಹಿಡಿತಾ ಇದ್ದಿದ್ದು ಸ್ಥಳೀಯ ಸಾಹಿತಿಗಳು ರಚಿಸುತ್ತಾ ಇದ್ದ ಸಂಗೀತ ರೂಪಕಗಳು. ಹಿರಿಯ ಕವಿ ಡಾಕ್ಟರ್ ಪುತಿ ನರಸಿಂಹಾಚಾರ್ಯರ ಬಹುಪಾಲು ಎಲ್ಲ ಸಂಗೀತ ರೂಪಕಗಳು ಆಕಾಶವಾಣಿಗಾಗಿಯೇ ಬರೆದಂಥವು. ಅವು ಆ ಕಾಲಕ್ಕೆ ಜನಮಾನಸದಲ್ಲಿ ನಲಿದಾಡಿದ್ವು. ಆಕಾಶವಾಣಿ ಅಂದ ಕೂಡಲೇ ಇವತ್ತಿಗೂ ಹಿರಿಯರು ತಾವು ಕೇಳಿದ ಆ ಸಂಗೀತ ರೂಪಕಗಳ ಹೆಸರನ್ನು ಮೆಲುಕಾಕ್ತಾರೆ. ಕಾರ್ಯಕ್ರಮ ನಿರ್ವಾಹಕರು ಬಹುಶ್ರುತ ವಿದ್ವಾಂಸರು ಆಗಿದ್ದ ನಾರಾಯಣ ಸಂಗಮ ಇವರು ಶಾಂತಿನಿಕೇತನದಲ್ಲಿ ಕಲಿತು ಬಂದವರು. ಮೂಲ ಬಂಗಾಳಿಯಿಂದ ಗುರುದೇವ ರವೀಂದ್ರನಾಥ ಠಾಗೂರ್ ವಿರಚಿತ ಆಮ್ರಪಾಲಿ ಸಂಗೀತ ರೂಪಕವನ್ನು ಕನ್ನಡಕ್ಕೆ ಪದ್ಯಾನುವಾದ ಮಾಡಿದರು. ಬೆಂಗಳೂರಿನ ಆಗಿನ ಹಿರಿಯ ಕಲಾವಿದರು ಸೇರಿದಂತೆ ನಿಲಯದ ಕಲಾವಿದರ ಶ್ರದ್ಧಾಪೂರ್ಣ ಕೊಡುಗೆಯಾಗಿ ಈ ರೂಪಕ ಮೂಡಿಬಂದಿದೆ. ಖ್ಯಾತ ವಿದ್ವಾಂಸರಾಗಿದ್ದ ಮೈಸೂರು ವಾಸುದೇವಾಚಾರ್ಯರ ಮೊಮ್ಮಗ ಶ್ರೀ ಎಸ್ ಕೃಷ್ಣಮೂರ್ತಿ ಆಗ್ಗೆ ಕಾರ್ಯಕ್ರಮ ನಿರ್ವಾಹಕರಾಗಿದ್ದವರು. ಸಂಗೀತ ಸಂಯೋಜಿಸಿ ನಿರ್ಮಾಣ ಮಾಡಿದ್ದ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರ ಗಿರಿಜಾ ಕಲ್ಯಾಣ ರೂಪಕ ಇವತ್ತಿಗೂ ಪ್ರಸಾರ ಯೋಗ್ಯವಾಗಿದೆ. ರೇಡಿಯೋ ನಾಟಕಗಳ ಕ್ಷೇತ್ರದಲ್ಲಿ ದೊಡ್ಡ ಹೆಸರಾದ ಬಹುಶ್ರುತ ವಿದ್ವಾಂಸ ಡಾಕ್ಟರ್ ವಸಂತ ಕವಲಿ ಅವರ ಒಲವು ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಇದ್ದರೂ ಅಧ್ಯಯನದ ಆಸಕ್ತಿಯಿಂದ ಅವರು ಎರಡೂ ಪದ್ಧತಿಗಳ ಕೊಳ್ಳುಕೊಳ್ಳಗಳನ್ನು ಗಮನಿಸಿ ಹಲವು ವಿದ್ವತ್ಪೂರ್ಣ ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಿದರು. ಮರಾಠಿ ನಾಟ್ಯ ಸಂಗೀತದ ಮೂಲ ಪ್ರೇರಣೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕೀರ್ತನೆಗಳ ಮಟ್ಟುಗಳಲ್ಲಿದೆ ಅನ್ನೋದನ್ನು ಆಧಾರವಾಗಿ ತೋರಿಸಿಕೊಟ್ಟಿರುವಂಥ ವಿಶೇಷ ಕಾರ್ಯಕ್ರಮ ಇದು. ಇದರಲ್ಲಿ ಆ ಕಾಲದ ಪ್ರಸಿದ್ಧ ಕಲಾವಿದರೆಲ್ಲರೂ ಭಾಗವಹಿಸಿರೋದು ಮತ್ತೊಂದು ವಿಶೇಷ. ಇಂತಹ ಅನರ್ಘ್ಯ ರೂಪಕಗಳು ಅದೆಷ್ಟೋ ಇವೆ. ಬೆಂಗಳೂರಿನ ಹಿರಿಯ ಸಂಗೀತ ವಿಮರ್ಶಕ ಬಿ ವಿ ಕೆ ಶಾಸ್ತ್ರಿಗಳು ರಚಿಸಿ ನಿರ್ದೇಶಿಸಿದ್ದ ಮತ್ತೊಂದು ರೂಪಕದಲ್ಲಿ ರವೀಂದ್ರ ಸಂಗೀತದ ಮೇಲೆ ಕರ್ನಾಟಕ ಸಂಗೀತದ ಪ್ರಭಾವದ ಅಪೂರ್ವ ದಾಖಲೀಕರಣ ಇದೆ. ಕನ್ನಡ ಗೀತೆಗಳು ಅಂತ ಕರೆಯಲಾಗ್ತಾ ಇದ್ದು ಆ ನಂತರದ ದಿನಗಳಲ್ಲಿ ಸುಗಮ ಸಂಗೀತ ಅಂತ ಹೆಸರು ಪಡೆದ ನವೀನ ಸಂಗೀತ ಪ್ರಕಾರಕ್ಕೆ ಹೆಚ್ಚಿನ ಮಹತ್ವ ನೀಡಿ ಅದಕ್ಕೊಂದು ಸ್ವರೂಪ ಸಿದ್ಧಿಯನ್ನು ಒದಗಿಸಿದ ಹೆಮ್ಮೆ ಬೆಂಗಳೂರು ಆಕಾಶವಾಣಿಯಿದೆ. ಮೈಸೂರಿನಲ್ಲಿ ಈ ಮಹತ್ ಕಾರ್ಯಕ್ಕೆ ಬೀಜಾವಾಪನೆ ಮಾಡಿದ ಪದ್ಮಚರಣರು ಬೆಂಗಳೂರಿಗೆ ಬಂದ ಮೇಲೂ ಈ ಕಾರ್ಯವನ್ನು ಅತ್ಯುತ್ಸಾಹದಿಂದ ಮುಂದುವರೆಸಿದರು. ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಉಡುಗಣ ವೇಷ್ಟಿತ ಕವಿತೆಯನ್ನು ಪದ್ಮಚರಣರ ರಾಗ ಸಂಯೋಜನೆಯಲ್ಲಿ ಹಾಡಿ ಹಿರಿಯ ಗಾಯಕಿ ಮತ್ತು ಸಂಗೀತ ಸಂಯೋಜಕರಾದ ಎಚ್ ಆರ್ ಲೀಲಾವತಿಯವರು ಪ್ರಸಿದ್ಧಿಗೆ ತಂದರು. ಸುಮಾರು 1959 ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಅಸಿಸ್ಟೆಂಟ್ ಪ್ರೊಡ್ಯೂಸರ್ ಲೈಟ್ ಮ್ಯೂಸಿಕ್ ಅಂತ ನಿಯುಕ್ತರಾಗಿದ್ದ ಸಂಗೀತ ಭೂಷಣಂ ಎಂ ಡಿ ಪಾರ್ಥಸಾರಥಿ ಮದ್ರಾಸಿನ ಚಿತ್ರರಂಗದಿಂದ ಬಂದಿದ್ದವರಾದರೂ ಮೂಲತಃ ಕನ್ನಡದವರೇ. ಕನ್ನಡ ಸುಗಮ ಸಂಗೀತದ ಸ್ವರೂಪ ಸಿದ್ಧಿಗೆ ಇವರು ನೀಡಿದ ಕೊಡುಗೆ ಅಪಾರವಾದದ್ದಾದರೂ ಇವತ್ತಿನ ಪೀಳಿಗೆಯ ಬಹಳಷ್ಟು ಜನರಿಗೆ ಅದು ತಿಳಿದಿಲ್ಲ ಅನ್ನುವಂಥದ್ದು

0: ಸಂಗತಿ. ಎಚ್ ಕೆ ನಾರಾಯಣ, ಸಿ ಕೆ ತಾರಾ, ವೈ ಎಸ್ ಇಂದ್ರ ಈ ರೀತಿಯ ಬೆಂಗಳೂರಿನ ಪ್ರತಿಭೆಗಳು ತಯಾರಾಗಿದ್ದು ಇವರ ಗರಡಿಯಲ್ಲೇ. ಹೀಗೆ ಹೇಳ್ತಾ ಹೋದರೆ ನಮ್ಮ ಆರ್ಕೈವ್ನಲ್ಲಿರುವಂಥ ಸಾಮಗ್ರಿ ಎಷ್ಟು ಹೇಳಿದ್ರೂ ಮುಗಿದೇ ಇರುವಂಥದ್ದು, ಎಷ್ಟು ಕೇಳಿದ್ರೂ ನಮಗೆ ಮನಸ್ಸಿಗೆ ಸಮಾಧಾನ ಆಗಲ್ಲ, ಮತ್ತಷ್ಟು ಕೇಳಬೇಕು ಅಂತ ಅನಿಸುತ್ತೆ. ಇಷ್ಟೆಲ್ಲದರ ಮಧ್ಯೆ ನಮ್ಮ ಮಾಧ್ಯಮ ಬೇರೆ ದಿಕ್ಕಿಗೆ ಹೊರಳ್ತಾ ಇದ್ದಾಗ ಅಮೃತ ವರ್ಷಿಣಿ ಅಂಥ ಒಂದು ಸಂಗೀತ ವಾಹಿನಿಯನ್ನು ಬೆಂಗಳೂರು ಆಕಾಶವಾಣಿ ಕೊಡಮಾಡಿದ್ದು ನಮ್ಮ ಎಲ್ಲ ಸಂಗೀತ ಪ್ರೇಮಿಗಳಿಗೆ ಬಹಳಷ್ಟು ಉತ್ಸಾಹವನ್ನು ತಂದುಕೊಡ್ತು. ಮೊದಲಿಗೆ ಕೇವಲ ಒಂದೇ ಪ್ರಸಾರಕ್ಕೆ ಸೀಮಿತವಾಗಿದ್ದದನ್ನು ನಾವು ನಂತರ ಬೆಳಗ್ಗಿನ ಮತ್ತು ಸಂಜೆ ಪ್ರಸಾರಕ್ಕೆ ಮಾಡಿದಾಗ ಅದರಲ್ಲಿ ಸಂಗೀತ ಸಂಬಂಧಿಯಾದ ಹಲವಾರು ಕಾರ್ಯಕ್ರಮಗಳನ್ನು ಡಿಸೈನ್ ಮಾಡಿ ಅದಕ್ಕೆ ಅಂತಲೇ ಪ್ರಸಾರ ಮಾಡಿದ್ವಿ. ಇದಕ್ಕೆ ನಮ್ಮ ಕೇಳುಗರಿಂದ ಬಂದಂತಹ ಪ್ರತಿಕ್ರಿಯೆ ಬಹಳ ದೊಡ್ಡದು. ಇದನ್ನು ಆಧಾರವಾಗಿದ್ದುಕೊಂಡು ಮುಂದಿನ ದಿನಗಳಲ್ಲಿ ರಾಗಂ 24/7 ಆ ಡಿ ಟಿ ಎಚ್ ವಾಹಿನಿಯನ್ನು ನಾವು ಪ್ರಾರಂಭ ಮಾಡಿದಾಗ ಇದಕ್ಕೂ ಕೂಡ ಕೇವಲ ರಾಷ್ಟ್ರದಾದ್ಯಂತ ಅಲ್ಲ, ವಿದೇಶಗಳಿಂದ ಕೂಡ ಅತ್ಯುತ್ತಮವಾದ ಪ್ರತಿಕ್ರಿಯೆ ಬಂದು ಇವತ್ತಿಗೂ ವಿದೇಶಗಳಲ್ಲಿ ಕೂಡ ವಾಹಿನಿಯನ್ನು ನಮ್ಮ ಕೇಳುವರು ಕೇಳ್ತಾ ಇದ್ದಾರೆ. ಈ ಎಲ್ಲದಕ್ಕೂ ಮೂಲ ಸಾಮಗ್ರಿಯನ್ನು ಒದಗಿಸಿಕೊಡೋಕ್ಕೆ ಕಾರಣರಾದವರು ನಮ್ಮ ಕಲಾವಿದರು. ಆಕಾಶವಾಣಿಯೊಂದಿಗಿನ ನಮ್ಮ ಕಲಾವಿದರ ಒಂದು ಸಂಬಂಧ ಹೇಗಿದೆ ಅಂತಂದರೆ ಕರಳುಬಳ್ಳಿ ಸಂಬಂಧ ಅಂತ ಹೇಳ್ತಾರಲ್ಲ ಆ ರೀತಿಯಂಥದ್ದು. ಈ ಸಂಬಂಧವನ್ನು ಸದಾಕಾಲಕ್ಕೂ ಉಳಿಸ್ಕೋಬೇಕು ಅನ್ನುವಂಥದ್ದು ನಮ್ಮ ಎಲ್ಲ ಕಲಾವಿದರ ಅಪೇಕ್ಷೆ, ಅದೇ ಅಪೇಕ್ಷೆ ಆಕಾಶವಾಣಿಯದ್ದು ಆಗಿದೆ. ಅದು ಸಂದರ್ಭ, ಸಾಧ್ಯತೆ ಇವನ್ನೆಲ್ಲನೂ ನೋಡಿಕೊಂಡು ನಾವು ಇದನ್ನು ಮುಂದುವರೆಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಸಾವಿರಾರು ಸಂಖ್ಯೆಯ ಆಡಿಷನ್ಗಳನ್ನು ನಮ್ಮ ಬೆಂಗಳೂರು ಕೇಂದ್ರ ನಿರ್ವಹಿಸ್ತಾ ಇದೆ. ಕೋವಿಡ್ ನಂತರದ ಸಂದರ್ಭದಲ್ಲಿ ಕೆಲವೊಂದು ಸ್ಥಿತ್ಯಂತರಗಳು ಆಗಿರೋದ್ರಿಂದ ಈ ರೀತಿಯ ಕಲಾವಿದರಿಗೆ ಕೆಲವೊಂದು ಅವಕಾಶಗಳು ಕಡಿಮೆ ಆಗಿರೋದು ಒಂದು ಸಂದರ್ಭಗಳು ಇರೋದು ನಿಜವೇ ಇಲ್ಲ ಅಂತಲ್ಲ. ಇದು ಕೇವಲ ಬೆಂಗಳೂರು ಆಕಾಶವಾಣಿಗೆ ಮಾತ್ರ ಸೀಮಿತ ಅಲ್ಲ, ರಾಷ್ಟ್ರದಾದ್ಯಂತದ ಎಲ್ಲ ಆಕಾಶವಾಣಿಗಳಲ್ಲೂ ಈ ರೀತಿಯ ಒಂದು ಸ್ಥಿತ್ಯಂತರ ಆಗಿದೆ. ಆದರೆ ಅದು ಸಹಜ ಸ್ಥಿತಿಗೆ ಬರೋದರಲ್ಲಿ ಹೆಚ್ಚು ಕಾಲ ಬೇಕಾಗಿಲ್ಲ. ಎಲ್ಲ ಕಾರ್ಯಕ್ರಮ ನಿರ್ವಾಹಕರು ಹಾಗೆ ಕಾರ್ಯಕ್ರಮ ಸಿಬ್ಬಂದಿ ಈ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ನಾನಾಗಲೇ ಹೇಳಿದ ಹಾಗೆ ನಮ್ಮ ಉಳಿವಿಗೆ ಅಥವಾ ನಮ್ಮ ಯಶಸ್ಸಿಗೆ ಮೂಲ ಕಾರಣರಾದವರು ನಮ್ಮ ಕಲಾವಿದರೇ. ಹೀಗಾಗಿ ಕಲಾವಿದರಿಗೆ ಯಾವತ್ತಿಗೂ ಆಕಾಶವಾಣಿಯಲ್ಲಿ ಸ್ವಾಗತ ಇದ್ದೇ ಇದೆ. ಮತ್ತೆ ಮತ್ತೆ ಆಕಾಶವಾಣಿಯೊಂದಿಗೆ ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
1: ಆಕಾಶವಾಣಿ ಮತ್ತು ಸಂಗೀತ ಈ ಬಗ್ಗೆ ಕೇಳಿದರಲ್ಲ, ಮಾತನಾಡಿದವರು ಸಂಗೀತ ತಜ್ಞರು ಹಾಗೂ ಆಕಾಶವಾಣಿ ಮತ್ತು ದೂರದರ್ಶನ ದಕ್ಷಿಣ ವಲಯದ ಉಪನಿರ್ದೇಶಕರಾದ ಡಾಕ್ಟರ್ ಎನ್ ರಘು ಅವರು. ಕೇಳ್ತಾ ಇದ್ದೀರಿ ಬೆಂಗಳೂರು ಗಾಯನ ಸಮಾಜದಲ್ಲಿ May 30 ಆಯೋಜಿತವಾಗಿದ್ದ ಶ್ರೋತೃಗಳ ಸಮ್ಮುಖದ ಕಾರ್ಯಕ್ರಮದ ಧ್ವನಿ ಮುದ್ರಣ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಆಕಾಶವಾಣಿ ನಾಟಕ ಮತ್ತು ಕೇಳುಗರು ಈ ವಿಷಯದ ಮಂಡನೆಯನ್ನ ಕೇಳೋಣ. ಪ್ರಸ್ತುತಪಡಿಸಿದ್ದಾರೆ ಅಬ್ಬಾಸ್ ಖಾನ್ ಕಾಲೇಜಿನ ಪ್ರಾಂಶುಪಾಲರು ಮತ್ತು ರಂಗ ಕಲಾವಿದರೂ ಆದ ಡಾಕ್ಟರ್ MS ವಿದ್ಯಾ ಅವರು.
2: ಈ ಆಕಾಶವಾಣಿ ಮತ್ತು ಕೇಳುಗ ಅಂತ ಬಂದಾಗ ಆಗಿನ ಕೇಳುಗರ ಒಂದು ಸಂತತಿಯೇ ಬೇರೆ ತರ, ಬಹಳ ವಿಶಿಷ್ಟವಾದ ವಿಭಿನ್ನವಾದ ಸಂತತಿ. ಯಾಕೆಂದ್ರೆ ಇವಾಗಿನ ತರ ಅನೇಕ ಮಾಧ್ಯಮಗಳು ಇರಲಿಲ್ಲ. ಅವಾಗ ಆಕಾಶವಾಣಿನ ದೊಡ್ಡ ಮಾಧ್ಯಮ, ಆಕಾಶವಾಣಿಯಲ್ಲಿ ನಾವು ಕೆಲಸ ಮಾಡೋದೊಂದು ಹೆಮ್ಮೆ ವಿಚಾರ, ಒಂದು ರೀತಿ ಸ್ಟಾರ್ಡಮ್ ಅಂತ ಅನ್ಬೋದು. ಯಾರ್ಯಾರು ಆಕಾಶವಾಣಿ ಧ್ವನಿಯನ್ನ ನೀಡ್ತಾ ಬಂದ್ರು ಅವರೆಲ್ಲರಿಗೂ ಈ ಕೇಳುಗ ಅನ್ನೋನು ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಅಂದ್ರೆ ಶ್ರೋತೃಗಳಿಲ್ಲದೆ ಆಕಾಶವಾಣಿ ಇಲ್ಲ. ಆಕಾಶವಾಣಿಯಲ್ಲಿ ಆ ವಾಣಿಯ ಮುಖಾಂತರ ಕಿವಿಗೆ ನಾವು ಕೇಳಿಸ್ಕೊಂಡು ಆ ನಾಟಕ ಅನ್ನುವುದು ವಾರ್ತೆಗಳ ಜೊತೆಗೆ ಹೇಳ್ತಾರೆ, ವಾರ್ತೆಗಳಷ್ಟೇ ಜನಪ್ರಿಯವಾಗಿದ್ದು ಆಕಾಶವಾಣಿ ನಾಟಕಗಳು ಅಂತ. ಅವರು ನಮ್ಮಮ್ಮ ಮೊದಲು ನಾಟಕ ವಿಭಾಗದಲ್ಲಿ ತೋರಿಸ್ಕೊಂಡಾಗ ರಚನೆ ನಿರ್ದೇಶನ ಆಮೇಲೆ ರಾಷ್ಟ್ರೀಯ ನಾಟಕಗಳ ಅನುವಾದ ಇದೆಲ್ಲ ಬಗ್ಗೆ ತುಂಬ ಬರೆದಿದ್ದಾರೆ, ಲೇಖನಗಳು ಬರೀತಾ ಇರುವಾಗ. ಅವಾಗ ಹೇಗೆ ಮೊದಲಿಂದ 58 ಸಿಂದ ಅವ್ರ ನಾಟಕಗಳನ್ನ ನೋಡಿದ್ರೋದ್ರಿಂದ ಎಷ್ಟು ಮಟ್ಟಿಗೆ ಅದು ವ್ಯತ್ಯಾಸ ಆಗ್ತಾ ಬಂತು ಅಂತ. ನಾನು ಸುಮಾರು 9 ಕ್ಲಾಸಲ್ಲಿ ಇದ್ದಾಗ ಮೊದಲು ಬಾರಿ ಕೆ ಎಸ್ ನರಸಿಂಹಸ್ವಾಮಿಯವ್ರನ್ನ ಇಂಟರ್ವ್ಯೂ ಮಾಡಬೇಕಾಗಿ ಬಂತು, ಅಂದ್ರೆ ನಮ್ಮ ಸಹಪಾಠಿಗಳ ಜೊತೆ ವಿಜಯ ಸ್ಕೂಲಿಂದ. ಅದು ನನ್ನ ಮೊದಲ ರೆಕಾರ್ಡಿಂಗು. ಈ ತರ ಈ ಕಾರ್ಯಕ್ರಮ ಮಾಡಿ ಬಿಟ್ಬಿಟ್ಟೆ, ಸೊ ಹೀಗಾಗಿ ಬೇರೆ ಕಾರ್ಯಕ್ರಮನ ನಾನು ತೊಡಗಿಸ್ಕೊಳ್ಳೋಕ್ಕಾಗಲಿಲ್ಲ. ನಂತರ ಆಕಾಶವಾಣಿ ಆಡಿಷನ್ ಆದಾಗ ನಾಟಕದಲ್ಲಿ ನಾಟಕಗಳ ಜೊತೆಗೆ MS ಸತ್ಯು, ಅರುಂಧತಿ ನಾಗ್ ಅಥವಾ ಉಷಾ ನರೋತ್ರಮ್ ಇಂಥವ್ರನ್ನ ಇಂಟರ್ವ್ಯೂ ಮಾಡುವಂತ ಒಂದು ಅವಕಾಶ ನನಗೆ, ಪ್ರತಿಭಾವಂತ ಇಂಟರ್ವ್ಯೂ ಮಾಡುವಂತ ಅವಕಾಶ ಆಕಾಶವಾಣಿ ಒದಗಿಸ್ತು. ಒಂದ್ ರೀತಿಯಲ್ಲಿ ಎಲ್ಲಾದ್ರಲ್ಲೂ ನಾಟಕದ ವಿಭಾಗದಲ್ಲಿ ಟ್ಯಾಬ್ಯುಲೇಷನ್ ಅಂತ ಆಗ್ಬೋದು, ಯಾವುದೇ ಆಗ್ಬೋದು, ಒಂದ್ ರೀತಿ ತೊಡಗಿಸಿಕೊಂಡಂತ ಒಂದು ಉತ್ಸಾಹ ನನಗೆ ಮೊದಲಿಂದನೂ. ಈಗಲೂ ಅಷ್ಟೇ, ಆಕಾಶವಾಣಿ ಅಂದ ತಕ್ಷಣ ಬೇರೆ ಯಾವುದೇ ಕೆಲಸ ಇದ್ರು ಬಿಟ್ಟು ಮೊದಲು ಬರುವಂತವಳು ನಾನು. ಹೀಗಾಗಿ ಮೊದಲಿಂದಲೂ ನನಗೆ ರೇಡಿಯೋ ಅನ್ನುವುದು ಒಂದು ಆಪ್ತವಾದ ಸ್ನೇಹಿತ ಅಥವಾ ಗೆಳತಿ ಅಂತ ಹೇಳ್ಬೋದು. ನಾವಷ್ಟೇ ಅಲ್ಲ, ನಮ್ಮ ಮನೆಯವ್ರು ಎಲ್ಲರಿಗೂ. ಆಗ ನಾವು ಕಾಯ್ತಾ ಇದ್ದೇನು ವಾರದ ಕಾರ್ಯಕ್ರಮ, ಪಕ್ಷಿ ನೋಟ ಆಗಿರ್ಬೋದು, ಸೌಂಡ್ ಟ್ರ್ಯಾಕ್ ಆಗಿರ್ಬೋದು, ಸಿನಿಮಾ

ಸೌಂಡ್ ಟ್ರ್ಯಾಕೋ ಅಥವಾ ಸಿನಿಮಾ ಗೀತೆಗಳಾಗಿರ್ಬೋದು ಅಥವಾ ನಾಟಕಗಳು, ಅವ ನಾಟಕಗಳಂತೂ ವಾರಕ್ಕೆ ಎರಡು ಸಲ ಪ್ರಸಾರ ಆಗ್ತಿತ್ತು. ಆಮೇಲೆ ಅಲ್ಲದೆ ರಾಷ್ಟ್ರೀಯ ನಾಟಕಗಳು 3 ತಿಂಗಳಿಗೆ ಒಂದ್ಸಲ. ಇದೆಲ್ಲರಿಂದ ನಮಗೆ ಆಕಾಶವಾಣಿ, ನಾನೊಬ್ಳು ಕೇಳುಗಳಾಗಿ ನಾನು ಹೇಳ್ತಾ ಇರೋದು, ಕೇಳುಗಳಾಗಿ ನಮಗೊಂದು ರೀತಿಯ ಆತ್ಮೀಯ ವಾತಾವರಣ. ರೇಡಿಯೋ ಇಲ್ಲದೆ ನಮ್ಮ ಮನೆ ಉದಯ ಆಗ್ತಾನೆ ಇರಲಿಲ್ಲ. ಆಮೇಲೆ ಸುಪ್ರಭಾತ ಆಗ್ತಿದ್ದೆ ಅವ್ರು ಹೇಳ್ದಂಗೆ ರೇಡಿಯೋದಿಂದ. ನಮ್ಮ ಮನೆ ಮಾತ್ರನೇ ಅಂತ ಅಲ್ಲ, ಸುತ್ತಮುತ್ತಲೂ ಸುಪ್ರಭಾತ ನಡೀತಾ ಇದ್ದಿದ್ದೆ ರೇಡಿಯೋ ಮುಖಾಂತರ. ಇವಾಗ ಇವ್ರು ಹೇಳ್ದಂಗೆ FM ಅಂತ ಬಂದಿರ್ಬೋದು, ನಾವು ವೆಹಿಕಲ್ ಹೋಗ್ತಾ ಬರ್ತಾ ಹಾಕೊಳ್ಬೋದು ಬೇರೆ ವಿಚಾರ. ಆದರೆ ಈ ಒಂದು ಮೂಲ ನಮಗೆ ಆಕಾಶವಾಣಿಯಿಂದ ಸಿಗುವಂಥ ಒಂದು ವಿಚಾರಗಳಿದೆಯಲ್ಲ, ವೈಚಾರಿಕ ಮನೋಭಾವ ಇದೆಯಲ್ಲ, ಅದು ಆಕಾಶವಾಣಿಯಿಂದ ದೊರಕದಂಗೆ ಬೇರೆ ಎಲ್ಲೂ ದೊರಕೋದಿಲ್ಲ ಅಂತ ನನ್ನ ಮನಸ್ಸಿನ ಭಾವನೆ. ಇದ್ರ ಮುಖಾಂತರ ನಾಟಕಗಳೇ ಆಗಿರ್ಬೋದು, ನಾಟಕ ಯಾವುದೇ ಒಂದು ನಾವು ಒಂದು ವಸ್ತು ಅಂತ ತೆಗೆದುಕೊಂಡಾಗ ಗಂಭೀರವಾಗಿ ತೋಡಿಸ್ಕೊಳ್ಳುವಂತೆ ಮಾಡುವುದು ಆಕಾಶವಾಣಿ. ನನ್ನ ನೆನಪಿನ ಅಂಗಳದಿಂದ ಆಕಾಶವಾಣಿ ನಾಟಕ ಮತ್ತು ಕೇಳುಗ ಅಂತ ಹೋಗೋದಕ್ಕೆ ನನಗೆ ಮನಸ್ಸು. ಕಿವಿಯಿಂದ ಮೂಲಕ ಮನಸ್ಸನ್ನು ಹೊಕ್ಕು ಕಣ್ಣಿನ ಮುಂದೆ ದೃಶ್ಯನ ಏರ್ಪಾಡು ಮಾಡುವುದು ನಾಟಕ, ಯಾವುದು ಅದು ರೇಡಿಯೋ ನಾಟಕ. ಹೀಗಾಗಿ ಒಂದು ರೀತಿಲಿ ಮನೋರಂಗಕ್ಕೆ ಸೀಮಿತವಾದದ್ದು. ಸೀಮಿತ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ನಮ್ಮ ಒಂದು ಕಲ್ಪನೆ ಸಾಮರ್ಥ್ಯ ಎಷ್ಟು ಬೆಳೆಯುತ್ತೋ ಅಷ್ಟು ದೃಶ್ಯಗಳನ್ನ ಆ ರೀತಿ ನಾವು ಕಲ್ಪಿಸ್ಕೊಳ್ತಾ ಹೋಗ್ಬೋದು ಆಕಾಶವಾಣಿಯ ನಾಟಕಗಳ ಮುಖಾಂತರ. ಆಮೇಲೆ ಮೊದಲು ರಂಗಭೂಮಿ ನಾಟಕಗಳೇ ಆಕಾಶವಾಣಿ ನಾಟಕಗಳಾಯ್ತು, ಯಾಕೆಂದ್ರೆ ರೇಡಿಯೋ ನಾಟಕಗಳನ್ನ ಯಾರು ಮೊದಲು ಬರ್ದಿರ್ಲಿಲ್ಲ. ಮಾಧ್ಯಮ ಶುರು ಆದ್ಮೇಲೆ ತಾನೇ ಎಲ್ಲ ರಚನೆ ಮಾಡಕ್ ಸಾಧ್ಯ. ಅದರಲ್ಲಿ ಆ ರೇಡಿಯೋ ನಾಟಕ ಬರೆಯುವಾಗ 10 ನಿಮಿಷದಿಂದ 1 ಗಂಟೆವರೆಗೂ ಕೇಳುಗರನ್ನ ನಾವು ಇಟ್ಕೊಳ್ಬಹುದಾದಂತ ವಿಚಾರ. ಯಾವುದೇ ರೇಡಿಯೋ ನಾಟಕ ಇರಲಿ ಅದಕ್ಕೆ ಧ್ವನಿ ಮುಖ್ಯ ಪಾತ್ರ ವಹಿಸುತ್ತೆ. ಧ್ವನಿ ತಂತ್ರ, ಸಂಗೀತ ಇದ್ರೂ ಅಭಿನಯವೇ ಜೀವಾಳ. ನಿರ್ದೇಶಕನ ಮೊದಲ ಕರ್ತವ್ಯ ಅಂದ್ರೆ ಆ ಪಾತ್ರಕ್ಕೆ ಯಾವ ಕಲಾವಿದ ಸರಿ ಹೊಂದುತ್ತಾನೆ, ಸರಿಯಾದ ಕ್ಯಾಸ್ಟಿಂಗ್ ಅಂತ ಕರಿತೀವಲ್ಲ, ಅದನ್ನ ಮಾಡಿದ್ರೆ ನಿರ್ದೇಶಕ ಅರ್ಧ ಪಾಸ್ ಆದ ಹಾಗೆ. ನಂತರ ಅದಕ್ಕೆ ಆರಿಸ್ಕೊಳ್ಳೋದು, ಯಾಕಂದ್ರೆ ನಾಟಕ ರಚನೆಯೂ ಅದೊಂದು ದೊಡ್ಡ ಕಲೆ. ಇಷ್ಟು ವಿಚಾರಗಳನ್ನ ಇಷ್ಟು ಸಮಯದಲ್ಲಿ ಇರುಕಿಸಿಕೊಂಡು ಅಂತ ಹೇಳ್ತೀವಲ್ಲ, ಹೇಳುವಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಅದನ್ನ ನಾವು ರೇಡಿಯೋ ಮುಖಾಂತರ ಯಾವುದೇ ಒಂದು ದೃಶ್ಯವಿಲ್ಲದೆ ರೇಡಿಯೋ ಮುಖಾಂತರ ಕೇಳುಗರಿಗೆ ತಲುಪಿಸೋದಿದೆಯಲ್ಲ, ಅದು ಇನ್ನೊಂದು ಸವಾಲಿನ ಕೆಲಸ. ಧ್ವನಿ ತಂತ್ರಗಳ ಬಗ್ಗೆ ಮಾತಾಡುವಾಗಲೂ ಅಷ್ಟೇ, FX ತಕ್ಕಾಗಿರಬೇಕು, ಮಂತ್ರಕ್ಕಿಂತ ಉಗುಳೆ ಜಾಸ್ತಿ ಆಗೋಗೆ ಆ ತಂತ್ರಗಳು ಇರಬಾರ್ದು ಅಂತ ನನ್ನ ಭಾವನೆ. ನಂದು ಅಂತಾನೇ ಅಲ್ಲ, ಜನರಲ್ ಆಗಿ ಎಷ್ಟೋ ಸಲ ಏನಾಗುತ್ತೆ, ನೀರು ಕುಡಿಯೋದು ಸುಮ್ಮನೆ ನೀರು ಕುಡಿಯೋ ಶಬ್ದ, ಸುಮ್ಮನೆ ನಡೆಯೋ ಶಬ್ದ, ಸುಮ್ಮನೆ ಬಾಗಿಲು ತೆಗೆಯೋ ಶಬ್ದ, ಅನ್ನೆಸರಿ ಶಬ್ದಗಳನ್ನ ಮಾಡ್ತಿದ್ರೆ, ಅನವಶ್ಯಕವಾದ ಶಬ್ದಗಳನ್ನ ಮಾಡ್ತಿದ್ರೆ ಅದು ನಾಟಕಕ್ಕೆ ಪೂರಕವಾಗಲ್ಲ, ಮಾರಕ ಆಗುತ್ತೆ. ಆ ವಿಚಾರ ಅಲ್ಲಿಗೆ ಬೇಕೇ ಬೇಕು ಅನ್ನೋ ಒಂದು ವಿಚಾರ ಬರೋತ್ನ ಕೆಲವರು ಸುಮ್ಮನೆ ಹೇಳ್ತಾ ಆಹಾ ಹೌದಾ ಓಹೋ ಏಹೆ ಅಂತಿರ್ತಾರೆ, ಅನಗತ್ಯ ಅಂತ ನನ್ನ ಭಾವನೆ. ಶ್ರೀರಂಗನಾಥ್ ಒಂದ್ಸಲಿ ದಪ್ಪ ಹಾಳೆಯನ್ನ ಮೈಕಿನ ಮುಂದೆ ಅಲ್ಲಾಡಿಸಿ ಗುಡುಗಿದ ಶಬ್ದವನ್ನು ಸೃಷ್ಟಿ ಮಾಡುತ್ತಿದ್ದು ನನಗಿನ ನಾಪಕ ಇದೆ ಅಂತ ಬರೀತಾರೆ. ದಪ್ಪ ಹಾಳೆಗಳನ್ನ ಇಟ್ಕೊಂಡು ಶಬ್ದ ಮಾಡಿದ್ರಂತೆ ಅದು ಗುಡುಗಿನ ಶಬ್ದ, ಯಾಕಂದ್ರೆ ಇವಾಗಿನ ತರ ಅವಾಗ ಇನ್ನೂ ಇದು ಬಂದಿರ್ಲಿಲ್ವಲ್ಲ, ರೆಕಾರ್ಡೆಡ್ ಅಲ್ಲ ಅಷ್ಟಿರ್ಲಿಲ್ವಲ್ಲ ಅದನ್ನ. ಅಂದ್ರೆ ಆಗಿನ ಸಮಯದಲ್ಲಿ ನಮ್ಮನಲ್ಲಿ ಇನ್ನೋವೇಟಿವ್ ಅಂತ ಹೇಳ್ತೀವಲ್ಲ, ನಮ್ಮಲ್ಲಿ ಕ್ರಿಯೇಷನ್ ಮಾಡೋದಕ್ಕೆ ಸೃಷ್ಟಿ ಮಾಡೋದಕ್ಕೆ ಒಂದು ರೀತಿ ನಮ್ಮ ಮುಂದೆ ಒಂದು ನಮ್ಮ ಬುದ್ಧಿಮತ್ತೆಗೆ ಸವಾಲನ್ನು ಒದಗಿಸ್ತಾ ಇದ್ದಂಥದ್ದು ಆಕಾಶವಾಣಿ. ಇನ್ನೊಂದು ಆಕಾಶವಾಣಿ ಮುಖ್ಯ ಉದ್ದೇಶ ಸಾಮಾನ್ಯ ಮನುಷ್ಯನ ಹಿಡಿದು ಅತ್ಯಂತ ಮೇಧಾವಿಯವರೆಗೂ ತಲುಪುವಂಥದ್ದು. ಆಮೇಲೆ ಮೊದಲು ನಮ್ಮ ರೇಡಿಯೋ ನಾಟಕಗಳನ್ನ ಬರೆಯೋರ ಸಂಖ್ಯೆ ಕಡಿಮೆ ಇರೋದ್ರಿಂದ ಎಷ್ಟೋ ಸಲ ಮೊದಲು ಕತೆ ಕಾದಂಬರಿಗಳನ್ನ ರೇಡಿಯೋ ನಾಟಕಗಳಾಗಿ ತೆಗೆದುಕೊಳ್ತಾ ಇದ್ರು. ಅದರಲ್ಲಿ ಮಹಾಸತ್ಯ ಸರಸ್ವತಿ ಇರ್ಬೋದು, ಚೋಮನ ದುಡಿಯಬಹುದು, ಮೂಕಜ್ಜಿ ಕನಸುಗಳು, ನಾಯಿನೆರಳು, ಭಟ್ಟರಮಗಳು, ಈ ಕಡೆ ಹೀಗೆ ಲಿಸ್ಟ್ ಬೆಳೀತೋಗುತ್ತೆ. ರೇಡಿಯೋ ತಂತ್ರ ಅಷ್ಟು ರಚನಾ ತಂತ್ರ ಅಷ್ಟು ಸುಲಭ ಅಲ್ಲ, ಆಸಕ್ತಿ ಬೆಳೆಸೋದಕ್ಕೆ ಅದು ತಕ್ಕಾಗಿ ಒಂದು ತರಬೇತಿ ಕೊಟ್ಟರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಒಂದೆರಡು ಸಲ ಮಾಡಿದ್ರು ವರ್ಕ್ಶಾಪ್ಗಳನ್ನ. ಇನ್ನೊಂದು ಬಹಳ ಮುಖ್ಯವಾದ ವೃತ್ತಪತ್ರಿಕೆಯಲ್ಲಿ ಬಂದಂತ ಒಂದು ಸುದ್ದಿಯನ್ನ ನವರತ್ನರಾಮ್ ಅವರು ಅರಿಶಿನ ಅಳಿಸಬೇಡಮ್ಮ ಅಂತ ಒಂದು ನಾಟಕ ಮಾಡಿದ್ರಂತೆ. ಒಂದು ಸುದ್ದಿ ಬಂತಂತೆ, 4ನೇ ಸಾಲಿನ ಸುದ್ದಿ, ಒಬ್ಬ ಮಗ ಸತ್ತೋಗ್ತಾನೆ, ಸೊಸೆ ವಿಧವೆ ಆಗ್ತಾಳೆ, ಅವಳು ಏನ್ ಮಾಡ್ತಾಳೆ ಅತ್ತೆ ಇನ್ನೊಬ್ಬ ಮಗನಿಗೆ ಕೊಟ್ಟು ಮದ್ವೆ ಮಾಡ್ತಾಳೆ ಅಂತ ಪತ್ರಿಕೆಯಲ್ಲಿ ನ್ಯೂಸ್ ಬಂತಂತೆ. ಅದನ್ನ ನವರತ್ನರಾಮ್ ತಗೊಂಡು ರೇಡಿಯೋ ನಾಟಕ ಆಗಿ ಅರಿಶಿನ ಅಳಿಸಬೇಡಮ್ಮ ಅಂತ ಅಂದ್ಬಿಟ್ಟು ಅದನ್ನ ಅಳವಡಿಸಿದ್ರಂತೆ. ಒಟ್ಟಿನಲ್ಲಿ ಇಷ್ಟು ಅನೇಕ ವಿಚಾರಗಳನ್ನ ನಾವು ಆಕಾಶವಾಣಿಯಲ್ಲಿ ಯುನೈಟೆಡ್ ಆಡಿಯನ್ಸ್ ಕಾರ್ಯಕ್ರಮ ಮಾಡ್ತಿದ್ದೆ, ಈ ಥರ ಅಲೆಗಳು ಇರ್ಬೋದು ಅಥವಾ ನಗಬೇಡಿ ಕಾರ್ಯಕ್ರಮ ಇರ್ಬೋದು, ಆಮೇಲೆ ಅಮ್ಮಮ್ಮ ಅವರ ಕಾವ್ಯರಮ್ಮನಾಕರ ಸ್ವಂತ ಅನುಭವ ತೆಗೆದುಕೊಂಡು ಬರೆದಂಥದ್ದು, ಶವದ ಮನೆ ಬಗ್ಗೆ, ಶವದ ಮನೆ ಮಾಡಿದಾಗ ಎಷ್ಟು ಹೆದರಿಕೆ ಆಗ್ತು ಆಡಿಯನ್ಸ್ ಕೇಳಿದಾಗ, ಚದುರಂಗರ ಶವದ ಮನೆ ಕೇಳಿದಾಗ ಎಷ್ಟು ಹೆದರಿಕೆ ಪಟ್ಕೊಂಡ್ರು ಅಂತ ಹೇಳ್ತಾರೆ. ಹೀಗೆ ಮತ್ತೆ ಅದಲ್ಲದೆ ರಂಗನಾಟಕ ತಂಡವನ್ನ ಕಲಿಸಿ ಆಕಾಶವಾಣಿಯಲ್ಲಿ ಆ ರಂಗನಾಟಕವನ್ನ ರೇಡಿಯೋ ನಾಟಕ ಅವರೇ ತಂಡದವರೇ ಬಂದು ರಂಗನಾಟಕ ಮಾಡಿದ್ರು ಆಕಾಶವಾಣಿಯಲ್ಲಿ. ಆಮೇಲೆ ಕಾರ್ಖಾನೆಗಳು ಕಾರ್ಮಿಕರ ನಾಟಕ ಮಾಡ್ತಾ ಇದ್ದಿದ್ದು. ಆಮೇಲೆ ರಾಷ್ಟ್ರೀಯ ನಾಟಕಗಳು ಬಹಳ ಮುಖ್ಯವಾಯ್ತು, 1958 ಪ್ರಾರಂಭ ಆಯ್ತಂತೆ. ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳಿವೆ, ಹಲವಾರು ಭಾಷೆಗಳಿವೆ, ಅವೆಲ್ಲ ಭಾಷೆಗಳನ್ನ ಹೇಗೆ ಅನುವಾದ ಮುಖಾಂತರ ಎಲ್ಲ ಪ್ರಾಂತ್ಯದವರೆಗೂ ತಲುಪಿಸ್ಬೋದು

0: ಅಲ್ಲ, ಸವಾಲು ಸಂಸ್ಕೃತಿನ ಪರಿಚಯ ಮಾಡಿಸುವಂಥದ್ದು ಒಂದು ಗುರಿ ಸ್ವಾತಂತ್ರ್ಯ ಬಂದ್ಮೇಲೆ ಬಹಳ ಮುಖ್ಯವಾಯಿತು ಅಂತ ಅದು ಆಕಾಶವಾಣಿ ಅದ ಒಂದು ಸವಾಲನ್ನು ಅದನ್ನು ಸ್ವೀಕರಿಸ್ತು. ಆಮೇಲೆ ಲಂಕೇಶ್ ನಾಟಕ ಸಪ್ತಾಹ, ಗಿರೀಶ್ ಕಾರ್ನಾಡ್ ನಾಟಕ ಸಪ್ತಾಹ ಇರ್ಬೋದು, ಪತ್ಯದ ನಾಟಕ ಸಪ್ತಾಹ, ವಿಜ್ಞಾನ ನಾಟಕ ಸಪ್ತಾಹ, ಹೀಗಾಗಿ ಅನೇಕ ನಾಟಕಗಳನ್ನ ಮಾಡಿ ಒಂದು ರೀತಿಲಿ ಜನರಿಗೆ. ಆಮೇಲೆ ಇವರು ಶಂಕರನಾರಾಯಣ ಸರ್ ಹೇಳ್ದಂಗೆನೆ 97 ಸುವರ್ಣ ಸಂಭ್ರಮ ಅಂತ, ಅವಾಗ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ 7 ಸ್ಟೇಷನ್ಗಳು ಅದನ್ನ ಇಟ್ಕೊಂಡು ಆಕಾಶವಾಣಿಯ ನಾಟಕ ಮಾಡಿದ್ದು. ಏನು ಅಂದ್ರೆ ಒಟ್ಟಿನ ಸಮಾಜದಲ್ಲಿ ಆಗುವಂತ ರಾಜಕೀಯದಲ್ಲೂ ಆಗು ಹೋಗುಗಳನ್ನ ಒಂದು ವಸ್ತುವಾಗಿ ಸ್ವೀಕರಿಸಿ ಅದನ್ನ ಆಕಾಶವಾಣಿಯ ನಾಟಕಗಳ ಮುಖಾಂತರ ಬಿತ್ತರಗೊಳಿಸಿದ್ದು ಬಹಳ ಮುಖ್ಯವಾದ ವಿಚಾರ.
1: ಆಕಾಶವಾಣಿ ನಾಟಕ ಮತ್ತು ಕೇಳುಗರು, ಇದುವರೆಗೆ ಮಾತನಾಡಿದವರು ಅಬ್ಬಾಸ್ ಖಾನ್ ಕಾಲೇಜಿನ ಪ್ರಾಂಶುಪಾಲರು ಮತ್ತು ರಂಗ ಕಲಾವಿದರಾದ ಡಾಕ್ಟರ್ ಎಂಎಸ್ ವಿದ್ಯಾ ಅವರು. ಆತ್ಮೀಯರೇ, ಇವತ್ತಿನ ಕನ್ನಡ ಭಾರತಿ ಸಂಚಿಕೆಯಲ್ಲಿ ಆಕಾಶವಾಣಿ 90 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರ 30 ತಾರೀಕು ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಆಯೋಜಿಸಿದ್ದ ಸ್ವರಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಆಶಾ, ನಿರ್ವಹಣೆ ಕೆಎಲ್ ರಾಜೇಶ್ವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಕೇಳುಗರೆ, ನಾಳೆ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ಯೋಗವಾಣಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಂತ ಸ್ವಾಮೀಜಿಯವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ.

0: ಇದೇ ಜೂನ್ 21 ಭಾನುವಾರ ಬೆಳಿಗ್ಗೆ 9:40 ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಈ ಕುರಿತು ಸಂವಾದ ಭಾಗವಹಿಸುತ್ತಾರೆ ಮೈಸೂರಿನ ತಜ್ಞ ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಹಾಗೂ ಡಾಕ್ಟರ್ ಬಿ ಗುರುಬಸವರಾಜ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಇದೇ ಜೂನ್ 22 ಸೋಮವಾರ ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ನೇತ್ರ ತಜ್ಞರಾದ ಡಾಕ್ಟರ್ ರವಿಶಂಕರ್ ಜಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಸಮಯ ಸರಿಯಾಗಿ 10:00.
1: ಆಕಾಶವಾಣಿ
2: ಈಗ ನಾವು ಬಿತ್ತಲಿಸಲಿರುವ ನಾಟಕ ಅಮ್ಮ. ಮೂಲ ಹಿಂದಿ ವಿಷ್ಣು ಪ್ರಭಾಕರ, ಕನ್ನಡ ಅನುವಾದ ಪಾರ್ವತಿ ಜಿ ಐತಾಳ್, ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈಗ ಕೇಳಿ ನಾಟಕ ಅಮ್ಮ.

0: ಎಲ್ಲಿ ಕಣ್ಣುಗಳೇ ನೋಡೋಣ.
1: ಅಪ್ಪ ಏನಮ್ಮ ಮನೀಷಿ
0: ಫಳ ಫಳ ಅಂತ ಹೊಳಿತಿದೆ,
1: ಮೂಗು
0: ಕಿವಿ ಎಲ್ಲ ಸರಿಯಾಗೇ ಇದೆ, ನಾಲಿಗೆ ತೋರಿಸ್ ನೋಡೋಣ, ಬಾಯ್ತರೆ ಆ ಮಾಡು,
1: ಟಾನ್ಸಿಲ್ಸ್ ಏನಾದರೂ ಇದೆಯಾ ನೋಡ್ತೀನಿ.
0: ಹಾ ಹಾ ಇನ್ನೂ ಸ್ವಲ್ಪ,
1: ಇಲ್ಲಿ ಎಲ್ಲವೂ ಸರಿಯಾಗಿಯೇ ಇದೆ.
0: ಸರಿ
1: ಈಗ ಎದೆಯನ್ನೊಮ್ಮೆ ಪರೀಕ್ಷೆ ಮಾಡಿ ನೋಡ್ತೀನಿ.
0: ಎಲ್ಲಿ ಜೋರಾಗಿ ಒಮ್ಮೆ ಶ್ವಾಸ ಎಳೆದುಕೋ ನೋಡೋಣ, ಜೋರಾಗಿ ಇನ್ನು
1: ಹೇಳಿಯ ಕಬೀರ ಕೇಳಲೋ ಅಣ್ಣ. ಮನಿ ನಿನ್ ಮನಸ್ಸು ಈಗ ಬಿರುಗಾಳಿಗೆ ಸಿಕ್ಕಿದ ತರಗೆಲೆಯ ಹಾಗೆ ಗೊತ್ತು ಗುರಿ ಇಲ್ಲದೆ ತತ್ತರಿಸುತ್ತಾ ಓಡುತ್ತಿದೆ.
2: ಅಂದ್ರೆ ಡಾಕ್ಟರ್ ಅಂಕಲ್, ನನ್ನ ಮನಿಗೆ ರೋಗ ಏನೂ ಇಲ್ಲ ತಾನೆ?
1: ಖಂಡಿತ ಇಲ್ಲ, ಸ್ಪಷ್ಟವಾಗಿ ಸ್ಫಟಿಕ ಶುದ್ಧ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ಅವಳಿಗೆ ಏನು ರೋಗ ಇಲ್ಲ.
2: ಹೃದಯದ ಭಾಷೆ ಎಂದೂ ಅಶುದ್ಧ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂಕಲ್.
1: ಹೇಳಿಹ ಕಬೀರ ಕೇಳಲೋ ಅಣ್ಣ. ಮೇಘರಾಜ್, ತುಂಬ ಮಾರ್ಮಿಕವಾದ ಮಾತುಗಳನ್ನು ಹೇಳ್ತಾ ಇದ್ದೀಯ. ಇದನ್ನು ಮನೀಷಿ ಅರ್ಥ ಮಾಡಿಕೊಂಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಲ್ಲಿ ನೋಡು ಅವಳು ಹೇಗೆ ಮುಗುಳ್ನಗ್ತಾ ಇದ್ದಾಳೆ, ಅಂದರೆ ನಾವು ಹೇಳ್ತಿರೋದೆಲ್ಲ ಅವಳಿಗೆ ಅರ್ಥ ಆಗ್ತಾ ಇದೆ ಅಂತಾಯ್ತು. ನೋಡಮ್ಮ ಮನೀಷಿ, ನಿನ್ನ ಆರೋಗ್ಯ ಸರಿಯಾಗೇ ಇದೆ, ದೇಹದ ಎಲ್ಲ ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇವೆ, ಆದರೆ ಮನಸ್ಸಿಗೆ ಏನೋ ಹಚ್ಕೊಂಡು ಸುಮ್ಮನೆ ಕೊರಗ್ತಾ ಇದೀಯ.
2: ಅಂದ್ರೆ ಅಂಕಲ್, ಅವಳಿಗೆ ಬುದ್ಧಿ ಭ್ರಮಣ ಏನಾದರೂ?
3: ಅಂದ್ರೆ ನಂಗೆ ಹುಚ್ಚುಗಿಚ್ಚು ಏನಾದರೂ?
1: ಇಲ್ಲ, ಹಾಗೇನು ಆಗಿಲ್ಲ, ಆದ್ರೆ ನೀನು ಹೀಗೆ ಇದ್ರೆ ಏನಾಗ್ಬಹುದು ಅಂತ ಹೇಳೋದು ಕಷ್ಟ. ಹೇಳಿಹ ಕಬೀರ ಕೇಳಲು ಅಣ್ಣ. ಮನಿ, ನಿನ್ ಮನಸ್ಸಿನೊಳಗೊಂದು ತಕ್ಕಡಿ ತೂಗ್ತಾ ಇದೆಯಲ್ಲ.
3: ತಕ್ಕಡಿಯೇ?
2: ತಕ್ಕಡಿಯೇ? ಎಂಥ ತಕ್ಕಡಿ?
1: ಅದೇ ಭಾರ ಪರೀಕ್ಷಿಸುವ ಎರಡು ತಟ್ಟೆಗಳಿರುವ ತಕ್ಕಡಿ. ಅದರ ಒಂದು ತಟ್ಟೆಯಲ್ಲಿ ಹಿಡಿಸಲಾರದ ಹೊರೆ ತುಂಬಿಬಿಟ್ಟಿದೆ, ಆದರೆ ಇನ್ನೊಂದು ತಟ್ಟೆ ಹಾಗೆ ಖಾಲಿ ಇದೆ. ಪರಿಣಾಮವಾಗಿ ಏನಾಗಬೇಕು ಅದು ಆಗ್ತಾ ಇದೆ, ಅಸಮತೋಲನ. ಒಂದು ತಟ್ಟೆ ನೆಲಕ್ಕೆ ತಾಗ್ತಾ ಇದೆ, ಇನ್ನೊಂದು ಆಕಾಶದ ಬಳಿ ತೂಗ್ತಾ ಇದೆ. ಹೀಗಿರುವಾಗ ಶಾರೀರಿಕ ಆರೋಗ್ಯವಾದರೂ ಹೇಗ್ತಾನೆ ಉಳಿಯುತ್ತೆ?
2: ಹಾಗಾದ್ರೆ ಮನುಷ್ಯಗೆ ಚಿಂತೆ ಮಾಡೋ ವ್ಯಾಧಿ ಹಿಡಿದಿದೆ ಅಂತೀರಾ?
1: ಹೌದು, ಬರೀ ಚಿಂತೆ ಮಾತ್ರ. ಈ ಚಿಂತೆ ಹೆಚ್ಚಾದ ಹಾಗೆ, ತುಂಬಿದ ಮೋಡಗಳಿಂದ ಮಳೆ ಸುರಿಯೋ ಹಾಗೆ ರೋಗಗಳ ಮಳೆನೇ ಸುರಿಯೋಕೆ ಪ್ರಾರಂಭ ಆಗುತ್ತೆ ಜೊರ್ರೋ ಅಂತ.
3: ಅಂಕಲ್, ನೀವು ನನ್ನ ತಮಾಷೆ ಮಾಡ್ತಿದ್ದೀರಾ?
1: ಆ ನಿಜವಾಗ್ಲು? ಹಾಗಿದ್ರೆ ಒಳ್ಳೇದಾಯ್ತು ಬಿಡು, ನೀನು ಕೂಡ ನನ್ನನ್ನು ತಮಾಷೆ ಮಾಡಿದ್ರಾಯ್ತು. ಇದೇ ತಾನೇ ರೋಗಕ್ಕೆ ಸರಿಯಾದ ಔಷಧಿ? ನೀನು ನಗದೇ ಇದ್ದಿದ್ರಿಂದ ತಕ್ಕಡಿಯ ತೂಕ ಹೆಚ್ಚು ಕಡಿಮೆ ಆಯ್ತು. ಸರಿ, ಹಾಗಾದ್ರೆ ಇವತ್ತಿನಿಂದ ಔಷಧಿ ಗೀಷಧಿ ಎಲ್ಲ ಬಂದ್. ಆಮೇಲೆ ಮೇಘರಾಜ್
2: ಅಂಕಲ್,
1: ಒಂದು ವಿಷಯ, ಈಗ ಹವೆ ಚೆನ್ನಾಗಿದೆ, ಆಫೀಸಿಗೆ ರಜೆ ಹಾಕಿ ಎಲ್ಲಿಗಾದರೂ ತಿರುಗಾಡೋಕೆ ಹೋಗೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ.
4: ಜಾಲಿಯಾಗಿ ಎಲ್ಲಾದರೂ ಹೋಗಿ ಬನ್ನಿ, ನನಗೂ ರಜಾ ಕೊಡಿ. ಏನು, ಬರ್ತೀನಿ ಮೇಲೆ, ನಿಮ್ಮ ಆಂಟಿ ಕಾಯ್ತಾ ಇರ್ತಾಳೆ.
2: ಒಳ್ಳೆಯದು ಮನೆ, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಿತ್ತು.
3: ಏನು?
2: ನಮ್ಮ ಅಂಕಲ್ ಥರ ನೀನು ಯಾಕೆ ನಗ್ನಗ್ತಾ ಇರಲ್ಲ? ಸಂತೋಷವಾಗಿ ಹಕ್ಕಿಯಂತೆ ಹಗುರವಾಗಿ ಹಾರಾಡ್ತಾ ಯಾಕಿರಲ್ಲ?
3: ಅದು ಒಬ್ಬೊಬ್ಬರ ಸ್ವಭಾವವನ್ನ ಅವಲಂಬಿಸಿರುತ್ತೆ ಅಲ್ವೇ?
2: ಅದೇನೋ ನಿಜ, ಆದರೆ ಸ್ವಭಾವ ಅನ್ನೋದು ಆಗಾಗ ಬದಲಾಗ್ತಾ ಇರುತ್ತೇನು? ಮದುವೆಯಾದ ಹೊಸದರಲ್ಲಿ 3 ತಿಂಗಳ ಕಾಲ ನೀನು ಅದೆಷ್ಟು ಖುಷಿಯಾಗಿರ್ತಿದ್ದೆ, ಎಷ್ಟೊಂದು ನಗ್ನಗ್ತಾ ಇರ್ತಿದ್ದೆ.
3: ಹಾಗೇನಿಲ್ಲ ಮೇಘರಾಜ್.
2: ಇಲ್ಲ ಇಲ್ಲ ಮನಿ, ನೀನು ಬದಲಾಗಿದ್ದಿ, ನನ್ನಿಂದ ಏನನ್ನೋ ಮುಚ್ಚಿಡ್ತಾ ಇದ್ದಿ.
3: ಇಲ್ಲ ಮೇಘರಾಜ್, ಮುಚ್ಚಿಡ್ಲಿಕ್ಕೆ ನನ್ನಲ್ಲಿ ಏನಿದೆ ಹೇಳಿ? ಅದು ನಿಮ್ಮಿಂದ. ನನ್ನಂತ ಅನಾಥೆಯ ಕೈ ಹಿಡಿದು ಉದ್ಧರಿಸಿದವರು ನೀವಾಗಿರುವಾಗ ನಿಮ್ಮಿಂದ ನಾನು ಏನನ್ನಾದರೂ ಮುಚ್ಚಿಡಲು ಸಾಧ್ಯವೇ? ನೀವಲ್ದೆ ನನಗೆ ಬೇರೆ ಯಾರಿದ್ದಾರೆ ಮೇಘರಾಜ್? ನೀವು ನನ್ನ ಪಾಲಿಗೆ ಸಿಕ್ಕಿದ ಮೇಲೆ ತಾನೇ ನಾನು ಸ್ವಲ್ಪವಾದರೂ ನಗಲು ಸಾಧ್ಯವಾದದ್ದು. ಅಲ್ಲದೆ

0: ಆಂಟಿ. ಮಣಿ, ಆಂಟಿ ಬಂದ್ರು ನೋಡು.
1: ಏನು ಮೇಘರಾಜ, ನಿನ್ನ ಡಾಕ್ಟರ್ ಅಂಕಲ್ ಏನ್ ಹೇಳಿ ಹೋಗಿದ್ದಾರೆ?
0: ಮನುಷ್ಯಗೆ ಏನು ಕಾಯಿಲೆ ಇಲ್ಲ, ಎಲ್ಲ ಬರೀ ಭ್ರಮೆ ಅಂತ ಹೇಳಿ ಹೋದ್ರು.
1: ಏನ್ ಹಾಗಂದ್ರೆ, ಅವರಿಗಂತೂ ಎಲ್ಲವನ್ನು ತಮಾಷೆಯಾಗಿ ತಗೊಳ್ಳೋದು ಅಭ್ಯಾಸ ಆಗಿಬಿಟ್ಟಿದೆ ಅಲ್ಲ. ರಾತ್ರಿ ಎಲ್ಲ ನಿದ್ದೆ ಬಾರದೆ ಹೇಗೆ ಹೊಳ್ಳಾಡ್ತಿದ್ಲು ಪಾಪ, ಹೇಗೆ ಬೀಳ್ಸ್ಕೊಂಡ್ ಬಿಟ್ಟಿದ್ದಾಳೆ ನೋಡು.
0: ಅದಕ್ಕೆ ಅಂಕಲ್ ಹೇಳಿದ್ರು, ಈ ಕಾಯಿಲೆ ನೆಪದಲ್ಲಾದ್ರೂ ಅವಳನ್ನ ಎಲ್ಲಿಗಾದ್ರೂ ಕರ್ಕೊಂಡು ಹೋಗಿ ಆರಾಮವಾಗಿ ತಿರ್ಗಾಡ್ಸ್ಕೊಂಡ್ ಬಾ ಅಂತ.
1: ಹ್ಞೂ, ಮತ್ತೆ ಎಲ್ಲಾದ್ರೂ ಹೋಗಿ ಬನ್ನಿ. ನೀನು ಮೊದಲೇ ಈ ಕೆಲಸ ಮಾಡಬೇಕಿತ್ತು. ಇರ್ಲಿ, ಈಗಲಾದ್ರೂ 4 ದಿನ ರಜೆ ಹಾಕಿ ಅವಳ ಜೊತೆ ಎಲ್ಲಾದ್ರೂ ಹೋಗಿ ಬಾ. ಇದೇನೋ ಸುಮ್ಮನಾಗಿಬಿಟ್ಟೆ, ಯಾಕೋ ಮಾತಾಡ್ತಾನೆ ಇಲ್ಲ?
0: ಆಂಟಿ, ಅದು ವಿಷಯ ಏನಂದ್ರೆ, ಈಗೀಗ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಕೆಲಸ ಅಲ್ವಾ, ರಜೆ ಸಿಗೋದೇ ಕಷ್ಟ ಅನ್ಸುತ್ತೆ.
1: ರಜೆ ಸಿಗೋದಿಲ್ವಾ ಅಥವಾ ದುಡ್ಡಿಲ್ವಾ?
0: ದುಡ್ಡು ಅಂದ್ರೆ ಅದು
1: ಅದೆಲ್ಲ ನನಗೂ ಗೊತ್ತು. ದುಡ್ಡು ನಾನ್ ಕೊಡ್ತೀನೋ, ಮೊದಲು ನೀನು ರಜೆ ಹಾಕಿ ಬಾ.
0: ಆಂಟಿ, ಆಂಟಿ ನೀವೆಷ್ಟು ಒಳ್ಳೆಯವರು.
1: ಸಾಕು ಹೋಗು, ಅದೆಲ್ಲ ಆಮೇಲೆ ಹೇಳು. ಈಗ ಸ್ವಲ್ಪ ಮೇಲೆ ನಮ್ಮನೆಗೆ ಬಾ, ಅಡುಗೆ ಮಾಡಿಟ್ಟಿದ್ದೀನಿ, ಊಟ ಮಾಡಿಕೊಂಡೇ ಆಫೀಸಿಗೆ ಹೋಗುವೆ ಅಂತೆ.
0: ಬಂದೆ ಆಂಟಿ, ಒಂದು ನಿಮಿಷ ನೋಡು ಮನಿ.
2: ನನ್ನ ಹತ್ರ ಬನ್ನಿ ಮೇಘರಾಜ್. ಇಲ್ಲಿ ನೋಡಿ, ನಿಜ ಹೇಳ್ತಿದ್ದೀನಿ. ನನ್ನನ್ನು ಎಲ್ಲಿಗಾದರೂ ಕರ್ಕೊಂಡು ಹೋಗಿ, ಇಲ್ಲಿಂದ ದೂರ, ತುಂಬ ದೂರ, ನಾನು ನೀವು ಬಿಟ್ಟರೆ ಬೇರೆ ಯಾರೂ ಇಲ್ಲದಂಥ ಜಾಗಕ್ಕೆ, ಅಲ್ಲಿಂದ ಹಿಂತಿರುಗಿ ಬರೋದೇ ಬೇಡ.
0: ಹಿಂತಿರುಗಿ ಬರೋದೇ ಬೇಡ? ಏನ್ ಹೇಳ್ತಾ ಇದ್ದಿ ಮಣಿ? ಅಂದ್ರೆ
2: ಹೌದು ಮೇಘರಾಜ್, ನಿಜ ಹೇಳ್ತಿದ್ದೀನಿ. ಇಲ್ಲಿದ್ರೆ ನಿಮ್ಮನ್ನ ನನ್ನಿಂದ ಯಾರಾದರೂ ದೂರ ಮಾಡ್ತಾರೇನೋ ಅನ್ನೋ ಭಯ ನನ್ನನ್ನು ಕಾಡ್ತಿದೆ. ತುಂಬಾ ಭಯವಾಗ್ತಿದೆ ಮೇಘರಾಜ್.
0: ನಿನ್ನಿಂದ ನನ್ನನ್ನು ದೂರ ಮಾಡ್ತಾರೆ ಅನ್ನೋ ಭಯನ? ಈಗೋ ಸಮಾಚಾರ. ಹಾಗಾದ್ರೆ ನಿನ್ ಕಾಯಿಲೆಗೆ ಕಾರಣ ಏನು ಅಂತ ನನ್ಗೆ ಗೊತ್ತಾಯ್ತು. ಈ ಭ್ರಮೆಯಿಂದಲೇ ತಾನೇ ನಿನ್ ದಿನಾ ರಾತ್ರಿ ಬಡಬಡಿಸ್ತಾ ಇರೋದು.
2: ನಂಗೇನು ಅರ್ಥ ಆಗ್ತಾ ಇಲ್ಲ ಮೇಘರಾಜ್. ನಾನು ಹೇಳಿ ದುರ್ಬಲ ಮನಸ್ಸಿನವಳು.
0: ಹೀಗೆ ಆತ್ಮ ನಿಂದನೆ ಮಾಡ್ಕೊಳ್ಬಾರ್ದು ಮನಿ. ಅದು ಅಲ್ಲದೆ ಒಂದು ವಿಷಯ ಚೆನ್ನಾಗಿ ಜ್ಞಾಪಕ ಇಟ್ಕೋ, ನಿನ್ನ ಇಚ್ಛೆ ವಿರುದ್ಧ ಯಾರೂ ನನ್ನನ್ನ ನಿನ್ನಿಂದ ದೂರ ಮಾಡೋದು ಸಾಧ್ಯನೇ ಇಲ್ಲ.
2: ಮೇಘರಾಜ್, ಮೇಘರಾಜ್, ನಾನು ಏನು ಮಾಡ್ಲಿ?
0: ಏನು ಮಾಡೋದು ಬೇಡ, ಸಮಾಧಾನ ಮಾಡ್ಕೋ ಅಷ್ಟೇ.
3: ಏ ಮೇಘರಾಜ, ಏನ್ ಮಾಡ್ತಾ ಇದೀಯೋ ಅಲ್ಲಿ, ಊಟಕ್ಕೆ ಬಾರೋ, ನಂಗೆ ಎಷ್ಟು ಹೊತ್ತಿನಿಂದ ಕಾಯ್ತಾನೆ ಇದ್ದೀನಿ.
0: ಬಂದೆ ಆಂಟಿ, ಒಂದ್ ನಿಮಿಷ. ನಿನ್ಗೆ ನನ್ನ ಮಾತಿನಲ್ಲಿ ನಂಬಿಕೆ ಇಲ್ದಿರ ಬೇಡ. ಆಂಟಿಯ ಮಾತನ್ನಾದ್ರೂ ನಂಬ್ತೀಯೋ ಇಲ್ವೋ? ಅವರು ಹೊರಗಿನವರಾದ್ರೂ ನಮ್ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ. ಅವ್ರ ಪ್ರಯತ್ನದಿಂದ ತಾನೇ ನಾವಿಬ್ರು ಮದುವೆ ಆಗ್ಲಿಕ್ಕೆ ಸಾಧ್ಯವಾಗಿದ್ದು. ನನ್ನ ಅಮ್ಮನಿಗಂತೂ ನಾನು ನಿನ್ನನ್ನು ಮದುವೆ ಆಗೋದು ಎಳ್ಳಷ್ಟು ಇಷ್ಟ ಇರಲಿಲ್ಲ. ಆಂಟಿ ಧೈರ್ಯ ಕೊಟ್ಟಿದ್ದರಿಂದ ತಾನೇ ಇದೆಲ್ಲ ಆಯ್ತು. ಇಲ್ಲದೆ ಹೋಗಿದ್ರೆ ನಿನ್ನ ಅಮ್ಮನ ಕಾರಣ ಹೇಳಿ.
2: ಇಲ್ಲ, ನನಗೆ ಅಮ್ಮನೇ ಇಲ್ಲ, ಆ ದುಷ್ಟೆಯ ಹೆಸರು.
0: ಇಲ್ಲ ಮನಿಷಿ, ಅಮ್ಮನನ್ನ ದುಷ್ಟೆ ಎನ್ನೋದು ತಪ್ಪು. ಈ ಜಗತ್ನಲ್ಲಿರುವ ಏಕಮಾತ್ರ ನಿತ್ಯ ಸತ್ಯ ಅಂದ್ರೆ ಅಮ್ಮ ಮಾತ್ರ. ಮಕ್ಕಳಾದವರು ಯಾವತ್ತೂ ಅಮ್ಮನನ್ನ ಈ ರೀತಿ ಅಪಮಾನಿಸ್ಕೂಡ್ದು.
2: ಏನೆಲ್ಲ ಹೇಳಿದ್ರು ಅವರು, ಅಮ್ಮ ಈ ಜಗತ್ತಿನ ಏಕಮಾತ್ರ ಶಾಶ್ವತ ಸತ್ಯವಂತೆ. ಮಕ್ಕಳು ಅವಳನ್ನು ಅಪಮಾನಿಸಕೂಡದಂತೆ, ಅಪಮಾನಿಸಕೂಡದಂತೆ. ಇಲ್ಲ, ಇದು ತಪ್ಪು. ಮಕ್ಕಳು ಅಮ್ಮನನ್ನು ಅಪಮಾನಿಸಕೂಡದೆ. ಆದರೆ ಅಮ್ಮನೇ ಮಕ್ಕಳಿಗೆ ದ್ರೋಹ ಬಗೆದರೆ, ಅಮ್ಮನೇ ದುಷ್ಟಳಾದರೆ?
4: ಹೌದು, ನನ್ನಮ್ಮ ದುಷ್ಟೆ, ರಾಕ್ಷಸಿ, ನನ್ನ ಸರ್ವನಾಶ ಮಾಡಿದವಳು. ನನ್ನ ಜೀವನದಲ್ಲಿ ಮುಳ್ಳಾಗಿ ಬಿಟ್ಲು. ತನ್ನ ಸ್ವಾರ್ಥಕ್ಕಾಗಿ ನನ್ನ ಕುತ್ತಿಗೆ ಕೊಯ್ದಳು. ಇಲ್ಲ, ಇದು ತಪ್ಪು, ಇದು ಸುಳ್ಳು. ಮಕ್ಕಳು ಅಮ್ಮನನ್ನು ಅಪಮಾನಿಸಬಾರದೆನ್ನುವ ಮಾತು ಸುಳ್ಳು, ಶುದ್ಧ ಸುಳ್ಳು.
5: ಶುದ್ಧ ಸುಳ್ಳು? ಯಾವ್ದು ಮನೆ ಶುದ್ಧ ಸುಳ್ಳು?
2: ಓ ಮಂಜು,
5: ನಾನೇ. ಅದೇನನ್ನು ಶುದ್ಧ ಸುಳ್ಳು ಅಂತ ಹೇಳ್ತಾ ಇದ್ದೆ ನೀನು?
2: ಅವಳು ಇವತ್ತು ಬರ್ತಾ ಇದ್ದಾಳೆ.
5: ಓಹೋ, ಅಮ್ಮನ?
2: ನಂಗೆ ಯಾರು ಅಮ್ಮನೇ ಇಲ್ಲ, ಅವಳು ನನ್ನ ವೈರಿ, ನಾನು ಅವಳನ್ನ ದ್ವೇಷಿಸ್ತೇನೆ.
5: ಪ್ರೀತಿಸೋಕೆ ಆಗಲ್ಲ ಅಂದ್ರೆ ದ್ವೇಷಿಸದೇ ಮತ್ತೇನ್ ಮಾಡ್ತಿ ಬಿಡು. ಅಮ್ಮನನ್ನು ಪ್ರೀತಿಸೋದು ಅಥವಾ ದ್ವೇಷಿಸೋದು ಬಿಟ್ರೆ

0: ಪ್ರಯತ್ನ ಅವಳ ಮುಖನೂ ನೋಡಲು ಸಾಧ್ಯವಿಲ್ಲ ಅಲ್ವಾ?
1: ನನಗೆ ಅವಳನ್ನ ನೋಡೋಕೆ ಇಷ್ಟವಿಲ್ಲ, ನಾನು ಅವಳನ್ನು ಭೇಟಿಯಾಗುವುದು ಸಾಧ್ಯವಿಲ್ಲ. ಮಗಳು ಮದುವೆಯಾಗಿ ಗಂಡನ ಜೊತೆ ಸ್ವಲ್ಪ ಆರಾಮವಾಗಿದ್ದಾಳೆ ಅಂತ ತಿಳಿದ ಕೂಡಲೇ ಹೀಗೆ ಮಧ್ಯೆ ಪ್ರವೇಶಿಸಿ ಅವಳ ಸಂಸಾರದಲ್ಲಿ ಹುಳಿ ಹಿಂಡೋಕೆ ಅವಳಿಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ? ಅಂತವಳನ್ನ ಅಮ್ಮ ಅಂತ ಯಾಕೆ ಕರಿಬೇಕು?
0: ಸರಿ, ಆದ್ರೆ ನಿನ್ನ ಅವಳ ಮಗಳು ಅಂತ ಕರೆದ್ರೆ?
1: ಓ ಮಂಜು, ಮಂಜು, ನಿಂಗೆ ಯಾಕೆ ಅರ್ಥವಾಗ್ತಾ ಇಲ್ಲ? ನೀನ್ ಯಾಕೆ ನಂಗೆ ಸಹಾಯ ಮಾಡೋಕೆ ಮುಂದೆ ಬರ್ತಾ ಇಲ್ಲ? ನನ್ನ ಅಮ್ಮ ಇಲ್ಲಿಗೆ ಬಂದು ನನ್ನ ಗಂಡ ಅತ್ತೆಯವರಿಗೆ ಎಲ್ಲಾದ್ರೂ ವಿಷಯ ಗೊತ್ತಾಗಿ ಹೋದ್ರಿ?
0: ಗೊತ್ತಾದ್ರೆ ಒಳ್ಳೇದೇ ಆಯ್ತು ಬಿಡು. ನಿನ್ನ ಅತ್ತೆಗೆ ಅರ್ಥವಾಗ್ಲಿ ಆಗದೆ ಇರ್ಲಿ, ಗಂಡನಿಗಂತೂ ಸಂದೇಹ ಬಾರದೇ ಇರೋದಿಲ್ಲ.
1: ಅದಕ್ಕೆ
0: ನೀನೊಂದು ಕೆಲಸ ಮಾಡು.
1: ಏನದು?
0: ಈ ನಿನ್ನ ಆಂಟಿ ನಿನ್ನ ತುಂಬಾ ಪ್ರೀತಿಸ್ತಾಳೆ ಅಲ್ವಾ?
1: ಪ್ರೀತಿನ? ಆಕೆ ಒಳಗದವ್ರು ಯಾರಿಲ್ಲ. ನಮ್ಮಿಬ್ಬರನ್ನ ಅದೆಷ್ಟು ಪ್ರೀತಿಸ್ತಾರಂದ್ರೆ ನಾವಿಬ್ರು ಅವ್ರ ಮನೇಲಿ ಬಾಡಿಗೆಗೆ ಇದ್ದೇವೆ ಅಂತ ಅನ್ಸುದೇ ಇಲ್ಲ, ಮನೆಯವ್ರ ತರ ಪ್ರೀತಿಸ್ತಾರೆ.
0: ಓಹೋ, ಪ್ರೀತಿಸೋಕೆ ಬಂಧು ಬಳಗ ರಕ್ತ ಸಂಬಂಧಿಗಳೇ ಬೇಕು ಅಂತ ಏನಿಲ್ವಲ್ಲ. ಅದೆಷ್ಟೋ ಸಲ ಸಂಬಂಧ ಅನ್ನೋದು ಪ್ರೀತಿದಾರಿಗೆ ಮುಳ್ಳು ಆಗುತ್ತೆ.
1: ಇರ್ಬೋದು. ಅಂದಾಗೆ ಅದೇನು ಕೆಲಸ ಮಾಡುವಂದೇಲ್ಲ?
0: ಅದನ್ನೇ ಹೇಳೋಕೆ ಹೊರಟಿದ್ದೆ. ನೀನು ಎಲ್ಲ ವಿಷಯವನ್ನ ಚಾಚು ತಪ್ಪದೆ ನಿನ್ನ ಆಂಟಿದಾರಲ್ಲ ಅವ್ರಿಗೆ ಬಿಡಿಸಿ ಹೇಳು.
1: ಏನು?
0: ಅದೇ, ನಿನ್ನ ಅಮ್ಮ ನಿನಗೆ 3 ತಿಂಗಳಿಂದ ಪತ್ರ ಬರಿತಾನೆ ಇದ್ದಾಳೆ. ಆಂಟಿ ಹತ್ರ ಹೇಳು ಇದನ್ನ. ಅವಳು ನಿನ್ನನ್ನು ನೋಡೋಕೆ ಅಂತ ಇವತ್ತು ಬರ್ತಾ ಇದ್ದಾಳೆ ಅಂತಾನು ಹೇಳು.
1: ಎಲ್ಲಾನು ಹೇಳಿಬಿಡೋದೆ?
0: ಹಾ, ಮತ್ತೆ
1: ಹೇಳೋದ್ರಿಂದ ಏನೂ ಲಾಭ ಇಲ್ಲ. ನಾನಂತೂ ಇಲ್ಲಿಂದ ಓಡಿ ಹೋಗ್ಬಿಡ್ತೇನೆ. ನನ್ನಿಂದ ಅವಳ ಮುಖ ನೋಡಕ್ಕೆ ಸಾಧ್ಯವಿಲ್ಲ.
0: ಮುಖ ನೋಡೋದು ಸಾಧ್ಯವಿಲ್ಲ? ಇಲ್ಲ ಮನೀಷಿ, ನೀನು ಆತ್ಮವಂಚನೆ ಮಾಡಿಕೊಳ್ತಾ ಇದೀಯ. ನಿನಗೆ ಅವಳನ್ನು ನೋಡೋ ಆಸೆ ಇದೆ, ಆತುರ ಇದೆ. ನೀನು ನಿನ್ನ ಮನಸ್ಸಿನಲ್ಲಿ ಅವಳ ಚಿತ್ರವನ್ನ ಕಲ್ಪಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಿ. ನಿನ್ನ ಎದೆಯಲ್ಲಿ ಅವಳ ಮೂರ್ತಿಯನ್ನ ಮೂಡಿಸೋಕೆ ಪ್ರಯತ್ನಿಸ್ತಾ ಇದ್ದಿ.
1: ಮಂಜು, ಮಂಜು, ಏನಾಗಿದೆ ನಿನ್ಗೆ? ಯಾಕೆ ಹೀಗೆಲ್ಲ ಹೇಳಿ ನನ್ನ ಹೊಟ್ಟೆ ಉರಿಸ್ತಾ ಇದೀಯಾ?
0: ಯಾಕಂದ್ರೆ ಸಿಟ್ಟು ಮಾಡ್ಕೊಂಡವರನ್ನ ಇನ್ನಷ್ಟು ಕೆಣಕೋದ್ರಿಂದ ನನಗೆ ಹೆಚ್ಚು ಖುಷಿ ಸಿಗುತ್ತೆ. ಹುಚ್ಚಿ, ನನ್ನ ಮಾತನ್ನು ಕೇಳು.
2: ಓ, ಮಂಜು ಬಂದಿದ್ದಾಳೆ. ಏನಮ್ಮ ಮಂಜು, ನಿನ್ನ ಗೆಳತಿಗೆ ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳಬಾರ್ದೆ? ನಾನು ಏನೇ ಹೇಳಿದ್ರು ಬರೇ ಸಿಟ್ ಮಾಡ್ಕೋತಾಳೆ.
0: ವಾಹ ವಾ, ಚೆನ್ನಾಗಿದೆ ಅಣ್ಣ. ನೀನಲ್ವಾ ಮಳೆ ಕೊಡುವ ಮೇಘರಾಜ? ಹೆಂಡತಿಯ ಕೋಪದ ಉರಿಯನ್ನ ತಣಿಸೋಕೆ ನನ್ನ ಹತ್ರ ಹೇಳ್ತಾ ಇದೆಯಲ್ಲ.
2: ನಾನು ಗರ್ಜಿಸುವವನು ಮಾತ್ರ, ಮಳೆ ಸುರಿಸುವವನಲ್ಲ.
0: ಆದ್ರೆ ಗುಡುಗು ಸಿಡಿಲು ಹೊಡಿಸ್ತಾ ಇರ್ತಿದ್ದಾನೆ.
2: ಅದೇನ್ ಬೇಕಾದ್ರೂ ಹೇಳ್ಕೋ, ನಾನು ಆಫೀಸಿಗೆ ಹೋಗ್ಬೇಕು. ಅಂದ್ಹಾಗೆ ಮನಿ, ನಾವು ಯಾತ್ರೆ ಹೋಗೋದಂತ ನಿಶ್ಚಯಿಸಿ ಆಯ್ತು. ಈಗ್ಲೇ ಹೋಗಿ ರಜದ ವ್ಯವಸ್ಥೆ ಮಾಡಿ ಬರ್ತೀನಿ, ನಾಳೆನೆ ಹೋಗೋಣ.
0: ಮನಿ, ನೀನೇನು ಗಾಬರಿ ಆಗ್ಬೇಡ, ಎಲ್ಲವನ್ನ ಆಂಟಿ ಹತ್ರ ಹೇಳ್ಬಿಡು, ಆಮೇಲೆ ಏನಾಗುತ್ತೋ ಕಾದ್ ನೋಡೋಣ.

0: ಮಗಳೆ ಮನೀಶು, ಸ್ವಲ್ಪ ಊಟ ಮಾಡಮ್ಮ.
1: ಆಂಟಿ, ನನಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಲಿಕ್ಕಿದೆ.
0: ಏನು ಮನಿ, ನನ್ನ ಹತ್ರ ಮಾತೆ? ಏನು ವಿಷಯ?
1: ಕೆಲವು ಮುಖ್ಯವಾದ ವಿಷಯಗಳನ್ನು ನಿಮ್ಮ ಹತ್ರ ಹೇಳಬೇಕಾಗಿದೆ.
0: ಓ, ಆಗಲಿ, ಅದಕ್ಕೇನಂತೆ? ಆದರೆ ಈಗ ಮಾತ್ರ ಅರ್ಜೆಂಟಾಗಿ ನಾನು ಎಲ್ಲೋ ಹೋಗಬೇಕಾಗಿದೆ. ನಾಳೆ ಸಾಲದೆ?
1: ಇಲ್ಲ ಆಂಟಿ, ಈಗಲೇ ಆಗಬೇಕು. ಆಂಟಿ, ನೀವು ನನ್ನನ್ನು ಎಷ್ಟೊಂದು ಪ್ರೀತಿಸ್ತಾ ಇದ್ದೀರಿ.
0: ಅದೆಲ್ಲ ಇರಲಿ, ಆದರೆ ಇದೇನು ಮನಿ, ನಿನ್ನ ಕಣ್ಣಲ್ಲಿ ನೀರು?
1: ಆಂಟಿ, ನಾನು ತುಂಬ ನತ್ತದ್ರಷ್ಟೇ.
0: ಛೇ, ಬಿಡ್ತು ಅನ್ನು. ಇಷ್ಟು ಒಳ್ಳೆ ಗಂಡ, ಮನೆ ಎಲ್ಲ ಸಿಕ್ಕಿಯೂ ನಿನ್ನ ಅದೃಷ್ಟವನ್ನು ಅಳಿತಾ ಇದೆಯಲ್ಲ.
1: ಆಂಟಿ, ನಿಮಗೆ ಗೊತ್ತಿಲ್ಲ, ನನ್ನ ಈ ಸುಖ ವೈಭೋಗಗಳೇ ಇತರರ ಕಣ್ಣು ಕುಗ್ತಿದೆ ಆಂಟಿ. ಅವರು ನನ್ನ ಪತಿಯನ್ನು ನನ್ನ ಕೈಯಿಂದ ಕಸಿದುಕೊಳ್ಳಕ್ಕೆ ಹವಣಿಸ್ತಾ ಇದ್ದಾರೆ.
0: ಯಾರು, ಯಾರದು?
1: ನನ್ನ ಅಮ್ಮ.
0: ನಿನ್ನ ಅಮ್ಮ?
1: ಹೌದು, ಅಮ್ಮ.
0: ಆದರೆ ನಿನಗೂ ನಿನ್ನ ಅಮ್ಮನಿಗೂ ಈಗ ಏನು ಸಂಬಂಧ?
1: ಅವಳು ನನ್ನನ್ನ ಹುಡುಕಿ ಹಿಡಿದಿದ್ದಾಳೆ, ನನ್ನನ್ನು ನೋಡಬೇಕು ಅಂತಿದ್ದಾಳೆ.
0: ಅಂದರೆ
1: ಅವಳು

0: ನನಗೆ ಪತ್ರ ಬರೆದಿದ್ದಾಳೆ. ಸುಮಾರು 3 ತಿಂಗಳಿಂದ ಬರೀತಾನೆ ಇದ್ದಾಳೆ.
1: 3 ತಿಂಗಳಿಂದ? ಎಲ್ಲಿಂದ ಬರೀತಿದ್ದಾಳೆ?
0: ಇಲ್ಲಿಂದಲೇ, ಇದೀ ನಗರದೊಳಗಿಂದ.
1: ಆಕೆ ಇಲ್ಲೇ ಇದ್ದುಕೊಂಡು ಇಷ್ಟರ ತನಕ ನಿನ್ನನ್ನು ನೋಡಕ್ಕೆ ಬರಲೇ ಇಲ್ಲ?
0: ಅವಳನ್ನು ನೋಡೋ ಇಚ್ಛೆ ನನಗೇ ಇಲ್ಲ. ನಾನು ಅವಳನ್ನ ದ್ವೇಷಿಸ್ತೀನಿ. ತನ್ನ ಸುಖಕ್ಕಾಗಿ ನನ್ನನ್ನು 4 ವರ್ಷದ ಹಸುಗೂಸಾಗಿದ್ದಾಗ ಬಿಟ್ಟೋಗಿ ನನ್ನನ್ನು ಮಾತೃ ಪ್ರೇಮದ ಸುಖದಿಂದ ವಂಚಿಸಿದ, ಬಡತನದ ಕಷ್ಟದಿಂದ ಕುಂದಿಸಿದ, ಅಪಮಾನದ ನೋವಿನಿಂದ ನಲುಗಿಸಿದ, ಅವಳಿಗೆ ನನ್ನ ಅಮ್ಮ ಅಂತ ಹೇಳ್ಕೊಳ್ಳೋ ಹಕ್ಕಾದ್ರೂ ಎಲ್ಲಿದೆ?
1: ಮನೀಷಿ, ಶಾಂತಳಾಗು ಮನೀಷಿ. ನಿನ್ನ ಕತೆ ಎಲ್ಲವನ್ನೂ ನಾನು ಕೇಳಿಬಲ್ಲೆ. ನಿನ್ನ ನೋವಿನ ಆಳ ಏನು ಎಂಬುದರ ಅರಿವೂ ನನಗಿದೆ. ನಿನ್ನ ತಂದೆ ತೀರಿ ಹೋದಾಗ ನೀನು ಬರೀ 2 ವರ್ಷದ ಹಸುಳೆಯಾಗಿದ್ದೆ. ನಿನ್ನ ಅಮ್ಮನಲ್ಲಿ ತುಂಬು ಯೌವನ ಇತ್ತು. 2 ವರ್ಷ ಅಳ್ತಾ ಅಳ್ತಾ ಕಾಲ ಕಳೆದ್ಲು. ಆ ನಂತರ ನಿನ್ನ ಅಜ್ಜನ ಇಚ್ಛೆಯ ವಿರುದ್ಧ ಯಾರನ್ನೋ ಮದುವೆ ಮಾಡಿಕೊಂಡು ಹೊರಟು ಹೋದ್ಲು.
0: ಅಜ್ಜಿ ಹೇಳ್ತಿದ್ಲು, ಅಜ್ಜ ಅವಳ ಕಾಲಿಗೆ ಬಿದ್ದು ಬೇಡ್ಕೊಂಡ್ರು ಅವಳು.
1: ನನಗೆಲ್ಲವೂ ಗೊತ್ತು ಮಗಳೇ. ಅವಳು ನಿನ್ನನ್ನೂ ಜೊತೆಗೆ ಕರೆದುಕೊಂಡು ಹೋಗ್ಬೇಕು ಅಂತ ಆಸೆ ಪಟ್ಟಿದ್ಲು. ಆದ್ರೆ ನಿನ್ನ ಅಜ್ಜ ಒಪ್ಪಲೇ ಇಲ್ಲ.
0: ಅಲ್ಲ, ಅವಳು ನನ್ನನ್ನು ತ್ಯಜಿಸಿ ಹೊರಟು ಹೋದ್ಲು. ನನಗೆ ಮೋಸ ಮಾಡಿದ್ಲು. ಅವಳು ಸ್ವಾರ್ಥಿ, ತನ್ನ ಸುಖವೇ ಅವಳಿಗೆ ಮುಖ್ಯವಾಗಿತ್ತು.
1: ಅಲ್ಲ, ಅದು ಹಾಗಲ್ಲ ಮನೀಷಿ. ಈಗ ನಿನಗೆ ನಿನ್ನ ಸುಖವೇ ಮುಖ್ಯವಾಗಿಲ್ವೇ? ಹಾಗೆಯೇ ಅಂದು ಅವಳಿಗೂ ಸಹ ಅವಳ ಸುಖವೇ ಹೆಚ್ಚು ಅಂತ ಅನಿಸಿದ್ರೆ ಅದರಲ್ಲಿ ತಪ್ಪೇನಿದೆ ಮನೀಷಿ?
0: ಆಂಟಿ,
1: ನಾನು ಹೇಳ್ತಾ ಇರೋದು ಸುಳ್ಳು ಅಂತೀಯ? ನಿನ್ನ ದೃಷ್ಟಿಯಲ್ಲಿ ಆಕೆ ತನ್ನ ಸುಖದ ಧ್ಯಾನದಲ್ಲಿ ನಿನ್ನ ಕಡೆ ಗಮನ ಹರಿಸಲಿಲ್ಲ. ಆದ್ದರಿಂದ ತಾನೇ ನೀನು ಆಕೆನ ದ್ವೇಷಿಸ್ತಾ ಇರೋದು.
0: ಆಂಟಿ, ನಾನು ಎಷ್ಟೊಂದು ನೋವು ಅನುಭವಿಸಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಎಂತಹ ಬಡತನ ಸಹಿಸಿಕೊಂಡಿದ್ದೆ, ಯಾವ ರೀತಿ ಅಪಮಾನದ ಬೆಂಕಿಯಲ್ಲಿ ಬೆಂದೆ ಅನ್ನೋದರ ಕಲ್ಪನೆ ನಿಮಗಿಲ್ಲ. ಎಲ್ಲ ಮಕ್ಕಳು ತಮ್ಮ ಅಪ್ಪ ಅಮ್ಮಂದಿರ ಬಗ್ಗೆ ಸಂತೋಷದಿಂದ ಹರಟೆ ಹೊಡಿತಾ ಇದ್ದಾಗ ನಾನೊಂದು ಮೂಲೆಯಲ್ಲಿ ಅಳ್ತಾ ಕೂತ್ಕೊಳ್ತಿದ್ದೆ. ಎಲ್ಲ ಮಕ್ಕಳನ್ನು ಅವರ ಅಪ್ಪ ಅಮ್ಮಂದಿರು ಅದೆಷ್ಟು ಪ್ರೀತಿಸ್ತಾರೆ, ನಾನು ಮಾತ್ರ ಪ್ರೀತಿಯ 2 ಮಾತುಗಳನ್ನು ಕೇಳಲು ತಹತರಿಸುತ್ತಿದ್ದೆ. ಅಪ್ಪ ಅಮ್ಮಂದಿರನ್ನು ಕಳ್ಕೊಂಡ ಮಕ್ಕಳ ಮೇಲೆ ಜನರು ಸಹಾನುಭೂತಿಯನ್ನಾದರೂ ತೋರಿಸ್ತಾರೆ, ಆದ್ರೆ ನನ್ನನ್ನು ವೇಶ್ಯ ಮಗಳೆಂದು ಕರೆದು ತಾತ್ಸಾರ ಮಾಡಲು ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ.
1: ಏನು, ಏನಂತ ಕರೀತಿದ್ರು?
0: ಮಗಳೇ, ಅವರೆಲ್ಲ ಹೃದಯಹೀನರಾಗಿದ್ರು, ಮನುಷ್ಯರಾಗಿರ್ಲಿಲ್ಲ, ಪಶುಗಳು, ಪಾಪಿಗಳಾಗಿದ್ರು. ಅಯ್ಯೋ ಮಗಳೇ. ಮತ್ತೆ ನನ್ನ ಅಮ್ಮ ಆಗಿದ್ದಾದ್ರು ಏನು? ಸತಿ ಶಿರೋಮಣಿ ಸಾಧ್ವಿಮಣಿ ಆಗಿದ್ಲೇನು?
1: ಮನೀಷಿ, ನಿನ್ನ ಅಮ್ಮ ಸತಿ ಆಗ್ಲಿ ಸಾಧ್ವಿ ಆಗ್ಲಿ ಆಗಿರ್ಲಿಲ್ಲ, ಆಕೆ ಒಬ್ಬ ಸ್ತ್ರೀ ಆಗಿದ್ಲು. ಸಾಧ್ವಿ ಅನ್ನುವ ಮುಖವಾಡ ಹಾಕಿಕೊಂಡು ಬದುಕಲು ಇಚ್ಛಿಸದ ಆತ್ಮನಿಷ್ಠ ಪ್ರಾಮಾಣಿಕ ವ್ಯಕ್ತಿ ಆಗಿದ್ಲು.
0: ಆಂಟಿ, ಇದೇನು ನೀವು ಅಮ್ಮನ ಪಕ್ಷ ವಹಿಸಿ ಮಾತಾಡ್ತಿದ್ದೀರಿ?
1: ಯಾರ ಮೇಲೆ ಅನ್ಯಾಯವಾಗಿ ಆರೋಪ ಹೊರಿಸಲಾಗ್ತದೆಯೋ ಅಂತವರ ಪರವಹಿಸಿ ಮಾತಾಡಲೇಬೇಕಾಗುತ್ತೆ ಮನೀಷಿ. ನಾನೇನು ಇಲ್ಲಿವರೆಗೆ ನಿನ್ನ ಪರವಾಗಿಯೂ ಮಾತನಾಡಿಯೇ ಇಲ್ವೇ?
0: ಹಾಗಲ್ಲ ಆಂಟಿ.
1: ಮತ್ತೇನು,
0: ನೀವು ನನಗಾಗಿ ಏನೆಲ್ಲ ಮಾಡಿದ್ದೀರಿ ಅನ್ನೋದು ನಂಗೆ ಗೊತ್ತಿಲ್ವೇ? ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ತಾನೆ ಮೇಘರಾಜ ನನ್ನನ್ನು ಮದುವೆ ಆಗಲು ಒಪ್ಪಿದ್ದು. ನಾನಿವತ್ತು ಅನುಭವಿಸ್ತಾ ಇರೋ ಎಲ್ಲ ಸುಖಕ್ಕೂ ನೀವೇ ಕಾರಣರು. ಆದ್ರಿಂದಲೇ ಹೇಳ್ತಾ ಇದ್ದೀನಿ ಆಂಟಿ, ಆವತ್ತು ನನ್ನನ್ನು ರಕ್ಷಿಸಿದ ಹಾಗೆ ಇವತ್ತು ಕೂಡ ಈ ಕಷ್ಟದಿಂದ ಪಾರು ಮಾಡಿ. ಏನು ಹೇಳಲಿ, ನನ್ನ ಅಮ್ಮನಿಗೆ ಈ 15 ವರ್ಷಗಳ ನಂತರ ನನ್ನ ಮೇಲೆ ಪ್ರೀತಿ ಉಕ್ಕಿ ಬಂದಿದೆ. ಅವಳಿಗೆ ನನ್ನನ್ನು ಮೇಲೆ ನೋಡಬೇಕೆನ್ನುವ ಆಸೆ ತಡಲಿಕ್ಕಾಗ್ತಾ ಇಲ್ವಂತೆ. ಯಾಕೆ ಅವಳಿಗೆ, ಯಾಕೆ ನಾನು ನೆಮ್ಮದಿಯಿಂದ ಇರೋದು ಸಹಿಸ್ಲಿಕ್ಕಾಗ್ತಾ ಇಲ್ಲ? ಯಾಕೆ ನನ್ನ ಬಾಳಿನಲ್ಲಿ ಹುಳಿ ಹಿಂಡುವ ಈ ಹುಚ್ಚು?
1: ಅಂದ್ರೆ ಅಮ್ಮ ಇಲ್ಲಿಗೆ ಬಂದ್ರೆ ನಿನ್ನ ಗಂಡನಿಗೂ ಅತ್ತೆಗೂ ನಿನ್ ಬಗ್ಗೆ ತಿರಸ್ಕಾರ ಮೂಡುತ್ತೆ ಅಂತೀಯ?
0: ಹೌದು, ಅದರಲ್ಲಿ ಸಂದೇಹವೇ ಇಲ್ಲ. ಬೇರೆಯವರ ಹಿಂದೆ ಓಡಿ ಹೋದ ಒಬ್ಬ ಅಮ್ಮನ ಮಗಳು ಹಾಗೇ ಮಾಡ್ಲಿಕ್ಕಿಲ್ಲ ಅಂತ ಹೇಗೆ ನಂಬುದು?
1: ನೀನು ಮೇಘರಾಜನ ಹತ್ರ ಈ ವಿಷಯನ ಈಗಾಗ್ಲೇ ತಿಳಿಸಿಲ್ವಾ?
0: ಇಲ್ಲ, ಅವ್ರ ಹತ್ರ ಹೇಳಿಲ್ಲ. ಅವ್ರ ಹತ್ರ ಹೇಳಿದ್ರಂತೂ
1: ಏನಾಗ್ತಿತ್ತು? ಅವನು ನಿನ್ನನ್ನು ಮನೆಯಿಂದ ಹೊರಗೆ ದಬ್ಬಿ ಬಿಡ್ತಿದ್ನೇನು? ಅಬ್ಬ, ಇಷ್ಟೊಂದು ಅಪನಂಬಿಕೆ, ಇಷ್ಟೊಂದು ಸ್ವಾರ್ಥ. ಈಗ ಅರ್ಥ ಆಯ್ತು ನಿನ್ನ ಅಸೌಖ್ಯ ಅನ್ಯ ಮನಸ್ಕತೆಗಳಿಗೆ ಕಾರಣ ಏನು ಅಂತ. ಮನೀಷಿ ಮಗಳೇ, ಇನ್ನಾದರೂ ನನ್ನ ಮಾತು ಕೇಳಮ್ಮ. ಈ ರೀತಿ ಆತ್ಮವಂಚನೆ ಮಾಡಿಕೊಳ್ಳೋದನ್ನು ಬಿಟ್ಬಿಡು. ಅಮ್ಮ ಬರ್ತಿದ್ದಾಳೆ ಎಂದಾದರೆ ಅವಳ ಸ್ವಾಗತಕ್ಕೆ ಸಿದ್ಧತೆ ಮಾಡು. ನಾನು ಈಗಲೇ ಹೋಗಿ ಮೇಘರಾಜನನ್ನ ಕರ್ಕೊಂಡು ಬರ್ತೀನಿ.
0: ಆಂಟಿ ಆಂಟಿ ತಡೀರಿ, ಇಲ್ಲಿ ಕೇಳಿ ಆಂಟಿ, ಅವರನ್ನು ಕರಿಬೇಡಿ, ಅವ್ರ ಹತ್ರ ಏನೂ ಹೇಳಬೇಡಿ ಆಂಟಿ.
1: ಅಯ್ಯೋ ಹೋಗಿ ಬಿಟ್ರು,
0: ನಾನೀಗ ಏನು ಮಾಡಲಿ? ನಾನು ಸ್ವಾರ್ಥಿಯಾಗಿ ಅವರಿಂದ ಅಮ್ಮ ಬರೋ ವಿಷಯನ ಮುಚ್ಚಿಟ್ಬಿಟ್ಟೆ.
2: ನಿಜ, ನಾನು ನನ್ನ ಸ್ವಂತ ಸುಖದ ಉದ್ದೇಶದಿಂದಲೇ ಅವನನ್ನು ದ್ವೇಷಿಸ್ತಿದ್ದೇನೆ. ಇಲ್ಲ, ನಾನು ತಪ್ಪು ಮಾಡ್ತಾ ಇದ್ದೀನಿ, ನಾನು ತಪ್ಪು ಮಾಡ್ತಾ ಇದ್ದೀನಿ. ಅಯ್ಯೋ
3: ಏನದು ಮನಿ, ಏನೇನೋ ಬಡಬಡಿಸ್ತಾ ಇದೆಯಲ್ಲ.
0: ಮಂಜು, ಆಂಟಿ ಎಲ್ಲ ತಪ್ಪನ್ನು ನನ್ನ ಮೇಲೇ ಹಾಕಿಬಿಟ್ರು. ನನ್ನನ್ನು ಸ್ವಾರ್ಥಿ ಅಂತ ಕರೆದ್ರು, ನನ್ನ ಸ್ವಂತ ಸುಖದ ಆಸೆಯಿಂದ ವಿನಾಕಾರಣ ಅಮ್ಮನನ್ನು ದ್ವೇಷಿಸ್ತಿದ್ದೇನೆ ಅಂದರು.
3: ನಿಜವಾಗ್ಲೂ ಹಾಗೆ ಹೇಳಿದ್ರ?
0: ಅವರೀಗ ನನ್ನ ಪತಿಯನ್ನು ಕರ್ಕೊಂಡು ಬರ್ಲಿಕ್ಕಂತ ಹೋಗಿದ್ದಾರೆ. ಅವ್ರ ಹತ್ರ ಏನೋ ಹೇಳಲಿಕ್ಕಿದೆಯಂತೆ. ಮಂಜು, ನಂಗೊಂದೂ ಅರ್ಥ ಆಗ್ತಾ ಇಲ್ಲ. ನನಗೆ ಹುಚ್ಚು ಹಿಡಿತಿದೆಯೇನೋ ಅನಿಸ್ತಿದೆ. ನಾನು ಎಲ್ಲಿಗಾದರೂ ಓಡಿ ಹೋಗಬೇಕು. ನಡಿ ಮಂಜು, ಎಲ್ಲಿಯಾದರೂ ಓಡಿ ಹೋಗೋಣ.
3: ಅಯ್ಯೋ ದೇವ್ರೇ, ನನ್ನ ಜೊತೆಗೆ ಓಡಿ ಹೋಗೋದ? ಹೆಣ್ಣು ಹೆಣ್ಣಿನ ಜೊತೆಗೆ. ಮನೀಷಿ, ಇದೆಂತ ದೌರ್ಬಲ್ಯವೇ ನಿಂದು? ಸ್ವಲ್ಪ ಸುಧಾರಿಸ್ಕೋ, ಎಲ್ಲ ಸರಿ ಹೋಗುತ್ತೆ. ಅಮ್ಮ ಬಂದ ಕೂಡಲೇ ಅವಳನ್ನು ಚೆನ್ನಾಗಿ ಬೈದ್ಬಿಡೋಣ. ಸಾವಿರ ಶಾಪ ಹಾಕಿ ಹೊರಗೆ ದೂಡಿಬಿಡು. ಆಗ ಇವ್ರಿಗೆಲ್ಲ ತುಂಬ ಖುಷಿಯಾಗಿ ಬಿಡುತ್ತೆ. ಆಮೇಲೆ
4: ಮನಿ, ಲೇ ಮನಿ, ಏನು ಮಾಡ್ತಿದ್ದೀಯಾ? ನಾನು ರಜಕ್ಕೆಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೀನಿ. ಅರೆ ಮಂಜು, ನೀನಿಲ್ಲಿ
3: ಏನು ಮಾಡಲಿ ಅಣ್ಣ? ಈ ನನ್ನ ಅನಾಥ ತಂಗಿಯನ್ನು ನೋಡಿಕೊಳ್ಳೋ ಜವಾಬ್ದಾರಿ ನಂದಲ್ವಾ?
4: ಓ, ನಾನು ಒಬ್ಬ ಅನಾಥನಾಗಿದ್ದಿದ್ರೆ
3: ಈಗಲಾದರೂ ಆಗ್ಬೋದಲ್ಲ. ಆದರೆ ಅದು ಯೋಚನೆ ಮಾಡಬೇಕಾದ ವಿಷಯ.
4: ಯೋಚನೆ ಮಾಡಿ ನೋಡಿದಾಗ ನಾನು ಅನಾಥ ಅಲ್ಲದೆ ಇದ್ರೆ?
3: ಸನಾಥರಾಗಿ ಬಿಟ್ರಾಯ್ತು. ನಮಸ್ಕಾರ ಮಾರಯ್ಯ, ನಾನು ಬರ್ತೀನಿ. ನನ್ನ ಅನಾಥನಾಥರು ಈಗ ಮನೆಗೆ ಬಂದು ಕಾಯ್ತಿರ್ಬೋದು. ಅವರನ್ನ ಸನಾಥರನ್ನಾಗಿ ಮಾಡಿಬಿಟ್ಟು ಬರ್ತೀನಿ. ಆ ನಂತರ ನಿಮ್ಮ ಯಾತ್ರೆಗೆ ಬೇಕಾದ ತಯಾರಿ ನಡೆಸೋಣ ಅಂತೆ.
4: ಅನಾಥನಾಥ ಚೆನ್ನಾಗಿದೆ. ಈ ಮಂಜು ಬಹಳ ಚೆನ್ನಾಗಿ ಮಾತಾಡ್ತಾಳೆ. ನೀವಿಬ್ಬರು ಒಂದೇ ಊರಿನವರೇನೋ ಮನಿ?
0: ಹೌದು.
4: ಆದರೆ ಇಬ್ಬರಲ್ಲೂ ಅದೆಷ್ಟು ಅಂತರ. ಅಂದಹಾಗೆ ಮಂಜುಗೂ ಅಮ್ಮ ಇಲ್ಲ ಅಲ್ವೇ?
0: ಅವಳ ತಾಯಿ ಅವಳು ತುಂಬ ಚಿಕ್ಕವಳಿರುವಾಗಲೇ ತೀರಿ ಹೋಗಿದ್ಲು. ಆದರೆ ನನ್ನಮ್ಮ ಬದುಕಿದ್ದಾಳೆ.
4: ಹಾಗಂತ ಕೇಳಿದ್ದೇನೆ, ಆದರೆ ನೋಡಿಲ್ಲ.
0: ಇವತ್ತು ನೋಡುವಿರಂತೆ.
4: ಆಂಟಿ ಹೇಳ್ತಿದ್ರು ಇವತ್ತು ನಿನ್ನ ಅಮ್ಮ ಬರ್ತಿದ್ದಾಳೆ ಅಂತ. ನೀನು ಯಾಕೆ ನಂಗೆ ಮೊದಲೇ ಹೇಳಿಲ್ಲ? ನನ್ನ ಹತ್ರ ವಿಶ್ವಾಸ ಇಲ್ಲ ಅಂತೇನೂ ಅಲ್ವಲ್ಲ?
0: ಇಲ್ಲ ಇಲ್ಲ, ಹಾಗಲ್ಲ.
4: ಮತ್ತೆ
0: ಅದಕ್ಕೆ ಕಾರಣ
4: ಯಾಕೆ?
0: ನಾನು ಹೇಗೆ ಹೇಳಿ, ನಾನು ಅವಳನ್ನ ದ್ವೇಷಿಸ್ತೇನೆ. ಅವಳ ಮುಖ ನೋಡಲು ನಂಗೆ ಇಷ್ಟ ಇಲ್ಲ.
4: ಈ ವಿಷಯ ನನ್ನ ಹತ್ರ ಮೊದಲೇ ಹೇಳಬೇಕಿತ್ತು. ಇರಲಿ, ಪರವಾಗಿಲ್ಲ, ಈಗಲೂ ಏನು ಸಮಯ ಮೀರಿಲ್ಲ. ಆಕೆ ಯಾವಾಗ ಬರ್ತಿದ್ದಾಳೆ?
0: ಇನ್ನೇನು, ಈಗಲೇ ಬಂದ್ಬಿಡ್ಬೋದು.
4: ಹಾಗಾದ್ರೆ ನೀನು ಆಕೆನ ಸ್ವಾಗತಿಸೋಕೆ ಸಿದ್ಧತೆ ನಡೆಸು.
0: ಇಲ್ಲ ಇಲ್ಲ, ಅದು ಸಾಧ್ಯವಿಲ್ಲ. ನಾನು ಅವಳ ಮುಖ ನೋಡ್ಲಾರೆ, ನಾನು ಅವಳನ್ನು ದ್ವೇಷಿಸ್ತೇನೆ. ನಾನು ಅವಳನ್ನು ಹೊಡೆದು ಹೊಡೆದು ಸಾಯಿಸಿ ಬಿಡ್ತೇನೆ.
4: ಓ, ಅದು ಇನ್ನೂ ಒಳ್ಳೇದೇ ಆಯ್ತು ಬಿಡು.
0: ತಮಾಷೆ ಮಾಡ್ತಿದ್ದೀರಾ?
4: ತಮಾಷೆನೆ, ಈ ಬಿರುಗಾಳಿ ಎಬ್ಬಿಸಿದ್ದು ನಾನೇನು? ಹ್ಮ್, ಹೇಳು, ಇಲ್ಲಿಂದ ಹೋಗೋಣ. ಆದ್ರೆ
0: ನಂಗೆ ಹೇಳಕ್ಕಾಗಲ್ಲ. ನಾನು ನಿಮ್ಗೆ ಹೇಗೆ ಹೇಳಿ?
3: ಮನಿ ಮನಿ, ಅಮ್ಮ ಬಂದ್ರು.
0: ಏನು, ಎಲ್ಲಿ
4: ಅಮ್ಮನೆ, ಎಲ್ಲಿ?
0: ಬೇಡ, ಅಯ್ಯೋ ಬೇಡ ಬೇಡ, ಬಾಗಿಲು ಹಾಕಿಬಿಡಿ. ಅವಳು ಒಳಗೆ ಬರೋದು ಬೇಡ. ನಾನು ಅವಳ ಮುಖ ಸಹಿತ ನೋಡಲ್ಲ. ನನ್ನಿಂದ ಸಾಧ್ಯವಿಲ್ಲ, ನನ್ನಿಂದ
4: ಇನ್ ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅವರು ಬಂದೇ ಬಿಟ್ಟಿದ್ದಾರೆ, ನಾವೀಗ ಆಕೆಯನ್ನು ಸ್ವಾಗತ ಮಾಡಲೇಬೇಕು.
0: ಇಲ್ಲ, ನನ್ನಿಂದ ಸಾಧ್ಯವಿಲ್ಲ. ನಾನು ಅವಳನ್ನು ಹೊರಗೆ ದಬ್ಬಿ ಬಿಡ್ತೀನಿ, ಹೊಡೆದು ಸಾಯಿಸ್ತೀನಿ.
5: ಯಾರನ್ನಮ್ಮ ಮನೆಯಿಂದ ಹೊರಗೆ ದೂಡೋದು? ಓ, ಅಮ್ಮನನ್ನ ಇರ್ಬೇಕಲ್ಲ.
4: ನಿಮ್ಮ ಹತ್ರ ಯಾರು ಹೇಳಿದ್ರು ಡಾಕ್ಟರ್ ಅಂಕಲ್?
5: ಆಕೆನೇ. ನಾನು ಇಲ್ಲಿಗೆ ಬರ್ತಾ ಇರೋವಾಗ

0: ಅಡಿಯಲ್ಲೇ ಸಿಕ್ಕಿದ್ಲು.
1: ನನ್ನ ಅಮ್ಮನನ್ನ ನೀವು ನೋಡಿದ್ರ? ನಿಮ್ಗೆ ಅವಳು ಮೊದ್ಲೇ ಗೊತ್ತೇ?
0: ಹೌದು, ಆಕೆ ಸ್ವತಃ ತಾನು ಮನೀಷಿಯ ತಾಯಿ. ಈ ಮಗಳ ಮನೆಗೆ ಹೋಗೋದಿಲ್ಲ ಅಂತ ಹೇಳಿದ್ಲು.
2: ಯಾಕಂತೆ, ಯಾಕೆ ಹೋಗೋದಿಲ್ಲ ಅನ್ಲು?
0: ಮನೀಷಿ ತನ್ನನ್ನ ದ್ವೇಷಿಸ್ತಾಳೆ, ತನ್ನ ಮುಖ ನೋಡಕ್ಕೂ ಇಷ್ಟಪಡಲ್ಲ ಅಂತ ಹೇಳಿದ್ಲು. ತಾನು ಅವಳ ಸುಖಿ ಸಂಸಾರದಲ್ಲಿ ಮಧ್ಯಪ್ರವೇಶಿಸಿದ್ರೆ ಮಗಳ ಜೀವನದಲ್ಲಿ ಬಿರುಗಾಳಿ ಏಳಬಹುದೇನೋ ಅಂತ ಅವಳಿಗೆ ಭಯ.
3: ಹಾಗೆ ಹೇಳಿದ್ಲೆ ಆಕೆ? ತುಂಬಾ ವಿವೇಕಿಯಾಗಿರ್ಬೇಕು. ಮಣಿ, ನಿನ್ನ ಅಮ್ಮ ಇದ್ದಾರಲ್ಲ,
1: ಅವಳೀಗ ಎಲ್ಲಿದ್ದಾಳೆ ಹೇಳಿ, ಬೇಗ ಹೇಳಿ.
0: ಈಗ ನನ್ನ ಮನೆಯಲ್ಲಿದ್ದಾಳೆ.
3: ನೀವು ಆಕೆನ ನಿಮ್ಮನೆ ಕರ್ಕೊಂಡು ಹೋದ್ರ?
0: ನಾನ್ ಕರ್ಕೊಂಡು ಹೋಗೋದೇನ್ ಬಂತು, ಮನೆ ಅವಳದ್ದೇ ತಾನೆ. ಹೌದು ಮಗಳೆ, ನನ್ನ ಮನೆಯೊಡತಿಯೇ ನಿನ್ನ ಅಮ್ಮ.
3: ಹೌದು ಮಣಿ, ನೀನು ಆಂಟಿ ಅಂತ ಇಷ್ಟು ತನಕ ಕರಿತಾ ಇದ್ದಿದ್ದು ನಿನ್ನ ತಾಯಿಯನ್ನೇ. ಅವಳನ್ನ ದ್ವೇಷಿಸ್ತೀಯೇನು ನೀನು?
1: ಇಲ್ಲ ಇಲ್ಲ, ಇದೆಲ್ಲ ಸುಳ್ಳು, ಹೀಗಾಗಲು ಸಾಧ್ಯವಿಲ್ಲ.
3: ಮಣಿ, ಏ ಮಣಿ, ಎಲ್ಲಿಗೆ ಹೋಗ್ತಾ ಇದೀಯಾ?
0: ಅವಳು ಅಮ್ಮನ ಹತ್ರ ಹೋಗ್ತಿದ್ದಾಳೆ. ಕಬೀರ ಹೇಳಿದ ಕೇಳಲು ಅಣ್ಣ, ನಾವು ನಡಿಬೇಕಂತೆ, ನಡೀರಿ ಹೋಗೋಣ. ಬಾ ಮೇಘರಾಜ್, ಬಾ.

0: ಅಮ್ಮ ನಾಟಕ ಕೇಳಿದಿರಿ. ವಿಷ್ಣು ಪ್ರಭಾಕರ ಅವರ ಹಿಂದಿ ನಾಟಕವನ್ನು ಕನ್ನಡಕ್ಕೆ ರೂಪಾಂತರಿಸಿದವರು ಪಾರ್ವತಿ ಜಿ ಐತಾಳ್. ಭಾಗವಹಿಸಿದ ಕಲಾವಿದರು ಡಾಕ್ಟರ್ ಆರ್ ಕೆ ಜೋಶಿ, ಮೇಘರಾಜ್ ರಾಜಗೋಪಾಲ ಶೇಠ್, ಮನೀಷಿ ಪೂರ್ಣಿಮಾ ಸುರೇಶ್, ಆಂಟಿ ಸಂಧ್ಯಾ ರಮೇಶ್, ಮಂಜು ಮಾಲತಿ ಆರ್ ಭಟ್. ನಿರ್ಮಾಣ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ, ನೆರವು ದೀಪಾ ಪಾವಂಜೆ.
1: ಇದು ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10:30 ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿರಾಸತ್ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ.
2: ಬಾರಹ ಸಾಲ್ ವಿಶ್ವಾಸ್ ಕೆ ವಿಕಾಸ್ ಕೆ ಜನ್ ಕಲ್ಯಾಣ ಕೆ ವಿಶೇಷ ಶೃಂಖಲಾ ಕೆ ಅಂತರ್ಗತ್ ಆಜ್ ಸುನಿಯೇ ಪೂರ್ವೋತ್ತರ ಭಾರತ್ ಕೆ ತೇಜ್ ವಿಕಾಸ್ ಔರ್ ನಯಿ ಸಂಭಾವನಾಓ ಪರ್ ಪೂರ್ವೋತ್ತರ ಕ್ಷೇತ್ರ ಕೆ ವಿಕಾಸ್ ಮಂತ್ರಾಲಯ ಕೆ ಸಚಿವ ಸಂಜಯ್ ಜಾಜು ಕೆ ಸಾಥ್ ಆಕಾಶವಾಣಿ ಸಂವಾದದಾತಾ ಕಮಲ್ ಕುಮಾರ್ ಪ್ರಜಾಪತಿ ಕಿ ವಿಶೇಷ ಬಾತ್ಚೀತ್.
3: ನಮಸ್ಕಾರ ಶ್ರೋತಾಓ, ಪೂರ್ವೋತ್ತರ ಭಾರತ್ ಮೇ ಬೀತೆ 12 ವರ್ಷೋ ಮೇ ಜೊ ವಿಕಾಸ್ ಯಾತ್ರಾ ಕಾ ಹಮ್ನೆ ಏಕ್ ಬಹುತ್ ಬಡಾ ಮಹತ್ವಪೂರ್ಣ ದೌರ್ ದೇಖಾ ಹೈ, ನಯೆ ಕೀರ್ತಿಮಾನ್ ಹಮ್ನೆ ದೇಖೆ ಹೈ. ಇಸ್ ಸಂಬಂಧ ಮೇ ಆಜ್ ಹಮ್ ಕಾರ್ಯಕ್ರಮ ಮೇ ಏಕ ಖಾಸ್ ಬಾತ್ಚೀತ್ ಆಪ್ಕೆ ಲಿಯೆ ಲಾಯೆ ಹೈ. ಹಮಾರೆ ಸಾಥ್ ಕಾರ್ಯಕ್ರಮ ಮೇ ಜುಡೆ ಹೈ ಪೂರ್ವೋತ್ತರ ಕ್ಷೇತ್ರ ವಿಕಾಸ್ ಮಂತ್ರಾಲಯ ಕೆ ಸಚಿವ ಶ್ರೀ ಸಂಜಯ್ ಜಾಜು. ಬಹುತ್ ಬಹುತ್ ಸ್ವಾಗತ ಹೈ ಸರ್ ಆಪ್ಕಾ ಕಾರ್ಯಕ್ರಮ ಮೇ.
4: ಧನ್ಯವಾದ.
3: ಸಬ್ಸೆ ಪಹಲೆ ಹಮ್ ಆಪ್ಸೆ ಯಹಿ ಜಾನ್ನಾ ಚಾಹೆಂಗೆ ಕಿ ಬೀತೆ 12 ವರ್ಷೋ ಮೇ ಜೊ ಪೂರ್ವೋತ್ತರ ಭಾರತ್ ಕಿ ಬದಲ್ತಿ ಹುಯಿ ತಸ್ವೀರ್ ಕೋ ಹಮ್ನೆ ದೇಖಾ ಹೈ. ಇಸ್ ಬದಲ್ತಿ ಪಿಕ್ಚರ್ ಕೋ ಆಪ್ ಕೈಸೆ ದೇಖ್ತೆ ಹೈ ಔರ್ ಕಿಸ್ ತರಹ ಸೆ ಯೆ ಸಂಭವ ಹೋ ಪಾಯಾ ಹೈ, ಕಿನ್ ಕದಮೋ ಕಿ ಬದೌಲತ್ ಯೆ ಹೋ ಪಾಯಾ ಹೈ?
4: ತೋ ಪೂರ್ವೋತ್ತರ ಭಾರತ್ ಮೇ ಜೊ ವಿಕಾಸ್ ಹುವಾ ಹೈ ಉಸ್ಕೆ ಮುಖ್ಯತಃ ಜೊ ಕಾರಣ ಹೈ ವೊ ಸಸ್ಟೈನ್ ಫೈನಾನ್ಷಿಯಲ್ ಕಮಿಟ್ಮೆಂಟ್, ದೂಸರಾ ಟಾರ್ಗೆಟೆಡ್ ಪ್ರೋಗ್ರಾಮ್ ಡೆಲಿವರಿ ಔರ್ ತೀಸರಾ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನಲ್ ಕೋಆರ್ಡಿನೇಷನ್. ಔರ್ ಯೆ ಸಬ್ ಜೊ ಕಾರ್ಯ ಹುವಾ ಹೈ ಇಸ್ಮೇ ಕೋಯಿ ಏಕ್ ಸಿಂಗಲ್ ಸ್ಕೀಮ್ ಜೊ ಪೂರಿ ಕಹಾನಿ ಕೋ ನಹಿ ಬತಾತಿ ಹೈ. ಯೆ ಮಲ್ಟಿಪಲ್ ಇನಿಶಿಯೇಟಿವ್ಸ್ ಕಾ ಏಕ್ ಸಾಥ್ ಸಮಾವೇಶ್ ಹೋನಾ, ಉನ್ಕಾ ಕಾನ್ವರ್ಜೆನ್ಸ್ ಹೋನಾ ಜೊ ಯೆ ಚೇಂಜ್ ದಿಖಾಯಿ ಪಡ್ತಾ ಹೈ ಉಸ್ಕೋ ದರ್ಶಿತ್ ಕರ್ತಾ ಹೈ. 10% ಗ್ರಾಸ್ ಬಜೆಟರಿ ಸಪೋರ್ಟ್ ಮೆಕ್ಯಾನಿಸಮ್ ಜೊ 55 ಭಾರತ ಸರ್ಕಾರ ಕೆ ಮಂತ್ರಾಲಯ ಔರ್ ವಿಭಾಗ ಇಂಪ್ಲಿಮೆಂಟ್ ಕರ್ತೆ ಹೈ ಉಸ್ಮೇ ಭಿ ಉಲ್ಲೇಖನೀಯ ಪ್ರಗತಿ ಹುಯಿ ಹೈ. ಇಸ್ ವರ್ಷ ಲಗ್ಭಗ್ 1,00,000 ಕರೋಡ್ ನಾರ್ಥ್ ಈಸ್ಟ್ ಮೇ ಇನ್ ಮಿನಿಸ್ಟ್ರೀಸ್ ನೆ ಅಪ್ನಾ ವ್ಯಯ ಕಿಯಾ ಹೈ. ಸಾಥ್ ಹಿ ಸಾಥ್ ಐಸೆ ಕೈ ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಹೈ, ಖಾಸ್ ತೌರ್ ಪೆ ನ್ಯಾಷನಲ್ ಹೈವೇಸ್ ಜಹಾಂ ಪರ್ 50,000 ಕರೋಡ್ ಎಸ್ ಎ ಆರ್ ಡಿ ಪಿ ನಾರ್ಥ್ ಈಸ್ಟ್ ಕೆ ತಹತ್ ಲಗ್ಭಗ್ 4,800 ಕಿಲೋಮೀಟರ್ ಕೆ ಕಾರ್ಯ ಪೂರೆ ಹುಯೆ. ಸಾಥ್ ಹಿ ಸಾಥ್ ಭಾರತ್ ಮಾಲಾ ಪರಿಯೋಜನಾ ಮೇ 3,000 ಕಿಲೋಮೀಟರ್ ಕೆ ಕಾಮ ಲಗ್ಭಗ್ 70,000 ಕರೋಡ್ ಸೆ ಕಿ ಲಾಗತ್ ಮೇ ಪೂರೆ ಹುಯೆ. ಇನ್ ಸಭಿ ಕಾರ್ಯಕ್ರಮೋ ಸೆ ರೇಲ್, ರೋಡ್ಸ್, ಏರ್ವೇಸ್,

0: ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ನಾಳೆ ಸಂಜೆ 5:10 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಂದ ಉದ್ಘಾಟಿಸಲ್ಪಡುವ ನವದೆಹಲಿಯ ವಿಜ್ಞಾನ ಭವನದಲ್ಲಿ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ವತಿಯಿಂದ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಆಯೋಜಿತವಾಗಿರುವ ರೋಜ್ಗಾರ್ ಮೇಳ 2026 ಸಮಾರಂಭದ ನೇರ ಪ್ರಸಾರ. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಎಂಪಿಎಂ ಕೊಟ್ರಯ್ಯ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 6:35 ಜ್ಞಾನಜ್ಯೋತಿ, ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ, ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. ನಾಳೆ ಬೆಳಿಗ್ಗೆ 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ, ನಂತರ ಚಿತ್ರಗೀತೆಗಳು. 9:00 ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ, ಈ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. 12:45 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫೀಬಾ ಇಂಡಿಯಾ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 11:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashwani. The news read by Abhineet Shukla. Prime Minister Narendra Modi today projected India as a global hub of innovation and technology while addressing the Viva Tech 2026 summit in Paris. The Prime Minister said, "Technology can lead to progress only when it is democratized." Mr. Modi urged the global innovators to work with India and deliver for all.
2: India believes that in this era of disruption, technology must deliver for all. Let us take the example of AI. AI must improve lives, widen access, drive growth, and also help us sustain a healthy planet. Our participation at the AI Country Partner at VivaTech 2026 reflects this very vision.
1: The Prime Minister highlighted that in the last decade, India has been going through a rapid transformation that is powered by technology. Mr. Modi also held meetings with leading French business leaders to deepen economic and technological cooperation between the two countries. The discussions focused on investment opportunities and expansion plans in India. Prime Minister Narendra Modi today said that the Indian community's deep affection for India and contribution to stronger India-France ties are truly commendable. Addressing the Indian community in Paris, Mr. Modi said, "Every country is looking for partners who can be trusted for the long term." He said that at such a time, India is emerging as a trusted partner in the world. He said India is not just preparing for the future.